ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ ಮೇ ತಿಂಗಳ 24ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಾ ಸುನಾದ, 8:45 ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಕ್ಕೆ ಕಲರವ, 9:50 ಸಾಮಾನ್ಯ ಜ್ಞಾನ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಗಾಂಧೀಜಿ ದಾಂಡಿ ಸತ್ಯಾಗ್ರಹ ಹೋಗುವಾಗ, ದಾಂಡಿ ಯಾತ್ರೆ ಹೋಗೋಕ್ಕಿಂತ ಮೊದಲು ಒಂದು ಪ್ರತಿಜ್ಞೆ ಮಾಡಿದರು, ಸ್ವರಾಜ್ ಸಿಗೋ ತನಕನೂ ವಾಪಸ್ ನಾವು ಸಾಬರಮತಿ ಆಶ್ರಮಕ್ಕೆ ಬರೋದಿಲ್ಲ ಅಂತ. ತಕ್ಷಣ ಸ್ವರಾಜ್ ಬಲ್ದೇ ಇರೋದ್ರಿಂದ ದಾಂಡಿ ಯಾತ್ರೆ ಮುಗಿದ್ರೂ ಕೂಡ ಗಾಂಧಿ ಸಾಬರಮತಿಗೆ ಬರಲಿಲ್ಲ. ಆದ್ರೆ ಒಂದ್ಸಲ ಬಹಳ ಒತ್ತಾಯದಿಂದ ಬರಬೇಕಾಯ್ತು, ಯಾಕಂದ್ರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅನ್ನು ಭೇಟಿ ಆಗಬೇಕಾಗಿತ್ತು, ಸಾಬರಮತಿ ಜೈಲಲ್ಲಿ ಇಟ್ಟಿದ್ರು ಅವ್ರನ್ನ. ಅದಕ್ಕೋಸ್ಕರ ಅಲ್ಲಿ ಬರಬೇಕಾಯ್ತು. ಸ್ವಲ್ಪ ಸಮಯ ಆಯಿತು, ಅಲ್ಲಿ ಜನ ಹೇಳಿದರು ಇಲ್ಲೊಂದು ಹತ್ತಿರದಲ್ಲಿ ಒಂದು ಸ್ಕೂಲ್ ಇದೆ, ಹರಿಜನ್ ಸ್ಕೂಲ್ ಇದೆ, ಅಲ್ಲಿಗೆ ಹೋಗಬೇಕು, ಮಕ್ಕಳಿಗೆ ಮಾತಾಡಬೇಕು ನೀವು ಅಂದರು. ಕಲ್ಪನೆ ಮಾಡ್ಕೊಳ್ಳಿ, ಗಾಂಧೀಜಿ ಬಂದದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್ ಹತ್ರ ಮಾತಾಡೋದಕ್ಕೆ, ಜೈಲಿಗೆ ಹೋಗಬೇಕು, ಅವ್ರ ಹತ್ರ ಮಾತಾಡಬೇಕು. ಸ್ವಲ್ಪ 10 ನಿಮಿಷ ಟೈಮ್ ಇತ್ತು ಅವರಿಗೆ. ಒಂದೊಂದು ನಿಮಿಷವನ್ನು ತೂಕ ಮಾಡಿ ಬಳಸುವಂಥ ಗಾಂಧಿ ಮಕ್ಕಳ ಹತ್ರ ಮಾತಾಡಬೇಕು ಅಂದಾಗ ಹೋಗ್ತೀನಿ ಎಂದು ಆ ಶಾಲೆಗೆ ಹೋದರು. ಆ ಹುಡುಗರು ಕೆಲವೊಂದು ಇವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದರು, ಹಾಡು ಹೇಳಿದರು, ಡಾನ್ಸ್ ಮಾಡಿದರು, ಅವ್ರ ಜೊತೆಗಿದ್ದರು, ಅವ್ರ ಜೊತೆಗೆ ಚರಕ ಹಾಕಿ ನೂತರು ಕೂಡ. ಆ ನಂತರ ಹುಡುಗರು ಪ್ರಶ್ನೆ ಕೇಳ್ತಾರೆ, ಕೇಳಿ ಅಂದರು. ಒಬ್ಬ ಹುಡುಗ ಪ್ರಶ್ನೆ ಕೇಳ್ದ, ಬಾಪೂಜಿ ನೀವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅಂತಿರಲ್ಲ, ಪ್ರಾರ್ಥನೆ ಯಾಕೆ ಮಾಡಬೇಕು? ದೇವ್ರಿದ್ದಾನ? ದೇವ್ರು ಇರೋದೇ ಆದರೆ ಅವನಿಗೆ ಗೊತ್ತಿರಬೇಕಲ್ಲ ನಾವೇನು ಬೇಕು ಅಂತ ಹೇಳಿ, ನಾವ್ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು? ಅವನೇನು ತಹಶೀಲ್ದಾರ ಅಪ್ಲಿಕೇಶನ್ ಹಾಕೋದಕ್ಕೆ, ಇದು ಬೇಕು ಇದು ಬೇಕು ಅಂತ ಕೇಳೋದಕ್ಕೆ? ಆದ್ದರಿಂದ ದೇವರಿದ್ದರೆ ಅವ್ನಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ, ಅವನ ಜವಾಬ್ದಾರಿ ಅಲ್ವಾ ನಮ್ಮ ನೋಡ್ಕೋಬೇಕಾದದ್ದು.

ಅದನ್ನು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರು. ಗಾಂಧೀಜಿ ಎಲ್ಲರ ಜೊತೆಗೆ ಪ್ರಾರ್ಥನೆ ಮಾಡಿದ್ದಾರೆ, ಮಕ್ಕಳ ಜೊತೆ ಕೂತ್ಕೊಂಡು ಹಾಡು ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಮಗು ಕೇಳುತ್ತೆ ಪ್ರಾರ್ಥನೆ ಯಾಕೆ ಮಾಡಬೇಕು? ದೇವ್ರು ಇರೋದೇ ಆದರೆ ನಮ್ಮ ಪ್ರಾರ್ಥನೆ ಮುಟ್ಟಬೇಕಲ್ಲ, ಹೇಳಬೇಕಾ ನಾವು ಅವನಿಗೆ? ನಮ್ಮ ಮೇಲೆ ಪ್ರೀತಿ ಇರೋನಾದರೆ ಅವನು ಜವಾಬ್ದಾರಿಯಿಂದ ನಡೆಸಬೇಕಲ್ಲ, ನಮ್ಗೇನು ಬೇಕೋ ಕೊಡಬೇಕಲ್ವಾ? ಯಾಕೆ ಕೊಡಲ್ಲ, ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಮಗು ಕೇಳಿದಾಗ ಗಾಂಧೀಜಿ ಮನಸ್ಸಿಗೆ ಎಷ್ಟು ಒಂಥರ ಸಂಕಟ ಆಯಿತು ಅಂದರೆ, ಅಲ್ಲಿದ್ದವ್ರು ಬರೀತಾರೆ ಗಾಂಧೀಜಿ ಕಣ್ಣಲ್ಲಿ ನೀರು ಬರೋಕೆ ಶುರು ಆಯ್ತಂತೆ. ಆ ಮಗುಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ. ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡ್ರು. ಅವ್ರು ಹೇಳುವಂಥ ಮಾತು ಇಷ್ಟು ಚೆಂದ ಇದೆ, ಮಗು ನೀನು ಹೇಳಿದೆಯಲ್ಲ ಪ್ರಾರ್ಥನೆ ಮಾಡೋ ಕಾರಣ ಇಲ್ಲ, ದೇವರಿಗೆ ಗೊತ್ತಿರುತ್ತೆ ಅಂತ. ಹಾಗಲ್ಲ ಮಗು, ಅದು ನಾವು ಪ್ರಾರ್ಥನೆ ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ಅದು. ಭಗವಂತನಿಗೆ ಗೊತ್ತಿದೆ ಏನು ಕೊಡಬೇಕು ಅಂತ, ಗೊತ್ತಿದೆ ಯಾವಾಗ ಕೊಡಬೇಕು ಅಂತ, ಗೊತ್ತಿದೆ ಎಷ್ಟು ಕೊಡಬೇಕು ಅಂತ, ಗೊತ್ತಿದೆ ಯಾವಾಗ ಕೊಡಬಾರದು ಅಂತ ಗೊತ್ತಿದೆ. ಆದರೆ ಪ್ರಾರ್ಥನೆ ಮಾಡೋ ಉದ್ದೇಶ ಏನು ಗೊತ್ತಾ ಮಗು? ಆ ಭಗವಂತನ ಕೃಪೆ ಇಲ್ಲದೆ ನಾವು ಬದುಕೋಕೆ ಸಾಧ್ಯ ಇಲ್ಲಪ್ಪ. ಆದ್ದರಿಂದ ನಾವೇನೇ ಕೆಲಸ ಮಾಡಿದರೂ ಭಗವಂತನ ಹೆಸರು ಹಿಡಿದು ಮಾಡಿದಾಗ, ಅವನ ಹೆಸರು ತಗೊಂಡು ಮಾಡಿದಾಗ ಆ ಕೆಲಸ ಚೆನ್ನಾಗಿರುತ್ತೆ, ಮನಸ್ಸಿಗೂ ಸಾರ್ಥಕತೆ ಬರುತ್ತದೆ. ಪ್ರಾರ್ಥನೆ ಮಾಡೋದು ಯಾಕೆ ಗೊತ್ತಾ ಮಗು? ಆ ಮಗು ಹೇಳಿದಂಥ ಮಾತು ಇವತ್ತು ನಮ್ಮ ಜೀವನಕ್ಕೆ ಅನ್ವಯಿಸ್ಕೋಬೇಕು ಸ್ವಾಮಿ. ಅದನ್ನು ಪ್ರಾರ್ಥನೆ ಮಾಡೋದು ಎದಕ್ಕೆ ಗೊತ್ತಾ? ಭಗವಂತನಿಗೆ ಅಪ್ಲಿಕೇಶನ್ ಅಲ್ಲ ಅದು, ನಾನು ನಿನ್ನ ಶರಣಾಗಿದ್ದೀನಿ ಅಂತ ಹೇಳಬೇಕಷ್ಟೇ. ಅಪ್ಪ ನಿನ್ನ ಮಾರ್ಗದರ್ಶನ ಇಲ್ಲದೆ, ನಿನ್ನ ಬೆಳಕಿಲ್ಲದೆ ನಾ ಜೀವನ ನಡೆಸೋಕೆ ಸಾಧ್ಯ ಇಲ್ಲ ಅಂತ ಭಗವಂತನಿಗೆ ಹೇಳಬೇಕಾದದ್ದು. ಅದು ನಿನ್ನ ಹೃದಯವನ್ನು ಶುದ್ಧೀಕರಣ ಮಾಡ್ಕೊಳ್ಳುವಂಥ ಕೆಲಸ. ಪ್ರಾರ್ಥನೆ ನಿನಗೆ ಬೇಕಾದದ್ದನ್ನು ಕೊಡಿಸಲ್ಲ, ಆದರೆ ನಿನ್ನನ್ನು ಆಗುವಂಥ ಕೆಲಸಕ್ಕೆ ಮನಸ್ಸನ್ನು ಅಡಿಗೊಳಿಸ್ತದೆ. ಪ್ರೇಯರ್ ಡಸ್ ನಾಟ್ ಚೇಂಜ್ ಥಿಂಗ್ಸ್ ಫಾರ್ ಯು, ಇಟ್ ಚೇಂಜಸ್ ಯು ಫಾರ್ ದ ಥಿಂಗ್ಸ್ ಅಂತ, ನಿನ್ನನ್ನು ಬದಲಾಯಿಸ್ತದೆ. ಆದ್ದರಿಂದ ಮಗು, ಮನುಷ್ಯತ್ವ ಅಂತ ನಮ್ಮಲ್ಲಿದ್ದರೆ, ಋಣ ಅನ್ನೋದಿದ್ದರೆ, ಕೃತಜ್ಞತೆ ಅನ್ನೋದಿದ್ದರೆ, ಆ ಕಣ್ಣಿಗೆ ಕಾಣಲಾರ್ದಂಥ ಭಗವಂತನಿಗೆ ಋಣ ತರಿಸ್ಬೇಕು. ನಾನು ಬೇಡ್ಕೋಬೇಕು, ಭಗವಂತ ನನ್ನ ಜೀವ ಕೊಟ್ಟಿದ್ದೀಯಾ, ಆಯುಷ್ ಕೊಟ್ಟಿದ್ದೀಯಾ, ಬದುಕು ಕೊಟ್ಟಿದ್ದೀಯಾ, ಇದನ್ನು ಹೇಗೆ ನಡೆಸಬೇಕು ಅಂತ ನೀನೇ ಮಾರ್ಗದರ್ಶನ ಮಾಡಪ್ಪ ಅಂತ ಹೇಳುವಂಥ ರೀತಿ ಇದೆ. ಇದು ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡಿದಾಗ ಗೊತ್ತಿಲ್ಲದ ಹಾಗೆ ನಮ್ಮ ಹೃದಯ ಶುದ್ಧಿ ಆಗ್ತದೆ. ಆ ಹೃದಯ ಶುದ್ಧಿಯಿಂದ ನನ್ನ ಜೀವನ ಹಸನಾಗ್ತದೆ, ಯಶಸ್ಸು ನಿಮ್ಗೆ ಬರ್ತದೆ ಅನ್ನೋ ಮಾತನ್ನು ಮಕ್ಕಳಿಗೆ ಹೇಳ್ತಾರೆ. ಅವ್ರು ಹೇಳೋರು, ಮಕ್ಕಳ ಪ್ರಶ್ನೆಗಳನ್ನು ಯಾವತ್ತೂ ತಿರಾಕರಣ ಮಾಡಬೇಡಿ. ದೊಡ್ಡವ್ರ ಪ್ರಶ್ನೆ ಬೇಕಾದ್ರೆ ಉತ್ತರ ಕೊಡದಿದ್ದರೆ ಪರವಾಗಿಲ್ಲ, ಮಕ್ಕಳ ಪ್ರಶ್ನೆಗೆ ಕೊಡಬೇಕು. ಯಾಕಂದರೆ ಮಕ್ಕಳು ಅತ್ಯಂತ ಸ್ವಚ್ಛ ಮನಸ್ಸಿನಿಂದ ಕೇಳ್ತಾರೆ, ಪ್ರಶಾಂತ ಮನಸ್ಸಿನಿಂದ ಕೇಳ್ತಾರೆ. ಆದ್ದರಿಂದ ಆ ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆಗಳಿಗೆ ನಾನು ಯಾವಾಗಲೂ ಬೆಲೆ ಕೊಡಬೇಕು ಅಂದವರು. ನನಗೂ ಇವತ್ತು ಎಷ್ಟೋ ಸಲ ಅನಿಸುತ್ತೆ, ಗಾಂಧೀಜಿ ಪ್ರಾರ್ಥನೆಗೆ ಬಹಳ ಮಹತ್ವ ಕೊಟ್ಟವರು. ತಮ್ಮ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಇಲ್ಲದೆ ಪ್ರೋಗ್ರಾಮ್ ಆಗೋದಿಲ್ಲ. ಅವ್ರು ಹೇಳೋರು, ಪ್ರಾರ್ಥನೆ ಮಾಡೋದ್ರಿಂದ ಭಗವಂತ ನೀವು ಕೇಳಿದ್ದನ್ನು ಕೊಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯ ಶುದ್ಧಿ ಆಗ್ತದಲ್ಲ, ಹೃದಯ ಶುದ್ಧಿಗೋಸ್ಕರ ಪ್ರಾರ್ಥನೆ ಅಂತ ನಂಬಿದಂಥ ಮಹಾತ್ಮ, ಆ ಪ್ರಾರ್ಥನೆಯ ಅರ್ಥ ನಮ್ಮ ಮನಸ್ಸಲ್ಲೂ ಸ್ವಲ್ಪ ಇಳಿಯಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್. ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75 ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಿಸಿದ್ದು ರಾಜ್ಯದ 1,00,000 ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81 ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1,50,000 ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10 ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6 ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಆಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾನು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2 ಕೋಟಿ 1 ಲಕ್ಷಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
4: ಸ್ಕಿಜೋಫ್ರೇನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆದಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿಯೂ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
3: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಉತ್ತರಗೊಂಡಿದೆ. ನನ್ನ ನೆಲದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕಥೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಳ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
3: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು, ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತಿ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ MS ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳು

0: ಸಂದರ್ಭದಲ್ಲಿ ಇಂದು ಜನಜಾಗೃತಿ ಜಾಥಾ. 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 24 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮುಂದಿನ 32 ಮುಕ್ತಕ. ಪರಬೊಮ್ಮನೀ ಜಗವ ರಚಿಸಿದವನಾದೊಡೆ ಅದು ಬರಿಯಾಟವೋ ಕನಸೋ
4: ನಿದ್ದೆ ಕಲರವವೋ
3: ಮರುಳನವನಲ್ಲದೊಡೆ ನಿಯಮವೊಂದಿರಬೇಕು ಗುರಿಗೊತ್ತದೇನಿಹುದು
4: ಮಂಕುತಿಮ್ಮ.
3: ಈ ಸೃಷ್ಟಿ ಕಾರ್ಯದಲ್ಲಿ ಯಾವ ಒಂದು ಹಿನ್ನೆಲೆ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡೋಣ. ಕೆಲವು ಸರ್ತಿ ನಮಗೆ ಏನೇನೋ ಕನಸುಗಳು ಬರುತ್ತೆ, ಏನೋ ಭಾಳ ಒಳ್ಳೆ ಕನಸೇ ಬಂದಿರ್ಬೋದು, ನನಗೆಲ್ಲೋ ಲಾಟ್ರಿ ಟಿಕೆಟಲ್ಲಿ ಚೆನ್ನಾಗಿ ಪ್ರೈಸ್ ಬಂದ್ಬಿಡ್ತು ಅಂತಲೋ ಏನೋ ಒಂದು ಕನಸು ಬಿದ್ದಿದೆ ಅಂತ ಅನ್ಕೊಂಡು

0: ಎಲ್ಲ ಏನಿಲ್ಲ, ಅದು ಬರೀ ಕನಸು. ಸೊ ಕನಸು ಅನ್ನುವಂಥದ್ದು ಸತ್ಯವಲ್ಲ, ಅದು ಮಿಥ್ಯ. ಆಟದಲ್ಲಿ ನಾನಾಗಲೇ ಹೇಳ್ದಂಗೆ, ಕಳೆದ ಸರ್ತಿ ನಾವು ಅನ್ಕೊಂಡಂಗೆ ಯಾವುದೋ ವಸ್ತುವನ್ನು ಮುಚ್ಚಿಟ್ಬಿಟ್ಟು ಅದನ್ನು ಹುಡುಕು ಅನ್ನುವಂಥದ್ದು ರೀತಿಯಲ್ಲಿ ನಾವು ಆಟ ಆಡ್ತೀವಿ. ನಿದ್ದೆಯಲ್ಲಿ ನಾವು ಕನವರ್ಸ್ಕೊಳ್ಳೋದು ಉಂಟು. ಕನಸಿನ ಒಂದು ಸಂದರ್ಭದಲ್ಲಿ ನಿದ್ದೆಯಲ್ಲೇ ಕೆಲವರು ಮಾತಾಡ್ಕೊಳ್ತಾರೆ, ಆಮೇಲೆ ಎಚ್ಚರ ಆದಮೇಲೆ ಏನೋ ಆ ಥರ ಮಾತಾಡ್ತಿದ್ಯಲ್ಲ ಅಂತಂದರೆ ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಕಾರ್ಯ ಅದು ಆಗ್ತಾ ಇರುವಾಗ ಅದರ ಮೂಲ ಉದ್ದೇಶಗಳು ಅಥವಾ ಮೂಲ ಪ್ರೇರಣೆಗಳು ಕೆಲವು ಸರ್ತಿ ಹೊರಗೆ ನಮಗೆ ಗೊತ್ತಾಗೋ ರೀತಿಯದ್ದು ಆಗಿರಲ್ಲ. ಅಕಸ್ಮಾತಾಗಿ ತಾನೇ ತಾನಾಗಿಯೋ ಅಥವಾ ಬೇರೆ ಏನೋ ಮಾಡೋಕ್ಕೆ ಹೋಗಿ ಈ ರೀತಿಯ ಕೆಲಸವೋ ಆ ರೀತಿ ಆಗ್ತಾ ಇರುತ್ತೆ. ಇಲ್ಲಿ ಸಂದೇಹ ಏನಪ್ಪ ಅಂತಂದರೆ, ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿರೋವಂಥದ್ದು ಆ ರೀತಿಯ ಅಕಸ್ಮಾತಾಗಿ ಉದ್ದೇಶ್ಯರಹಿತವಾಗಿಯೇ ಅಥವಾ ಯಾವುದೋ ಬೇರೆ ಗುಂಗಲ್ಲಿ ಮಾಡಿರುವಂತಹ ಒಂದು ಕೆಲಸನ ಅಂತ. ಅಂದರೆ ಈ ಜಗತ್ತಿನ ವೈಶಾಲ್ಯವನ್ನು ನಾವು ನೋಡಿದಾಗ, ಜಗತ್ತಿನ ವೈವಿಧ್ಯತೆಯನ್ನು ನಾವು ನೋಡಿದಾಗ, ಅದರಲ್ಲಿರುವಂಥ ಸಂಕೀರ್ಣತೆಯನ್ನು ನೋಡಿದಾಗ, ಅದಷ್ಟೇ ಅಲ್ಲದೆ ಈ ಎಲ್ಲ ವೈವಿಧ್ಯತೆಯಲ್ಲೂ ಇರೋಂತಹ ಮೂಲಭೂತವಾದಂಥ ಏಕತೆ ಅನ್ನೋದನ್ನು ನಮಗೆ ಗೋಚರ ಆಗೋ ರೀತಿಯಲ್ಲಿರೋದನ್ನು ನಾವು ನೋಡಿದಾಗ, ನಮ್ಮ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಜೀವಿ ಬೇರೆ ವಸ್ತು ಜೀವಿಗಳ ಸಹಾಯ, ಸಹಕಾರ, ಆಧಾರ ಇಲ್ಲದೆ ಬದುಕಕ್ಕಾಗಲ್ಲ. ಒಂದಕ್ಕೊಂದು ಆ ರೀತಿ ಸಮ್ಮಿಳಿತವಾದಂತಹ ಅಸ್ತಿತ್ವದಲ್ಲಿಯೇ ಇರಬೇಕು. ಇಲ್ಲದೆ ಹೋದರೆ ಒಂದು ರೀತಿಯ ಪೂರ್ಣವಾದಂತಹ ಅಸ್ತಿತ್ವದಲ್ಲಿ ಅದು ತನ್ನಂತ ಅನುಮರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲ್ಲ. ಸೊ ಹಾಗೆ ಒಂದಕ್ಕೊಂದು ಹೊಂದಿಕೊಂಡು ಹೊಂದಾಣಿಕೆಯ ಒಂದು ಜೀವನದಲ್ಲೇ ನಡೀಬೇಕು ಅನ್ನೋ ರೀತಿಯಲ್ಲಿ ಬೆಸುಗೆಯಾಗಿದೆ ಅಂತಂದರೆ ಅಕಸ್ಮಾತ್ ಆಗಿ ಆಗಿರುವಂಥದ್ದು ಅಲ್ವೇನೋ ಅಂತ ಅನ್ಸುತ್ತೆ ನಮಗೆ. ಅದು ನಮಗೆ ಗೊಚ್ಚರ ಆಗುತ್ತೆ. ಸೊ ಅದು ಹೇಗೆ ಅಂತ ಯೋಚನೆ ಮಾಡಿದಾಗ ದೇವರು ಬಹುಶಃ ಅಂಥ ಪೆದ್ದ ಅಲ್ಲ ಅಂತ ಅನಿಸುತ್ತೆ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಮರುಳನ್ ಅಲ್ಲ, ಆದರೆ ಮರುಳನ್ ಅಲ್ಲದೆ ಹೋದರೆ ಈ ಕೆಲಸ ಮಾಡಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಇರಬೇಕು, ಒಂದು ಸಿಸ್ಟಮ್ ಇರಬೇಕು, ಒಂದು ಮೆಥಡ್ ಇರಬೇಕು. ಹೀಗೆ ಹೀಗೆ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತಲೇ ನೋಡಿ ಮಾಡಿರ್ಬೇಕು ಇದನ್ನು, ಹೌದಲ್ವಾ? ಸೊ ಆ ರೀತಿ ಒಂದು ವ್ಯವಸ್ಥೆ ಇದೆಯಾ ಅಂತ ಇದು ಪ್ರಶ್ನೆ. ಇದಕ್ಕೆ ನಾವು ನನಗೆ ಸುಮಾರು ಸರ್ತಿ ಅನಿಸೋಂಥ ಉದಾಹರಣೆ ನನಗೆ ಏನಪ್ಪ ಅಂತಂದರೆ, ಕೆಲವು ನಾವು ಕಳ್ಸತಿ ಅದು ಅಡುಗೆದು ಉದಾಹರಣೆ ತಗೊಂಡಿದ್ವಿ, ಅದರಲ್ಲೇ ನಾವು ನೋಡ್ಬೋದು. ಮನೆಯಲ್ಲಿ ಎಲ್ರಿಗೂ ಅಡುಗೆಯ ಸಂಪೂರ್ಣ ಹಂತಗಳು ಗೊತ್ತಿರಲ್ಲ. ಈಗ ಮಕ್ಕಳನ್ನು ಕೂಡ ಬಾ ನೀನು ಏನಾದರೂ ಮಾಡು ಅಂತ ನಾವು ಕರ್ಕೊಳ್ಳೋದುಂಟು. ಸೊ ಸಪೋಸ್ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಸಾಂಬಾರು ಮಾಡೋದರ ಎಲ್ಲ ಹಂತಗಳು ಆ ಮಗುವಿಗೆ ಗೊತ್ತಿರಲ್ಲ. ಆ ಮಗುವಿಗೆ ಗೊತ್ತಿರೋದೇನು, ಏನೋ ಬಹುಶಃ ಒಂದು ತರಕಾರಿ ಹೆಚ್ಚು ಅಂತೇನೋ ಕೊಡ್ಬೋದು, ಅಥವಾ ತರಕಾರಿ ಸಿಪ್ಪೆಗಳು ಬಿದ್ದಿರುತ್ತಲ್ಲ ಆ ಸಿಪ್ಪೆ ತೊಗೊಂಡೋಗಿ ನೀನು ಆಚೆ ಹಾಕ್ಬಿಟ್ಬಪ್ಪ ಅಂತ ಏನೋ ಒಂದು ಆ ಥರದ ಒಂದು ಕೆಲಸ ಕೊಡ್ಬೋದು. ಆ ಥರದ ಕೆಲಸವನ್ನಷ್ಟೇ ಮಗು ಮಾಡುತ್ತೆ, ಅದು ಮಾತ್ರ ಕಾಣಿಸ್ತಾ ಇದೆ. ಆದರೆ ಅದಲ್ಲದೆ ಇನ್ನೂ ಹತ್ತಾರು ಕ್ರಮಗಳು ಅಡಿಗೆಯ ಪ್ರಕ್ರಿಯೆಯಲ್ಲಿ ಅಡಕವಾಗಿರುತ್ತೆ. ಅದು ಮಗುಗೆ ಗೊತ್ತಿಲ್ಲ, ಆದರೆ ಮಾಡ್ತಾ ಇರೋವಂಥ ಅಮ್ಮನಿಗೋ ಗಂಡನಿಗೋ ಹೆಂಡತಿಗೋ ಯಾರಿಗೋ ಗೊತ್ತು, ಅವರು ಅದನ್ನು ಮಾಡ್ತಿದ್ದಾರೆ. ನಮಗೆ ಆ ಮಗುವಿನ ಕಣ್ಣಿಗೆ ಕಾಣ್ತಾ ಇರುವಂಥದ್ದು, ಮಗುವಿನ ಕೈಗೆ ಎಟುಕುವಂಥದ್ದು ಆ ಹತ್ತಾರು ಹಂತಗಳಲ್ಲಿ ಯಾವುದೋ ಒಂದು ಸಣ್ಣ ಹೆಜ್ಜೆ ಮಾತ್ರ. ಸೊ ಹಾಗಾಗಿ ಮಗು ಏನು ಅನ್ಕೊಳ್ಳುತ್ತೆ, ಅಡಿಗೆ ಅಂತಂದರೆ ಬರೀ ಸಿಪ್ಪೆನ ತೊಗೊಂಡೋಗಿ ಆಚೆ ಹಾಕೋದು ಅಷ್ಟೇನೇನೋ, ಹಂಗೆ ಅನ್ಕೊಂಬಿಟ್ರೆ ತಪ್ಪು ಅಲ್ವಾ? ಬೇರೆ ಏನೋ ಗುರಿ ಗೊತ್ತಿದೆ, ಅದಕ್ಕೇನೋ ಒಂದು ಮೂಲವಾದಂಥ ಉದ್ದೇಶ ಇದೆ, ಅದಕ್ಕೊಂದು ಕ್ರಮ ಇದೆ. ಆದರೆ ಆ ಕ್ರಮ ಈ ಸಂದರ್ಭದಲ್ಲಿ ಮಗುವಿಗೆ ಕಾಣಿಸ್ತಾ ಇಲ್ಲ ಅನ್ನೋ ಹಾಗಿದೆಯಲ್ವಾ? ಹಾಗೇನ್ಬಿಟ್ಟು ಗೊತ್ತು ಗುರಿನೇ ಇಲ್ಲ ಅಂತ ಅನ್ಕೊಳಕ್ಕಾಗಲ್ಲ ಅಲ್ವಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಹಾಗಾದರೆ ಇದನ್ನು ಪರೀಕ್ಷೆ ಮಾಡಬೇಕಾದ್ರೆ, ಇದು ತಿಳ್ಕೊಳ್ಬೇಕಾದ್ರೆ ಹೇಗೆ ಅಂತ ಮುಂದಿನ ಮುಕ್ತಕದಲ್ಲಿ ಮುಂದುವರಿಸ್ತಾ ಯೋಚನೆ ಮಾಡೋಣ. ನರ ಪರೀಕ್ಷೆಯೇ ಬೊಮ್ಮನಾಶಯವೇ,
1: ನರ ಪರೀಕ್ಷೆಯೇ ಬೊಮ್ಮನಾಶಯವೇ,
2: ನಮ್ಮ ಬಾಳ್
1: ನಮ್ಮ ಬಾಳ್
0: ಬರಿ ಸಮಸ್ಯೆಯೇ,
1: ಬರಿ ಸಮಸ್ಯೆಯೇ
0: ಅದರ ಪೂರಣವದೆಲ್ಲಿ,
1: ಅದರ ಪೂರಣವದೆಲ್ಲಿ
0: ಸುರಿದು ಪ್ರಶ್ನೆಗಳನ್,
1: ಸುರಿದು ಪ್ರಶ್ನೆಗಳನ್
0: ಉತ್ತರವ ಕುಡೆ ಬಾರದನ,
1: ಉತ್ತರವ ಕುಡೆ ಬಾರದನ
0: ಗುರುವೆಂದು ಕರೆಯುವೆಯ ಮಂಕುತಿಮ್ಮ,
1: ಗುರುವೆಂದು ಕರೆಯುವೆಯ ಮಂಕುತಿಮ್ಮ.

0: ಬಹಳ ಸುಂದರವಾದಂತಹ ಮುಕ್ತಕ. ಬೊಮ್ಮನ ಆಶಯ ಅಂದರೆ ಪರಬ್ರಹ್ಮ ಸೃಷ್ಟಿಯಲ್ಲಿ ತೊಡಗಿರುವಾಗ ಅವನ ಆಶಯ ಅದೇನು ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಗುರಿ ಗೊತ್ತು ಇದೆಯಾ ಅಂತ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಆಶಯ ಅನ್ನುವಂಥದ್ದು ಮನುಷ್ಯನನ್ನು ಪರೀಕ್ಷೆ ಮಾಡಬೇಕು ಅನ್ನೋದಷ್ಟೇ ಅವನ ಆಶಯವ. ಮನುಷ್ಯನಿಗೆ ಅನೇಕ ಕಷ್ಟಗಳನ್ನು ಕೊಟ್ಟು ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಅವನನ್ನು ಎದುರು ಮಾಡಿ ಯಾವ ವ್ಯಕ್ತಿ ಹೇಗೆ ನಡ್ಕೋತಾನೆ ಅನ್ನೋದನ್ನು ನೋಡೋದೇ ಇದರ ಆಶಯನ. ನಮ್ಮ ಬಾಳು ಕೇವಲ ಸಮಸ್ಯೆಗಳ ಒಂದು ಗಂಟ. ಆ ಸಮಸ್ಯೆಗಳಲ್ಲಿ ಯಾರು ಉತ್ತೀರ್ಣರಾಗ್ತಾರೆ ಅನ್ನೋದನ್ನು ನೋಡೋದೇ ಬ್ರಹ್ಮನ ಒಂದು ಉದ್ದೇಶನ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಕೊಡ್ತಾ ಇರುವಂಥ ಇದು ಕೂಡ ಬಹಳ ಚೆನ್ನಾಗಿದೆ. ಈಗ ಸಪೋಸ್ ಒಂದು ಕ್ಲಾಸ್ನಲ್ಲಿ ಪಾಠ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಪಾಠ ಮಾಡೋದ್ರ ಬದಲು ಮೇಷ್ಟ್ರು ಮಾಡಬೇಕಾದಂಥ ಪಾಠದ ವಿಷಯದ ಬಗ್ಗೆ ಮಕ್ಕಳನ್ನೇ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿಬಿಟ್ರು ಅಂದ್ಕೊಳ್ಳೋಣ. ಯಾವುದೋ ಒಂದು ಗಹನವಾದಂಥ ಒಂದು ವಿಚಾರ ಮಕ್ಕಳಿಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಹೊಸದಾಗಿ ತಿಳ್ಕೊತಾ ಇದ್ದಾರೆ. ಪಾಠ ಮಾಡಬೇಕಾದ್ರೆ ಮೇಷ್ಟ್ರ ಒಂದು ಕರ್ತವ್ಯ ಏನು? ಮೊದಲು ಆ ಪಾಠದ ವಿಷಯದ ಬಗ್ಗೆ ಮಕ್ಕಳಿಗೆ ಹೇಳಬೇಕು, ಮಕ್ಕಳು ಅರ್ಥ ಮಾಡ್ಕೊಂಡ್ರ ಅನ್ನೋದನ್ನು ನೋಡಬೇಕು. ಆಮೇಲೆ ಬೇಕಾದರೆ ಪ್ರಶ್ನೆ ಕೇಳಲಿ. ಇಲ್ಲ, ಈ ಮೇಷ್ಟ್ರು ಏನು ಮಾಡ್ತಿದ್ದಾರೆ, ಈಗ ಬರ್ತಾ ಇದ್ದಂಗೆ ಬರೀ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಬರೀ ಸಮಸ್ಯೆಗಳನ್ನೇ ಎದುರು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಇಲ್ಲ ಸರ್ ನಮಗೆ ಗೊತ್ತಿಲ್ಲ, ನೀವೇ ಹೇಳಿ ಅಂತ ಕೇಳಿದರೆ ಆ ಮೇಷ್ಟ್ರು ಏನು ಮಾಡ್ತಿದ್ದಾರೆ, ಕ್ಲಾಸಿಂದನೇ ಹೊರಟೋದ್ರು, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈಗ. ಸೊ ಪ್ರಶ್ನೆಗಳ ಒಂದು ಉದ್ದದ ಪ್ರಶ್ನೆ ಪತ್ರಿಕೆ ಮೇಷ್ಟ್ರು ಕೊಟ್ಟುಬಿಟ್ರು, ಉತ್ತರ ನಮಗೆ ಗೊತ್ತಾಗ್ತಿಲ್ಲ ಸರ್ ನೀವು ಹೇಳ್ಕೊಡಿ ಅಂತಂದರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಸೊ ಆ ಥರ ಆಗ್ಬಿಟ್ಟಿದೆಯಲ್ಲ, ಆ ಥರ ಮೇಷ್ಟ್ರು ಕ್ಲಾಸಿಂದನೇ ಬಿಟ್ಟು ಹೊರಟೋದ್ರು ಅಂತಂದರೆ ಅವರನ್ನು ನಿಜವಾದ ಗುರು ಅಥವಾ ಮಾರ್ಗದರ್ಶಕ ಶಿಕ್ಷಕ ಅಂತ ಕರೆಯೋಕ್ಕೆ ಸಾಧ್ಯವಾ? ನಾವಂತೂ ಕರೆಯಲ್ಲ ಅಲ್ವಾ, ಹೇ ಬಿಟ್ಟು ಹೊರಟೋದ್ರು ಸರಿಯಾಗಿ ಹೇಳ್ಕೊಡ್ಲೇ ಇಲ್ಲ ಅಂತಂತೀವಿ. ಡಿ ವಿ ಜಿ ಅವರು ದೇವ್ರ ಬಗ್ಗೆ ಕೂಡ ಅದೇ ರೀತಿಯ ಪ್ರಶ್ನೆ ಮುಂದೆ ಇಡ್ತಾ ಅವರು ಹಂಗೆ ದೇವರು ಹಂಗೆ ಮಾಡ್ತಿರೋಂಗಿದೆಯಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನಮಗೆ ಬರೀ ಸಮಸ್ಯೆಗಳನ್ನು ಮಾತ್ರ ನಮ್ಮ ಮುಂದೆ ಇಡ್ತಾ ಇದ್ದಾನೆ ದೇವರು, ಅದರ ಉತ್ತರಗಳನ್ನು ಪರಿಹಾರಗಳನ್ನು ಹೇಗೆ ಕಂಡ್ಕೋಬೇಕು, ಅದರ ಪೂರಣ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಹೇಳ್ತಾನೆ ಇಲ್ಲ ಅಲ್ವಾ? ಅಂಥವ್ರನ್ನ ನಾವು ಗುರು ಅಂತ ಕರಿಬಹುದಾ ಅಂತ ಇಲ್ಲಿ ಡಿ ವಿ ಜಿ ಅವರ ಪ್ರಶ್ನೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 24 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಮ್ಮ ಅಮ್ಮ ಅನ್ನೋ ಮಾತು ಎಲ್ಲಿಂದ ಬಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ? ಭೂಮಿಗೆ ಬಂದ ಮೊದಲನೇ ಕಂದನ ಅಳುವ ದನಿಯಿಂದ. ಹೌದು, ಮಗು ಹುಟ್ಟಿದ ಕ್ಷಣವೇ ಅಮ್ಮ ಅನ್ನೋ ಬಹುದೊಡ್ಡ ಶಕ್ತಿಯ ಪದದಿಂದ ಅದು ಅಳುತ್ತ ಭೂಮಿಗೆ ಬರುತ್ತದೆ. ಆ ಅಗಮ್ಯ ಶಕ್ತಿಯ ಚೈತನ್ಯವೇ ಆ ಮಗು ಕೂಗುವ ಪದದಲ್ಲಿದೆ, ಅದುವೇ ಅಮ್ಮ. ಈ ಜಗತ್ತಿನಲ್ಲಿ ದೇವರನ್ನು ಕಣ್ಣಾರಿ ನೋಡಿಲ್ಲವೆಂದು ಹಲವರು ಹೇಳಬಹುದು, ಆದರೆ ದೇವರ ಪ್ರೀತಿಯನ್ನು ಅನುಭವಿಸಿಲ್ಲ ಎಂದು ಯಾರು ಹೇಳಲಾರದು. ಯಾಕೆಂದರೆ ಆ ಪ್ರೀತಿಯ ರೂಪವೇ ನಮ್ಮ ನಿಮ್ಮೆಲ್ಲರ ಅಮ್ಮ. ಮಗು ಈ ಭೂಮಿಗೆ ಬರುವ ಮೊದಲೇ ಆ ಮಗುವಿಗಾಗಿ ಕನಸು ಕಾಣುವವಳು ಅಮ್ಮ. ತನ್ನ ನೋವನ್ನು ಮರೆತು ಮಗುವಿನ ನಗು ನೋಡಿದರೆ ಸಾಕೆಂದು ಬದುಕುವ ಹೃದಯ ಅವಳದು. ಅವಳ ಕೈಯಲ್ಲಿ ಮಾಯೆ ಇದೆ, ಮಾತಿನ

ಕಣ್ಣಲ್ಲಿ ಮಮತೆ ಇದೆ, ಕಣ್ಣಲ್ಲಿ ಕಾಳಜಿ ಇದೆ. ಅದಕ್ಕೆ ಅಮ್ಮ ಎನ್ನುವುದು ಕೇವಲ ಒಂದು ಪದವಲ್ಲ, ಅದು ಒಂದು ದೊಡ್ಡ ಶಕ್ತಿ. ಮಗು ಬಿದ್ದಾಗ, ಹತ್ತಾಗ ಮೊದಲಾಗಿ ಓಡಿ ಬರುವವಳು ಅಮ್ಮ. ಜ್ವರ ಬಂದಾಗ ಇಡೀ ರಾತ್ರಿ ನಿದ್ರೆ ಮಾಡದೆ ಕಾದುಕೊಳ್ಳುವವಳು ಅಮ್ಮ. ತನ್ನ ಹಸಿವನ್ನು ಮರೆತು ಮಗುವಿನ ಹೊಟ್ಟೆ ತುಂಬಿಸುವವಳು ಅಮ್ಮ. ಮನೆಯ ಎಲ್ಲರ ಸಮಸ್ಯೆ ಕೇಳಿ ತನ್ನ ನೋವನ್ನು ಒಳಗೊಳಗೆ ಮರೆ ಮಾಡಿಕೊಳ್ಳುವ ಸಹನೆಯ ಪ್ರತಿರೂಪವೇ ಅಮ್ಮ. ನಾವು ಎಲ್ಲೇ ಹೋಗಿ ಮನೆಗೆ ಬಂದ ಕೂಡಲೇ ನಮಗೆ ಏನಾದರೂ ಬೇಕಿರಲಿ ಇಲ್ಲ ಬೇಡವಾಗಿರಲಿ, ನಮ್ಮ ಕಣ್ಣು, ನಮ್ಮ ಧ್ವನಿ, ನಮ್ಮ ಮನೆಯೆಲ್ಲವೂ ಬೇಡುವುದು ಅವಳನ್ನೇ. ಅಮ್ಮ ಎಲ್ಲಿ ಎಂದು ಜೀವನದಲ್ಲಿ ಎಷ್ಟೇ ದೊಡ್ಡವನಾದರೂ, ಎಷ್ಟೇ ದೂರ ಹೋದರೂ ಅಮ್ಮ ಎನ್ನುವ ಕರೆಯ ಮುಂದೆ ಪ್ರತಿಯೊಬ್ಬರೂ ಮತ್ತೆ ಚಿಕ್ಕ ಮಕ್ಕಳಾಗಿ ಬಿಡುತ್ತೇವೆ. ಯಾಕೆಂದರೆ ಅಮ್ಮನ ಮಡಿಲು ಜಗತ್ತಿನ ಅತಿ ಸುರಕ್ಷಿತ ಸ್ಥಳ. ಅವಳ ಪ್ರೀತಿ ಯಾವುದೇ ಷರತ್ತುಗಳನ್ನು ಕೇಳುವುದಿಲ್ಲ. ಮಕ್ಕಳ ಜಯ ಕಂಡಾಗ ಹೆಮ್ಮೆ ಪಡುವವಳು ಅವಳು, ಸೋಲು ಬಂದಾಗ ಧೈರ್ಯ ತುಂಬುವವಳು ಅವಳೇ. ಇಂದಿನ ಕಾಲದಲ್ಲಿ ಮಹಿಳೆಯರು ಮನೆ ಮತ್ತು ಉದ್ಯೋಗ ಎರಡನ್ನೂ ಸಮತೋಲನದಲ್ಲಿ ಸಾಗಿಸುತ್ತಿದ್ದಾರೆ. ಬೆಳಗ್ಗಿನಿಂದ ರಾತ್ರಿ ತನಕ ಓಡಾಡುತ್ತಾ ಕುಟುಂಬದ ನಗುವಿಗಾಗಿ ತಮ್ಮ ಆಯಾಸವನ್ನು ಮರೆತು ಬದುಕುತ್ತಿದ್ದಾರೆ. ಆದರೆ ಅವರ ಶಕ್ತಿಯನ್ನು ನಾವು ಅನೇಕ ಬಾರಿ ಗಮನಿಸುವುದೇ ಇಲ್ಲ. ಅಮ್ಮ ಎಂದರೆ ಕೇವಲ ಅಡುಗೆ ಮಾಡುವವಳಲ್ಲ, ಕುಟುಂಬವನ್ನು ಒಂದಾಗಿ ಹಿಡಿದು ನಿಲ್ಲಿಸುವ ಜೀವನಾಡಿ. ತಾಯಿ ಆಶೀರ್ವಾದ ಮಗುವಿನ ಜೀವನವನ್ನು ಬದಲಾಯಿಸಬಲ್ಲದು ಎನ್ನುವ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿದೆ. ಯಾಕೆಂದರೆ ಅಮ್ಮನ ಹೃದಯದಲ್ಲಿ ಇರುವ ಪ್ರಾರ್ಥನೆ ನಿಸ್ವಾರ್ಥವಾದುದು. ಆ ಪ್ರಾರ್ಥನೆಯ ಶಕ್ತಿಯೇ ಅನೇಕ ಮಂದಿಯನ್ನು ಬದುಕಿನಲ್ಲಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಅವಳ ತ್ಯಾಗವನ್ನು ಅಳೆಯಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಯಾವ ಶಕ್ತಿಯು ತಾಯಿಯ ಮನಸ್ಸಿಗಿಂತ ದೊಡ್ಡದಾಗಲು ಸಾಧ್ಯವಿಲ್ಲ. ಅದಕ್ಕೆ ಅಮ್ಮ ಎನ್ನುವುದು ಕೇವಲ ಸಂಬಂಧವಲ್ಲ, ಅದು ನಮ್ಮ ಬದುಕನ್ನೇ ಬೆಳಗಿಸುವ ಅಪಾರ ಶಕ್ತಿ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಅಮ್ಮ ಅಮ್ಮ ಅನ್ನೋ ಮಾತು ಎಲ್ಲಿಂದ ಬಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30 ಮಧ್ಯಾಹ್ನ 12 ಗಂಟೆಯವರೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ,

0: ಕಿವಿಲ್ ಕೇಳಿ ಹಾಕಿವಿಲ್ ಬಿಡ್ತಾನ, ತಪ್ಪದೆ ಎರಡ್ ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸೀತಣ್ಣ, ಜಿನಿಕ್ಕಿ ಎರಡ್ ಕಟ್ ಬಿಡಿಬೇಕ ನಿಂಗೆ?
0: ಬರೀ ಎರಡ್ ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: आसमान।
1: देश के मेहनतकश विश्वकर्माओं के जीवन में ये बदलाव लाई है पीएम विश्वकर्मा।
2: मैं चाहता हूँ विश्वकर्मा समाज इन पारंपरिक कार्यों में लगे लोग केवल कारीगर बनकर।
3: ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು 2ನೇ ಸುತ್ತಿನ ಮಾತುಕತೆಗಳು 8ನೇ ತಾರೀಖಿನಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ.

0: ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟ್ರದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟ್ರಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟ್ರೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟ್ರೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟ್ರೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೈರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರ ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟ್ರೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿ ಜೈರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಷ್ ಇಂಗ್ಲಿಸ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್

0: ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ ಎರಡನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟ್ರೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟ್ರೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ, ವಚನಗಳ ನುಡಿಗುಚ್ಛ ಭಾಗ 26 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನಧ್ವನಿಯು ಸಹೃದಯ ಶ್ರೋತೃವರ್ಗಕ್ಕೆ ತಮ್ಮದೇ ಆದ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಾ ಅವರ ಜ್ಞಾನವನ್ನು ಮತ್ತು ಆನಂದವನ್ನು ಹೆಚ್ಚಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಶರಣರ ಅನುಭಾವಿಕ ನುಡಿಯಾದ ವಚನಗಳನ್ನು ಜನಮನಕ್ಕೆ, ಅವರ ಹೃದಯಕ್ಕೆ ಹತ್ತಿರ ತರುವುದಕ್ಕಾಗಿ ವಚನ ವೈಭವ ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ತಮ್ಮ 90.8 ಕಂಪನಾಂಕದ ಮೂಲಕ ಬಿತ್ತರಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶರಣರ ವಚನಗಳನ್ನು ತಮ್ಮ ಹೃನ್ಮನಗಳಿಗೆ ತರಲು ಅವಕಾಶ ದೊರೆತದ್ದು ನನ್ನ ಭಾಗ್ಯವೆಂದೇ ಭಾವಿಸಿದ್ದೇನೆ. ಈಗಾಗಲೇ 25 ನುಡಿಸಂಚಿಕೆಗಳ ಮೂಲಕ ಅನೇಕ ವಿಷಯಗಳ ಬಗ್ಗೆ ವಚನ ಸಾಹಿತ್ಯದ ವಿಚಾರವೇನಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದ್ದೇವೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶರಣರು ಮತ್ತು ಅವರು ರಚಿಸಿದ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ. ಇಂದಿನ 26ನೇ ನುಡಿ ಸಂಚಿಕೆಯಲ್ಲಿ 12ನೇ ಶತಮಾನ ಎಂದಾಕ್ಷಣ ಮೊದಲಿಗೆ ನಮ್ಮ ಕಣ್ಮುಂದೆ ಬರುವವರು ಭಕ್ತಿ ಭಂಡಾರಿ ಬಸವಣ್ಣನವರು. ಹೌದು, ಶರಣ ಸತ್ಕುಲದ ಬೆಳಕಿನ ಕಿರಣ ಬಸವಣ್ಣನವರು. ಸಮಾಜದಲ್ಲಿನ ಮೌಢ್ಯತೆಯನ್ನು, ಅಸಮಾನತೆಯನ್ನು, ವರ್ಗ, ವರ್ಣ, ಜಾತಿ, ಲಿಂಗ ಭೇದವನ್ನು

ಅಳಿಸಲು ಶ್ರಮಿಸಿದಂಥವರು. ಸಮಾಜದ ಎಲ್ಲ ಸ್ತರದ ಸಮುದಾಯದವರು ಬಹುದೊಡ್ಡ ಸಂಖ್ಯೆಯಲ್ಲಿ ಅವರು ಕೈಗೊಂಡಂತಹ ಆಂದೋಲನದಲ್ಲಿ ಭಾಗವಹಿಸಿ ಕಲ್ಯಾಣದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂತಹವರು. ಅಂದು ಇದ್ದಂತಹ ವೈದಿಕ ಸಂಸ್ಕೃತಿಯನ್ನು ಧಿಕ್ಕರಿಸಿ ದೇಗುಲದಲ್ಲಿರುವ ದೇವರನ್ನು ತಮ್ಮ ತಮ್ಮ ಕರಸ್ಥಲದಲ್ಲಿ ಇರಿಸಿ ಪೂಜಿಸಬಹುದೆಂದು, ಅಂಗವನ್ನೇ ಲಿಂಗವಾಗಿ ಪರಿವರ್ತಿಸಿಕೊಳ್ಳಬಹುದೆಂದು ತಿಳಿಸಿ ಅದನ್ನು ಆಚರಣೆಗೆ ತಂದಂತಹವರು. ವ್ಯಕ್ತಿ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವು ಸಾಧ್ಯ ಎಂದು ದಾಸೋಹ ತತ್ವಕ್ಕೆ ಹೆಚ್ಚು ಒತ್ತನ್ನು ನೀಡಿದಂತಹವರು. ಪ್ರತಿಯೊಬ್ಬರೂ ಕಾಯಕದಲ್ಲಿ ತೊಡಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಆಗ ಸಮಾಜದಲ್ಲಿ ಸಮಾನತೆ ಮೂಡಿ ಬರುತ್ತದೆ ಎಂದು ಕಾಯಕ ತತ್ವಕ್ಕೆ ಬೆಂಬಲ ನೀಡಿದಂತಹವರು. ಇಂತಹ ಕ್ರಾಂತಿ ಕಿರಣ ಸದಾ ಭಾಗಿದ ತಲೆಯ ಕೈ ಮುಗಿದ ಕೈಯಾಗಿರಿಸು ಎಂದು ಕೂಡಲ ಸಂಗಮನಲ್ಲಿ ಪ್ರಾರ್ಥಿಸುತ್ತಿದ್ದ ಬಸವಣ್ಣನವರು ತಮ್ಮ ಅನುಭವದ ಮೂಲಕ ರಚಿಸಿದ ಉತ್ಕೃಷ್ಟ ವಚನಗಳನ್ನು ಅದರೊಳಗಿನ ಭಾವತ್ವವನ್ನು ತಿಳಿಯಲು ಪ್ರಯತ್ನಿಸೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ MM ಕಲಬುರ್ಗಿಯರವರು ಬಸವಣ್ಣನವರ 1414 ವಚನಗಳನ್ನು ಸಂಪಾದಿಸಿದ್ದಾರೆ. ಎಲ್ಲ ವಚನಗಳನ್ನು ಗಮನಿಸಿದಾಗ ಮುಖ್ಯವಾಗಿ ಬಸವಣ್ಣನವರು ನೀನು ಇದನ್ನು ಅನುಸರಿಸು, ನೀವು ಇದನ್ನು ಮಾಡಿ, ನೀನು ಸರಿಯಿಲ್ಲ, ಹೀಗೆ ಇನ್ನೊಬ್ಬರಿಗಾಗಿ ಹೇಳುವ ಹಾಗೆ ಏನನ್ನೂ ವಚನಗಳಲ್ಲಿ ಹೇಳಿಲ್ಲ. ಅವರು ನಾನು ಅನುಸರಿಸುತ್ತೇನೆ, ನಾನು ಮಾಡುತ್ತೇನೆ, ನಾನು ಸರಿಯಿಲ್ಲ, ಹೀಗೆ ಎಲ್ಲವನ್ನು ಸ್ವವಿಮರ್ಶೆಯ ಮೂಲಕ ಆತ್ಮಶೋಧನೆಯ ಮೂಲಕ ತಮ್ಮ ಅನುಭವಗಳನ್ನು ಬಿಚ್ಚಿಟ್ಟಿರುವುದನ್ನು ನಾವು ಕಾಣುತ್ತೇವೆ. ಸಮಾಜವನ್ನು ವ್ಯಕ್ತಿಯನ್ನು ಪರಿವರ್ತಿಸುವಡೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಮ್ಮ ವಚನದ ಮೂಲಕ ತಿಳಿಸಿ ಎಚ್ಚರಿಸುತ್ತಾ ಸಾಗುವುದು ಅವರ ವಚನಗಳ ವಿಶೇಷವಾಗಿದೆ. ಪ್ರತಿಯೊಬ್ಬರಿಗೂ ಅರ್ಥವಾಗುವ ಹಾಗೆ, ಸರಳವಾಗಿ ಸಾಮಾನ್ಯರ ಮನಸ್ಸಿಗೆ ನಾಟುವ ಹಾಗೆ, ಬಹಳ ಕಾಲ ಮನದಲ್ಲಿ ನೆಲೆ ನಿಲ್ಲುವ ಹಾಗೆ ವಚನಗಳನ್ನು ಅತ್ಯಂತ ಸರಳವಾಗಿ ಹಾಗೂ ತೀಕ್ಷ್ಣವಾಗಿಯೂ ಕೂಡ ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿಯೇ ಜನಪದರು ತಮ್ಮ ಹಾಡುಗಳಲ್ಲಿ ಬಸವಣ್ಣನವರನ್ನ ಹಾಡಿಕೊಂಡಾರಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಹೇಳುತ್ತಾರೆ, ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ನಿನ್ನ ಹೆಸರು ಬಸವಯ್ಯ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ ಎಂದು ಬಸವ ಬಸವ ಎನ್ನುವ ನಾಮವೇ ನಾಡಿನ ಮಂತ್ರವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅನೇಕ ವಿಷಯಗಳನ್ನು ಸಮಾಜಕ್ಕೆ ತಿಳಿಸಿದ್ದಾರೆ. ಪ್ರಸ್ತುತ ಸಮಾಜ ಇವುಗಳನ್ನು ಅನುಸರಿಸಿ ನಡೆದರೆ ಸಮಾಜದಲ್ಲಿನ ಪ್ರತಿಯೊಬ್ಬರೂ ಕೂಡ ಉತ್ತಮವಾದಂತಹ ಜೀವನವನ್ನು ಸಾಗಿಸಬಹುದಾಗಿದೆ. ಬಸವಣ್ಣನವರ ಕೆಲವು ಪ್ರಮುಖವಾದ ವಚನಗಳನ್ನು ಗಮನಿಸೋಣ. ಬಸವಣ್ಣನವರು ಬಹಳ ಮುಖ್ಯವಾಗಿ ಹಿರಿಯರಿಗೆ, ಆದ್ಯರಿಗೆ, ಅವರ ಮಾತುಗಳಿಗೆ ಬೆಲೆ ಕೊಡಬೇಕೆಂದು ತಮ್ಮ ವಚನಗಳಲ್ಲಿ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನ ಹೀಗೆ ಹೇಳುತ್ತದೆ, ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು, ತವ ರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವವನ ವಿಧಿಯಂತಾಯಿತ್ತೆನ್ನ ಮತಿ ಕೂಡಲ ಸಂಗಮ ದೇವ, ವಿಧಿಯಂತಾಯಿತ್ತೆನ್ನ ಮತಿ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ. ಇಲ್ಲಿ ಬಸವಣ್ಣನವರು ಹಿರಿಯರ ಆದ್ಯರ ವಚನ ಹಾಲಿನಂತೆ ಆಪ್ಯಾಯಮಾನ ಎನ್ನುತ್ತಾರೆ. ಹಿರಿಯರ ಅನುಭಾವಿಕ ನುಡಿಗಳೆಂಬ ಹಾಲಿನ ತೊರೆಯಲ್ಲಿ ಬೆಲ್ಲದ ಕೆಸರಿದೆ, ಸಕ್ಕರೆಯ ಮರಳಿದೆ, ತವರಾಜವೆಂಬ ಶುದ್ಧ ಸಕ್ಕರೆಯ ನೊರೆ ತೆರೆಯಿದೆ ಎನ್ನುತ್ತಾರೆ. ಇಂತಹ ಆತ್ಮೋದ್ಧಾರಕ ಹೃದಯ ತುಂಬಿದ ನುಡಿಗಳನ್ನು ಬಿಟ್ಟು ಬೇರೆಯವರ ಒಣ ಮಾತುಗಳನ್ನು ಕೇಳುವುದು ಎಷ್ಟು ಸರಿ? ಅದು

ಬೇರೆ ಬಾವಿಯನ್ನ ತೋಡಿ ಉಪ್ಪು ನೀರು ಕುಡಿದಂತೆ ಎನ್ನುತ್ತಾರೆ. ಹೀಗೆ ಬಸವಣ್ಣನವರು ಆದ್ಯರ, ಹಿರಿಯರ, ಅನುಭಾವಿಕರ ಅಮೃತತ್ವದ ಮಾತುಗಳನ್ನು ಆಲಿಸಬೇಕು, ಪಾಲಿಸಬೇಕು, ಅನುಸರಿಸಬೇಕು ಎನ್ನುವುದು ಬಸವಣ್ಣವರ ಹಿರಿದಾಸಿಯಾಗಿರುವುದನ್ನು ಅವರ ವಚನದಲ್ಲಿ ಕಾಣಬಹುದಾಗಿದೆ. ಬಸವಣ್ಣನವರು ಜಾತಿ, ಮತ ಕುಲ ಈ ಭೇದವನ್ನು ಮೀರಿ ನಿಂತವರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಎನ್ನುವ ಮೂಲತತ್ವ ಇವರದಾಗಿತ್ತು. ಮೇಲಾಗಲಲ್ಲೆನೋ ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನೋ, ಕಲಿಯುವುದೇ ಮೇಲಿಂಗೆ ಎಂದು ಪ್ರಶ್ನಿಸುವ ಮೂಲಕ ಯಾವಾಗಲೂ ಬೃಹತ್ತು ಭಾವದಲ್ಲಿರಿಸು ಎಂದು ಹೇಳಿಕೊಂಡಂತಹವರು. ಬ್ರಹ್ಮ ವಿಷ್ಣು ರುದ್ರ ಪದವಿಗಿಂತ ಸದ್ಭಕ್ತರ ಪಾದವನರಿವ ಮಹಾಪದವಿಯ ಕರುಣಿಸು ಎಂದು ಕೋರಿದಂತಹವರು. 12ನೇ ಶತಮಾನದಲ್ಲೇ ಇಂತಹ ಒಂದು ಅದ್ಭುತವಾದ ಚಿಂತನೆಯೆಡೆಗೆ, ಅದರ ಮೂಲಕ ಉತ್ತಮವಾದಂತಹ ಸಮಾಜವನ್ನು ಕಟ್ಟುವಂತಹ ಕಡೆಗೆ ಅವರು ಸಮಾಜವನ್ನೇ ಕೊಂಡೊಯ್ದದ್ದು ಅತ್ಯಂತ ಉನ್ನತವಾದಂತಹ ವಿಚಾರವಾಗಿದೆ. ಅವರದು ಅಗಾಧವಾದಂತಹ ಆಧ್ಯಾತ್ಮಿಕ ಶಕ್ತಿ, ಹಾಗಾಗಿಯೇ ಸಮಾಜದ ಎಲ್ಲರನ್ನ ಸೆಳೆದದ್ದು ಅವರ ಉನ್ನತವಾದಂತಹ ವ್ಯಕ್ತಿತ್ವ. ಅವರು ಒಂದೆಡೆ ಹೇಳುತ್ತಾರೆ, ನೆಲ ನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚ ಆಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನೀಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮನ್ನರಿದವಂಗೆ. ಎಂತಹ ವಿಚಾರ ಬಸವಣ್ಣನವರು. ಬಸವಣ್ಣನವರು ಹೇಳುತ್ತಾರೆ, ದೇವಾಲಯದ ನೆಲ ಮತ್ತು ಹೊಲಗೇರಿಯ ನೆಲ ಎಂದು ವ್ಯವಹಾರಿಕವಾಗಿ ಭೇದ ಕಂಡರು ಆ ಎರಡೂ ನೆಲವು ಒಂದೇ ಅಲ್ಲವೇ ಎನ್ನುತ್ತಾರೆ. ಹಾಗೆಯೇ ದೇಹ ಶೌಚದ ನೀರು, ದೇವರ ಪೂಜೆಯ ನೀರು ಎಂದು ಬೇರೆ ಬೇರೆ ಭೇದ ಭಾಷೆಯನ್ನು ಬಳಸಿದರೂ ಕೂಡ ಆ ಎರಡೂ ಜಲವು ಒಂದೇ ಅಲ್ಲವೇ ಎನ್ನುತ್ತಾರೆ. ಹಾಗೆಯೇ ಭಿನ್ನ ಭಿನ್ನ ಕುಲದವರೆಂದು ನಾವು ಹೇಳಿದರೂ ಎಲ್ಲರೂ ಈ ಜಗತ್ತನ್ನು ಸೃಷ್ಟಿಸಿದ ಶಿವನ ಕುಲದವರಲ್ಲವೇ? ಎಂತಹ ಮಾತು ಬಸವಣ್ಣನವರದು. ಇದನ್ನೇಕೆ ನಾವು ಅರಿಯುತ್ತಿಲ್ಲ? ಮುಕ್ತಿ ಸಾಧನೆಗೆ ಷಡು ದರ್ಶನಗಳ ಪಥವಿರಬಹುದು, ಆದರೆ ಮುಕ್ತಿಯ ಫಲದ ರೂಪ ಒಂದೇ ಅಲ್ಲವೇ? ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಹಂತಿಮವಾಗಿ ಹೇಳುತ್ತಾರೆ, ಪರಮಾತ್ಮ ನಿನ್ನನ್ನು ಅರಿತವಂಗೆ, ನಿಜ ಜ್ಞಾನದ ಹರಿವಿನ ಹೊಂಬೆಳಕು ಮೂಡಿದವಂಗೆ ಭೇದ ದೃಷ್ಟಿ ಅಳಿದು ಆ ಭೇದ ದೃಷ್ಟಿ ಮೂಡಿ ಒಂದೇ ನಿಲುವು ಆಗಿರುತ್ತದೆ ಎನ್ನುತ್ತಾರೆ. ಮನುಷ್ಯ ಎಲ್ಲದರಲ್ಲೂ ಭೇದ ಸಂಸ್ಕೃತಿಯನ್ನು ಎಣಿಸುತ್ತಿದ್ದಾನೆ. ಅದಕ್ಕೆ ಬಸವಣ್ಣನವರು ನೆಲ, ಜಲ ಇದು ಎಲ್ಲರಿಗೂ ಒಂದೇ ಅಲ್ಲವೇ ಎಂದು ತಿಳಿಸುವ ಮೂಲಕ, ನಾವೆಲ್ಲರೂ ಭಗವಂತನ ಸೃಷ್ಟಿಯಲ್ಲವೇ ಎಂದು ಕೇಳುವ ಮೂಲಕ ಈ ಭೇದ ಸಂಸ್ಕೃತಿಯನ್ನು ತ್ಯಜಿಸಿ ವಿಚಾರಪೂರ್ಣವಾದಂತಹ ವಿಷಯಗಳನ್ನು ಅರಿತು ಭಗವಂತನಲ್ಲಿ ನಂಬಿಕೆ ವಿಶ್ವಾಸವನ್ನು ಇಡಿ ಎಂದು ಕೇಳಿಕೊಳ್ಳುತ್ತಾರೆ. ಅವರು ತಮ್ಮ ಅನೇಕ ವಚನಗಳಲ್ಲಿ ಈ ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಿಷ್ಠೆ ಇವುಗಳ ಬಗ್ಗೆ ಮಾತನಾಡಿರುವುದನ್ನು ನಾವು ಕಾಣುತ್ತೇವೆ. ಒಂದೆಡೆ ಹೇಳುತ್ತಾರೆ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಭರಡು ಹಯನಹುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ ಇದರಲ್ಲೇ ಇರ್ಪವು ಕುಡಲ ಸಂಗಮ ದೇವ. ಬಸವಣ್ಣನವರು ಭಗವಂತನ ಶಕ್ತಿ ಅಪಾರ, ಅವನು ನಮಗೆ ಒಲಿದಡೆ ಒಣಗಿದ ಕೊರಡು ಕೂಡ ಚಿಗುರಬಹುದು, ಬಂಜೆಯಾದಂತಹ ಹಸುವು ಕೂಡ ಗರ್ಭ ಧರಿಸಬಹುದು, ವಿಷವೂ ಕೂಡ ಅಮೃತವಾಗಬಹುದು. ಹೀಗೆ ಸೃಷ್ಟಿ ನಿಯಮವನ್ನೇ ಮೀರಿ ಅವನ ಶಕ್ತಿ ನಿಲ್ಲಬಹುದು ಎನ್ನುತ್ತಾರೆ. ಈ ವಿಷಯವನ್ನು ತರ್ಕಕ್ಕೆ ಒಳಪಡಿಸುವುದು ತರವಲ್ಲ ಎನಿಸುತ್ತದೆ, ಏಕೆಂದರೆ ಸೃಷ್ಟಿ ನಿರ್ಮಾತೃ ಅವನೇ, ಹಾಗಾಗಿ ಅವನಿಂದ ಇದು ಕೂಡ ಸಾಧ್ಯವಾಗಬಹುದು.

ಹೀಗೆ ಬಸವಣ್ಣನವರು ಭಗವಂತ ಪ್ರಕೃತಿ ನಿಯಮವನ್ನು ಮೀರಿ ನಿಲ್ಲಬಲ್ಲ, ಅವನಲ್ಲಿ ವಿಶ್ವಾಸ ಇಟ್ಟು ನಡೆ, ಆಗ ಜೀವನಕ್ಕೆ ಬೇಕಾದಂತಹ ಎಲ್ಲವೂ ಕೂಡ ನಿರಾತಂಕವಾಗಿ ದೊರೆಯುತ್ತದೆ ಎನ್ನುತ್ತಾರೆ. ಮುಂದೆ ಹೋಗಿ ಮತ್ತೊಂದು ವಚನದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಗಳಿಸಲು ಶಿವಮಂತ್ರವೇ ಶ್ರೇಷ್ಠ ಎನ್ನುತ್ತಾರೆ. ಅದನ್ನು ಹಿಡಿದು ಭಗವಂತನ ಒಲುಮೆಗೆ ಪಾತ್ರವಾಗಬಹುದು ಎನ್ನುತ್ತಾರೆ. ವಚನ ಹೀಗಿದೆ: ಜಪ ತಪ ನಿತ್ಯ ನೇಮವೆನೆಗೆ ಉಪದೇಶ, ನಿಮ್ಮ ನಾಮವೆನೆಗೆ ಮಂತ್ರ, ಶಿವನಾಮವೆನೆಗೆ ತಂತ್ರ, ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮದೇನುವೆನೆಗೆ, ನಿಮ್ಮ ನಾಮ ಕಾಮದೇನುವೆನೆಗೆ. ಹೀಗೆ ಹೇಳುವ ಮೂಲಕ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರ ಸರ್ವಶ್ರೇಷ್ಠ ಮಂತ್ರ ಎಂದು ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಶಿವನಾಮವೇ ಮಂತ್ರ, ಅದುವೇ ತಂತ್ರ, ಅದುವೇ ಕಾಮದೇನು ಎನ್ನುತ್ತಾರೆ. ಇಲ್ಲಿ ಮಂತ್ರ ಎಂದರೆ ಅದೊಂದು ತಾರಕ ಶಕ್ತಿ, ದೇಹದಲ್ಲಿ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳು ಅಡಕಗೊಂಡಿವೆ. ತಂತ್ರ ಎಂದರೆ ಶಕ್ತಿ ಸಂಯೋಜನಾ ಕ್ರಿಯೆಗಳು, ಕಾಯಸ್ಥಲದಲ್ಲಿರುವಂತಹ ಇಷ್ಟಲಿಂಗ, ಮನಸ್ಥಲದಲ್ಲಿ ಪ್ರಾಣಲಿಂಗವಾಗಿ, ನಂತರ ಭಾವಸ್ಥಲದಲ್ಲಿ ಭಾವಲಿಂಗವಾಗಿ ಪರಿವರ್ತನೆ ಹೊಂದುವಂತಹ ಕ್ರಿಯೆ ತಂತ್ರ. ಇದು ಶಿವಯೋಗದಲ್ಲಿ ಬರುವಂತಹ ವಿಚಾರ. ಹೀಗೆ ಓಂ ನಮ ಶಿವಾಯ ಎಂಬ ಮಂತ್ರದಲ್ಲಿ ಶಿವಯೋಗ ಕ್ರಿಯೆಯೇ ಅಡಕವಾಗಿದೆ ಎನ್ನುತ್ತಾರೆ ಬಸವಣ್ಣನವರು. ಇಲ್ಲಿ ಓಂಕಾರ ಅಖಂಡ ಬ್ರಹ್ಮಾಂಡದಿಂದ ಹೊರಹೊಮ್ಮಿದಂತಹ ಪ್ರಥಮ ಶಬ್ದವಾಗಿದೆ. ಇದು ನಿರಾಕಾರ ಬ್ರಹ್ಮನ ಸಾಕಾರ ರೂಪದ ಶಬ್ದ ಸಂಕೇತವಾಗಿದೆ. ಇದನ್ನು ಪ್ರಣವ ಎಂದು ಕರೆಯಲಾಗಿದೆ. ಇದರಲ್ಲಿ ಅಕಾರ್, ಉಕಾರ್, ಅಂಕಾರ್ ಎನ್ನುವ ತ್ರೈಯಕ್ಷರಗಳ ಸಂಯೋಜನೆಯಾಗಿದೆ. ಶಿವ ಇದು ಸೃಷ್ಟಿಕರ್ತನ ಬಯಲ ಭಾವದ ಸಂಕೇತವಾಗಿದೆ. ನಮಃ ಎಂದರೆ ಸಾಧಕ ಜೀವಿಯು ನಾನು ಎನ್ನುವ ಭಾವವನ್ನು ಶಿವನಿಗೆ ಅರ್ಪಿತ ಮಾಡಿ ಅವನಿಗೆ ನಮಿಸುತ್ತೇನೆ ಎನ್ನುವ ವಿಷಯ ಅಡಗಿದೆ. ಹೀಗೆ ನಾನು ಎನ್ನುವ ಭಾವವನ್ನು ಶಿವನಿಗೆ ಅರ್ಪಿಸಿದಾಗ ನಾನೆಂಬ ಭಾವ ಬಳಿದು ಕೇವಲ ಓಂಕಾರ ಮಾತ್ರ ಉಳಿಯುತ್ತದೆ. ಆಗ ಭಗವಂತನ ಸಾಕ್ಷಾತ್ಕಾರ ಲಭಿಸುತ್ತದೆ. ಅವನ ಒಲಿಮೆ ನಮಗೆ ದೊರೆತರೆ ಆಗ ನಾವು ಕಲ್ಲು ಮಣ್ಣುಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ದೇವರನ್ನು ಹುಡುಕಬೇಕಿಲ್ಲ, ನಮ್ಮಲ್ಲೇ ಭಗವಂತನನ್ನು ಕಾಣಬಹುದು ಎನ್ನುವುದು ಬಸವಣ್ಣನವರ ಉನ್ನತೀಯವಾದಂತಹ ಚಿಂತನೆಯಾಗಿದೆ. ಭಕ್ತನಲ್ಲಿ ಶ್ರದ್ಧೆ ನಿಷ್ಠೆ ಇರಬೇಕು, ಆಗ ಮಾತ್ರ ಶಿವನ ಒಲುಮೆ ಶೀಘ್ರ ತೊರೆಯುತ್ತದೆ ಎನ್ನುವುದು ಬಸವಣ್ಣನವರ ಚಿಂತನೆಯಾಗಿತ್ತು. ತಮ್ಮ ಅನೇಕ ವಚನಗಳನ್ನು ಬಹಳವಾಗಿ ತಿಳಿಸಿದ್ದಾರೆ. ಒಂದೆಡೆ ಹೇಳುತ್ತಾರೆ: ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ಧ ನಮ್ಮ ಮಹಾದೇವ ಸೆಟ್ಟಿ, ವಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು, ಕಾಣೆಯ ಸೋಲ ಅರ್ಧಗಾಣೆಯ ಗೆಲ್ಲ, ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರು ವಚನವನ್ನ ಒಂದು ಸುಂದರವಾದ ಕಾವ್ಯ ಪ್ರತಿಮೆ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ಶಿವ ಒಬ್ಬ ಸೆಟ್ಟಿಯಾಗಿ ದೊಡ್ಡದಾದ ಅಂಗಡಿಯನ್ನಿಟ್ಟು ಕುಳಿತಿದ್ದಾನೆ ಎನ್ನುತ್ತಾರೆ. ಅಂದರೆ ಎಲ್ಲ ರೀತಿಯ ಸರಕುಗಳು ಇರುವ ಅಂತಹ ಅಂಗಡಿ. ಏಕ ಮನಸ್ಸಿನಿಂದ ಮಾತನಾಡಿ ಸರಕನ್ನು ಕೇಳಿದರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾನೆ. ಆದರೆ ಎರಡು ಮನಸ್ಸಿನಿಂದ ಮಾತನಾಡಿದರೆ ಅವನು ಪ್ರತಿಕ್ರಿಯೆಯನ್ನೇ ನೀಡುವುದಿಲ್ಲ ಎಂದು ಹೇಳುತ್ತಾರೆ. ಹಾಗೂ ಅವನು ಬಹಳ ಶಿಸ್ತಿನವ ಎನ್ನುತ್ತಾರೆ. ಕಡಿಮೆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ, ಹಾಗೆಂದರೆ ಹೆಚ್ಚನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಎಂದು ಬಿಡುತ್ತಾರೆ. ಅವನು ಬಲುಜಾಣ, ಎಲ್ಲವನ್ನೂ ಗಮನಿಸುತ್ತಾನೆ ಎಂದು ಮಾರ್ಮಿಕವಾಗಿ ವಚನದ ಮೂಲಕ ತಿಳಿಸಿದ್ದಾರೆ. ವಚನದ ವಿಚಾರದೆಡೆಗೆ ಹೋದಾಗ ಇಲ್ಲಿ ಶಿವ ಜಗತ್ತೆಂಬ ಅಂಗಡಿಯಟ್ಟಾದ್ದಾನೆ. ಇಲ್ಲಿ ಪ್ರೀತಿ, ಪ್ರೇಮ, ಶಾಂತಿ, ಸಹನೆ, ತೃಪ್ತಿ, ಕರುಣೆ, ಕನಿಕರ, ದಯೆ, ಮಾನವೀಯತೆ, ಅಹಿಂಸೆ, ಹೀಗೆ ಅನೇಕವುಗಳನ್ನು ಮಾರುತ್ತಿದ್ದಾನೆ. ಅವನಲ್ಲಿ ಇಲ್ಲ

ಎನ್ನುವಂತಹ ಸರಿಕೇ ಇಲ್ಲ, ಎಲ್ಲವೂ ಇದೆ ಎನ್ನುತ್ತಾರೆ ಬಸವಣ್ಣನವರು. ಯಾವ ವ್ಯಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಗವಂತನಲ್ಲಿ ಏಕನಿಷ್ಠಾಪೂರ್ವಕನಾಗಿ ಅತ್ಯಂತ ಶ್ರದ್ಧೆಯಿಂದ ಮನಃಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾನೋ ಅದನ್ನು ಶಿವ ಕರುಣಿಸುತ್ತಾನೆ ಎನ್ನುತ್ತಾರೆ. ಯಾರು ಆಡಂಬರದಿಂದ ಭಕ್ತಿ ನಿಷ್ಠೆ ಶ್ರದ್ಧೆಯಿಲ್ಲದೆ ತೋರಿಕೆಯ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸುತ್ತಾನೋ ಅವನಿಗೆ ಭಗವಂತ ಏನನ್ನೂ ಕರುಣಿಸುವುದಿಲ್ಲ ಎಂದು ಬಿಡುತ್ತಾರೆ. ಏಕೆಂದರೆ ಅವನು ಬಹಳ ಜಾಣ ಎನ್ನುತ್ತಾರೆ ಬಸವಣ್ಣನವರು. ಹೀಗಾಗಿ ಶಿವನ ಜೊತೆ ಆಧ್ಯಾತ್ಮಿಕ ವ್ಯಾಪಾರ ಅಷ್ಟು ಸುಲಭವಲ್ಲ, ಅದಕ್ಕೆ ಶ್ರದ್ಧೆ ಭಕ್ತಿ ನಿಷ್ಠೆ ಇವುಗಳು ಬಹಳ ಮುಖ್ಯ, ಆಗ ಮಾತ್ರ ಅವನೊಲುಮೆ ಸಾಧ್ಯ ಎನ್ನುತ್ತಾರೆ. ಹೌದು, ಆಡಂಬರದ ಪೂಜೆಯಿಂದ ಶಿವನೊಲುಮೆ ಎಂದಿಗೂ ಸಾಧ್ಯವಿಲ್ಲ. ಹಾಗಾಗಿ ಬಸವಣ್ಣನವರು ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಅರಿಯಬೇಕು, ತನ್ನನ್ನು ತಾನು ಮೊದಲು ಸರಿಪಡಿಸಿಕೊಳ್ಳಬೇಕು, ನಂತರ ಮಾತ್ರ ಇನ್ನೊಬ್ಬರನ್ನು ಅರಿಯಲು ಇನ್ನೊಬ್ಬರನ್ನು ಸರಿಪಡಿಸಲು ಹೆಜ್ಜೆ ಇಡಬಹುದು ಎಂದು ಬಿಡುತ್ತಾರೆ. ಅದನ್ನೇ ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ: ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಎಂದು ಬಿಡುತ್ತಾರೆ. ಇಲ್ಲಿ ಬಸವಣ್ಣನವರು ಬಹಳ ಮುಖ್ಯವಾಗಿ ಮನುಷ್ಯ ತನ್ನನ್ನು ತಾನು ಅರಿಯಬೇಕು, ತನ್ನ ತನುವಿನ ದೋಷವನ್ನು ಅಂದರೆ ಸುಳ್ಳು ತಟಪಟ ಮೋಸ ವಂಚನೆ ಕಪಟತನ ಅಹಂಕಾರ ಹೀಗೆ ಇಂತಹ ದೋಷದಿಂದ ಹೊರಬನ್ನಿ, ಹಾಗೆಯೇ ಮನದಲ್ಲಿನ ಕಾಮ ಕ್ರೋಧಾದಿಗಳು ಇಂದ್ರಿಯ ವಾಸನೆಗಳು ವಿಷಯಗಳು ಬಯಕೆಗಳು ಹೀಗೆ ಇವುಗಳನ್ನು ತ್ಯಜಿಸಿ ಹೊರಬನ್ನಿ. ಕೇವಲ ಇವುಗಳನ್ನು ಬಿಡದೆ ಇನ್ನೊಬ್ಬರನ್ನ ಸಂತೈಸುತ್ತೇನೆಂದು ಕೇವಲ ಶಾಬ್ದಿಕ ಸಾಂತ್ವನ ನೀಡಿದರೆ ಕೂಡಲ ಸಂಗಮ ದೇವ ಎಂತು ಮೆಚ್ಚುವನು ಎಂದು ಕೇಳಿಬರುತ್ತಾರೆ. ಹೌದು, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ಅಂದರೆ ಕೇವಲ ಅಳುತ್ತಿದ್ದರೆ ಸಾಲದು, ಕೇವಲ ಶಾಬ್ದಿಕ ಸಾಂತ್ವನ ನೀಡಿದರೆ ಸಾಲದು, ಅವನಿಗೆ ನೀನು ನಿನ್ನಿಂದ ಏನು ಕೊಡುತ್ತೀಯ ಎಂದು ಪ್ರಶ್ನೆ ಮಾಡುತ್ತಾರೆ. ನಿನ್ನಿಂದ ಅವನಿಗೆ ಯಾವ ಸಹಾಯವಿದೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಎಷ್ಟು ಚೆನ್ನಾಗಿದೆ! ಹೀಗೆ ಹೇಳುವ ಮೂಲಕ ವ್ಯಕ್ತಿ ಸರಿಯಾದ ಮಾರ್ಗದಲ್ಲಿ ಸಾಗದೆ ಇನ್ನೊಬ್ಬರ ಮಾರ್ಗ ಸರಿಪಡಿಸಲು ಹೋಗುವುದು ಕುರುಡನಿಗೆ ಮಾರ್ಗ ತೋರಿಸಿದಂತಾಗುತ್ತದೆ ಎನ್ನುತ್ತಾರೆ. ಹೀಗೆ ಲೋಕದ ಜನ ಹೇಗಿರಬೇಕು ಎನ್ನುವುದನ್ನ ಬಸವಣ್ಣನವರು ತಿಳಿಸುವ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸ ಉನ್ನತವಾಗಬೇಕಾದರೆ ಅವನು ಮೊದಲು ತನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಬೇಕು, ವಿಕಾಸ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಹೀಗೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸುವ ಮೂಲಕ ಜನರ ಸಾಮಾನ್ಯರಲ್ಲಿ ಅವರ ನಡೆನುಡಿ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಅಂತರಂಗ ಬಹಿರಂಗ ಶುದ್ಧಿ ಕಾಯಕ ದಾಸೋಹದ ಮಹತ್ವ ಹೀಗೆ ಅನೇಕ ವಿಚಾರಗಳ ಮೂಲಕ ಜಾಗೃತಿ ಮೂಡಿಸಿ ಅವರಿಂದ ಉತ್ತಮ ಸಮಾಜ ನಿರ್ಮಾಣವಾಗುವೆಡೆಗೆ ಕೊಂಡೊಯ್ದದ್ದನ್ನು ನಾವು ಕಾಣಬಹುದಾಗಿದೆ. ಬಸವಣ್ಣನವರು ಮನಸ್ಸನ್ನು ಸರಿಯಾಗಿ ಹದಗೊಳಿಸಬೇಕು, ಇಲ್ಲವಾದಲ್ಲಿ ಮನ ನಮ್ಮ ಸಾಧನೆಗೆ ಅಡ್ಡಿ ಬರುತ್ತದೆ ಎನ್ನುತ್ತಾರೆ. ಇವನಾರವ ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವುದು ಅವರ ಮೂಲ ಮಂತ್ರವಾಗಿತ್ತು. ಶಿವಪಥವನರಿವಡೆ ಗುರುಪಥವೇ ಮೊದಲು ಎಂದು ಹೇಳುವ ಮೂಲಕ ಗುರುವಿಗೆ ಮೊದಲ ಆದ್ಯತೆ ನೀಡಬೇಕು ಎನ್ನುವುದು ಅವರ ನಿಲುವಾಗಿತ್ತು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೊಡೆಯ ಎಂದು ಹೇಳುವ ಮೂಲಕ ಜ್ಞಾನಕ್ಕೆ ಅತ್ಯಂತ ಹೆಚ್ಚಿನ ಬಲವಿದೆ, ಅದನ್ನು ಗಳಿಸಿ ಉಳಿಸಿಕೋ ಎಂದು ತಿಳಿಸುತ್ತಿದ್ದರು. ಕೂಡಲ ಸಂಘನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಎಂದು ಪ್ರಶ್ನಿಸುವ ಮೂಲಕ ಸುಜ್ಞಾನ ಸುಕ್ರಿಯೆ ಇಲ್ಲದಂತಹ ಪೂಜೆ ಅದು ವ್ಯರ್ಥ ಎನ್ನುವುದು ಅವರ ಚಿಂತನೆಯಾಗಿತ್ತು.
ಸಾರ ಸಜ್ಜನರ ಸಂಘ

ದೂರ ದುರ್ಜನರ ಸಂಘ ಬೇಡವಯ್ಯ ಎಂದು ಸಜ್ಜನರ ಸಂಘವೇ ಎಳುತು ಒಳಿತು ಎಂದು ಸಾರಿದರು. ಭಕ್ತನಂಗಳವೇ ವಾರಣಾಸಿ, ಅವನ ಕಾಯವೇ ಕೈಲಾಸ, ಅವನೆದ್ದಟಾವೇ ದೇವಲೋಕ, ಇದು ಸತ್ಯ ಇದು ಸತ್ಯ ಎಂದು ಒತ್ತಿ ಒತ್ತಿ ಹೇಳಿದರು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂದರು. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಎಂದರು. ಉಂಬ ಜಂಗಮ ಬಂದೆಡೆ ನಡೆ ನಡೆ ಎಂಬರು, ಉಣ್ಣದ ಲಿಗ್ನಕ್ಕೆ ಬೋನವ ಇಡಿ ಹಿಡಿ ಎಂಬರಯ್ಯ, ಇದು ಯಾತರ ಪೂಜೆ ಎಂದು ಪ್ರಶ್ನಿಸಿದರು. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಎಂದರು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಬೇಡ ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೆ ಹಳಿಯಲು ಬೇಡವ ಎನ್ನುವ ಸಪ್ತ ಸೂತ್ರಗಳನ್ನು ಪಾಲಿಸುವ ಮೂಲಕ ಅಂತರಂಗ ಬಹಿರಂಗ ಶುದ್ಧಿ ಮಾಡಿಕೊಳ್ಳಬೇಕು ಎಂದು ಕಳಕಳಿಯಿಂದ ಮನವಿ ಮಾಡಿದರು. ಮೃದು ವಚನವೇ ಸಕಲ ಜಪ ತಪ, ಸದು ವಿನಯವೇ ಸದಾಶಿವನ ಒಲುಮೆ ಎಂದು ಸಾರಿದರು. ದಯವೇ ಧರ್ಮದ ಮೂಲ ಎಂದು ತಿಳಿಸಿದರು. ಎತ್ತೆತ್ತ ನೋಡಿದಡೆ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಎನ್ನುವ ಮೂಲಕ ಭಗವಂತ ಎಲ್ಲೆಡೆ ಎಲ್ಲರೊಳಗೂ ಇದ್ದಾನೆ ಎಂದು ಸಾರಿದರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಹೇಳುವ ಮೂಲಕ ದೇವಾಲಯ ಸ್ಥಾವರ, ನಡೆದಾಡುವ ಈ ದೇಹವೇ ಜಂಗಮ ದೇವಾಲಯ, ಈ ದೇಹದೊಳಗಿನ ಜೀವನ ತತ್ವ ಶಾಶ್ವತ, ಅದಕ್ಕೆ ಅಳಿವಿಲ್ಲ, ಹಾಗಾಗಿ ಈ ದೇಹವನ್ನು ದೇವಾಲಯ ಮಾಡಿಕೊಳ್ಳುವ ಬಗ್ಗೆ ಬಸವಣ್ಣನವರ ಕಳಕಳಿಯಿತ್ತು. ದೇವನೊಬ್ಬ ನಾಮ ಹಲವು ಎಂದು ತಿಳಿಸಿದರು. ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ನಮ್ಮ ಕೂಡಲ ಸಂಘನ ಶರಣರೇ ಕುಲಜರು ಎಂದು ಹೇಳುವ ಮೂಲಕ ಮೇಲು ಕೀಳುಗಳನ್ನು ಜಾತಿಯ ಮೂಲಕ ಅಳೆಯಬಾರದು, ಉತ್ತಮ ಕೆಲಸಗಳಿಂದ ಕುಲಜನನ್ನ ಅಳೆಯಬೇಕು ಗಮನಿಸಬೇಕು ಎಂದು ತಿಳಿಸಿದರು. ಚಲಬೇಕು ಶರಣಂಗೆ ಪರಧನ ಪರಸತಿ ಪರದೈವವನ್ನೊಲ್ಲೆನೆಂಬ ಎಂದು ತಿಳಿಸುವ ಮೂಲಕ ಜೀವನ ಮೌಲ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಛಲದಿಂದ ಅಳವಡಿಸಿಕೊಳ್ಳಬೇಕು, ಆಗ ಮಾತ್ರ ಜೀವನ ಸುಂದರ ಎಂದರು. ಸುಖ ಬಂದೆಡೆ ಪುಣ್ಯದ ಫಲವೆಂದು, ದುಃಖ ಬಂದೆಡೆ ಪಾಪದ ಫಲವೆಂದು ತಿಳಿಯದೆ ಕರ್ಮಕ್ಕೆ ಕರ್ತನೆ ಕಡೆ ಎಂದು ತಿಳಿಸಿದರು. ಹೀಗೆ ಹೇಳುವ ಮೂಲಕ ಕರ್ಮ ಸಿದ್ಧಾಂತವನ್ನು ಕೂಡ ಅವರ ವಚನದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರನು ನಾನಲ್ಲ, ಲೋಕ ವಿರೋಧಿ ಶರಣನಾರಿಗೂ ಅಂಜುವವನಲ್ಲ, ಆರು ಮುನಿದು ನಮ್ಮನ್ನು ಏನು ಮಾಡುವರು, ಊರಿ ಮುನಿದು ನಮ್ಮನ್ನು ಎಂತು ಮಾಡುವರು, ಹೀಗೆ ಪ್ರಶ್ನಿಸುವ ಮೂಲಕ ತಮ್ಮ ಕ್ರಾಂತಿಕಾರಕ ಮಾರ್ಗಕ್ಕೆ ತೊಡಕುಂಟು ಮಾಡುವವರಿಗೆ ನಾನು ಹೆದರುವವನಲ್ಲ, ಹೆದರುವ ಮಾತೇ ಇಲ್ಲ ಎನ್ನುವ ಮೂಲಕ ಒಳಿತಿಗಾಗಿ ದಿಟ್ಟತನದಿಂದ ಮುಂದೆ ಸಾಗುವ ಆತ್ಮವಿಶ್ವಾಸವಿರಬೇಕು ಎನ್ನುವ ಧೀರತ್ವದ ನುಡಿಯನ್ನು ನುಡಿದಿದ್ದಾರೆ. ಹೀಗೆ ಭಕ್ತಿ ಭಂಡಾರಿ ಬಸವಣ್ಣನವರು ನುಡಿದುದೆಲ್ಲ ಶಿವತತ್ವವಾಗಿದೆ, ಅವರ ಕಾಯ ಕೈಲಾಸವಾಗಿದೆ. ಇಂತಹ ಮೇರು ಸಾದೃಶ್ಯ ದಿವ್ಯ ಶಕ್ತಿಯನ್ನು ನೆನೆಯುವುದು, ಅವರ ತತ್ವ ಚಿಂತನೆಯನ್ನು ಚಿಂತನೆ ಮಾಡುವುದು, ಅವರ ನುಡಿಗೆ ನಾವು ನಡೆಯಾಗಿ ಅವರ ಇರುವಿಕೆಗೆ ಜೀವ ತುಂಬುವ ಕೆಲಸ ಮಾಡೋಣ, ಆಗ ಮಾತ್ರ ನಾವು ಬಸವ ಬಸವ ಎಂದು ಹೇಳಲು ಅರ್ಹತೆಯನ್ನು ಪಡೆಯಬಹುದು ಎನ್ನುವಂತಹ ವಿಷಯವನ್ನು ತಿಳಿಸುತ್ತಾ ಕೊನೆಯದಾಗಿ ಬಸವಣ್ಣನವರ ವಚನದ ಮೂಲಕ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಅಣ್ಣ ಬಸವಣ್ಣನವರ ವಚನ ಬಹಳ ಸುಂದರವಾಗಿದೆ. ಅವರು ಹೇಳುತ್ತಾರೆ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದು ಒಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವ.

0: ಹೌದು, ನಮ್ಮ ಈ ದೇಹ ಅಳಿಯದ ಮುನ್ನ ಉತ್ತಮ ಸಮಾಜ ನಿರ್ಮಾಣದೆಡೆಗೆ ಸಾಗೋಣ ಎನ್ನುವ ಮಾತನ್ನು ತಿಳಿಸುತ್ತಾ ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುವರೇ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು SUOM ನ ಸಿಬ್ಬಂದಿ ವರ್ಗದವರಾದ ನಂದೀಶ್ TN ರವರು, ರಾಜೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಹಾಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30 ಮಧ್ಯಾಹ್ನ 12 ಗಂಟೆಯವರೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಜಾನಪದ ಕಥೆಗಳ ವೈಶಿಷ್ಟ್ಯಗಳ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ತುಂಬಸೋಗೆಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂಬರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಾದೇವಿ ಎಂ, ಕನ್ನಡ ಉಪನ್ಯಾಸಕಿ, MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ತುಂಬಸೋಗೆ. ಈ ದಿನ ನಾನು ಕನ್ನಡ ಜಾನಪದ ವಿಷಯವನ್ನು ಕುರಿತು ಮಾತನಾಡಲಿದ್ದೇನೆ. ಕನ್ನಡ ಜಾನಪದವು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಾಗಿದ್ದು, ಇದು ಬಾಯಿಯ ಮಾತಿನ ಮೂಲಕ ಅನೇಕ ತಲೆಮಾರುಗಳಿಂದ ಹರಿದು ಬಂದಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಹಿತ್ಯಕ್ಕೆ ಮೂಲ ಜನಪದ ಸಾಹಿತ್ಯ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಜನಪದ ಮೂಲ ಬೇರು ಕವಿವಾಣಿ ಹೂ ಅಂತಲೇ ಹೇಳಿ ನಾವು ಮಾತನಾಡ್ತೀವಿ. ಈ ಕನ್ನಡ ಜಾನಪದವು ಗ್ರಾಮೀಣ ಜನರ ಜೀವನ ಶೈಲಿ, ನಂಬಿಕೆ, ಕಲೆ, ಗೀತೆ ಮತ್ತು ನೃತ್ಯ ಹಾಗೂ ಗಾದೆಗಳನ್ನು ಒಳಗೊಂಡಂತಹ ಒಂದು ಗ್ರಾಮೀಣ ಸಂಸ್ಕೃತಿ ಅಂತಲೇ ಸಹ ನಾವು ಹೇಳಬಹುದು. ಕನ್ನಡ ಜಾನಪದವು ಕರ್ನಾಟಕದ ಆ ಮಣ್ಣಿನ ವಾಸನೆ, ಅದರ ಇತಿಹಾಸ ಮತ್ತು ಸಂಸ್ಕೃತಿ, ಬದುಕಿನ ಕ್ರಮವನ್ನು ಪ್ರತಿಬಿಂಬಿಸುವಂತಹ ಅತ್ಯಂತ ಒಂದು ಶ್ರೀಮಂತ ಪರಂಪರೆ ಈ ಜಾನಪದ ಆಗಿದೆ. ಇದು ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಕನ್ನಡಿಯಾಗಿದೆ ಅಂತಲೇ ನಾವು ಹೇಳ್ಬೋದು. ಜನಪದರು ತಮ್ಮ ಬಿಡುವಿನ ಸಮಯವನ್ನು ಕಳೀಲಿಕ್ಕೋಸ್ಕರ ಹಾಡುಗಳನ್ನು ಕಟ್ತಾ ಇದ್ರು, ಕತೆಗಳನ್ನು ಕಟ್ತಾ ಇದ್ರು, ಒಗಟುಗಳನ್ನು ಕಟ್ತಾ ಇದ್ರು. ಇದು ಕೇವಲ ಮನೋರಂಜನೆಗೋಸ್ಕರ ಆದೂ ಆದರೆ ಇದು ನಮ್ಮ ಹಿಂದಿನ ತಲೆಮಾರಿನ ಸಂಸ್ಕೃತಿಯನ್ನು ಕೂಡ ಪ್ರತಿನಿಧಿಸುವಂತಹ ಒಂದು ಪ್ರತಿಕೈಗನ್ನಡಿಯಾಗಿದೆ ಅಂತಲೇ ಸಹ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಕನ್ನಡ ಜಾನಪದದ ಆರಂಭ ಯಾವಾಗಾಯಿತು, ಅದರ ಪ್ರಮುಖ ಅಂಶಗಳೇನು ಅಂತ ನಾವು ನೋಡೋದಾದರೆ, ಜಾನಪದ ಎಂದರೆ ಜನಪರ ಅಥವಾ ಜನಸಾಮಾನ್ಯರ ಸಂಸ್ಕೃತಿ. ಇದು ಜನರ ಆಡು ಮಾತಿನ ಭಾಷೆ ಮತ್ತು ಕಲೆ ಮತ್ತು ಪರಂಪರೆಯಿಂದ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಜನಪದ ಕಲೆಗಳಲ್ಲಿ ನಾಟಕ, ಬಯಲಾಟ, ದೊಡ್ಡಾಟ, ಶ್ರೀಕೃಷ್ಣ ಪಾರಿಜಾತ, ಯಕ್ಷಗಾನ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಕನ್ನಡ ಜಾನಪದ ಸಂಸ್ಕೃತಿಯು ಒಂದು ಭಾಗವಾದಂತಹ ಜಾನಪದ ಗೀತೆಗಳು

ಬಹಳ ಅತ್ಯಂತ ವೈವಿಧ್ಯಮಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಈ ಜನಪದ ಗೀತೆಗಳು ಅಂದರೂ ಸಹ ಬಹುಶಃ ತಪ್ಪಾಗೋದಿಲ್ಲ. ಇಂದಿನ ಪಾಶ್ಚಾತ್ಯ ಶೈಲಿಯ ಸಂಗೀತದ ಮಧ್ಯೆ ಜಾನಪದ ಗೀತೆಗಳು ತನ್ನ ಹಿಂದಿನ ವೈಭವವನ್ನು ಎಲ್ಲೋ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿವೆಯೇನೋ ಅಂತ ಅನಿಸಿದ್ರೂ ಸಹ ಅದು ತನ್ನ ಮೂಲ ನೆಲೆಯಾದಂಥ ಹಳ್ಳಿಗಳಲ್ಲಿ ಇನ್ನೂ ಸಹ ತನ್ನ ಮೂಲ ನೆಲೆಯನ್ನು ಭದ್ರವಾಗಿ ಉಳಿಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಕಂಸಾಳೆ ಪದ, ಗೀಗಿ ಪದ, ಕೋಲಾಟದ ಪದ, ರಾಗಿ ಬೀಸೋ ಪದ, ಸುಗ್ಗಿ ಹಾಡುಗಳು, ಹೀಗೆ ಇನ್ನು ಅನೇಕ ವಿವಿಧ ಬಗೆಯ ಜಾನಪದ ಗೀತೆಗಳು ಆಯಾ ಪ್ರದೇಶದ ಜನರ ದೈನಂದಿನ ಚಟುವಟಿಕೆಗಳನ್ನು ಮತ್ತು ಕೌಟುಂಬಿಕ ಜೀವನಗಳನ್ನು ಜೊತೆಗೆ ಸಂಬಂಧಗಳನ್ನು ದೇವರುಗಳನ್ನು ಮತ್ತು ಧಾರ್ಮಿಕ ಆಚರಣೆಗಳನ್ನು ನಮ್ಮ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡ್ತಾ ಇವೆ. ಈ ಜಾನಪದ ಗೀತೆಗಳನ್ನು ಸೃಷ್ಟಿಸಿದವರು ಯಾರು ಅಂತ ಹೇಳುವುದಕ್ಕೆ ನಿರ್ದಿಷ್ಟವಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ಇವು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಒಂದು ಸಿರಿ ನುಡಿ ಅಂತಲೇ ಹೇಳ್ಬೋದು. ಓದು ಬರಹ ಗೊತ್ತಿಲ್ಲದೇ ಇದ್ದರೂ ಎಷ್ಟರ ಮಟ್ಟಿಗೆ ಹಾಡುಗಳನ್ನು ಕಟ್ತಾ ಇದ್ರು, ಆ ಪದಗಳ ಜೋಡಣೆ, ಅದರ ವೈಶಿಷ್ಟ್ಯತೆ, ಆ ಗಾದೆಗಳನ್ನು ಕಟ್ಟುವಂತಹ ರೀತಿ ಇವೆಲ್ಲವನ್ನು ಸಹ ನಾವು ನೋಡಿದಾಗ ಜನಪದ ಎಂಥ ಶ್ರೀಮಂತ ಒಂದು ಸಾಹಿತ್ಯ ಆಗಿತ್ತು ಅಂತ ನಮಗೂ ಕೂಡ ಅನಿಸುತ್ತೆ. ಅದಕ್ಕೆ ಕವಿ ಹೇಳ್ತಾರೆ ಒಂದು ಕಡೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ನಮ್ಮ ಈ ಜನಪದರು ಅಂತ ಹೇಳಿ. ಓದಲಿಲ್ಲ ಅಂದರೂ ಸಹ ಅಷ್ಟು ಅತ್ಯದ್ಭುತವಾಗಿ ಜನಪದ ಸಾಹಿತ್ಯವನ್ನು ನಮ್ಮ ಜನರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಸಾಂಸ್ಕೃತಿಕ ಗುರುತು ಮತ್ತು ಹೆಮ್ಮೆ, ಈ ಜಾನಪದವು ವ್ಯಕ್ತಿಗಳು ತಮ್ಮ ಪರಂಪರೆ ಮತ್ತು ಬೇರುಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಹಾಯವನ್ನು ಮಾಡಿದೆ ಅಂತ ಹೇಳ್ಬೋದು. ಅವರ ಸಾಂಸ್ಕೃತಿಕ ಗುರುತಿನಲ್ಲಿ ಹೆಮ್ಮೆಯ ಭಾವವನ್ನು ಬೆಳೆಸುತ್ತೆ. ಜೊತೆಗೆ ಪೂರ್ವಜರಿಂದ ಬಂದ ಕಥೆಗಳನ್ನು ನಾವು ಕೇಳೋದ್ರ ಮೂಲಕ ಜನರು ತಮ್ಮ ಸಮುದಾಯ ಮತ್ತು ಇತಿಹಾಸ ಮತ್ತು ಭಾಷೆಯೊಂದಿಗೆ ಆಳವಾದಂತಹ ಒಂದು ಸಂಪರ್ಕವನ್ನು ಸಹ ಅನುಭವಿಸ್ತಾ ಹೋಗ್ತಾರೆ. ಇನ್ನು ಜಾನಪದ ಜನರನ್ನು ಒಟ್ಟುಗೂಡಿಸುವಂಥ ಕೆಲಸ ಕೂಡ ಮಾಡುತ್ತೆ. ಜನಪದ ಕಥೆಗಳು, ಹಾಡುಗಳು, ಆ ಸಾಮಾನ್ಯ ಕುಟುಂಬ ಕೂಟಗಳು, ಹಬ್ಬಗಳು ಮತ್ತು ಸಾಮೂಹಿಕ ಭಾಗವಹಿಸುವಿಕೆ, ಸಮುದಾಯದ ಸದಸ್ಯರಲ್ಲಿ ಸೇರಿರುವ ಮತ್ತು ಏಕತೆಯ ಭಾವನೆಯನ್ನು ಈ ಜನಪದ ಸಾಹಿತ್ಯ ಬೆಳೆಸುತ್ತೆ ಅಂತ ಹೇಳ್ಬೋದು. ಜಾತ್ರೆಗಳು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥದ್ದು, ಎಲ್ಲರೂ ಒಟ್ಟುಗೂಡುವಂಥದ್ದು, ಇದು ಒಬ್ಬರೊಬ್ಬರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇತ್ತು. ಜನಪದ ಸಾಹಿತ್ಯಕ್ಕೆ ಕೊಡುಗೆ ನೀಡಿದಂಥವರು ಅಪಾರ ಅಗ್ರಗಣ್ಯ ವ್ಯಕ್ತಿಗಳನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಮೌಖಿಕ ಪರಂಪರೆಯಲ್ಲಿ ಉಳಿದು ಬಂದಿದ್ದಂತಹ ಜಾನಪದ ಗೀತೆಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಒಗಟುಗಳಾಗಿರ್ಬೋದು, ಗಾದೆಗಳಾಗಿರ್ಬೋದು, ಇವೆಲ್ಲವನ್ನ ಸಂಗ್ರಹಿಸಿ ಮತ್ತು ಸಂಶೋಧಿಸಿ ಲಿಖಿತ ರೂಪಕ್ಕೆ ತರುವ ಮೂಲಕ ಜಾನಪದ ಜ್ಞಾನ ಭಂಡಾರವನ್ನು ಉಳಿಸುವಂಥ ಕೆಲಸವನ್ನು ಅನೇಕ ಮಹನೀಯರು ಸಹ ಮಾಡಿಕೊಂಡು ಬಂದಿದ್ದಾರೆ. ಈ ಜನಪದ ಸಾಹಿತ್ಯ ಉಳಿಬೇಕು ಅಂತ ಹೇಳಿದ್ರೆ ಅದನ್ನು ಲಿಖಿತ ರೂಪಕ್ಕೆ ತಂದಾಗ ಅದು ಮುಂದಿನ ತಲೆಮಾರಿಗೂ ಸಹ ಅದು ಉಳಿಯುತ್ತದೆ. ಅಂಥವರಲ್ಲಿ ಡಾಕ್ಟರ್ ಜಿ ಶಂ ಪರಮಶಿವಯ್ಯ ಅನ್ನುವಂಥವರು ಈ ಜಾನಪದದ ಪುನರುತ್ಥಾನಕ್ಕೆ ಶ್ರಮಿಸಿದ ಪ್ರಮುಖರಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಹಾಗೆ ಜಿ ಕರೀಂ ಖಾನ್ ಇವರು 1901 1976 ಜಾನಪದ ವಿದ್ವಾಂಸರಾಗಿ ಮತ್ತು ಗೀತ ರಚನಾಕಾರರಾಗಿ ಎಲ್ಲದಕ್ಕಿಂತ

ಹೆಚ್ಚಾಗಿ ಸಾಹಿತಿಯಾಗಿ ಕೂಡ ಇವರು ಪ್ರಸಿದ್ಧರು. ಮತ್ತೋರ್ವರು ಸಿಂಪಿ ಲಿಂಗಣ್ಣ, ಇವರನ್ನು ನಾವು ಜಾನಪದ ರತ್ನ ಅಂತಲೇ ಹೇಳಿ ಇವರು ಪ್ರಸಿದ್ಧರು. ಜಾನಪದ ಸಾಹಿತ್ಯದ ಸಂಗ್ರಹ ಮತ್ತು ಅಧ್ಯಯನದಲ್ಲಿ ಒಂದು ಮಹತ್ವದ ಕೆಲಸವನ್ನು ಸಿಂಪಿ ಲಿಂಗಣ್ಣ ಅವರು ಮಾಡಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಡಾಕ್ಟರ್ ಹಾಮಾ ನಾಯಕ, ಹಾರೋಗದ್ದೆ ಮಾನಪ್ಪ ನಾಯಕ, ಇವರು ಹಾಮಾನ ಅಂತಲೇ ಹೇಳಿ ಪ್ರಸಿದ್ಧರು. ಇವರು ಜಾನಪದ ಸಾಹಿತ್ಯದ ಸಂಶೋಧನೆ ಮತ್ತು ವಿಶ್ಲೇಷಣೆಗೆ ಹೆಚ್ಚಿನ ಒತ್ತನ್ನು ನೀಡಿದಂಥವರು. ಹಾಗೆ ಜಾನಪದ ವಿದ್ವಾಂಸರಾಗಿದ್ದಂಥವರು ಹಾಮಾ ನಾಯಕರು. ಜನಪದ ಸಾಹಿತ್ಯ ಒಂದು ಜನಜೀವನದ ಪ್ರತಿಬಿಂಬ ಅಂತಲೇ ನಾವು ಹೇಳ್ಬೋದು. ಜನಪದ ಸಾಹಿತ್ಯಕ್ಕೆ ಹೀಗೆ ಅನೇಕರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಜನಪದವನ್ನು ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಅಳವಡಿಸುವುದರಿಂದ ವಿದ್ಯಾರ್ಥಿಗಳ ಭಾಷಾ ಕೌಶಲ್ಯ ಮತ್ತು ಒಂದು ಸಾಂಸ್ಕೃತಿಕ ಜ್ಞಾನವನ್ನು ಹೆಚ್ಚಿಸಬಹುದು, ಜೊತೆಗೆ ಜನಪದ ಸಾಹಿತ್ಯವನ್ನು ನಾವು ಉಳಿಸಬಹುದು. ಕನ್ನಡ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ಅಪಾರ ಇದೆ. ಹಾಗಾಗಿ ಮುಂದಿನ ಪೀಳಿಗೆಯವರೆಗೂ ನಮ್ಮ ಈ ಸಾಹಿತ್ಯ, ಜಾನಪದ ಸಾಹಿತ್ಯ ಉಳಿಬೇಕು, ಅದರ ಸೊಗಡನ್ನು ಎಲ್ಲರೂ ತಿಳಿಬೇಕು ಅಂತ ಹೇಳಿದರೆ ಅದನ್ನು ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂತ ಹೇಳ್ತಾ ನಾನು ಇಷ್ಟೊತ್ತು ಈ ಕನ್ನಡ ಜಾನಪದ ವಿಷಯವನ್ನು ಕುರಿತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಜನಧ್ವನಿ ಕೇಳುಗರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಜಾನಪದ ಕಥೆಗಳ ವೈಶಿಷ್ಟ್ಯಗಳ ಕುರಿತು ಎಚ್ಡಿಕೋಡೆ ತಾಲೂಕಿನ ತುಂಬಸೋಗಿಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಬ್ರಹ್ಮಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಯಾವುದು ಸರ್ವೋತ್ತಮವೋ ಅವಿನಾಶಿಯೋ ಅದು ಬ್ರಹ್ಮ. ಪ್ರಾಣಿ ಮಾತ್ರದಲ್ಲಿ ಯಾವುದು ತನ್ನ ಸ್ವಭಾವದೊಂದಿಗೆ ಇರುವುದೋ ಅದು ಅಧ್ಯಾತ್ಮ. ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ವ್ಯಾಪಾರವೇ ಕರ್ಮ. ಇಂಥ ಒಂದು ಉತ್ತರಾದಾಯಿತ್ವದ ಶ್ಲೋಕವನ್ನ ಕೃಷ್ಣ ಇದೀಗ ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾನೆ. ಈ ಹಿಂದೆ 8ನೆಯ ಅಧ್ಯಾಯದಲ್ಲಿ 1ನೆಯ ಮತ್ತು 2ನೆಯ ಶ್ಲೋಕದ ಮೂಲಕ

ಅರ್ಜುನ ಪ್ರಶ್ನೆ ಕೇಳಿದ್ದ ಕೃಷ್ಣನಿಗೆ. ಪರಬ್ರಹ್ಮದ ಸ್ವರೂಪ ಏನು, ಅಧ್ಯಾತ್ಮ ಎಂದರೇನು, ಕರ್ಮ ಎಂದರೇನು, ಇನ್ನು ಅಧಿಭೂತ, ಅಧಿದೈವ ಹೀಗೆಲ್ಲ ಎಂದರೇನು ಎಂಬ ಪ್ರಶ್ನೆಯನ್ನ ಕೇಳಿರುವಂಥ ಅರ್ಜುನನಿಗೆ ಇದೀಗ ಕೃಷ್ಣ ಉತ್ತರವನ್ನ ಆರಂಭಿಸಿದ್ದಾನೆ. ಆ ಉತ್ತರದ ಮೊದಲನೆಯ ಶ್ಲೋಕವೇ ಇದು. ಬ್ರಹ್ಮವು ಈ ವಿಶ್ವದಲ್ಲೆಲ್ಲ ಸರ್ವೋತ್ತಮವಾಗಿರುವಂಥದ್ದು, ಸರ್ವಶ್ರೇಷ್ಠವಾಗಿರುವಂಥದ್ದು. ಉಳಿದಿರುವುದೆಲ್ಲವೂ ಕೂಡ ಈ ಬ್ರಹ್ಮದ ಆಧಾರದ ಮೇಲೆಯೇ ಇದೆ. ಈ ಪ್ರಪಂಚದಲ್ಲಿ ಬ್ರಹ್ಮನ ವಿನಃ ಉಳಿದಿರುವುದೆಲ್ಲ ಈ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಕ್ಕಿ ನರಳುತ್ತಿದ್ದಾವೆ. ಬ್ರಹ್ಮ ಮಾತ್ರ ಅದಕ್ಕೆ ಸಿಕ್ಕಿಲ್ಲ, ಅದು ಎಂದಿಗೂ ಎಂದೆಂದಿಗೂ ಇರುವಂಥದ್ದು. ಆ ಬ್ರಹ್ಮ ಇಲ್ಲದ ಕಾಲವೇ ಇಲ್ಲ, ಅದನ್ನು ಯಾವುದು ಕೂಡ ಇಲ್ಲದಂತೆ ಮಾಡಲಾಗುವುದೂ ಇಲ್ಲ. ಆಕಾಶವು ಹೇಗೆ ಏನು ಮಾಡಿದರೂ ಕೂಡ ನಾಶವಾಗುವುದಿಲ್ಲವೋ ಹಾಗೆ ಈ ಬ್ರಹ್ಮ. ಆದರೆ ಆಕಾಶ ಎಂಬುವಂಥದ್ದಿದೆಯಲ್ವಾ, ಅದು ಜಡ, ಜಡ, ಅದು ನಿರ್ಜೀವವಾಗಿರುವಂಥ ಒಂದು ರೂಪ. ಆದರೆ ಬ್ರಹ್ಮ ಅನ್ನೋದಿದೆಯಲ್ವಾ, ಅದು ಚೈತನ್ಯ ಸ್ವರೂಪ. ಅವನು ಸೃಷ್ಟಿಸಿದ ಈ ವಿಶ್ವದಲ್ಲೆಲ್ಲ ಹಾಸುಹೊಕ್ಕಾಗಿರುವಂಥವನು, ಎಲ್ಲವನ್ನ ಮೀರಿ ನಿಂತಿರುವಂಥವನು. ಅವನ ಅನಂತದಲ್ಲಿ ಯಾವುದೋ ಒಂದು ಅಂಶ ಈ ಪ್ರಪಂಚದ ರೂಪವನ್ನ ತಾಳಿದೆ. ಈ ಪೃಥ್ವಿಯನ್ನೆಲ್ಲ ವ್ಯಾಪಿಸಿರುವ ಸಾಗರದಲ್ಲಿ ಯಾವುದೋ ಸ್ವಲ್ಪ ಭಾಗ ಘನೀಭೂತವಾಗಿ ಒಂದು ನೀರ್ಗಲ್ಲಿನಂತೆ ನೀರನ ಮೇಲೆ ತೇಲ್ದುತ್ತಾ ಹೇಗಿರುತ್ತೋ ಹಾಗೆ ಬ್ರಹ್ಮದ ಒಂದೇ ಒಂದು ಸಣ್ಣ ರೂಪ ಈ ಪ್ರಪಂಚವಾಗಿದೆ. ಹಾಗಾಗಿ ಯಾವುದು ಜೀವಿಯಲ್ಲಿ ಸ್ವಭಾವದಂತೆ ಇದೆಯೋ ಅದೇ ಅಧ್ಯಾತ್ಮ. ಪ್ರತಿ ಜೀವರಾಶಿಯಲ್ಲಿಯೂ ಕೂಡ ಅದರ ವ್ಯಕ್ತಿತ್ವದ ಕೇಂದ್ರವೇ ಅದರ ಸ್ವಭಾವವಾಗಿದೆ. ನಾವೆಲ್ಲ ಕೆಲವು ಸ್ವಭಾವದೊಡನೆ ಹುಟ್ಟುತ್ತೇವೆ. ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳಬಹುದು, ಆದರೆ ಯಾರು ಕೂಡ ಇಲ್ಲಿ ಖಾಲಿ ಬರೋದಿಲ್ಲ. ಸ್ವಭಾವದೊಡನೆ ನಾವು ಈ ಪ್ರಪಂಚಕ್ಕೆ ಬರ್ತೇವೆ, ಸ್ವಭಾವಕ್ಕೆ ತಕ್ಕಂತೆ ನಾವು ಇಲ್ಲಿ ಬಾಳಿ ಬದುಕುತ್ತೇವೆ, ಕರ್ಮವನ್ನೂ ಕೂಡ ಅದೇ ರೀತಿ ಮಾಡುತ್ತೇವೆ. ಹೀಗೆ ಮನುಷ್ಯ ಎಂದರೆ ಸ್ವಭಾವದ ಒಂದು ಕಂತೆಯಲ್ಲದೆ ಬೇರಲ್ಲ. ನಮ್ಮ ಇಡೀ ವ್ಯಕ್ತಿತ್ವದ ಒಂದು ಸಾರವೇ ಈ ಸ್ವಭಾವ. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಪ್ರಭಾವಕ್ಕಿಂತ ಸ್ವಭಾವ ಬೆಳೆಸಿಕೊಳ್ಳುವುದು ಮುಖ್ಯ ಅಂತ. ಅನಂತರ ಕರ್ಮ ಅಂದರೆ ಏನು ಎಂಬುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಮ್ಮ ಉತ್ಪತ್ತಿ ಸ್ಥಿತಿಗೆ ಕಾರಣವಾಗಿರುವುದೇ ಕರ್ಮ. ಕರ್ಮವನ್ನು ಮಾಡಿ ಸ್ವಭಾವವನ್ನು ಉತ್ಪತ್ತಿ ಮಾಡಿಕೊಳ್ತೇವೆ, ಅನಂತರ ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ಮಾಡುತ್ತಾ ಇರುತ್ತೇವೆ. ಈ ಕರ್ಮಕ್ಕೆ ಒಂದು ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಷ್ಟು ಜನ್ಮಗಳ ಹಿಂದೆ ಹೋದರೂ ಕೂಡ ಅದರ ಹಿಂದೆ ಒಂದು ಕರ್ಮ ಇದೆ. ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ಸಂಸ್ಕಾರದಂತೆ ನಮ್ಮ ಮನಸ್ಸಿನಲ್ಲಿ ಬೀಜವಾಗುತ್ತೆ. ಆ ಬೀಜ ಎಂದಿಗೂ ನಾಶವಾಗುವುದಿಲ್ಲ, ನಮ್ಮ ಮನಸ್ಸಿನ ಉಗ್ರಾಣದಲ್ಲಿರುತ್ತೆ ಅದು. ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿದರೆ ಪುನಃ ಅದು ಕಾರ್ಯರೂಪದಲ್ಲಿ ವ್ಯಕ್ತವಾಗಿ ಪುನಃ ಬೀಜ ಬಿಟ್ಟು ಸಂಸ್ಕಾರ ರೂಪದಲ್ಲಿ ಸಂಗ್ರಹವಾಗುತ್ತೆ. ನಾವು ನಾಶ ಮಾಡಿದ ಕರ್ಮಗಳ ವಾಸನೆ ಇರುವ ತನಕ ಅದನ್ನು ವೃದ್ಧಿ ಮಾಡಿಕೊಳ್ಳುವುದರ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಂಡು ಈ ವಾಸನಾಕ್ಷಯಕ್ಕೂ ನಾವು ಕರ್ಮ ಮಾಡಲೇಬೇಕು. ಹಾಗಾಗಿ ಕರ್ಮವಿಲ್ಲದೇ ಇದ್ದರೆ ವಾಸನೆಯೂ ಕೂಡ ಕ್ಷಯಿಸುವುದಿಲ್ಲ. ಒಂದು ದಾರವನ್ನು ನಾವು ಉಂಡೆಯಾಗಿ ಸುತ್ತುವುದೂ ಕರ್ಮವೇ, ಇದೇ ಪ್ರವೃತ್ತಿ ಕರ್ಮ. ಸುತ್ತಿದ ಉಂಡೆಯನ್ನು ಬಿಡಿಸುವುದು ಅದೂ ಕೂಡ ಕರ್ಮವೇ, ಅದೇ ನಿವೃತ್ತಿ ಕರ್ಮ ಅಂತ ಹೇಳಿ. ಹಾಗಾಗಿ ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಬ್ರಹ್ಮವು ನಾಶವುಳ್ಳಂತಹ ಜಗತ್ತಿಗೆ ಅಧಿಷ್ಠಾನವಾದ ಒಂದು ಶಕ್ತಿ. ಇದು ಅವಿನಾಶಿ, ಇದು ಅಖಂಡ ವಸ್ತು, ಸರ್ವವ್ಯಾಪಕವಾಗಿ ಸರ್ವಾಧಿಷ್ಠಾನವಾಗಿ ಇರುವ ಅದ್ವಿತೀಯ ವಸ್ತು. ಹಾಗಾಗಿ ಈ

ಪರಬ್ರಹ್ಮ ವಸ್ತುವೇ ಉಪಾಧಿಗತವಾಗಿ ಕಾಣುವಾಗ ಅದಕ್ಕೆ ಅಧ್ಯಾತ್ಮ ಎಂದು ಹೆಸರು. ಆತ್ಮ ಅನ್ನೋದಿದೆಯಲ್ವಾ, ಅದು ಸರ್ವವ್ಯಾಪಿ, ಆದುದರಿಂದ ಅದು ಅತ್ಯಂತ ಸೂಕ್ಷ್ಮ ಕೂಡ. ನಮ್ಮೆಲ್ಲರ ಶರೀರದ ಮೂಲಕ ಅದು ವ್ಯಕ್ತಗೊಳ್ಳುವುದರಿಂದ ಅದಕ್ಕೆ ಅಧ್ಯಾತ್ಮ ಅಂಥೇಳಿ ಹೆಸರು. ಆಚಾರ್ಯರ ಶಂಕರರು ಇದನ್ನ ಒಂದು ಸುಂದರವಾಗಿ ನಿರೂಪಿಸಿದ್ದಾರೆ. ಏನಂತಂದ್ರೆ, ತನ್ನ ಸನ್ನಿಧಿ ಮಾತ್ರದಿಂದ ಶರೀರೇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಚೇತನಗೊಳಿಸುವ ಶಕ್ತಿಯೇ ಅಧ್ಯಾತ್ಮ ಅಂಥೇಳಿ. ಅಂದ್ರೆ ನಮ್ಮ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವುಗಳಿಗೂ ಕೂಡ ಯಾವುದು ಚೇತನವನ್ನ ಕೊಡ್ತಿದೆಯೋ ಅಥವಾ ಚೇತನವನ್ನಾಗಿ ಮಾಡಿಕೊಳ್ಳಿಕ್ಕೆ ಯಾವುದು ಶಕ್ತಿ ಇದೆಯೋ ಅದೇ ಅಧ್ಯಾತ್ಮ. ಇನ್ನು ಕರ್ಮ ಅನ್ನೋದಿದೆಯಲ್ವಾ, ಅದು ಕರ್ಮ ಅನ್ನುವಂಥದ್ದು ಕೇವಲ ಕೆಲಸಗಳಲ್ಲ, ದೈಹಿಕವಾಗಿ ನಾವು ಮಾಡೋ ಅಂಥ ಕೇವಲ ಕರ್ತವ್ಯಗಳಲ್ಲ. ಕರ್ಮ ಎಂಬ ಶಬ್ದಕ್ಕೆ ಒಂದು ಗೂಢ ಅರ್ಥವಿದೆ. ನಮ್ಮ ಪ್ರತಿಯೊಬ್ಬರ ಬುದ್ಧಿಯನ್ನು ಕೂಡ ಪ್ರೇರಣೆಗೊಳಿಸುವಂಥ ಕ್ರಿಯಾತ್ಮಕ ಶಕ್ತಿಯೇ ಕರ್ಮ. ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸವನ್ನು ಮಾಡಬೇಕೋ ಬಿಡಬೇಕೋ ಅದನ್ನು ಪ್ರೇರಣೆಗೊಳಿಸುವಂಥದ್ದು ಬುದ್ಧಿ. ಎರಡು ಕೆಲಸಗಳಿರುತ್ತೆ, ನಾನು ಈ ಕೆಲಸವನ್ನು ಮಾಡಲು ಅಥವಾ ಆ ಕೆಲಸವನ್ನು ಮಾಡಲು ಅಂಥೇಳಿ. ನಮ್ಮ ಮುಂದೆ ಹಲವು ಬಾರಿ ಯೌವನಾವಸ್ಥೆಯಲ್ಲಿ ಎರಡು ರೀತಿಯ ಒಂದು ಕರ್ತವ್ಯ ಪಾಲನೆಗೆ ನಮಗೆ ಆಯ್ಕೆ ಇರುತ್ತೆ, ಹಲವಾರು ಆಯ್ಕೆಗಳಿರ್ತವೆ. ಆ ಎಲ್ಲ ಆಯ್ಕೆಗಳನ್ನು ಮಾಡುವಂಥದ್ದು ನಾವೇ. ಆ ಆಯ್ಕೆಗಳು ಕೂಡ ಅದು ಕರ್ಮಾನುಸಾರ. ನಮ್ಮ ಬುದ್ಧಿಗೆ ಯಾವುದು ಪ್ರೇರಣೆ ಕೊಡುತ್ತೋ ಅದನ್ನೇ ತಾನೇ ನಾವು ಆರಿಸಿಕೊಳ್ಳುವಂಥದ್ದು, ಅದು ಬುದ್ಧಿ ಪ್ರೇರಕ, ಅದೇ ಕರ್ಮ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ಮಳೆ ಬರದೆ ನೀರಿದೆಯೇ ಬರಗಾಲದಲ್ಲಿ, ತೋಡುವುದು ಅನಿವಾರ್ಯ ಜಲಧಾರೆ ಅವನಿಚ್ಛೆ, ತೋಡುವುದು ಅನಿವಾರ್ಯ ಜಲಧಾರೆ.

ಹಾಗಾಗಿ ನಾವು ನಮ್ಮ ಕೆಲಸಗಳನ್ನು, ನಮ್ಮ ಆಯ್ಕೆಗಳನ್ನು ನಾವು ಮಾಡ್ತಾ ಹೋಗಬೇಕು. 100 ಕೆರೆ ಬಾವಿಗಳನ್ನು ನಾವು ತೋಡಬಹುದು ಅತೀ ಆಳವಾಗಿ, ಆದರೆ ಮಳೆ ಬರದೇ ಹೋದರೆ, ಬರಗಾಲ ಇದ್ದಾಗ ನೀರಿರುತ್ತಾ? ಹಾಗಾಗಿ ಬಾವಿಯನ್ನು ತೋಡುವುದು ನಮಗೆ ಅನಿವಾರ್ಯದ ಕೆಲಸ, ಆದರೆ ಜಲವನ್ನು ಕೊಡುವಂಥದ್ದು ಅದು ಆ ಭಗವಂತನ ಇಚ್ಛೆ. ಅವನಿಚ್ಛೆಯಂತೆ ಅವನು ಮಾಡ್ತಾನೆ, ಆದರೆ ನಮ್ಮ ಕರ್ತವ್ಯದಂತೆ ನಾವು ಕೆಲಸವನ್ನು ಮಾಡ್ತಾ ಸಾಗೋಣ. ಹಾಗಾಗಿ ನಿರಂತರ ಕರ್ತವ್ಯ, ನಿರಂತರ ಕರ್ಮದಲ್ಲಿಯೇ ನಾವು ತೊಡಗೋಣ ಅಂತಲೇ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಕೂಡ ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುವರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಜಾಣ ಸುದ್ದಿಯ

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 17 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಳ ತೇಗಿಗೆ ಕಾರಣ ಹೊಸದೊಂದು

ಕೋಶಾಂಗ. ಉರಿಗಣ್ಣು, ಪಚ್ಚೆಗಣ್ಣು ಹಾಗೂ ಕಾಯಿಲೆಗೂ ಸೀಮೆ ಇದೆ. ಕಾಯಿಲೆಗೂ ಸೀಮೆ ಇದೆ. ಕೋವಿಡ್ ಕಾಲವನ್ನು ಅನುಭವಿಸಿದ್ದೀರಲ್ಲ, ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಆ ದೇಶ ಈ ದೇಶ ಅನ್ನದೆ ಎಲ್ಲಾ ಎಲ್ಲೆಗಳನ್ನು ಮೀರಿ ನಮ್ಮನ್ನ ಕಾಡಿತ್ತು. ಯಾವ ವೀಸಾ, ಪಾಸ್ಪೋರ್ಟು, ಆಧಾರ್ ಕಾರ್ಡ್ಗಳು ಕೋವಿಡ್ ವೈರಸ್ ಅನ್ನ ತಡೆಗಟ್ಟಲು ಆಗಿರಲಿಲ್ಲ. ಚೀನಾದಲ್ಲಿ ಹುಟ್ಟಿದ ಈ ವೈರಸ್ಸು ತಿಂಗಳೊಳಗೆ ಎಲ್ಲ ದೇಶಗಳಲ್ಲಿಯೂ ಹರಡಿಕೊಂಡಿತ್ತು. ಕಾಯಿಲೆಗೆ, ಸೋಂಕಿಗೆ, ದ್ವೇಷಕ್ಕೆ ಸೀಮೆ ಇಲ್ಲ ಎನ್ನುವುದನ್ನ ಇದು ನಿರೂಪಿಸಿತ್ತು. ಆದರೆ ಕಾಯಿಲೆಗೂ ಸೀಮೆ ಇರುತ್ತದೆ ಎಂದು ಈಗ ಹೊಸದೊಂದು ಶೋಧ ತಿಳಿಸಿದೆ. ಪ್ರಪಂಚದಲ್ಲಿ ಇದೀಗ ಆತಂಕ ಮೂಡಿಸಿರುವ ಒಂದು ಕಾಲರಾ ಸೋಂಕಿಗೆ ಎರಡು ತವರುಗಳಿವೆಯಂತೆ. ಭಾರತದಲ್ಲಿರುವ ಸುಂದರ್ಬನ್ಸ್ ಒಂದು ತವರು, ಇನ್ನೊಂದು ಆ ಸೀಮೆಯಿಂದ ತುಸುವೇ ದೂರವಿರುವ ಬಾಂಗ್ಲಾದೇಶ. ಇವೆರಡೂ ಪ್ರದೇಶಗಳಲ್ಲಿ ಇರುವ ಕಾಲರಾ ಜೀವಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳನ್ನು ಕಾಡಿಲ್ಲ ಎಂದು ಚಂಡೀಗಢದಲ್ಲಿರುವ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸೂಕ್ಷ್ಮ ಜೀವಿ ವಿಜ್ಞಾನಿ ಫಿರ್ದೌಸಿ ಖಾದ್ರಿ ಮತ್ತು ಅವರ ಸಹ ಸಂಶೋಧಕರು ವರದಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದೀಗ ಹರಡುತ್ತಿರುವ ಕಾಲರಾ ಸೋಂಕಿನ ಜೀವಿಯನ್ನ ವಿವಿಧ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಖಾದ್ರಿ ತಂಟ ಬಂದಿದೆ. ಕಾಲರಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಎನ್ನಬಹುದು. 100-150 ವರ್ಷಗಳ ಹಿಂದೆ ಕಾಲರಾ ಭಾರತಕ್ಕೆ ಸೀಮಿತ ಎನಿಸುವಷ್ಟು ವ್ಯಾಪಕವಾಗಿತ್ತು. ಅದರಲ್ಲಿಯೂ ಗಂಗಾ ನದಿ ಹರಿಯುವ ಹಾದಿಯಲ್ಲಿದ್ದ ಪಟ್ಟಣಗಳಲ್ಲಿ ಇದರ ಕಾಟ ನಿರಂತರವಾಗಿತ್ತು. ಭಾರತದಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಾಣಿಸಿದ ಸೋಂಕಿಗೂ ಭಾರತದಲ್ಲಿ ಹುಟ್ಟಿದ ಕಾಲರಾ ಜೀವಿಯೇ ಕಾರಣ ಎಂದು ಗುರುತಿಸಲಾಗಿತ್ತು. 20ನೆಯ ಶತಮಾನದಲ್ಲಿ ಈ ಸೋಂಕು ಹಲವಾರು ಬಾರಿ ಉಲ್ಬಣಿಸಿ ಸಾವಿರಾರು ಮಂದಿಯ ಸಾವಿಗೆ ಕಾರಣವೂ ಆಗಿದೆ. ಭಾರತದ ಪಶ್ಚಿಮ ಬಂಗಾಳ ಹಾಗೂ ಇಂದಿನ ಬಾಂಗ್ಲಾದೇಶದಲ್ಲಿ ಕಾಲರಾ ಸೋಂಕಿಲ್ಲದ ವರ್ಷಗಳೇ ಇಲ್ಲ ಎನ್ನಬಹುದು. ಕಾಲರಾ ಸೋಂಕಿದವರನ್ನು ಸಾವಿನಿಂದ ತಪ್ಪಿಸುವ ಜೀವದಾಯಿ ಜಲ ORS ಪತ್ತೆಯಾಗಿದ್ದು ಈ ಪ್ರದೇಶದಲ್ಲಿಯೇ. ದಿಲೀಪ್ ಮಹಲನೋಬಿಸ್ ಎನ್ನುವ ವೈದ್ಯ ಈ ಅದ್ಭುತ ಚಿಕಿತ್ಸೆಯನ್ನು ಗುರುತಿಸಿ ವ್ಯಾಪಕವಾಗಿ ಬಳಸಿ ಲಕ್ಷಾಂತರ ಮಂದಿಯನ್ನು ಸಾವಿನಿಂದ ಉಳಿಸಿದ್ದು ಭಾರತೀಯ ವೈದ್ಯಕೀಯ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ. ಹೀಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಪಶ್ಚಿಮ ಬಂಗಾಳದಿಂದ ಆರಂಭಿಸಿ ಬಾಂಗ್ಲಾದೇಶದಲ್ಲಿಯೂ ಹರಡಿರುವ ಸುಂದರ್ಬನ್ ಪ್ರದೇಶವನ್ನು ಕಾಲರಾದ ತವರು ಎಂದು ಪರಿಗಣಿಸುತ್ತಾರೆ. ಗಂಗಾ ನದಿ ಇಲ್ಲಿ ಹಲವು ಕವಲೊಡೆದ ಬಂಗಾಲ ಕೊಲ್ಲಿಯನ್ನು ಪ್ರವೇಶಿಸುತ್ತದೆ. ಈ ಅಳಿವೆ ಭಾಗದಲ್ಲಿರುವ ಕಾಂಡ್ಲಾ ಕಾಡು ಅಪರೂಪದ ಹುಲಿಗಳ ಆವಾಸವೂ ಹೌದು. ಹಾಗೆಯೇ ಕಾಲರಾ ಎಡೆಬಿಡದೆ ಕಾಡುವ ಪ್ರದೇಶ ಕೂಡ. ಆದ್ದರಿಂದ ಇದನ್ನು ಇದುವರೆಗೂ ಜಗತ್ತಿನಲ್ಲಿ ಕಂಡಿರುವ ಎಲ್ಲಾ ಕಾಲರಾ ಸೋಂಕಿನ ಮೂಲ ಎಂದೇ ಗುರುತಿಸಲಾಗಿತ್ತು. ಔಷಧಿಗಳ ದುರ್ಬಳಕೆಯಿಂದಲೋ ಸಹಜವಾಗಿಯೋ ಕೆಲವೊಮ್ಮೆ ಕಾಲರಾ ಜೀವಿಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು, ಹೊಸ ತಳಿಗಳು ಹುಟ್ಟುವುದುಂಟು. ಅದುವರೆಗೂ ನಿಯಂತ್ರಣದಲ್ಲಿದ್ದ ಕಾಲರಾ ಆಗ ಮತ್ತೊಮ್ಮೆ ಮರುಕಳಿಸುತ್ತದೆ. ಒಮ್ಮೆ ಜೋರಾಗಿ ಹರಡಿದ ಕಾಲರಾ ಸ್ವಲ್ಪ ಸಮಯದ ನಂತರ ನಿಯಂತ್ರಣಕ್ಕೆ ಬಂದಂತೆ ತೋರಿದರೂ ಮರಳಿ ಹರಡಲು ಆರಂಭಿಸುವುದಕ್ಕೆ ಇದುವೇ ಕಾರಣ. ಕಾಲರಾ ಸೋಂಕಿನ ಈ ಏಳು ಬೀಳುಗಳ ಹಾದಿಯಲ್ಲಿ ಇದೀಗ ಮತ್ತೊಂದು ಏರುಗತಿ ಆಗುತ್ತಿದೆ ಎನ್ನುವುದು ವೈದ್ಯರುಗಳ ಅನುಭವ. ಕಳೆದ ಕೆಲವು ದಶಕಗಳಿಂದ ಕಾಲರಾದ 7ನೆಯ ಸಾಂಕ್ರಾಮಿಕ ಎನ್ನುವ ಸೋಂಕು ಜಗತ್ತಿನ ಎಲ್ಲೆಡೆ ಹರಡುತ್ತಿದೆ. 1960ನೇ ಇಸವಿಯಿಂದ ಇಂದಿನವರೆಗೆ ಇದು ಹಲವು ಬಾರಿ ಅಲೆಯಲೆಯಾಗಿ ಜನತೆಯನ್ನ ಕಾಡಿದೆ. ಕಾಲರಾ ರೋಗವನ್ನು ವಿಬ್ರಿಯೋ ಕಾಲರೆ ಎನ್ನುವ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ 7ನೆಯ ಸಾಂಕ್ರಾಮಿಕ ಎನ್ನುವುದು ವಿಬ್ರಿಯೋ ಕಾಲರೆ ಸೂಕ್ಷ್ಮಜೀವಿಯ 7PET ತಳಿ ಎಂದು ವೈದ್ಯವಿಜ್ಞಾನಿಗಳು ಗುರುತಿಸುತ್ತಾರೆ. ಇದನ್ನು ಮೊತ್ತ ಮೊದಲಿಗೆ ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿತ್ತು. ಕಳೆದ ಶತಮಾನದಲ್ಲಿ ಲಕ್ಷಾಂತರ ಜನರನ್ನು ಕೊಂದ ಕಾಲರಾದಿಂದ ಇದು ಸ್ವಲ್ಪ ಭಿನ್ನವಂತೆ. ಅಷ್ಟು ಜನರನ್ನು ಕೊಲ್ಲದಿದ್ದರೂ ನೀರಿನಲ್ಲಿ ಬಲು ದೀರ್ಘಕಾಲ ಉಳಿಯಬಹುದು. ಮನುಷ್ಯರನ್ನು ಸೋಂಕಿದರೂ ಕೂಡ ರೋಗ ಲಕ್ಷಣಗಳಾದ ವಾಂತಿ, ಬೇದಿ ಮೊದಲಾದವು ನಿಧಾನವಾಗಿ ತೋರುತ್ತದಂತೆ. ಕೆಲವರಲ್ಲಿ ಈ ಲಕ್ಷಣಗಳು ತೋರದೆಯೂ ಇರಬಹುದು, ಆದರೂ ಅವರಿಂದ ಈ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದರ ಮೇಲೆ ಸಂಶೋಧಕರು ಸದಾ ಕಣ್ಗಾವಲು ಇಟ್ಟಿರುತ್ತಾರೆ. ಈ ತಳಿ ವ್ಯತ್ಯಾಸಕ್ಕೆ ಕಾರಣ ಇದರಲ್ಲಿ ಕ್ಯಾಲರಾ ಬ್ಯಾಕ್ಟೀರಿಯಾವನ್ನು ಸೋಂಕುವ ವೈರಸ್ನ ಎರಡರ ಅಂಶಗಳು ಕೂಡ ಸೇರಿಕೊಂಡಿವೆಯಂತೆ. CTX5 ಎನ್ನುವ ಬ್ಯಾಕ್ಟೀರಿಯೋಫೇಜಿನ ಒಂದು ಅಂಶ ಇದರ DNAಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಈ ಫೇಜಿನ ಉಳಿಕೆಯನ್ನು ಗುರುತಿಸಿಯೇ 7PET ಅನ್ನು ಪತ್ತೆ ಮಾಡುತ್ತಾರೆ. ಇಂಗ್ಲೆಂಡು ಹಾಗೂ ಬಾಂಗ್ಲಾದೇಶದ ವೈದ್ಯ ವಿಜ್ಞಾನಿಗಳ

0: ಸಂಪಾದಕರಾಗಿ ಖಾದ್ರಿಯವರು ಈ ಸಾಂಕ್ರಾಮಿಕದ ಇತ್ತೀಚಿನ ಬೆಳವಣಿಗೆಗಳನ್ನು ಗುರುತಿಸಲು ಹೊರಟಿದ್ದರು. ಬಾಂಗ್ಲಾದೇಶ ಹಾಗೂ ಭಾರತದಲ್ಲಿರುವ ಸುಂದರ್ಬನದ ಸಮೀಪದಲ್ಲಿ ಕಾಲೆರಾ ಸೋಂಕು ಚಿಕಿತ್ಸೆಗೆಂದು ಬಂದ ಪ್ರತಿ 50ನೇ ವ್ಯಕ್ತಿಯಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆ ಮಾಡಿದರು. ಹೀಗೆ ಸುಮಾರು 1780ರಷ್ಟು ಕಾಲೆರಾ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದಾರೆ. ಅವುಗಳಲ್ಲಿ ಇರುವ ಫೇಜಿನ ಅಂಶ ಹಾಗೂ ಇತರೆ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಎಂದು ಗುರುತಿಸಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನು ಕೂಡಿಸಿ ಆಫ್ರಿಕಾ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಭಾರತದಲ್ಲಿಯೇ ಪಶ್ಚಿಮ ಬಂಗಾಳದಿಂದ ಹೊರಗೆ ಗಂಗಾ ನದಿಯ ಆಚೀಚಿನ ಪಟ್ಟಣಗಳು ಮೊದಲಾದ ಪ್ರದೇಶಗಳಿಂದ ಸಂಗ್ರಹಿಸಿದ್ದ ಬ್ಯಾಕ್ಟೀರಿಯಾ ಜೀನೋಮಿನೊಂದಿಗೆ ಹೋಲಿಸಿದರು. ವ್ಯತ್ಯಾಸಗಳು ಎಷ್ಟು ಹೆಚ್ಚಿವೆ ಎಂಬುದರ ಆಧಾರದ ಮೇಲೆ ಒಂದಿನೊಂದರ ನಿಕಟತೆ ಅರ್ಥಾತ್ ವಂಶಾವಳಿಯನ್ನು ಬರೆದಿದ್ದಾರೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿನ ತಳಿಗಳು ಎಲ್ಲವೂ ಕೂಡ ವಂಶಾವಳಿಯ BD1 ಮತ್ತು BD2 ಎನ್ನುವ ಎರಡು ಕವಲುಗಳಿಗೆ ಸೀಮಿತವಾಗಿದ್ದುವು. ಅಂದರೆ ಇವು ಎಲ್ಲದರ ಮೂಲ ಎಂದಂತಾಯಿತು. 2014ರಿಂದ 2017ರವರೆಗೆ ಬಾಂಗ್ಲಾದೇಶದಲ್ಲಿ ಕಾಣಿಸಿದ್ದ BD1 ತಳಿಗಳು ಅನಂತರ ಅಲ್ಲಿ ಕಾಣಿಸಲೇ ಇಲ್ಲ. ಈಗ ಅಲ್ಲಿರುವುದು ಅದರ ಬದಲಿಗೆ BD2 ಕವಲಿಗೆ ಸೇರಿದ ಬಗೆಗಳು. ಅಂದರೆ ಬಾಂಗ್ಲಾದೇಶದಲ್ಲಿನ ಸೋಂಕಿನ ಸ್ವರೂಪ 10 ವರ್ಷದ ಹಿಂದೆ ಇದ್ದುದಕ್ಕಿಂತ ಈಗ ಬದಲಾಗಿದೆ ಎಂದಷ್ಟೇ. ಇನ್ನೊಂದೆಡೆ ಭಾರತದ ಗಡಿ ಈಚೆಗೆ ಕಂಡುಬಂದ ಸೋಂಕಿನಲ್ಲಿ ಬಹುತೇಕ PD1 ಬಗೆಯದಾಗಿದ್ದುವಂತೆ ಬಾಂಗ್ಲಾದೇಶದ ಗಡಿಗೆ ಸಮೀಪದಲ್ಲಿರುವ ಭಾರತದ ಪ್ರದೇಶಗಳಲ್ಲಿಯೂ ಗಂಗಾ ನದಿ ಹರಿಯುವ ಇತರೆ 8 ರಾಜ್ಯಗಳಲ್ಲಿಯೂ ಕೂಡ ಈ BD1 ಉಪವರ್ಗದ ಜೀವಿಯೇ ಸೋಂಕನ್ನು ಉಂಟು ಮಾಡಿತ್ತು. BD2 ಬಹಳ ಕಡಿಮೆ ಕಂಡಿತ್ತು. ಇವು ಒಂದು ವೇಳೆ ನದಿ ನೀರಿನ ಮೂಲಕ ಹರಿದು ಸೋಂಕನ್ನುಂಟು ಮಾಡುತ್ತಿದ್ದರೆ ನದಿ ಹರಿಯುವ ಕಡೆಯಲ್ಲೆಲ್ಲ ಒಂದೇ ಪ್ರಮಾಣದ ಸೋಂಕು ಕಾಣಬೇಕಿತ್ತಷ್ಟೇ. ಆದರೆ ಸೀಮೆಯ ಆಚೆಗೆ ಬೇರೆ, ಈಚೆಗೆ ಬೇರೆ ಎಂದು ಸ್ಪಷ್ಟವಾಗಿ ಬೇರೆಯಾಗಿರುವುದು ಅಚ್ಚರಿಯನ್ನು ತಂದಿದೆ. ಅಷ್ಟೇ ಅಲ್ಲ, ಈ ಎರಡು ಬಗೆಗಳಲ್ಲಿ ಯಾವುದು ಪ್ರಪಂಚದ ಇತರೆಡೆಗೆ ಹರಡಿಕೊಂಡಿದೆ ಎಂಬುದನ್ನು ಖಾದ್ರಿ ತಂಡ ವಿಶ್ಲೇಷಿಸಿದೆ. ಪ್ರಪಂಚದ ಬೇರೆಡೆಗಳಲ್ಲಿ ಹೆಕ್ಕಿದ ಬ್ಯಾಕ್ಟೀರಿಯಾಗಳ ಜೀನೋಮನ್ನು ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿರುವ ಬಗೆಯದರೊಂದಿಗೆ ಹೋಲಿಸಿ ನೋಡಿದೆ. ಆ ಮೂಲಕ ಮತ್ತೊಂದು ವಂಶಾವಳಿಯನ್ನು ಸೃಷ್ಟಿಸಿದೆ. ಇದರ ಪ್ರಕಾರ ಆಫ್ರಿಕಾ, ಯುರೋಪು ಮೊದಲಾದೆಡೆ ಈಗ ಹಾವಳಿ ಮಾಡುತ್ತಿರುವ ಕಾಲರ ಬಗ್ಗೆ ಭಾರತದಿಂದ ಹರಿದು ಹೋದಂಥದ್ದು. ಮತ್ತೊಂದು ಸ್ವಾರಸ್ಯಕರ ವಿಷಯ ಎಂದರೆ ಈ 7PET BD1 ಉಪ ತಳಿಯ ಹಾವಳಿ ಭಾರತಕ್ಕೆ ಮಾತ್ರ ಸೀಮಿತ. ಏಕೆಂದರೆ ಅಸ್ಸಾಂ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಬಾಂಗ್ಲಾದೇಶದಲ್ಲಿರುವುದರ ಅಂಶಗಳು ಇಲ್ಲವೇ ಇಲ್ಲ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಈಗ ಇರುವ ಬಗೆಯಲ್ಲಿ ಅಪ್ಪಿತಪ್ಪಿಯೂ ಭಾರತದ ಬಗೆಯಲ್ಲಿನ ಅಂಶಗಳು ಕಾಣುವುದೇ ಇಲ್ಲ. ಇವೆರಡೂ ಅಂದರೆ BD1 ಮತ್ತು BD2 ಎನ್ನುವ ಬಗೆಗಳು ಹೀಗೆ ದೇಶಗಳೊಳಗಣ ಗಡಿಯಿಂದ ಪ್ರಭಾವಿತವಾಗಿವೆ ಎನ್ನುತ್ತಾರೆ ಖಾದ್ರಿ. ಅರ್ಥಾತ್ ಇವು ನದಿ ನೀರಿನಿಂದ ಹರಡುವುದಿಲ್ಲ, ಬಹುಶಃ ರೋಗಿಯಿಂದಲೇ ಮತ್ತೊಬ್ಬರಿಗೆ ದಾಟಿ ಹೋಗುವುದು ಹೆಚ್ಚು ಎಂದು ಖಾದ್ರಿ ತಂಡ ತೀರ್ಮಾನಿಸಿದೆ. ಹೀಗೆ ಬ್ಯಾಕ್ಟೀರಿಯಾಗಳು ಕೂಡ ನಾವು ಎಳೆದಿರುವ ಗಡಿ ರೇಖೆಯನ್ನು ಮನ್ನಿಸುವಂತೆ ವಿಕಾಸವಾಗಿರುವುದನ್ನು ನೋಡುವುದು ಅಚ್ಚರಿಯ ವಿಷಯ. ಖಾದ್ರಿ ಅವರ ತಂಡದ ಸಂಶೋಧನೆಗಳ ಈ ವಿವರಗಳನ್ನು ನೇಚರ್ ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ.
1: ಆಕಳ ತೇಗಿಗೆ ಕಾರಣ ಹೊಸ ಕೋಶಾಂಗ. ಆಕಳು ಅಂದರೆ ಹಸು, ಕುರಿ, ಆಡು, ಎಮ್ಮೆ ಮೊದಲಾದವುಗಳದ್ದು ಒಂದು ವಿಶೇಷ. ಇವು ಮೆಲುಕು ಹಾಕುವ ಪ್ರಾಣಿಗಳು. ಹೋಟೆಲಿನಲ್ಲಿ ನಾವು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಾ ತಿನಿಸು ಮೆಲ್ಲುತ್ತೇವೆ. ಇವು ಹಾಗಲ್ಲ, ಮೇವು ಕಂಡ ಕೂಡಲೇ ಗಬಗಬನೆ ಅವನ್ನು ನುಂಗಿಬಿಡುತ್ತವೆ, ಅಗಿಯುವುದೂ ಇಲ್ಲ. ಅನಂತರ ನಿಧಾನವಾಗಿ ಸಮಯ ಸಿಕ್ಕಾಗ ಎಲ್ಲೋ ಮಲಗಿ ಅಗಿಯುತ್ತಿರುತ್ತವೆ. ಇದನ್ನೇ ನಾವು ಮೆಲುಕು ಹಾಕುವುದು ಎನ್ನುತ್ತೇವೆ. ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಹುಲ್ಲನ್ನು ಮೇದರೂ ಅರಗಿಸಿಕೊಳ್ಳಬಲ್ಲವು. ಇವೆರಡಕ್ಕೂ ಮೂಲ ಎನ್ನಿಸುವ ಒಂದು ವಿಶೇಷ ಪತ್ತೆಯಾಗಿದೆ. ಆಕಳ ಹೊಟ್ಟೆಯಲ್ಲಿ ಇರುವ ಸೂಕ್ಷ್ಮಜೀವಿಗಳಲ್ಲಿ ಬೇರಾವ ಸೂಕ್ಷ್ಮಜೀವಿಗಳಲ್ಲಿಯೂ ಕಾಣದಂತಹ ಹೊಸದೊಂದು ಕೋಶಾಂಗ ಇದೆ. ಇದು ಆಕಳಿಗೆ ಹುಲ್ಲನ್ನು ಮೇಯ್ದು ಅರಗಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಚೀನಾದ ವುಹಾನ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಬಯಾಲಜಿ ಸಂಸ್ಥೆಯ ವಿಜ್ಞಾನಿ ವೇ ಮಿಯಾವೋ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಆಕಳಲ್ಲಿರುವ ಈ ಅಧಿಕ ಕೋಣೆಯನ್ನು ರೂಮೆನ್ ಎಂದು ವಿಜ್ಞಾನಿಗಳು ಗುರುತಿಸುತ್ತಾರೆ. ಈ ಕಾರಣದಿಂದಲೇ

0: ಹಸು, ಕುರಿ, ಜಿಂಕೆ, ಎಮ್ಮೆ ಮೊದಲಾದ ಪ್ರಾಣಿಗಳಿಗೆ ರುಮಿನೆಂಟುಗಳು ಎಂದು ಹೆಸರು. ಆಕಳ ಬದುಕಿನಲ್ಲಿ ಈ ರೂಮೆನ್ನಿನ ಪಾತ್ರ ವಿಶಿಷ್ಟ. ಅವು ಯಾರೂ ಮೇಯದ ಪದಾರ್ಥಗಳನ್ನು ಇವು ಮೇಯಲು ನೆರವಾಗುತ್ತವೆ. ಅಷ್ಟೇ ಅಲ್ಲ, ಇಡೀ ಮಾಂಸಾಹಾರಿ ಪ್ರಾಣಿಗಳ ಬದುಕಿಗೂ ಇವು ಮೂಲ. ಆಕಳಿನಂತಹ ಪ್ರಾಣಿಗಳೇ ಮಾಂಸಾಹಾರಿಗಳಿಗೆ ಆಹಾರವಷ್ಟೇ.
1: ರೂಮೆನನ್ನು ಸೂಕ್ಷ್ಮ ಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮ ಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮ ಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮ ಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು. ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನುಗಳಿಂದ ರೂಮೆನನ್ನು ಸೂಕ್ಷ್ಮ ಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮ ಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮ ಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮ ಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು.
2: ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನ್ನುಗಳಿಂದ ಹೆಕ್ಕಿದ ಸೂಕ್ಷ್ಮ ಜೀವಿಗಳ ತಳಿಗುಣಗಳನ್ನು ಹೆಕ್ಕಿ ಅವುಗಳ ಡಿಎನ್ಎಯನ್ನು ಪರಿಶೀಲಿಸಿದರು. ಎಲ್ಲ ಜೀನ್ಗಳನ್ನು ಪಟ್ಟಿ ಮಾಡಿದರು. ಒಂದಲ್ಲ ಎರಡಲ್ಲ 65 ಬಗೆಯ ಸೂಕ್ಷ್ಮ ಜೀವಿಗಳನ್ನು ಇವರು ಗುರುತಿಸಿದರು. ಇವುಗಳಲ್ಲಿ ಕೆಲವುದರ ತಳಿಗುಣಗಳನ್ನಷ್ಟೇ ಅಧ್ಯಯನ ಮಾಡಲಾಗಿತ್ತು. ಉಳಿದವುಗಳ ಡಿಎನ್ಎಯನ್ನು ತೆಗೆದು ಹೋಲಿಸಿ ನೋಡಿದರು. ಇವರು ಹೆಕ್ಕಿದ 65 ಜೀವಿಗಳಲ್ಲಿ 45 ಒಂದಕ್ಕೊಂದು ಭಿನ್ನವಾಗಿದ್ದವಾಗಿದ್ದುವು. ರೂಮನ್ನುನಲ್ಲಿ ಜರುಗುವ ಹುದುಗುವಿಕೆಗೆ ಬೇಕಾದ ಕಿಣ್ವಗಳು ಹಾಗೂ ಅವುಗಳ ಜೀನ್ಗಳು ಈ

0: ಇವಿಗಳಲ್ಲಿ ಇವೆಯೇ, ಇದ್ದರೆ ಎಲ್ಲವೂ ಒಂದೇ ರೀತಿಯವೇ ಎನ್ನುವುದನ್ನು ಹುಡುಕುವ ಪ್ರಯತ್ನ ಮಾಡಿದರು. ರೂಮೆನ್ನುನಲ್ಲಿರುವ ಸೂಕ್ಷ್ಮಜೀವಿಗಳಲ್ಲಿ ಸೀಲಿಯೇಟು ಎನ್ನುವ ಜೀವಿಗಳ ಸಂಖ್ಯೆಗೂ ತೇಗಿಗೂ ಸಂಬಂಧವಿದೆ ಎಂದು ಗೊತ್ತಾಯಿತು. ಯಾವ ಪ್ರಾಣಿಯಲ್ಲಿ ಈ ಸೀಲಿಯೇಟುಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಅವು ಹೆಚ್ಚೆಚ್ಚು ಮೀಥೇನ್ ತಯಾರಿಸುತ್ತಿದ್ದುವು, ಹೆಚ್ಚೆಚ್ಚು ತೀಗುತ್ತಿದ್ದುವು. ಹುದುಗುವಿಕೆಯ ವೇಳೆ ಬಹು ಮುಖ್ಯವಾಗಿ ಹೈಡ್ರೋಜನೀಸ್ ಅಂದರೆ ಹೈಡ್ರೋಜನನ್ನು ಬೇರ್ಪಡಿಸುವ ಕಿಣ್ವ ಹಾಗೂ ಆಕ್ಸಿಜನೀಸ್ ಆಕ್ಸಿಜನನ್ನು ಸೇರಿಸುವ ಕಿಣ್ವಗಳು ಬಹು ಮುಖ್ಯವಾಗಿದ್ದರಿಂದ ರೂಮೆನ್ನುನಿಂದ ಹೆಕ್ಕಿ ಬೆಳೆಸಿದ ಸೀಲಿಯೇಟುಗಳಲ್ಲಿ ಇವನ್ನು ಹುಡುಕಲು ಪ್ರಯತ್ನಿಸಿದರು. ಹಾಗೆಯೇ ಇವುಗಳು ಜೀವಕೋಶದೊಳಗೆ ಎಲ್ಲಿ ಇರಬಹುದು ಎಂದು ಬೆದಕಿದರು. ಸಾಮಾನ್ಯವಾಗಿ ಇವು ಜೀವಕೋಶದೊಳಗೆ ಉಸಿರಾಟದ ಕೋಶಾಂಗ ಎನ್ನಿಸಿದ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತವೆ. ಆದರೆ ಕೇವಲ ಈ ಕಿಣ್ವಗಳನ್ನಷ್ಟೇ ಎತ್ತಿ ತೋರಿಸುವ ಬಣ್ಣಗಳನ್ನು ಬಳಸಿದಾಗ ಸೂಕ್ಷ್ಮಜೀವಿಗಳಲ್ಲಿ ಮೈಟೋಕಾಂಡ್ರಿಯಾದ ಜೊತೆಗೆ ಇನ್ನೂ ಕೆಲವು ಭಾಗಗಳು ಬಣ್ಣಗೂಡಿಸಿಕೊಂಡಿದ್ದುವು. ಅಚ್ಚರಿಗೊಂಡ ವೇತಂಡ ಆ ಕೋಶಾಂಗವನ್ನು ವಿಶದವಾಗಿ ಪರಿಶೀಲಿಸಿದೆ. ಈ ಕೋಶಾಂಗವು ಇದುವರೆವಿಗೂ ಕೋಶಗಳೊಳಗೆ ಇವೆ ಎಂದುಕೊಂಡಿದ್ದ ಎಲ್ಲ ಬಗೆಯ ಕೋಶಾಂಗಗಳಿಗಿಂತಲೂ ಭಿನ್ನವಾಗಿದೆಯಂತೆ. ಸಾಮಾನ್ಯವಾಗಿ ಕೋಶದೊಳಗೆ ಇರುವ ಮೈಟೋಕಾಂಡ್ರಿಯಾ, ರೈಬೋಸೋಮು, ನ್ಯೂಕ್ಲಿಯಸ್ಸು ಮೊದಲಾದ ಕೋಶಾಂಗಗಳಿಗೆ ಎರಡು ಪದರವಿರುವ ಕೊಬ್ಬಿನ ಗೋಡೆ ಇರುತ್ತದೆ. ಆದರೆ ಈ ಹೊಸ ಕೋಶಾಂಗದಲ್ಲಿ ಕೇವಲ ಒಂದೇ ಒಂದು ಕೊಬ್ಬಿನ ಪದರವಿತ್ತು. ಇದು ವಿಶೇಷ. ಹಸು, ಆಡು, ಕುರಿ ಮೊದಲಾದವುಗಳಿಂದ ಹೆಕ್ಕಿದ ಮೂರ್ನಾಲ್ಕು ಬಗೆಯ ಸೂಕ್ಷ್ಮಜೀವಿಗಳಲ್ಲಿ ಹೈಡ್ರೋಜನ್ನು ಹಾಗೂ ಮೀಥೇನು ತುಂಬಿಕೊಂಡಿದ್ದ ಕೋಶಾಂಗಗಳನ್ನು ಈ ಹಿಂದೆಯೂ ಗುರುತಿಸಲಾಗಿತ್ತು. ಅವನ್ನು ಹೈಡ್ರೋಜನೋಸೋಮು ಎಂದು ಹೆಸರಿಸಿದ್ದರು. ಇವು ಬಹುತೇಕ ಹೈಡ್ರೋಜನ್ನು ತುಂಬಿದ ಬಲೂನಿನಂತೆ ಇದ್ದುವು. ಇನ್ನೆಲ್ಲೂ ಉತ್ಪತ್ತಿಯಾದ ಹೈಡ್ರೋಜನನ್ನು ತುಂಬಿಕೊಂಡ ಕೊಪ್ಪಿನ ಪೊರೆಯ ಚೀಲಗಳು ಇವುಗಳಾಗಿದ್ದುವು. ಆದರೆ ವೇತಂಡ ಗುರುತಿಸಿದ ಹೊಸ ಕೋಶಾಂಗ ಕೇವಲ ಹೈಡ್ರೋಜನನ್ನು ತುಂಬಿದ ಕಾಯವಲ್ಲ,
1: ಅದರಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ, ಅದಕ್ಕೆ ಬೇಕಾದ ಕಿಣ್ವಗಳೂ ಇವೆ ಎನ್ನುತ್ತಾರೆ ವೇ. ಹೀಗಾಗಿ ಇದನ್ನು ಹೈಡ್ರೋಜನೋ ಬಾಡಿ ಅಥವಾ ಹೈಡ್ರೋಜನ್ ಜನಕಾಂಗ ಎಂದು ಹೆಸರಿಸಿದ್ದಾರೆ. ರುಮೆನ್ನಿನಲ್ಲಿ ಇರುವ ಬಹುತೇಕ ಸೀಲಿಯೇಟುಗಳಲ್ಲಿ ಇದು ಇದೆ ಎನ್ನುವುದು ಇವರ ಊಹೆ. ಇವುಗಳಿಂದಾಗಿಯೇ ಆಕಳು ತೇಗುತ್ತವೆ, ಮೀಥೇನು ಸೂಸಿ ಜಗತ್ತನ್ನು ಬಿಸಿಯೇರಿಸುತ್ತಿವೆ. ಈ ಕೋಶಾಂಗಗಳನ್ನು ನಿಯಂತ್ರಿಸುವ ಉಪಾಯ ಸಿಕ್ಕರೆ ಜಗತ್ತಿನಲ್ಲಿ ಹುಟ್ಟುವ ಮೀಥೇನಿನ ಪ್ರಮಾಣವನ್ನು ಕುಗ್ಗಿಸಲಾದೀತು ಎನ್ನುವುದು ವೇ ಅವರ ಆಶಯ.
2: ಊರೆಗಣ್ಣು ಪಚ್ಚೆಗಣ್ಣು, ಚಿಕ್ಕಂದಿನಲ್ಲಿ ಈ ರೀತಿ ಕೀಟಲೆಗೆ ಒಳಗಾಗದವರು ಇಲ್ಲವೇ ಇಲ್ಲ. ಹುಣಸೆ ಬೀಜವನ್ನು ಇನ್ಯಾವುದೋ ಹಣ್ಣಿನ ಬೀಜವನ್ನು ನುಂಗಿಬಿಟ್ಟಾಗ ಓಹೋ ನೋಡು, ಆ ಬೀಜ ಹೊಟ್ಟೆಯಲ್ಲಿ ಮೊಳೆತು ಕಣ್ಣಿನಲ್ಲಿ ಹಸಿರಾಗಿ ಕಾಣಿಸುತ್ತದೆ ಅಂತ ಕೀಟಲೆ ಮಾಡಿರುತ್ತೀರಿ. ಬಾಲ್ಯದ ಮುಗ್ಧತೆಯಲ್ಲಿ ಅದನ್ನು ನಂಬಿ ದಿನವೂ ಕಣ್ಣು ಹಸಿರಾಗಿದೆಯೇ ಎಂದು ನೋಡಿಕೊಂಡಿರುತ್ತೀರಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೀಗ ವಿಜ್ಞಾನಿಗಳು ಕಣ್ಣಿಗೆ ಗಿಡದ ಹಸಿರನ್ನು ಹತ್ತಿಸಿದ್ದಾರಂತೆ. ಸಿಂಗಾಪುರಿನಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಿನ ರಾಸಾಯನಿಕ ಮತ್ತು ಜೈವಿಕ ಅಣು ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡೇವಿಡ್ ಲಿಯಾಂಗ್ ಮತ್ತು ಸಂಗಡಿಗರು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳ ಹಸಿರು ಕಾಣುವಂತೆ ಮಾಡಿದ್ದಾರಂತೆ. ಅದಕ್ಕೆ ಅವರೇನು ಇಲಿಗಳಿಗೆ ಹುಣಸೆ ಬೀಜ ತಿನ್ನಿಸಲಿಲ್ಲ. ಜಾಣತನದ ಜೈವಿಕ ತಂತ್ರಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳಲ್ಲಿ ಇರುವ ಹಸಿರು ಬಣ್ಣದ ಕೋಶಾಂಗಗಳು ಕೂಡಿಕೊಳ್ಳುವಂತೆ ಮಾಡಿದ್ದಾರೆ. ಹಾಗಂತ ಲಿಯಾಂಗರ ತಂಡದ ಉದ್ದೇಶ ಇಲಿಗಳ ಕಣ್ಣಿಗೆ ಬಣ್ಣ ಬಳಿಯುವುದಾಗಿರಲಿಲ್ಲ. ಬದಲಿಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಕೆಲವು ತೊಂದರೆಗಳಿಗೆ ಕಣ್ಣೇ ಚಿಕಿತ್ಸೆ ಮಾಡಿಕೊಳ್ಳುವಂತೆ ಮಾಡುವುದು ಉದ್ದೇಶವಾಗಿತ್ತು. ಉದಾಹರಣೆಗೆ ಉರಿಗಣ್ಣು ಅಥವಾ ಒಣಗಣ್ಣು. ಸಾಮಾನ್ಯವಾಗಿ ಕಣ್ಣಿನ ಗುಡ್ಡೆಯ ಮೇಲೆ ತೆಳುವಾದ ಪೊರೆಯಂತೆ ಕಣ್ಣೀರು ಹರಡಿಕೊಂಡಿರುತ್ತದೆ. ಇದು ಕ್ರಿಮಿ ಧೂಳಿನಿಂದ ಕಣ್ಣನ್ನು ರಕ್ಷಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪೊರೆ ಒಡೆದು ಶಿಥಿಲವಾಗಬಹುದು. ಅತಿ ಕ್ರಿಯಾಶೀಲವೆನ್ನಿಸಿದ ಕೆಲವು ರಾಸಾಯನಿಕಗಳ ಪ್ರಮಾಣ ಕಣ್ಣಿನಲ್ಲಿ ಹೆಚ್ಚಾದಾಗ ಹೀಗಾಗಬಹುದು. ಅಂತಹ ಆಕ್ಸಿಡೀಕರಿಸುವ ಅಣುಗಳನ್ನು ನಿಶ್ಚೇತಗೊಳಿಸಿದರೆ ಉರಿಗಣ್ಣ ತೊಂದರೆಯನ್ನು ಕಡಿಮೆ ಮಾಡಬಹುದು ಎನ್ನುವುದು ಲಿಯಾಂಗ್ ತಂಡದ ತರ್ಕ. ಕೆರಟೋ ಕಂಜಕ್ಟಿವೈಟಿಸ್ ಸಿಕ್ಕ ಎನ್ನುವ ಉರಿಗಣ್ಣಿನ ತೊಂದರೆಗೆ ಇದು ಉಪಾಯವಾಗಬಹುದು ಎನ್ನುವುದು ಇವರ ತರ್ಕ. ಆಕ್ಸಿಡೀಕರಣದ ಕ್ರಿಯೆಗಳನ್ನು ತಡೆಗಟ್ಟುವಷ್ಟು ಶಕ್ತಿಯನ್ನು ಕಣ್ಣು ಸ್ವತಃ ತಯಾರಿಸಿಕೊಳ್ಳುವಂತೆ ಮಾಡಿದರೆ ಚಿಕಿತ್ಸೆ ಸಾಧ್ಯ ಎನ್ನುವುದು ಇವರ ಉಪಾಯ. ಆದರೆ ಕಣ್ಣಿನಲ್ಲಿ ಈಗಾಗಲೇ ಇರುವ ಇಂತಹ ವ್ಯವಸ್ಥೆ ಕೆಲವೊಮ್ಮೆ ಉಲ್ಟಾ ಒಡೆಯುವುದು ಉಂಟು. ಆದ್ದರಿಂದ ಕೃತಕವಾಗಿ ಆಕ್ಸಿಡೀಕರಣ ಕ್ರಿಯೆಯನ್ನು

0: ತಡೆಗಟ್ಟುವ ರಾಸಾಯನಿಕಗಳನ್ನು ಕಣ್ಣು ಉತ್ಪಾದಿಸುವಂತೆ ಮಾಡಲು ಇವರು ಉದ್ಯುಕ್ತರಾದರು. ಅದಕ್ಕೆ ನೆರವಾಗಿದ್ದು ಗಿಡಗಳಲ್ಲಿ ಇರುವ ಪತ್ರ ಹರಿತ್ತು ಅಥವಾ ಹಸಿರು ಬಣ್ಣದ ಕ್ಲೋರೋಫಿಲ್ ಇರುವ ಕೋಶಾಂಗಗಳು. ಇವನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. ಈ ಪ್ಲಾಸ್ಟಿಡ್ಗಳಲ್ಲಿ ವಿಶೇಷವಾಗಿ ಚಪಾತಿಯ ಗುಡ್ಡೆಯ ಹಾಗೆ ಒಂದರ ಮೇಲೊಂದು ಪೇರಿಸಿಟ್ಟ ಪೊರೆಯ ಹಾಳೆಗಳಿವೆ. ಥೈಲಕಾಯ್ಡ್ಸ್ ಪೊರೆಗಳು ಎನ್ನುವ ಇವುಗಳು ಬೆಳಕಿಗೆ ಸ್ಪಂದಿಸಿ ನಿಕೋಟಿನಮೈಡ್ ಅಡೆನೋಸಿನ್ ಡೈಫಾಸ್ಫೇಟು ಎನ್ನುವ ಅಣುಗಳನ್ನು ಸೃಷ್ಟಿಸುತ್ತವೆ. ಈ ಅಣುಗಳು ಆಕ್ಸಿಡೀಕರಣವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಒದಗಿಸಬಲ್ಲುವು. ಥೈಲಕಾಯ್ಡ್ ಪೊರೆಗಳನ್ನು ಸೇರಿಸಿಬಿಟ್ಟರೆ ಸದಾ ಬೆಳಕಿಗೆ ತೆರೆದುಕೊಂಡಿರುವ ಕಣ್ಣುಗಳು ಕೂಡ NADPH ಅನ್ನು ತಯಾರಿಸಿಕೊಳ್ಳಬಹುದಲ್ಲವೇ ಎಂದು ಲಿಯಾಂಗ್ ತಂಡ ಕಲ್ಪಿಸಿತು. ಆದರೆ ಹಾಗೆ ಮಾಡುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಥೈಲಕಾಯ್ಡ್ ಪೊರೆಗಳು ಸಸ್ಯಗಳಲ್ಲಿ ಮಾತ್ರ ಇರುತ್ತವೆ, ಪ್ರಾಣಿಗಳಲ್ಲಿ ಅಲ್ಲ. ಇದೇ ಕಾರಣಕ್ಕೆ ಎಷ್ಟೇ ಸಸ್ಯಾಹಾರವನ್ನು ತಿಂದರೂ ನಮ್ಮ ಚರ್ಮ ಹಸಿರಾಗಿರುವುದಿಲ್ಲ. ಸಸ್ಯ ಹಾಗೂ ಪ್ರಾಣಿಗಳ ನಡುವಣ ಈ ಬೇಲಿಯನ್ನು ಮುರಿಯುವ ತಂತ್ರವನ್ನು ಲಿಯಾಂಗ್ ತಂಡ ಹೂಡಿದೆ. ಸಸ್ಯಗಳಲ್ಲದ ಜೀವಕೋಶಗಳಲ್ಲಿ ಈ ಥೈಲಕಾಯ್ಡ್ ಪೊರೆಗಳು ಬೆಳೆಯಬಲ್ಲುವೆ ಎಂಬುದು ಲಿಯಾಂಗ್ ತಂಡ ಮೊದಲು ಪರಿಶೀಲಿಸಿತು. ಗಿಡಗಳ ಎಲೆಗಳನ್ನು ಅರೆದು ಆ ರಸದಲ್ಲಿದ್ದ ಥೈಲಕಾಯ್ಡ್ ಪೊರೆಗಳನ್ನಷ್ಟೇ ಬೇರ್ಪಡಿಸಿತ್ತು. ಅವನ್ನು ಸಾಬೂನಿನ ಗುಳ್ಳೆಗಳಂತಹ ಅತಿ ಸೂಕ್ಷ್ಮವಾದ ಗುಳ್ಳೆಗಳೊಳಗೆ ಕೂಡಿಸಿದರು. ಇದಕ್ಕೆ ಇವರು ಲೀಫ್ ಎಂದು ಹೆಸರಿಸಿದ್ದಾರೆ. ಈ ಗುಳ್ಳೆಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಥೇಟ್ ಗಿಡಗಳು ಮಾಡುವ ಹಾಗೆ ನೀರನ್ನಷ್ಟೇ ಬಳಸಿಕೊಂಡು NADPH ತಯಾರಿಸುತ್ತವೆ. ಲೀಫ್ ಎಂದರೆ ಲೈಟ್ ರಿಯಾಕ್ಷನ್ ಎನ್ರಿಚ್ಡ್ ಥೈಲಕಾಯ್ಡ್ NADPH ಫೌಂಡ್ರಿ ಎನ್ನುವುದು ಚುಟುಕು ಪದ. ಲೀಫ್ಗಳಿರುವಡೆ ಮಾನವ ಜೀವಕೋಶಗಳನ್ನು ಬೆರೆಸಿ ಬೆಳೆಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಗಮನಿಸಿದಾಗ ಜೀವಕೋಶಗಳೊಳಗೆ ಲೀಫ್ ಗುಳ್ಳೆಗಳು ನುಸುಳಿದ್ದುವು. ಆಕ್ಸಿಡೀಕರಣಗೊಳಿಸುವ ರಾಸಾಯನಿಕಗಳನ್ನು ಸೇರಿಸಿ ನೋಡಿದರೆ ಅವುಗಳ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ ಲೀಫ್ ಆಕ್ಸಿಡೀಕರಣವನ್ನು ತಡೆಯುತ್ತಿದೆ ಎಂದರ್ಥ. ಈ ರೀತಿಯಲ್ಲಿ ತಮ್ಮ ಕಲ್ಪನೆ ಕುತರ್ಕವಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕಣ್ಣುಗಳಿಗೆ ಚಿಕಿತ್ಸೆ ಮಾಡಲು ಅಣಿಯಾದರು. ಕೃತಕವಾಗಿ ಇಲಿಗಳಿಗೆ ಕೆರಟೋ ಕಂಜಕ್ಟಿವೈಟಿಸ್ ಉಂಟು ಮಾಡಿದರು. ಕಣ್ಣಿಗೆ ಒಂದಿಷ್ಟು ಸಾಬೂನಿನಂತಹ ದ್ರವವನ್ನು ಹಾಕಿದರೆ ಇಲಿಗಳ ಕಣ್ಣೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಈ ರೀತಿಯಲ್ಲಿ ಉರಿಗಣ್ಣು ಬಂದ ಇಲಿಗಳ ಕಣ್ಣಿಗೆ ಲೀಫ್ ದ್ರವವನ್ನು ಔಷಧಿಯಾಗಿ ಸೇರಿಸಿದರು. ಕೆಲವು ಇಲಿಗಳಿಗೆ ಸಾಮಾನ್ಯವಾಗಿ ಇಂತಹ ತೊಂದರೆಯ ವೇಳೆ ನೀಡುವ ಸೈಕ್ಲೋಸ್ಪೋರಿನ್ ಔಷಧವನ್ನು ನೀಡಿದರು. ಎರಡೂ ಬಗೆಯ ಇಲಿಗಳಲ್ಲಿ ಕೆಲವನ್ನು ಬೆಳಕು ಇರುವ ಜಾಗದಲ್ಲಿ ಉಳಿದವನ್ನು ಕತ್ತಲಿನಲ್ಲಿಯೂ ಇರಿಸಿದರು. ಕಣ್ಣಿನ ಗುಡ್ಡೆಗೆ ಆಗಿದ್ದ ಹಾನಿಯನ್ನು ಪ್ರಯೋಗದ ಆರಂಭದಲ್ಲಿಯೂ 5 ದಿನದ ಚಿಕಿತ್ಸೆಯ ನಂತರವೂ ಅಳೆದರು. ಸಾಧಾರಣ ಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಲೀಫ್ ಹಾಕಿದಾಗಿನ ಇಲಿಗಳಲ್ಲಿ ವ್ಯತ್ಯಾಸವಿದೆಯೋ ಎಂದು ಗಮನಿಸಿದರು. ಬೆಳಕಿನಲ್ಲಿ ಮತ್ತು ಲೀಫ್ ಚಿಕಿತ್ಸೆಗೆ ಒಳಗಾಗಿದ್ದ, ಅಂದರೆ ಕಣ್ಣಿಗೆ ಗಿಡಗಳ ಹಸಿರು ಮೆತ್ತಿಸಿಕೊಂಡ ಇಲಿಗಳಲ್ಲಿ ಗುಡ್ಡೆಯ ಹೊರಪದರದ ನಾಶ ಕಡಿಮೆ ಆಗಿತ್ತು. ಗುಡ್ಡೆಯ ಹೊರಪದರದ ನಾಶವನ್ನು ಸೋಡಿಯಂ ಫ್ಲೋರೋಸಿನ್ ಎನ್ನುವ ಬಣ್ಣ ಹಚ್ಚಿ ಹಳೆಯಬಹುದಾಗಿತ್ತು. ಯಾವುದೇ ಚಿಕಿತ್ಸೆ ನೀಡದ ಅಥವಾ ಸಾಧಾರಣ ಔಷಧ ನೀಡಿದ ಇಲಿಗಳಲ್ಲಿ ಇದ್ದುದಕ್ಕಿಂತಲೂ ಲೀಫ್ ಪಡೆದ ಇಲಿಗಳಲ್ಲಿ ಗುಡ್ಡೆಗಳ ನಾಶ ಕಡಿಮೆ ಇತ್ತು. 5 ದಿನಗಳ ನಂತರ ಅವುಗಳಲ್ಲಿ ಕಣ್ಣೀರಿನ ಪ್ರಮಾಣವು ಅಧಿಕವಾಗಿತ್ತು. ಅರ್ಥಾತ್ ಉರಿಗಣ್ಣಿನ 2 ದೊಡ್ಡ ಲಕ್ಷಣಗಳು ಲೀಫ್ ಚಿಕಿತ್ಸೆಯ ನಂತರ ಕಡಿಮೆ ಆಗಿದ್ದುವು. ಕಣ್ಣಿಗಷ್ಟೇ ಅಲ್ಲ, ಶಕ್ತಿಯ ಅಗತ್ಯ ಹೆಚ್ಚಿರುವ ಜೀವಕೋಶಗಳಿಗೆ ಈ ರೀತಿ ಲೀಫ್ ಸೇರಿಸಿದರೆ, ಬೆಳಕನ್ನು ಹಾಯಿಸಿದರೆ ಸಾಕು, ತಮ್ಮಂತಾವೇ ಅವು ಚಿಕಿತ್ಸೆ ಮಾಡಿಕೊಳ್ಳಬಲ್ಲುವು ಎನ್ನುವುದು ಲಿಯಾಂಗ್ ತಂಡದ ಆಶಯ. ಸದ್ಯಕ್ಕಂತೂ ಇದು ಉರಿಗಣ್ಣು ಒಣಗಣ್ಣಿಗೆ ಔಷಧವಾಗಬಹುದು ಎನ್ನಬಹುದಷ್ಟೆ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಕುಮಾರಿ ಯಶಸ್ವಿನಿ ಕೊಳ್ಳೇಗಾಲ ಶರ್ಮಾ ಹಾಗೂ ಜೆಮಿನಿ AI ಧ್ವನಿಗಳು.

0: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/5/2020.

1926ರ ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಇನ್ನು ಮುಂದೆ ಕೇಳಿ ಬರೋಣ ಕಲರವ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಮಕ್ಕಳೇ, ನನ್ನ ಹೆಸರು ಮಣಿಕಂಠ. ನಾನು ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರ ಹೊಸಹಳ್ಳಿಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಇನ್ನೇನು, ನಿಮ್ಗೆಲ್ರಿಗೂ ಬೇಸಿಗೆ ರಜೆ ಮುಗಿತಾ ಬಂತು. ಈ ಬೇಸಿಗೆ ರಜೆಯಲ್ಲಿ ನೀವೆಲ್ಲರೂ ಮನೆಯಲ್ಲಿ ಆಟ ಆಡಿಕೊಂಡು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೆಲ್ಲರೂ ಆಟ ಆಡ್ತಾನೆ ತುಂಬ ಪಾಠಗಳನ್ನೂ ಕಲ್ತಿರ್ತೀರ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮೆಲ್ರಿಗೂ ಇದೆ. ಆಕಾಶದಲ್ಲಿ ಅಕ್ಕಿ ಹೇಗೆ ಆರ್ತಿದೆ ಎಂಬ ಕುತೂಹಲ ಬಂದಿದ್ದರಿಂದಲೇ ನಾವಿವತ್ತು ವಿಮಾನ ಕಂಡಿಡಿಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಪ್ರತಿದಿನ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಅವುಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನನೇ ವಿಜ್ಞಾನ. ಈ ವಿಜ್ಞಾನದ ಮೇಲಿನ ಕುತೂಹಲ ನಮ್ಮನ್ನು ಭೂಮಿಯಿಂದ ಬಾಹ್ಯಾಕಾಶದ ಕಡೆಗೆ ಮತ್ತು ಸಮುದ್ರದ

ಹೀಗೆ ಮನುಷ್ಯನ ಕುತೂಹಲಕ್ಕೆ ಮಿತಿನೇ ಇಲ್ಲ. ಈ ಮನುಷ್ಯನ ಕುತೂಹಲ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ನೋಡೋದಾದರೆ, ಅವನ ಹುಟ್ಟಿನಿಂದಲೇ ಈ ಕುತೂಹಲ ಪ್ರಾರಂಭ ಆಯಿತು. ಪ್ರತಿಯೊಂದು ಮಗುವಿನಲ್ಲೂ ಒಬ್ಬ ವಿಜ್ಞಾನಿ ಇರ್ತಾನೆ. ನಾವು ಒಂದು ಮಗುವಿಗೆ ಒಂದು ಆಟಿಕೆ ಕೊಟ್ಟರೆ ಆ ಮಗು ಆ ಆಟಿಕೆ ಒಳಗಡೆ ಏನಿದೆ ಅನ್ನೋ ನೋಡೋ ಕುತೂಹಲದಲ್ಲಿ ಆ ಆಟಿಕೆನ ಮುರಿದು ಅದರೊಳಗಡೆ ಏನಿದೆ ಅಂತ ಹುಡುಕುತ್ತೆ. ಈ ಕುತೂಹಲದಿಂದಲೇ ಇವತ್ತು ಜಗತ್ತಿಗೆ ಹಲವಾರು ಕೊಡುಗೆಗಳು ನಮಗೆ ಸಿಕ್ಕಿದೆ. ಸೊ ಈ ಕುತೂಹಲನ ನಾವು ಹೀಗೆ ಉಳಿಸ್ಕೋಬೇಕು ಅಂತಂದರೆ ನಾವು ಪ್ರಶ್ನೆ ಮಾಡ್ತಿರ್ಬೇಕು, ಮತ್ತು ಆ ಪ್ರಶ್ನೆಗಳಿಗೆ ಉತ್ತರ ಏನು, ಅದರಲ್ಲೂ ಸರಿ ಉತ್ತರ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಯಾವಾಗಲೂ ಮಾಡ್ತಿರ್ಬೇಕು. ಈಗ ನಾವು ರಜೆಯಲ್ಲಿ ಮನೆಯಲ್ಲಿದ್ದೀವಿ, ಓದಿನ ಕಡೆಗೆ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿದ್ದೀವಿ, ಆದರೂ ಕೂಡ ನಾವು ಶಾಲೆಗೆ ಬಂದು ಪಾಠ ಕಲೀಲಿಲ್ಲ ಅಂತಂದ್ರೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಸುಮಾರು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಸೊ ನಾನು ಹಾಗಾಗಿ ಇವತ್ತು ನಿಮಗೆಲ್ರಿಗೂ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಉತ್ತರ ಹೇಳಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ತಾನೇ? ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸರಿಯಾದ ಉತ್ತರ ಬುಧ ಗ್ರಹ. ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಆರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಾನೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲೀಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿ.

ಪ್ರಾಣಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಹಾ, ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗ್ಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹೀಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದ್ರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದ್ರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು.

ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ ಜೂನ್ 5ರಂದು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾ, ಸರಿಯಾದ ಉತ್ತರ ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನೂ ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಹಾ, ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನು ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳಿರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಹಾ, ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಹಾ, ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪ ಅಂದರೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುತ್ತೆ. ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು? ಈ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ, ನೀವೇ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ. ನಾವು ಹಾಲಿಗೆ ಎಪ್ಪ ಹಾಕಿದಾಗ ಅದು ಮೊಸರಾಗಿ ಪರಿವರ್ತನೆ ಆಗುತ್ತೆ. ಈ ಮೊಸರಾಗಿ ಪರಿವರ್ತನೆ ಆಗಲು ಒಂದು

0: ಮಾನವನ ವೈಜ್ಞಾನಿಕ ಹೆಸರೇನು? ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೇಪಿಯನ್. ಸೊ ಇದೇ ರೀತಿ ನಾವು ಎಲ್ಲ ಜೀವಿಗಳಿಗೂ ಕೂಡ ವೈಜ್ಞಾನಿಕ ಹೆಸರುಗಳನ್ನ ಇಟ್ಟಿದ್ದೀವಿ. ಉದಾಹರಣೆಗೆ ತೆಂಗಿನ ಮರಕ್ಕೆ ನಾವು ಕೋಕಸ್ ನ್ಯೂಸಿಪೆರಾ ಅಂತ ಕರಿತೀವಿ. ಅದೇ ರೀತಿ ಭತ್ತಕ್ಕೆ ವರೈಸಾ ಸಟೈವಾ ಎಂಬ ವೈಜ್ಞಾನಿಕ ಹೆಸರನ್ನು ಕರಿತೀವಿ. ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ? ಸರಿಯಾದ ಉತ್ತರ, ಶಬ್ದದ ವೇಗ ಘನ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ. ಶಬ್ದ ಪ್ರಸಾರ ಆಗಬೇಕು ಅಂತಂದರೆ ಅದಕ್ಕೆ ಯಾವುದಾದ್ರೂ ಒಂದು ಮಾಧ್ಯಮ ಇರಲೇಬೇಕು. ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಮುಂದಿನ ಪ್ರಶ್ನೆ, ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರುವ ಲೋಹ ಯಾವುದು? ಸರಿಯಾದ ಉತ್ತರ, ಪಾದರಸ. ಈ ಪಾದರಸ ಒಂದು ಲೋಹ. ನಾವಿದನ್ನು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಇದು ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತದೆ. ಈ ಪಾದರಸವನ್ನು ನಾವು ಈ ಕ್ಲಿನಿಕಲ್ ಥರ್ಮೋಮೀಟರ್ ಅಂದರೆ ನಮ್ಮ ದೇಹದ ತಾಪಮಾನವನ್ನು ಅಳತೆ ಮಾಡುವಂಥ ಒಂದು ಸಾಧನದಲ್ಲಿ ಬಳಸ್ತೀವಿ. ಮತ್ತು ನಮ್ಮ ದೇಹದ ರಕ್ತದೊತ್ತಡವನ್ನು ಪರೀಕ್ಷಿಸಲು ಬಳಸುವಂಥ ಸ್ಪಿಗ್ಮೋಮ್ಯಾನೋಮೀಟರಲ್ಲೂ ಕೂಡ ನಾವು ಈ ಪಾದರಸವನ್ನು ಬಳಸ್ತೀವಿ. ಈ ಮರ್ಕ್ಯೂರಿ ಎಂಬ ಹೆಸರಿನಲ್ಲೇ ಒಂದು ಗ್ರಹ ಕೂಡ ಇದೆ. ಯಾವ ಗ್ರಹ ಅಂತಂದರೆ ನಾವು ಈ ಹಿಂದೆಯೇ ಚರ್ಚೆ ಮಾಡಿದಂಥ ಪ್ರಶ್ನೆ, ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂದರೆ ಬುಧ ಗ್ರಹ. ಈ ಬುಧ ಗ್ರಹಕ್ಕೆ ನಾವು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಕರಿತೀವಿ. ಧನ್ಯವಾದಗಳು.
1: ವಿದ್ಯಮಾನಗಳನ್ನು ಗುರುತಿಸ್ತೀವಿ. ಸೈಂಟಿಫಿಕ್ ಫೆನಾಮಿನನ್ ಒಂದಷ್ಟು ಇರುತ್ತೆ, ಅದು ಯಾವುದು ಅಂತ ಒಂದು ಚಿತ್ರ ಹಾಕ್ತೀವಿ, ಅದನ್ನ ನೋಡ್ಬಿಟ್ಟು ಹೇಳಬೇಕು ನೀವು. ಕರೆಕ್ಟ್ ಆದಂತಹ ಆನ್ಸರೇ ಬೇಕು ನಮಗೆ. ಓಕೆ, ಎಸ್. ಯಾವ ನಂಬರ್ ನಿಮಗೆ ಬೇಕು? ನಂಬರ್ 6. ಆರರ ಹಿಂದಿರುವಂತಹ ಸೈಂಟಿಫಿಕ್ ಫೆನಾಮಿನ ಯಾವುದು? ಅಬ್ಸರ್ವ್ ಮಾಡಿ. ಎಸ್, ಟೈಮ್ ಅಪ್. ನ್ಯೂಟ್ರಲೈಸೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ನ್ಯೂಟ್ರಲೈಸೇಷನ್, ಸರಿಯಾದ ಉತ್ತರ. 10 ಅಂಕಗಳು. ನೆಕ್ಸ್ಟ್ ನಂಬರ್ 5. 5ರ ಹಿಂದಿರುವ ಪ್ರಶ್ನೆ. ಎಸ್, ಸಬ್ಲಿಮೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ಸಬ್ಲಿಮೇಷನ್, ಸರಿಯಾದ ಉತ್ತರ. 2. ಎಸ್, ಎಸ್, ಆಸ್ಮೋಸಿಸ್, ಸರಿಯಾದ ಉತ್ತರ. 10 ಅಂಕಗಳು. ನೆಕ್ಸ್ಟ್ ನಿಮಗೆ ಒಂದು ಹಿಂದೆ ಯಾವುದಿದೆ? ಎಸ್, ಟೈಮ್ ಅಪ್ ಹೇಳಿ. ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಸರ್, ಡಿಸ್ಪರ್ಷನ್ ಅಲ್ಲ ಅದು. ಸ್ಕ್ಯಾಟರಿಂಗ್, ಡಿಸ್ಪರ್ಷನ್ ಏಳು ಬಣ್ಣ ಆಗೋದು. ಎಸ್, ಯಾವುದೋ ಒಂದು ಫೋಟೋ ತೋರಿಸ್ತೀವಿ, ಅದನ್ನ ಇಂಗ್ಲಿಷ್ ಅಲ್ಲೂ ಹೇಳ್ಬೇಕು ಕನ್ನಡದಲ್ಲೂ ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ 5 ಅಂಕ, ಕನ್ನಡದಲ್ಲಿ ಹೇಳಿದ್ರೆ 5 ಅಂಕ, ಒಟ್ಟು 10 ಅಂಕ. ಯಾವ್ದಾದ್ರು ಒಂದ್ರಲ್ಲಿ ಸರಿ ಹೇಳಿದ್ರೆ ಸರ್ ಬರೀ 5 ಅಂಕ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಯಾವ ನಂಬರ್ ಬೇಕು? ನಂಬರ್ 3. 3ರ ಹಿಂದಿರುವ ಪಿಕ್ಚರ್ ಯಾವುದು? ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ? ಮೆಂತ್ಯ ಮತ್ತೆ ಫೆನಿಗ್ರೀಕ್ ಅಂತ ಹೇಳ್ತಾ ಇದಾರೆ. ಸರಿ ಇದೆಯಾ? ಸರಿ ಅಂತೆ. 10 ಅಂಕಗಳು ನಿಮಗೆ. ನೆಕ್ಸ್ಟ್ ನಿಮಗೆ ನಂಬರ್ 3. 3ರ ಹಿಂದಿರುವ ಕ್ವಶನ್ 6. ನಂಬರ್ 6, ತೊಂಡೆಕಾಯಿ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ? ಎಸ್, ಇಂಗ್ಲಿಷ್ ನಲ್ಲಿ ಏನಂತಾರೆ ತೊಂಡೆಕಾಯಿಗೆ? ಐವಿ ಗಾರ್ಡ್ ಅಂತ ಕರೀತಾರೆ ತೊಂಡೆಕಾಯಿಗೆ. ಕೇಳಿದ್ದೆ ಈಗ ಮಾಡ್ತಾ ಇತ್ತು, ಖಂಡಿತ. ನೆಕ್ಸ್ಟ್ ನಿಮ್ಗೆ ಸರ್ ನಂಬರ್ 5. 5ರ ಹಿಂದಿರುವಂತಹ ಪಿಕ್ಚರ್ ಇದು ಸರ್, ಬೈನಾಕ್ಯುಲರ್ ಕನ್ನಡದಲ್ಲಿ ಸರ್, ದ್ವಿನೇತ್ರಿ ಅಂತ ಹೇಳ್ತಾ ಇದಾರೆ. ಚೆಕ್ ಮಾಡೋಣ. ಸರಿಯಾದ ಉತ್ತರ ಸರ್ 2. ನಂಬರ್ 2. 2ರ ಹಿಂದಿರುವ ಚಿತ್ರ ನೇರಳೆ ಹಣ್ಣು ಅಂತ ಕನ್ನಡದಲ್ಲಿ ಬಂದಿದೆ, ಇಂಗ್ಲಿಷ್ ನಲ್ಲಿ ಜಾಮೂನ್ ಸ್ವೀಟ್ ಹೇಳ್ತಾ ಇದಾರೆ. ಚೆಕ್ ಮಾಡೋಣ. ಜಾಮೂನ್ ಸರಿಯಾದ ಉತ್ತರ, ನೇರಳೆ ಹಣ್ಣು. ಸೊ ಅಲ್ಲಿಗೆ ಈ ಸುತ್ತು ಮುಗಿದಿದೆ, ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು ನಿಮ್ಮಿಂದ ಪ್ರಾರಂಭ ಆಗುತ್ತೆ. ಸಮಸ್ಯೆಗಳು ಬರ್ತಾ ಇದೆ, ನಿಮ್ಮಿಂದ ಪ್ರಾರಂಭ ಆಗುತ್ತೆ. ಒಂದು ಸಮಸ್ಯೆ ಬರುತ್ತೆ, ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕಾಗುತ್ತೆ. ಗೆಟ್ ರೆಡಿ. 1. 1ರ ಹಿಂದಿರುವಂತಹ ಲೆಕ್ಕ. ಎಸ್,

ಟೆನ್ ಸೆಂಟಿಮೀಟರ್ ಅಂತ ಹೇಳ್ತಾ ಚೆಕ್ ಮಾಡ್ಬಿಡೋಣ. 40 ಸೆಂಟಿಮೀಟರ್ ತಪ್ಪಾಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನಿಮ್ಗೆ, ಐದರ ಹಿಂದೆ ಚೆಕ್ ಮಾಡ್ಬಿಡಿ, ಫೈವ್ ಅಂತ ಹೇಳ್ತಾ ಇದ್ದಾರೆ, ಚೆಕ್ ಮಾಡೋಣ. 300 ಕೂಲಂ ಸರ್, ತಪ್ಪು ಉತ್ತರ. ನೆಕ್ಸ್ಟ್ ನಿಮಗೆ ಫೋರ್ ಚೆಕ್ ಮಾಡೋಣ, 30 ಲೀಟರ್ ಹೇಳ್ತಾ ಇದಾರೆ, ಚೆಕ್ ಮಾಡೋಣ. ಅಂದಾಜು 850 ಲೀಟರ್. ಲಾಸ್ಟ್ ಕ್ವಶನ್ ಫಾರ್ ಯು, ಎಸ್ ಟೂ, ಎಸ್ 2 ಕಿಲೋಗ್ರಾಮ್ ಅಂತ ಹೇಳ್ತಾ ಇದಾರೆ, ಚೆಕ್ ಮಾಡೋಣ. ಡೆನ್ಸಿಟಿ 2 ಗ್ರಾಮ್, ಸೇಮ್. ಈಗ ನಿಮ್ಮಿಬ್ಬರಿಗೆ ಒಂದು ಟೈ ಬ್ರೇಕ್ ಮಾಡ್ತಾ ಇದೀವಿ. ಈ ಟೈ ಬ್ರೇಕ್ ಎರಡು ಕ್ವಶನ್ ಕೇಳೋಣ. ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಟೆಕ್ಟಾನ್ ಅಂತ ಹೇಳಿದರೆ -1. ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೀಡ್. ನೆಕ್ಸ್ಟ್ ನಿಮಗೆ ಟೈಟಾನ್ ಯಾವ ಗ್ರಹದ ಉಪಗ್ರಹ ಹೇಳ್ಬೋದು? ಮತ್ತೆ -1, ಶನಿ ಗ್ರಹದ್ದು. ಸೊ -2 ಆಗಿದೆ. ಇಷ್ಟದವರೆಗೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಈ ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು SUOM ನ ಸಿಬ್ಬಂದಿ ವರ್ಗದವರಾದ ನಂದೀಶ್ TN ರವರು, ರಾಜೇಶ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಹಾಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30 ಮಧ್ಯಾಹ್ನ 12 ಗಂಟೆಯವರೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನತೆ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೆಸೆಟ್ ಪರೀಕ್ಷೆ ಎಂದರೇನು, ವಿದ್ಯಾರ್ಥಿಗಳು ಹೊಂದಿರಬೇಕಾದ ಅರ್ಹತೆಗಳು ಮತ್ತು ಇದರ ಸಿದ್ಧತೆ ತಯಾರಿ ಕುರಿತು ಮೈಸೂರು ಮಾನಸಗಂಗೋತ್ರಿ ಕಾಲೇಜು ಶಿಕ್ಷಣ ಇಲಾಖೆಯ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೈಯದ್ ಬರ್ಕತ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಸೈಯದ್ ಬರ್ಕತ್ ಕೆಎ, ಎಂಎ ಕೆಸೆಟ್ ಎನ್ಇಟಿ ಪಿಎಚ್ಡಿ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ ಕಾಲೇಜು ಶಿಕ್ಷಣ ಇಲಾಖೆ. ಸ್ನೇಹಿತರೆ, ಇಂದು ನಾನು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುವ ವಿಷಯವೇನೆಂದರೆ ಕೆಸೆಟ್ ಪರೀಕ್ಷಾ ತಯಾರಿ ಮತ್ತು ಪರೀಕ್ಷಾ ತಯಾರಿಗೆ ಬೇಕಾಗುವಂತಹ ಅಧ್ಯಯನ ಸಾಮಗ್ರಿಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದಾಗಿ ಕೆಸೆಟ್ ಪರೀಕ್ಷೆ ಎಂದರೇನು, ಈ ಕೆಸೆಟ್ ಪರೀಕ್ಷೆಯನ್ನು ಬರೆಯಲು ಯಾರ್ಯಾರು ಅರ್ಹರು, ಈ ಕೆಸೆಟ್ ಪರೀಕ್ಷೆಯ ನಿಯಮಗಳೇನು, ಇವುಗಳನ್ನು ಮೊಟ್ಟ ಮೊದಲನೆಯದಾಗಿ ನಾವು ತಿಳಿದುಕೊಳ್ಳೋಣ. ಕೆಸೆಟ್ ಪರೀಕ್ಷೆ ಕರ್ನಾಟಕ ಸ್ಟೇಟ್ ಎಲಿಜಿಬಲಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್, ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಮತ್ತು ಸಂಶೋಧನೆಗೆ ಅಂದರೆ ನೀವು ರಿಸರ್ಚ್ ಮಾಡಬೇಕು, PhD ಮಾಡಬೇಕು ಅಂದರೆ ಈ ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಮಾಡಿರಬೇಕು. ಇದು ನಿಮಗೆ ಒಂದು ಅತ್ಯಮೂಲ್ಯ ಪರೀಕ್ಷೆಯಾಗಿರ್ತದೆ. ಈ ಪರೀಕ್ಷೆಯನ್ನ ಯಾರು ನಡೆಸ್ತಾರೆ ಇದನ್ನು ತಿಳ್ಕೋಬೇಕು. ಈ ಕೆಸೆಟ್ ಪರೀಕ್ಷೆಯನ್ನ ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿಕೊಡ್ತಾ ಇದ್ದಾರೆ. ಇದರಲ್ಲಿ 41 ವಿವಿಧ ವಿಷಯಗಳ ಸ್ಪರ್ಧಾತ್ಮಕ ಮಿತ್ರರು ಭಾಗವಹಿಸ್ತಾರೆ. ಅಂದ್ರೆ ಈ 41 ವಿಷಯಗಳು ಯಾವ್ದಂದ್ರೆ, ನೀವು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ, ಸ್ನಾತಕೋತ್ತರ ಪದವಿ ಅಂದ್ರೆ ಎಂಎ ಎಂಎಸ್ಸಿ ಎಂಕಾಮ್ ಎಂಬಿಎ ಇದರಲ್ಲಿ ನೀವು ಮಾಸ್ಟರ್ಸ್ ಆಗಿರ್ತಿರಲ್ಲ, ಈ ವಿಷಯಗಳನ್ನ ಕುರಿತು ಪರೀಕ್ಷೆ ತಗೋಬೇಕಾಗಿರುತ್ತದೆ. ಇದರಲ್ಲಿ ಈಗ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಒಬಿಸಿ ಸ್ಟೂಡೆಂಟ್ಸ್ ಇದ್ರೆ ನೀವು ಮಾಸ್ಟರ್ ಡಿಗ್ರಿಲಿ 55% ತಗೊಂಡಿರ್ಬೇಕು. ಎಸ್ಸಿ ಎಸ್ಟಿ ಮತ್ತು PH ಮತ್ತು ತೃತೀಯ ಲಿಂಗಿಗಳು ಈ ಸ್ಪರ್ಧಾ ಮಿತ್ರರಿಗೆ 50% ಮಾಸ್ಟರ್ ಡಿಗ್ರಿಲಿ ಇರಲೇಬೇಕು. ಇವರು ಈ ಪರೀಕ್ಷೆಯನ್ನ ಬರೆಯೋದಕ್ಕೆ ಅರ್ಹರಾಗಿರ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಈ ಪರೀಕ್ಷೆ ತೆಗೆದುಕೊಳ್ಳೋಕೆ ನೀವು ಮಾಸ್ಟರ್ ಡಿಗ್ರಿ ಪರ್ಸ್ಯೂಯಿಂಗ್ ಮಾಡ್ತಿದ್ರು ಈ ಪರೀಕ್ಷೆ ತಗೋಬಹುದು. ಈಗ ನಾವು ಈ ಪರೀಕ್ಷೆ ಪಠ್ಯಕ್ರಮ ನೋಡೋಣ. ಈ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಮೊದಲ ಪತ್ರಿಕೆ 41 ವಿಷಯಗಳಲ್ಲಿ ಯಾರ್ಯಾರು ಪರೀಕ್ಷೆ ಬರೀತಾರೋ ಎಲ್ಲಾ ಸ್ಪರ್ಧಾ ಮಿತ್ರರು ಈ ಪರೀಕ್ಷೆ ಬರೀಬೇಕು, ಈ ಪತ್ರಿಕೆನ ತಗೋಬೇಕು ನೀವು. ಎರಡನೇ ಪತ್ರಿಕೆ, ಇದು ನಿಮ್ಮ ಮಾಸ್ಟರ್ ಡಿಗ್ರಿ ಎಕ್ಸ್ಪರ್ಟ್ ಏನಿರ್ತೀರ ನೀವು ಆ ಪತ್ರಿಕೆ ಆಗಿರುತ್ತದೆ. ಪತ್ರಿಕೆ 1 50 ಪ್ರಶ್ನೆಗಳು ಮತ್ತು 100 ಅಂಕಗಳು, ಪ್ರತಿ ಪ್ರಶ್ನೆ 2 ಅಂಕಗಳನ್ನ ಕ್ಯಾರಿ ಮಾಡುತ್ತೆ. ಈ ಪೇಪರ್ 1 ಏನಿರುತ್ತೆ ಅಂತ ನಾವು ನೋಡ್ಬೇಕು. ಪೇಪರ್ 1 ಏನಿರುತ್ತೆ, ರಿಸರ್ಚ್ ಬಗ್ಗೆ ನಮಗೆ ಜ್ಞಾನ ಇದೆಯಾ, ಟೀಚಿಂಗ್ ಬಗ್ಗೆ ನಮಗೆ ಜ್ಞಾನ ಇದೆಯಾ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆಯಾ, ಲಾಜಿಕಲ್ ರೀಸನ್ ನಾವು ಬಿಡಿಸ್ತೀವ, ಈ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ ನಮಗೆ, ಪರಿಸರ ವಿಜ್ಞಾನದ ಬಗ್ಗೆ ನಾಲೆಡ್ಜ್ ಇದೆಯಾ, ಮತ್ತೆ ನಮಗೆ ಹೈಯರ್ ಎಜುಕೇಶನ್ ಬಗ್ಗೆ ನಾಲೆಡ್ಜ್ ಇದೆಯಾ ಅನ್ನೋದನ್ನ ಇದು ಟೆಸ್ಟ್ ಮಾಡುತ್ತೆ. 10 ಯೂನಿಟ್ ಆಗಿ ಪೇಪರ್ 1 ಇರುತ್ತೆ. ಮೊದಲನೇದು ಟೀಚಿಂಗ್ ಆಪ್ಟಿಟ್ಯೂಡ್. ಈ ಟೀಚಿಂಗ್

ಆಪ್ಟಿಟ್ಯೂಡ್ ಅಲ್ಲಿ ನಿಮ್ಗೆ ಐದು ಪ್ರಶ್ನೆಗಳು ಬರುತ್ತೆ. ಎಂಟೈರ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಐದು ಪ್ರಶ್ನೆಗಳು 10 ಅಂಕಗಳು. ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲೂ ಅಷ್ಟೇ, ನಿಮಗೆ ರಿಸರ್ಚ್ ಅಂದ್ರೆ ಏನ್ ಗೊತ್ತಾ, ರಿಸರ್ಚ್ ಮೆಥಡಾಲಜಿ ಗೊತ್ತಾ, ಈ ತರ ಪ್ರಶ್ನೆಗಳು ಬರುತ್ತೆ. ಇದು ಐದು ಪ್ರಶ್ನೆಗಳು. ಪ್ಯಾಸೇಜ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್, ಇನ್ಫಾರ್ಮೇಶನ್ ಮತ್ತು ಕಮ್ಯುನಿಕೇಶನ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಹೈಯರ್ ಎಜುಕೇಶನ್ ಸಿಸ್ಟಮ್. ಈ 10 ಘಟಕಗಳಿಂದ ನಿಮಗೆ ತಲಾ 5 5 ಪ್ರಶ್ನೆಗಳು, ಒಟ್ಟು 50 ಪ್ರಶ್ನೆಗಳು, ಅಂಕಗಳು 100 ಬರುತ್ತೆ. ಇದು ಮೊದಲ ಪತ್ರಿಕೆ. ಈ ಮೊದಲ ಪತ್ರಿಕೆಗೆ ನಾವು ಹೇಗೆ ಸ್ಟಡಿ ಮಾಡಬೇಕು ಇದನ್ನ ನಾವು ತಿಳ್ಕೋಬೇಕು. ಹೇಗೆ ಸ್ಟಡಿ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಈ ಸ್ಪೆಸಿಫಿಕ್ ಪೇಪರ್ ಬಿಟ್ಟು ಇದು ಜನರಲ್ ಪೇಪರ್ ಆಗಿರೋದ್ರಿಂದ ಜನರಲ್ ಪೇಪರ್ ಇದು ಏನ್ ಮಾಡಬೇಕು. ಈಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ್ರೆ ಜಿ ಕೆ ಬುಕ್ಸ್, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಓದ್ಕೋತೀರಾ. ಬಟ್ ಇಲ್ಲಿಗೆ ನೀವು ಬೇರೆದೇ ಒಂದು ಪಠ್ಯಕ್ರಮ ಇರುತ್ತೆ, ಇದು ಬಿ ಎಡ್ ಮಾಡಿರೋ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ. ಆದ್ರೆ ಬಿ ಎಡ್ ಮಾಡದೇ ಇರೋ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇದು ಬೇಕೇ ಬೇಕು. ಇದಕ್ಕೆ ನೀವು ಅರಿಹಂತ್ ಪಬ್ಲಿಕೇಶನ್ ಮತ್ತು ಟ್ರೂಮನ್ ಪಬ್ಲಿಕೇಶನ್ ರವರು ಪೇಪರ್ ಒನ್ ಗೆ UGC ನೆಟ್ ಪೇಪರ್ 1 ಅಂತ ಬುಕ್ ನ ತಂದಿದ್ದಾರೆ. ಇದು ನಿಮಗೆ ಫ್ಲಿಪ್ಕಾರ್ಟ್, ಅಮೆಜಾನ್ ಇದರಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ಬಟ್ ಈ ಪೇಪರ್ಗೆ ಬೆಟರ್ ನೀವು ಕನ್ನಡ ಮೀಡಿಯಂ ಆದ್ರೂ ಪೇಪರ್ ಒಂದಕ್ಕೆ ನೀವು ಇಂಗ್ಲಿಷ್ ನ ನೀವು ರೆಫರ್ ಮಾಡಿ. ಯಾಕಂದ್ರೆ ನೀವು ಈ ಪೇಪರ್ ನ ರೆಫರ್ ಮಾಡಿದ್ರೆ ಮುಂದೆ ಬರುವ NET ಮತ್ತು JRF ಪರೀಕ್ಷೆಗಳನ್ನ ತಗೋಬೇಕಾದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಈ ಪೇಪರ್. ಈ JRF ನೋಡಿ, ಈಗ ನಾನು KSET ಇಂದ ಡೈರೆಕ್ಟ್ JRF ಗೆ ಯಾಕೆ ಹೋಗ್ತೀನಿ ಅಂದ್ರೆ ಇದು ಜ್ಞಾನ ನಿಮಗಿರ್ಲಿ ಅಂತ. JRF ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋ. ನೀವು NET ಮತ್ತೆ JRF ಕ್ಲಿಯರ್ ಮಾಡಿದ್ರೆ ಇಡೀ ದೇಶದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಾಗ್ಲಿ ನೀವು ಒಬ್ಬ PhD ಫೆಲೋ ಆಗಿ ನೀವು ಜಾಯ್ನ್ ಆಗ್ಬೋದು. KSET ಮಾಡಿದ್ರೆ KSET ಥ್ರೂನು ನೀವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ PhD ಎನ್ರೋಲ್ ಆಗ್ಬೋದು. ಕೆಲವು ವಿಶ್ವವಿದ್ಯಾಲಯಗಳು PhD ಎಂಟ್ರೆನ್ಸ್ ಇಟ್ಟಿರುತ್ತೆ, ಇನ್ನು ಕೆಲವು ವಿಶ್ವವಿದ್ಯಾನಿಲಯಗಳು ಡೈರೆಕ್ಟ್ ಆಗಿ KSET NET ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ರಿಸರ್ಚ್ ಸ್ಕಾಲರ್ ಆಗಿ ಆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಪೇಪರ್ 1. ಡೈಲಿ ಹೇಗ್ ಓದ್ಬೇಕು ಇದನ್ನ ನಾವು ತಿಳ್ಕೋಬೇಕು. ಡೈಲಿ ನಿಮ್ಮ ಪೇಪರ್ 1 ಮಿನಿಮಮ್ 3 hours ಓದಿ. ಅದನ್ನ ಬೈ ಫರ್ಗೆಟ್ ಮಾಡ್ಕೊಳ್ಳಿ. ಟೀಚಿಂಗ್ ಆಪ್ಟಿಟ್ಯೂಡ್ ಫುಲ್ ಒಂದ್ ಕಾನ್ಸೆಪ್ಟ್ ಮುಗಿಸಿ, ರಿಸರ್ಚ್ ಆಪ್ಟಿಟ್ಯೂಡ್ ಒಂದ್ ಕಾನ್ಸೆಪ್ಟ್ ಮುಗಿಸಿ, ಪ್ಯಾಸೇಜ್ ಈ ತರ 10 ಯೂನಿಟ್ ಇರುತ್ತಲ್ಲ, 10 ಕಂಪ್ಲೀಟ್ ಆಗಿ ಒಂದು ಕಾನ್ಸೆಪ್ಟ್ ಮುಗಿಸಿ ಟೆಸ್ಟ್ ಸೀರೀಸ್ ತಗೊಳ್ಳಿ. ಟೆಸ್ಟ್ ಸೀರೀಸ್ ನಾವು ಏನಪ್ಪ ಹೇಗ್ ತಗೋಬೇಕಪ್ಪ ಅಂತ ಯೋಚನೆ ಮಾಡೋದ್ ಬೇಡ. ಹಳೆ ಕ್ವಶನ್ಸ್ ಪೇಪರ್ ಸಿಗುತ್ತೆ ಪೇಪರ್ 1. ಇದರಲ್ಲಿ ನಿಮಗೆ 35% ತಗೊಳ್ಳೇಬೇಕು ಪೇಪರ್ 1 ಅಲ್ಲಿ. ಈಗ ನೆಕ್ಸ್ಟ್ ಪೇಪರ್ 2. ಈಗ ನಾನು ಇತಿಹಾಸದ ವಿಷಯದ ಸಹಾಯಕ ಪ್ರಾಧ್ಯಾಪಕ ಆಗಿರೋದ್ರಿಂದ ನಾನು ನನ್ನ ಪೇಪರ್ ಬಗ್ಗೆ ಮಾತಾಡ್ತೀನಿ. ಪೇಪರ್ 2 ಈಗ ನೋಡಿ, ಪೇಪರ್ 2 ಇತಿಹಾಸದಲ್ಲಿ ಬಂದು ಟೋಟಲ್ ನಿಮಗೆ ಯೂನಿಟ್ಗಳು, ಇದರಲ್ಲೂ ನಿಮಗೆ 11 ಯೂನಿಟ್ಗಳು ಬರುತ್ತೆ. ಇದರಲ್ಲಿ ಜನರಲ್ ಯೂನಿಟ್ಗಳು 2, ಟೋಟಲ್ ಸಬ್ಜೆಕ್ಟ್ ಯೂನಿಟ್ಗಳು 9. ಮೊದಲನೇ ಯೂನಿಟ್ ಅಲ್ಲಿ ಏನಪ್ಪ ಇತಿಹಾಸ ಎಂದ್ರೇನು, ಇತಿಹಾಸದ ಸೋರ್ಸಸ್ ಏನು, ಆರ್ಕಿಯಾಲಜಿಕಲ್ ಮತ್ತು ಲಿಟ್ರರಿ ಸೋರ್ಸಸ್ ಅಂದ್ರೇನು, ಫಾರಿನ್ ಅಕೌಂಟ್ಸ್ ಅಂದ್ರೇನು, ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್, ಈ ಪ್ಲೇಸ್ಗಳು ಎಲ್ಲೆಲ್ಲಿದೆ, ಇದರ ಎಕ್ಸ್ಕವೇಷನ್ ಹೇಗಾಯ್ತು. ಹೀಗೆ ನೆಕ್ಸ್ಟ್ ಇಂಡಸ್ ಮತ್ತು ಹರಪ್ಪ ಸಿವಿಲೈಸೇಷನ್, ಇದರ ಉಗಮ, ಎಲ್ಲೆಲ್ ಸೈಟ್ಸ್ ಇದೆ, ಇದ್ರ ಕ್ರಾಫ್ಟ್, ಅಲ್ಲಿಯ ರಿಲಿಜಿಯನ್ ಸಿಸ್ಟಮ್, ಸೊಸೈಟಿ ಸಿಸ್ಟಮ್, ಪಾಲಿಟಿ ಸಿಸ್ಟಮ್, ಫಸ್ಟ್ ಅರ್ಬನೈಸೇಷನ್ ಅಂತ ಇದನ್ನ ಯಾಕೆ ಕರಿತೀವಿ ನಾವು, ಇದರ ಡಿಬೇಟ್ ಮತ್ತು ಡಿಕ್ಲೈನ್ ಬಗ್ಗೆ ಮಾತಾಡ್ತೀವಿ. ಇದಾದ್ಮೇಲೆ ವೇದಿಕ್ ಮತ್ತು ಲೇಟರ್ ವೇದಿಕ್ ಪೀರಿಯಡ್ ಬರುತ್ತೆ, ಇದರಲ್ಲಿ ಲಿಟರೇಚರ್, ಆರ್ಎನ್ ಡಿಬೇಟ್ಸ್ ಏನಿದೆ, ಪೊಲಿಟಿಕಲ್ ಮತ್ತು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ, ಸ್ಟೇಟ್ ಮತ್ತು ಸ್ಟ್ರಕ್ಚರ್, ಇದರ ಥಿಯರಿ, ವರ್ಣ ಸಿಸ್ಟಮ್ ಹೇಗ್ ಬಿಲ್ಡ್ ಆಯ್ತು, ಇದರ ರಿಲಿಜಿಯಸ್ ಫಿಲಾಸಫಿಕಲ್ ಐಡಿಯಾಸ್ ಹೇಗ್ ಬಂತು, ಟೆಕ್ನಾಲಜೀಸ್ ಹೇಗ್ ಬಂತು, ಇದು ಹೇಗೆ ಮೈಗ್ರೇಷನ್ ಆಯ್ತು ಸೌತ್ ಇಂಡಿಯಾಗೆ ಅಂತ. ನೆಕ್ಸ್ಟ್ ಮಹಾಜನಪದಸ್, ಈ ಮಹಾಜನಪದಸ್ ಅಂದ್ರೇನು, ರಿಪಬ್ಲಿಕ್ ಸ್ಟೇಟ್ಸ್ ಅಂದ್ರೇನು, ಅಲ್ಲಿಯ ಎಕನಾಮಿಕ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಹೇಗಿತ್ತು, ಇದನ್ನ ನಾವು ಯಾಕ್ ಸೆಕೆಂಡ್ ಅರ್ಬನೈಸೇಷನ್ ಅಂತ ಕರಿತೀವಿ, ಇದು ಯಾವ ಕಾಲದಲ್ಲಿ ಆಯ್ತು, ಇದೇ ಕಾಲಕ್ಕೆ ಬರೋ ಜೈನಿಸಂ, ಬುದ್ಧಿಸಂ ಮತ್ತು ಅಜೀವಿಕಾಸ್, ಇದ್ರ ಬಗ್ಗೆ ಯೂನಿಟ್ 1 ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 2, ಯೂನಿಟ್ 2 ಹೇಗೆ ಒಂದ್ ಸ್ಟೇಟ್ ಹೇಗ್ ಫಾರ್ಮ್ ಆಗುತ್ತೆ, ಅದ್ ಹೇಗ್ ಎಂಪೈರ್ ಆಗಿ ಬದಲಾಗುತ್ತೆ ಅಂತ. ಉದಾಹರಣೆಗೆ ರೈಸ್ ಆಫ್ ಮಗದ, ಗ್ರೀಕ್ ಇನ್ವೆನ್ಷನ್ ಆಗುತ್ತೆ, ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ, ಚಂದ್ರಗುಪ್ತ ಮೌರ್ಯ, ಮೌರ್ಯರ ಆಡಳಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಅಲ್ಲಿಯ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು, ಅಶೋಕನ ಧಮ್ಮ, ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ, ಅಶೋಕನ ಶಾಸನಗಳು ಮತ್ತು ಹೇಗೆ ಮೌರ್ಯ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಫಾರಿನ್ ಇನ್ವೆನ್ಷನ್ ಅಂದ್ರೆ ಇಂಡೋ ಗ್ರೀಕರು, ಕುಶಕರು, ಕುಶಾಣರು,
ಕಾನಿಷ್ಕ, ಪೋಸ್ಟ್ ಮೌರ್ಯನ್ ಕಲ್ಚರ್, ಗಾಂಧಾರ ಕಲೆ.

ಮಾತುರ ಕಲೆ, ಅಮರಾವತಿ ಕಲೆ ಇದ್ರ ಬಗ್ಗೆ ಬರುತ್ತೆ. ಇದಾದ್ಮೇಲೆ ಇದೇ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಏನೇನಿತ್ತು ಅಂದ್ರೆ ಸಂಗಮಯುಗ, ಇಲ್ಲಿ ಶಾತವಾಹನರು, ಸಂಗಮಯುಗದಲ್ಲಿ ಶಾತವಾಹನರ ಪಾತ್ರ, ಸೌತ್ ಇಂಡಿಯಾದಲ್ಲಿ ಟ್ರೇಡ್ ಹೇಗಿತ್ತು ರೋಮನ್ ಜೊತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ಗುಪ್ತ ಮತ್ತು ವಾಕಟಕರ ಬಗ್ಗೆ ಮಾತಾಡೋಣ. ಈ ಗುಪ್ತರ್ ಯಾರು, ಇವರ ಆಡಳಿತ ಹೇಗಿತ್ತು, ಇವರ ಸಾಮಾಜಿಕ ಪರಿಸ್ಥಿತಿಗಳು ಹೇಗಿತ್ತು, ಅಗ್ರೇರಿಯನ್ ಸಿಸ್ಟಮ್ ಅಲ್ಲಿ ಲ್ಯಾಂಡ್ ಗ್ರ್ಯಾಂಟ್ಸ್ ಹೇಗಿತ್ತು, ಅಲ್ಲಿ ಫ್ಯೂಡಲಿಸಂ ಸಿಸ್ಟಮ್ ಹೇಗೆ ಬಿಲ್ಡ್ ಆಯ್ತು, ಗುಪ್ತರ ಕಾಲದಲ್ಲಿ ನಾಣ್ಯ ಪದ್ಧತಿ ಹೇಗಿತ್ತು, ಮತ್ತು ಈ ಸಂಸ್ಕೃತಕ್ಕೆ ಅವರ ವಿಶೇಷ ಕಾಳಜಿ ಹೇಗಿತ್ತು, ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಈಗ ನೋಡಿ, ನಾವು ನಳಂದ ಯೂನಿವರ್ಸಿಟಿ ಅಂತ ಮಾತಾಡ್ತೀವಲ್ಲ, ಈ ನಳಂದ ಯೂನಿವರ್ಸಿಟಿ ಗುಪ್ತರ ಕಾಲದ್ದೇ. ವಿಕ್ರಮಶೀಲ ಯೂನಿವರ್ಸಿಟಿ, ವಲ್ಲಭಿ ಯೂನಿವರ್ಸಿಟಿ, ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಸ್ಟ್ರೋನಮಿ, ಮ್ಯಾಥಮೆಟಿಕ್ಸ್, ಮೆಡಿಸನ್ ಹೇಗೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಅದ್ಭುತವಾಗಿ ಬಿಲ್ಡ್ ಆಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ಹರ್ಷವರ್ಧನ, ಇವನ ಕಾಲ, ಇವನ ಆಡಳಿತ ಮತ್ತು ರಿಲಿಜಿಯಸ್ ಪಾಲಿಸಿ ಮಾತಾಡ್ತೀವಿ. ನೆಕ್ಸ್ಟ್ ಯೂನಿಟ್ 3 ಎಮರ್ಜೆನ್ಸಿ ಆಫ್ ರೀಜನಲ್ ಕಿಂಗ್ಡಮ್ಸ್, ಕಿಂಗ್ಡಮ್ಸ್ ಆಫ್ ಡೆಕ್ಕನ್, ಗಂಗರು, ಕದಂಬರು, ವೆಸ್ಟರ್ನ್ ಚಾಲುಕ್ಯಸ್, ಈಸ್ಟರ್ನ್ ಚಾಲುಕ್ಯಸ್, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ಹೊಯ್ಸಳರು ಮತ್ತು ಯಾದವ್ರ ಬಗ್ಗೆ ನೋಡ್ತೀವಿ. ಇದೇ ಕಾಲದಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಯಾವ್ದಿತ್ತು, ಪಲ್ಲವರು, ಚೇರರು, ಚೋಳರು, ಪಾಂಡ್ಯರು, ಇವರ ಆಡಳಿತ, ಇವರ ಜೊತೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು. ನೆಕ್ಸ್ಟ್ ಈ ದಕ್ಷಿಣ ಭಾರತದಲ್ಲಿ ಆಡಳಿತ ಹೇಗಿತ್ತು, ಪೊಲಿಟಿಕಲ್ ಸ್ಟ್ರಕ್ಚರ್ ಹೇಗಿತ್ತು, ಕಿಂಗ್ಶಿಪ್ ಹೇಗಿತ್ತು, ಈ ಡೇಟ್ ಆಫ್ ಫಾರ್ಮೇಶನ್ ಹೇಗಿತ್ತು, ನಾವು ಮಿಡಿವಲ್ ಪೀರಿಯಡ್ ಗೆ ಹೇಗೆ ಫ್ಯೂಡಲಿಸಂ ನ ಲಿಂಕ್ ಮಾಡಬಹುದು, ಇದನ್ನ ಮಾತಾಡಬಹುದು. ನೆಕ್ಸ್ಟ್ ಪ್ರಾಚೀನ ಕಾಲದಲ್ಲಿ ಅತಿ ಹೆಚ್ಚು ಇದ್ದಿದ್ದು ಲ್ಯಾಂಡ್ ಗ್ರ್ಯಾಂಟ್ ಸಿಸ್ಟಮ್, ಈ ಲ್ಯಾಂಡ್ ಗ್ರ್ಯಾಂಟ್ ಸಿಸ್ಟಮ್ ಯಾವ್ಯಾವ ರಾಜರು ಹೇಗೆ ಕೊಟ್ರು, ಈ ಪ್ರೊಡಕ್ಷನ್ ಹೇಗಾಗ್ತಿತ್ತು, ಲ್ಯಾಂಡ್ ರೈಟ್ಸ್ ಯಾರಿಗಿತ್ತು, ವಾಟರ್ ರಿಸೋರ್ಸಸ್ ಹೇಗಿತ್ತು, ಟ್ಯಾಕ್ಸೇಷನ್ ಸಿಸ್ಟಮ್ ಅಂದ್ರೆ ತೆರಿಗೆ ಪದ್ಧತಿ ಹೇಗಿತ್ತು, ಮತ್ತೆ ಕಾಯಿನ್ಸ್ ಯಾವ್ಯಾವ ರಾಜ್ಯ, ಈಗ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ಸೀಸದ ನಾಣ್ಯ, ಇದನ್ನ ಹೇಗೆ ಆ ರಾಜ್ಯ ಹೇಗೆ ತಂತು, ಆ ಕರೆನ್ಸಿ ಸಿಸ್ಟಮ್ ನ ಹೇಗೆ ಬೇರೆ ಬೇರೆ ದೇಶಗಳ ಜೊತೆ ವಿನಿಮಯ ಮಾಡ್ಕೊಳ್ತಿತ್ತು, ಟ್ರೇಡ್ ಮತ್ತೆ ಅರ್ಬನೈಸೇಷನ್ ನ ಹೇಗೆ ಮಾಡ್ತಿತ್ತು, ಇವರ ಪ್ಯಾಟರ್ನ್ ಆಫ್ ಟ್ರೇಡ್ ಹೇಗಿತ್ತು, ಕ್ರಾಫ್ಟ್ ಹೇಗಿತ್ತು, ಪೋರ್ಟ್ಸ್ ಮತ್ತು ಇವರ ಗಿಲ್ಡ್ ಶ್ರೇಣಿ ಪದ್ಧತಿ, ಇದು ಹೇಗೆ ಎಂಟೈರ್ ಸೌತ್ ಈಸ್ಟ್ ಏಷ್ಯಾಗೆ ಹೇಗೆ ಹರಡಿತ್ತು ಎಂಬುದನ್ನ ನೋಡ್ತೀವಿ. ನೆಕ್ಸ್ಟ್ ಗ್ರೋತ್ ಆಫ್ ಬ್ರಾಹ್ಮಿನಿಕಲ್ ರಿಲಿಜಿಯನ್, ಈ ವೈಷ್ಣವ ಮತ್ತು ಶೈವ ಧರ್ಮದ ಉಗಮ ಹೇಗಾಯ್ತು, ಈ ಟೆಂಪಲ್ಸ್ ಹೇಗೆ ಬಿಲ್ಡ್ ಆಯ್ತು, ಈ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಒಂದೆರಡು ಕ್ವಶನ್ ಪ್ರತಿ ಎಕ್ಸಾಮ್ ಅಲ್ಲೂ ಇದ್ದೇ ಇರುತ್ತೆ. ಭಕ್ತಿ ಮೂಮೆಂಟ್, ದಕ್ಷಿಣ ಭಾರತದಲ್ಲಿ ಭಕ್ತಿ ಮೂಮೆಂಟ್ ಹೇಗ್ ಬಿಲ್ಡ್ ಆಯ್ತು, ಇಲ್ಲಿ ಶೈವ ಪಂಥ ಮತ್ತು ವೈಷ್ಣವ ಪಂಥ, ಪ್ರಮುಖವಾಗಿ ನಾವು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ದಕ್ಷಿಣ ಭಾರತದಲ್ಲಿ ವರ್ಣ ಮತ್ತು ಜಾತಿ ಸಿಸ್ಟಮ್ ಹೇಗಿತ್ತು, ಈ ವರ್ಣ ಸಿಸ್ಟಮ್ ಇಂದ ಯಾರ್ಯಾರು ತೊಂದರೆಗೆ ಒಳಪಡ್ತಿದ್ರು, ಅಲ್ಲಿ ಏನೇನ್ ಬದಲಾವಣೆಗಳಾಯ್ತು ಇದನ್ನ ತಿಳ್ಕೊಬೇಕು. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಯಾವ್ದಾವ್ದು ಬರುತ್ತೆ, ಅಗ್ರಹಾರಗಳು, ಮಠಗಳು, ಘಟಿಕಸ್ಥಾನಗಳು, ಮಹಾವೀರಗಳು, ಇದು ಹೇಗೆ ರೀಜನಲ್ ಲ್ಯಾಂಗ್ವೇಜ್ ನ ಪ್ರೋತ್ಸಾಹ ಮಾಡ್ತಿತ್ತು ಎಂಬುದನ್ನ ನಾವು ತಿಳ್ಕೊಬೇಕು. ಈ ಯೂನಿಟ್ 3 ಇಷ್ಟು ದಕ್ಷಿಣ ಭಾರತದ ಬಗ್ಗೆ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಈ ಪೀರಿಯಡ್ ಅಲ್ಲಿ ಅರಬರ ಆಗಮನ ಹೇಗಾಯ್ತು, ಸಿಂಧ್ ನಲ್ಲಿ ಈ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯಾ ದಾಳಿಗಳು ಹೇಗಾಯ್ತು ಎಂಬುದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಯೂನಿಟ್ 4 ಸೋರ್ಸಸ್ ಆಫ್ ಮೀಡಿಯಲ್ ಇಂಡಿಯನ್ ಹಿಸ್ಟ್ರಿ, ಆರ್ಕಿಯೋಲಾಜಿಕಲ್, ಕ್ರೋನಾಲಜಿಕಲ್ ಮತ್ತು ಲಿಟರರಿ ಸೋರ್ಸಸ್, ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯಿಕ ಆಧಾರಗಳು, ಇದರ ಬಗ್ಗೆ ತಿಳ್ಕೊತೀವಿ. ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಡಳಿತ, ಇದರಲ್ಲಿ 5 ಸುಲ್ತಾನ್ ಶಾಹಿಗಳು ಬರುತ್ತೆ, ಈ 5 ಸುಲ್ತಾನ್ ಶಾಹಿಗಳನ್ನ ತಿಳ್ಕೊತೀವಿ. ಸ್ಲೇವ್ ಡೈನೆಸ್ಟಿ, ಗುಲಾಮಿ ಪದ್ಧತಿ, ಖಿಲ್ಜಿ ಆಡಳಿತ, ತುಗಲಕ್ನ ಆಡಳಿತ, ಸೈಯದ್ ವಂಶ, ಲೋಧಿ ವಂಶ, ಇವರ ಆಡಳಿತ ಪದ್ಧತಿ ಮತ್ತು ಬಲ್ಬನ್ನ ರಾಜತ್ವ ಸಿದ್ಧಾಂತ ಮತ್ತು ಅಲ್ಲಿಯ ಮುಖ್ಯ ನೋಬೆಲರು ಮತ್ತು ಪ್ರಮುಖರು ಹೇಗೆ ಆಡಳಿತದಲ್ಲಿ ಪಾತ್ರ ವಹಿಸ್ತಿದ್ರು, ಇವರ ಆರ್ಥಿಕತೆ ಹೇಗಿತ್ತು, ಇವರು ತನ್ನ ರಾಜ್ಯವನ್ನ ಸೆಂಟ್ರಲೈಸೇಷನ್ ಮಾಡಿದ್ರ, ಡಿಸೆಂಟ್ರಲೈಸೇಷನ್ ಮಾಡಿದ್ರ, ಪ್ರೊವಿಷನಲ್ ಮಾಡಿದ್ರ, ಇವರ ಎಕನಾಮಿಕ್ ಕಂಡೀಷನ್ ಹೇಗಿತ್ತು, ಆರ್ಕಿಟೆಕ್ಚರ್ಗೆ ದೆಹಲಿ ಸುಲ್ತಾನರ ಕೊಡುಗೆಗಳೇನು ಎಂಬುದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಫೌಂಡೇಶನ್ ಆಫ್ ಮೊಘಲ್ ಎಂಪರ್, ಮೊಘಲ ಆಡಳಿತ, ಬಾಬರ್ನಿಂದ ಹಿಡಿದು ಔರಂಗಜೇಬ್ನವರೆಗೆ ಇವರ ಆಡಳಿತನ ನಾವು ನೋಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಇವರ ಕ್ಯಾರೆಕ್ಟರೈಸೇಷನ್, ಸ್ಟೇಟ್ ಹೇಗಿತ್ತು, ಇವರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಇದರಲ್ಲಿ ಈ ಶೇರ್ಷಾ ಸೂರಿ ಬರ್ತಾನೆ, ಇವನ ಆಡಳಿತ ಹೇಗೆ ಮುಂದಿನ ಮೊಘಲ್ ಪೀಳಿಗೆಗೆ ಹೇಗೆ ಉಪಯೋಗ ಆಯ್ತು, ಇವನ ಎಕನಾಮಿಕ್ ಸಿಸ್ಟಮ್ ಹೇಗಾಯ್ತು ಎಂಬುದನ್ನ ತಿಳ್ಕೊತೀವಿ. ಅಕ್ಬರ್ ಮನ್ಸಬ್ದಾರಿ ಪದ್ಧತಿ, ಜಹಾಂಗೀರ್ದಾರಿ ಪದ್ಧತಿ, ಕಲ್ಚರಲ್ ಡಿಫ್ರೆನ್ಸಸ್ ಹೇಗಾಯ್ತು, ಆರ್ಕಿಂಟ್ ಆರ್ಕಿಟೆಕ್ಚರ್ ಹೇಗಾಯ್ತು, ಈ ಮೇಜರ್ ಸ್ಕೂಲ್ಸ್ ಆಫ್ ಪೇಂಟಿಂಗ್ ಬರುತ್ತೆ, ಮ್ಯೂಸಿಕ್ಸ್ ಬರುತ್ತೆ, ಇದನ್ನ ನಾವು ಈ ಮೊಘಲ್ ಪೀರಿಯಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ನಮ್ಮೆಲ್ಲರ ಮಧ್ಯಕಾಲೀನ ಪ್ರಮುಖ ಮತ್ತು ಶ್ರೇಷ್ಠದೊರೆಯಾದ ಶಿವಾಜಿ ಮಹಾರಾಜರನ್ನು ನೋಡ್ತೀವಿ. ಇವರು ಹೇಗೆ ಮೊಘಲರಿಗೆ ಅಡ್ಡಗೋಡೆಯಾಗಿ ನಿಂತಿದ್ರು, ಇವರ ರಿಲೇಷನ್ಶಿಪ್ ಮೊಘಲರ ಜೊತೆ ಹೇಗಿತ್ತು, ಇವರ ಆಡಳಿತ ಪದ್ಧತಿ ಹೇಗಿತ್ತು, ಯುದ್ಧ ಪದ್ಧತಿ ಹೇಗಿತ್ತು ಎಂಬುದನ್ನು ನೋಡ್ತೀವಿ. ಶಿವಾಜಿ ಮಹಾರಾಜರ ಮರಣದ ನಂತರ
ಪೇಶ್ವ

ಮತ್ತು ಮರಾಠರ ಅಡ್ಮಿನಿಸ್ಟ್ರೇಷನ್ ಅಷ್ಟಪ್ರಧಾನರು ಹೇಗಿತ್ತು, ಇವರ ಕಾಲದಲ್ಲಿ ಹೇಗೆ ಈ ಭಕ್ತಿ ಮೂಮೆಂಟ್ ರೈಸ್ ಆಯ್ತು. ಉದಾಹರಣೆಗೆ ನಾವು ಗುರುನಾನಕ್, ಕಬೀರ್, ಮೀರಾಬಾಯಿ ಮತ್ತು ಸೂಫಿ ಪಂತ ಈ ಎಲ್ಲರನ್ನು ಹೇಗೆ ಒಳಗೊಂಡು ಎಲ್ಲರನ್ನ ಸಮಾನತೆಯಲ್ಲಿ ತಗೋಗ್ಬೇಕು ಅಂತ ಸಾರ್ಥ ಎಂಬುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 5 ದ ವಿಜಯನಗರ ಅಡ್ಮಿನಿಸ್ಟ್ರೇಷನ್, ವಿಜಯನಗರದ ಬಗ್ಗೆ ನೋಡ್ತೀವಿ. ಇಲ್ಲಿ ಬಾಮನಿ ಸುಲ್ತಾನ ಮತ್ತು ವಿಜಯನಗರದ ಆಡಳಿತ ಪದ್ಧತಿ, ಎರಡನೇ ದೇವರಾಯ, ಶ್ರೀಕೃಷ್ಣ ದೇವರಾಯ, ಅಚ್ಯುತರಾಯ ಈ ಎಲ್ಲಾ ರಾಜರನ್ನ ನಾವು ನೋಡ್ತೀವಿ. ಆದ್ರೆ ಇದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ ನಾಯಂಕಾರ ಪದ್ಧತಿ ಅಂದ್ರೇನು, ಇವರ ಆಡಳಿತ ಪದ್ಧತಿ ಹೇಗಿತ್ತು, ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನ್ ಕೊಡುಗೆ ನೀಡಿದ್ರು, ಈ ಕರ್ನಾಟಕದಲ್ಲಿ ಭಕ್ತಿ ಮೂಮೆಂಟ್ ಹೇಗೆ ರೈಸ್ ಆಯ್ತು, ಬಸವೇಶ್ವರರು ಬಂದ್ರು, ಹರಿದಾಸ ಮೂಮೆಂಟ್ ಬಂತು, ಇಲ್ಲಿ ಪುರಂದರದಾಸರು ಬಂದ್ರು, ಇವರು ಹೇಗೆ ಅಂದಿನ ಸಮಾಜದ ಅನಿಷ್ಟ ಪದ್ಧತಿಗಳನ್ನ ತೊಡೆದು ಹಾಕಿ ಸಮಾನತೆಯನ್ನು ಸಾರಲು ಪ್ರಯತ್ನಿಸಿದ್ರು ಅಂತ ನೋಡ್ಬೇಕು. ನೆಕ್ಸ್ಟ್ ಇಲ್ಲಿ ಅಗ್ರಿಕಲ್ಚರ್ ಮತ್ತು ಪ್ರೊಡಕ್ಷನ್ ದಕ್ಷಿಣ ಭಾರತದಲ್ಲಿ ಹೇಗಿತ್ತು, ಇರಿಗೇಷನ್ ನೀರಾವರಿ ಪದ್ಧತಿ ಹೇಗಿತ್ತು, ಗ್ರಾಮೀಣ ಆರ್ಥಿಕತೆ ಹೇಗಿತ್ತು ಎಂಬುದನ್ನ ನಾವು ನೋಡ್ಕೋಬೇಕು. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಇತ್ತು, ಕಾಟನ್ ಇಂಡಸ್ಟ್ರಿ ಇತ್ತ, ಹ್ಯಾಂಡ್ ಕ್ರಾಫ್ಟ್ ಹೇಗ್ ಬಂತು, ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಹೇಗ್ ಬಂತು ಇದನ್ನ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಯೂನಿಟ್ 6 ಆಧುನಿಕ ಭಾರತಕ್ಕೆ ಬರ್ತೀವಿ ನಾವು. ಸೋರ್ಸಸ್ ಆಫ್ ಮಾಡರ್ನ್ ಇಂಡಸ್ಟ್ರಿ, ಆರ್ಕಿವಲ್ ಮೆಟೀರಿಯಲ್ಸ್, ಬಯೋಗ್ರಫೀಸ್, ಮೆಮೋರೀಸ್, ನ್ಯೂಸ್ ಪೇಪರ್ಸ್, ಓರಲ್ ಎವಿಡೆನ್ಸ್ ಇದನ್ನೆಲ್ಲಾನು ನೋಡ್ತೀವಿ. ಹೇಗೆ ವಸಾಹತುಶಾಹಿ ನಮ್ಮನ್ನ ಯಾವ ರೀತಿ ಹಂತ ಹಂತವಾಗಿ ನಮ್ಮ ಆಕ್ಯುಪೈ ಮಾಡ್ತು 16-18 ಇಲ್ಲಿ ಯುರೋಪಿಯನ್ ಪವರ್ಸ್ ಹೇಗೆ ರೈಸ್ ಆಯ್ತು. ಇದರಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಬರ್ತಾರೆ. ಇವರು ಬಂದಾಗ ಮೊದಲನೇದಾಗಿ ಮಾಡದೆ ವ್ಯಾಪಾರ ಕೋಟೆಗಳ ಸ್ಥಾಪನೆ, ನಂತರ ಮಾಡೋದು ಕರ್ನಾಟಕ ಯುದ್ಧಗಳು. ಈ ಕರ್ನಾಟಕ ಯುದ್ಧಗಳ ನಂತರ ಇವರಿಗೆ ಪ್ರತಿರೋಧವಾಗಿ ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಹೇಗ್ ನಿಲ್ತಾರೆ, ಆಂಗ್ಲೋ ಮೈಸೂರು ಯುದ್ಧಗಳು ಹೇಗಾಗುತ್ತೆ, ಇವರು ತಮ್ಮ ಈ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಹೇಗೆ ಎಕ್ಸ್ಪೆಂಡಿಂಗ್ ಹೇಗ್ ಮಾಡ್ಕೋತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಇದಾದ್ಮೇಲೆ ಈ ಬ್ರಿಟಿಷರು ಹೇಗೆ ಪ್ರೊವಿಷನಲ್ ಸ್ಟೇಟ್ಸ್ ಜೊತೆ ಹೇಗೆ ತಮ್ಮ ರಿಲೇಷನ್ಶಿಪ್ ನ ಇಟ್ಕೊಂಡಿರ್ತಾರೆ, ಉದಾಹರಣೆಗೆ ಬೆಂಗಾಲ್ ಜೊತೆ, ಔಧ್ ಜೊತೆ, ಹೈದರಾಬಾದ್ ನವಾಬನ್ ಜೊತೆ, ಪಂಜಾಬ್ ನ ರಣಜಿತ್ ಸಿಂಗ್ ಜೊತೆ, ಮೈಸೂರ್ನ ರಾಜರ ಜೊತೆ ಹೇಗಿಟ್ಕೋತಾರೆ. ಈ ಕಾಲದಲ್ಲಿ ನಮ್ಮ ಕೊಲೋನಿಯಲ್ ರೂಲ್ ನಮ್ಮ ಸ್ಟೇಟ್ ಅಲ್ಲಿ, ಮೈಸೂರು ಸ್ಟೇಟ್ ಅಲ್ಲಿ ಹೇಗಿತ್ತು, ಕಮಿಷನರ್ಗಳು ಇವರೆಲ್ಲ ಬರ್ತಾರಲ್ಲ ಇದಕ್ಕಿಂತ ಹಿಂದೆ ಹೇಗಿತ್ತು ಅಂತ ತಿಳ್ಕೋಬೇಕು. ಇದಾದ್ಮೇಲೆ ಮೇನ್ ಬರದೆ ರಿವೋಲ್ಟ್ ಆಫ್ 1857, ಇದಕ್ಕೆ ಕಾರಣ ಇದ್ರ ಇಂಪ್ಯಾಕ್ಟ್. ನೆಕ್ಸ್ಟ್ ಕೆಲವೊಂದು ಆಕ್ಟ್ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಆಕ್ಟ್ಸ್ ಚೇಂಜಸ್ ಬ್ರಿಟಿಷರ ಕಾಲದಲ್ಲಿ. 1783 ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1935 ಸ್ವತಂತ್ರ ಭಾರತದ ಕಾಯ್ದೆವರೆಗೂ ಹೇಗೆ ಬದಲಾವಣೆ ಆಯ್ತು ಅಂತ ನೋಡ್ಕೋತೀವಿ. ನೆಕ್ಸ್ಟ್ ಕೊಲೋನಿಯಲ್ ಎಕನಾಮಿ ಹೇಗೆ ಚೇಂಜಸ್ ಆಯ್ತು, ಟ್ರೇಡ್ ಮತ್ತು ಲೋಕಲ್ ಎಕನಾಮಿ ಹೇಗೆ ಚೇಂಜಸ್ ಆಯ್ತು ಅಂತ ಬಂದು ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 7 ನಾವು ಆಧುನಿಕ ಭಾರತದಲ್ಲಿ ಅಗ್ರಿಕಲ್ಚರ್, ಇರಿಗೇಷನ್, ಲ್ಯಾಂಡ್ ರೈಟ್ಸ್ ಅಂದ್ರೆ ನೀರಾವರಿ ಪದ್ಧತಿ, ಕೃಷಿ ಪದ್ಧತಿ, ಲ್ಯಾಂಡ್ ರೈಟ್ಸ್ ಹೇಗಿತ್ತು ಮತ್ತು ಕಾಯಂ ಜಮೀನ್ದಾರಿ ಪದ್ಧತಿ ಇದರಿಂದ ಯಾರಿಗೆ ಉಪಯೋಗ ಆಯ್ತು ಎಂಬುದನ್ನು ನೋಡ್ತೀವಿ. ಪ್ರಮುಖವಾಗಿ ಈ ಕಾಲದಲ್ಲಿ ನಾವು ನೋಡೋದು ಟ್ರೈಬಲ್ ಮತ್ತು ಪೆಸೆಂಟ್ಸ್ ಮೂವ್ಮೆಂಟ್ಸ್ ಹೇಗಾಯ್ತು, ಪಿಲ್ಲರ ದಂಗೆ, ಸಂತಾಲರ ದಂಗೆ, ಮುಂಡಾ ದಂಗೆ, ಇದನ್ನ ನಾವು ಈ ಪೀರಿಯಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಹೇಗೆ ನಮ್ಮ ಇಂಡಸ್ಟ್ರೀಸ್ ಡಿಕ್ಲೈನ್ ಆಯ್ತು ಈ ಬ್ರಿಟಿಷರಿಂದ, ಮತ್ತು ನಮ್ಮ ಆರ್ಥಿಕ ನೀತಿ ಹೇಗೆ ಸಂಪತ್ತಿನ ಸೋರಿಕೆಯ ರೂಪದಲ್ಲಿ ಆಯ್ತು ಎಂಬುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಬ್ರಿಟಿಷರ ಇಂಡಸ್ಟ್ರಿಯಲ್ ಪಾಲಿಸೀಸ್ ನ ನೋಡ್ತೀವಿ, ಬ್ಯಾಂಕ್ ಸಿಸ್ಟಮ್ ಹೇಗ್ ತಂದ್ರು ಇವರು, ರೈಲ್ವೇಸ್ ನ ತಂದ್ರು, ರೋಡ್ ನ ತಂದ್ರು, ಕಮ್ಯುನಿಕೇಶನ್ ಮತ್ತೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ನ ಯಾಕೆ ತಂದ್ರು, ತಂದಿದ ಉಪಯೋಗಕ್ಕೆ ನಮ್ಗಲ್ಲ ಬ್ರಿಟಿಷರ ಆಡಳಿತಕ್ಕೆ ಏನು ಅನುಕೂಲ ಆಗುತ್ತೋ ಅದಕ್ಕೋಸ್ಕರ ಅವ್ರು ತಂದಿದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ನಾವ್ ಏನ್ ಬರ್ತೀವಿ ಅಂದ್ರೆ ಹೇಗೆ ಅರ್ಬನ್ ಅಂದ್ರೆ ನಗರ ವ್ಯವಸ್ಥೆ ಹೇಗೆ ಚೇಂಜಸ್ ಆಯ್ತು. ಇದಾದ ನಂತರ ಕ್ರಿಶ್ಚಿಯನ್ ಮಿಷನರಿಗಳು ಹೇಗೆ ಎಜುಕೇಶನ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ, ಮಾಡರ್ನ್ ಸೈನ್ಸ್ ಗೆ ತಮ್ಮ ಪ್ರಿಫರೆನ್ಸ್ ನ ಕೊಟ್ಟರು ಅನ್ನೋದನ್ನ ನೋಡ್ತೀವಿ. ಅಲ್ಲಿ ಮಹಿಳಾ ಸ್ಥಾನಮಾನ ಯಾವ ರೀತಿ ಇತ್ತು ಎಂಬುದನ್ನ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 8 ರಾಷ್ಟ್ರೀಯತೆ ಉಗಮದ ಕಾಲವನ್ನು ನೋಡ್ತೀವಿ, 1885-1920 ಸ್ವದೇಶಿ ಮೂಮೆಂಟ್, ಸ್ವರಾಜ್ ಮೂಮೆಂಟ್, ನೆಕ್ಸ್ಟ್ ಗಾಂಧಿಯನ್ ಮಾಸ್ ಮೂಮೆಂಟ್, ಸುಭಾಷ್ ಚಂದ್ರ ಬೋಸ್ರು ಬರ್ತಾರೆ, INA ಬರುತ್ತೆ, ಮಿಡಲ್ ಕ್ಲಾಸ್ ಹೇಗೆ ರಾಷ್ಟ್ರೀಯತೆಯಲ್ಲಿ ಭಾಗವಹಿಸ್ತು, ಮಹಿಳೆಯರು ಹೇಗಿದ್ರು ರಾಷ್ಟ್ರೀಯತೆಯಲ್ಲಿ, ಕರ್ನಾಟಕದಲ್ಲಿ ಯೂನಿಫಿಕೇಶನ್ ಮತ್ತೆ ರಾಷ್ಟ್ರೀಯತೆಯ ಪ್ರಭಾವ ಹೇಗಿತ್ತು, ಸ್ವತಂತ್ರ ಹೋರಾಟ ಹೇಗಿತ್ತು, ನೆಕ್ಸ್ಟ್ ಈ ಮುಸ್ಲಿಂ ಲೀಗು, ಪಾಕಿಸ್ತಾನ ಈ ಎಲ್ಲ ಕಾನ್ಸೆಪ್ಟ್ ಹೇಗೆ ಹಂತ ಹಂತವಾಗಿ ಹುಟ್ಕೊಳ್ಳುತ್ತೆ, ನಮ್ಮ ದೇಶನ ಒಡೆಯೋದಕ್ಕೆ ಏನೇನು ಯಾವ್ಯಾವ ಕಾರಣಗಳು ಬರುತ್ತೆ ಇದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ನಾವು ನೋಡೋದು ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರ ಭಾರತದ ನಂತರ ನಮಗೆ ಉಂಟಾದ ಸಮಸ್ಯೆಗಳನ್ನು, ಈ ಕಾಶ್ಮೀರ ಸಮಸ್ಯೆ ಬರುತ್ತೆ, ಹೈದರಾಬಾದ್ ಸಮಸ್ಯೆ ಬರುತ್ತೆ, ಜುನಾಗಢ ಸಮಸ್ಯೆ ಬರುತ್ತೆ, ಈ ಎಲ್ಲ ಸಮಸ್ಯೆಗಳನ್ನ ಹೇಗೆ ನಾವು ಪರಿಹಾರ ಕಂಡ್ಕೋತೀವಿ. ಇದಾದ್ಮೇಲೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ ಬಗ್ಗೆ ಬರಬೇಕು ನಾವು. ಬಾಬಾ ಸಾಹೇಬ್ರಿಗೆ ಕಾನ್ಸ್ಟಿಟ್ಯೂಷನ್ ನ ಫ್ರೇಮ್ ಮಾಡಿದ್ರು, ಈ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಕ್ಕೆ ಅವ್ರ ಹಿಂದೆ ಪಟ್ಟ ಕಷ್ಟ

0: ಘಟ್ಟಗಳೇನು, ಸಾಮಾಜಿಕ ಅವರ ಮೇಲೆ ಪ್ರಭಾವ ಬೀರುತ್ತಾ ಈ ಸಾಮಾಜಿಕ ಪರಿಸ್ಥಿತಿಗಳು ಯಾವುದು, ಇದನ್ನೆಲ್ಲ ನೋಡ್ಬೇಕು. ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆದ್ಮೇಲೆ ನಮಗೆ ಯಾವ್ಯಾವ ಸವಲತ್ತುಗಳು ಸಿಗ್ತಿದೆ, ಯಾವ ಸವಲತ್ತಿಂದ ಇಲ್ಲಿವರೆಗೆ ನಾವು ಹೇಗೆ ಬಂದು ನಿಂತಿದ್ದೀವಿ, ಇದನ್ನೆಲ್ಲಾನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ಲೋಬಲೈಸೇಷನ್, LPG ಬರುತ್ತೆ, ಗ್ಲೋಬಲೈಸೇಷನ್ ಬರುತ್ತೆ, ಲಿಬರಲೈಸೇಷನ್ ಬರುತ್ತೆ, ಪ್ರೈವೇಟೈಸೇಷನ್ ಬರುತ್ತೆ. ಇದರಿಂದ ನಮ್ಮ ಭಾರತ ಯಾವ ಯಾವ ಹಂತದಲ್ಲಿ ಹೇಗೆ ಬೆಳವಣಿಗೆಗಳಾಯ್ತು ಎಂಬುದನ್ನ ನೋಡ್ಕೋತೀವಿ. ಇಷ್ಟು ನನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಒಂದು ಚುಟುಕಾಗಿ ಹೇಳಿದ್ದೀನಿ. ಆದ್ರೆ ಈ ಸಿಲೆಬಸ್ ತುಂಬಾ ಬ್ರಾಡ್ ಆಗಿದೆ. ಈ ಸಿಲೆಬಸ್ ನ ಕ್ಲೀನ್ ಆಗಿ ನೀವು ಕೂತ್ಕೊಂಡು ಸ್ಟಡಿ ಮಾಡಿ. ನಮ್ಮ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು ಸರ್ ಅಂದ್ರೆ, ಮೊದಲನೇದಾಗಿ ಬೇಸಿಕ್ಲಿ ನಾವು KSET ಓದ್ಬೇಕಾಗಿರೋದು ಸದಾಶಿವ ಸರ್ ಪುಸ್ತಕನ, ಬೇಸಿಕ್ ಬುಕ್ ಅದು. ನೆಕ್ಸ್ಟ್ ಸ್ವತಂತ್ರ ಗಂಗೆಯ ಸಾವಿರ ತರುಗಳು, ಶಂಕರ್ ನಾರಾಯಣ್ ರವರ ಪುಸ್ತಕ. ಆಧುನಿಕ ಭಾರತದ ಇತಿಹಾಸ, ಬಿಪಿನ್ ಚಂದ್ರ ರವರ ಪುಸ್ತಕ. ನೆಕ್ಸ್ಟ್ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಸೂರ್ಯನಾಥ್ ಕಾಮತ್ ರವರ ಪುಸ್ತಕ. ಪ್ರಾಚೀನ ಭಾರತದ ಇತಿಹಾಸ, RS ಶರ್ಮಾ ರವರ ಪುಸ್ತಕ. ಪ್ರೌಢ ಭಾರತದ ಇತಿಹಾಸ, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯವರು ಮಾಡಿರೋದು. ನೆಕ್ಸ್ಟ್ ಹಿಸ್ಟೋರಿಯೋಗ್ರಫಿ ಬರುತ್ತೆ, ಇತಿಹಾಸ ಲೇಖನ ಶಾಸ್ತ್ರ ಅಂತ. ಇದಕ್ಕೆ K.ಪ್ರಭಾಕರ್ ರಾವ್ ರವರ ಪುಸ್ತಕ, ಭಾರತೀಯ ಇತಿಹಾಸಕಾರರು ಅಂತ. ಇದನ್ನ ಹೊರತುಪಡಿಸಿ ಪ್ರೈಮರಿ ಸೋರ್ಸಸ್ ಅಂದ್ರೆ ನೀವು ಬೇಸಿಕ್ಲಿ ಓದ್ಬೇಕಾಗಿರೋದು PUC ಟೆಕ್ಸ್ಟ್ ಬುಕ್, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕರ್ನಾಟಕ ಸರ್ಕಾರ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ತಮಿಳ್ನಾಡು ಸರ್ಕಾರ, ನೆಕ್ಸ್ಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು NCERT ಟೆಕ್ಸ್ಟ್ ಬುಕ್ಸ್. ಇಷ್ಟು ಪುಸ್ತಕಗಳನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ನೀವು ಈ ಎಲ್ಲಾ ಪುಸ್ತಕಗಳನ್ನ ಹೇಗೆ ಓದ್ಬೇಕು ಸರ್, ಕಾನ್ಸೆಪ್ಟ್ ವೈಸ್ ಓದ್ತೀರಾ? ಬೆಟರ್ ಕಾನ್ಸೆಪ್ಟ್ ವೈಸ್ ಓದಿ. ಈ ಎಲ್ಲಾನು ಹೋದ್ಮೇಲೆ ಮುಖ್ಯವಾಗಿ ನಾವು ಈ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕು ಅಂದ್ರೆ ಒಂದು ಮೆಥಡ್ ಇದೆ. ಮೆಥಡ್ ಏನಂದ್ರೆ ರಿವಿಷನ್ ಮೆಥಡ್. ರಿವಿಷನ್ ನ ಎಲ್ಲಾರು ಮಾಡ್ತಾರೆ, ನಾವು ಸ್ಮಾರ್ಟ್ ಆಗಿ ಮಾಡೋಣ. ಹೇಗೆ ಅಂದ್ರೆ, ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಆಗಿರುತ್ತೆ KSET ಪರೀಕ್ಷೆಗಳು, ಅಲ್ಲಿ ಕ್ವಶನ್ ಪೇಪರ್ಸ್ ತಗೊಳ್ಳೋಣ, ಅದನ್ನ ನಾವೇ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋಣ. ಇದೆಲ್ಲಾ ಮಾಡ್ಕೊಂಡು ಪ್ರತಿ ಸಬ್ಜೆಕ್ಟ್ ಅಲ್ಲೂ ಇದೇ ಮೆಥಡ್ ಇರುತ್ತೆ. ಕೂತ್ಕೊಂಡು ಸ್ಟಡಿ ಮಾಡಿ, ಎಲ್ಲಾರ್ಗೂ ಒಳ್ಳೇದಾಗ್ಲಿ, ಪರೀಕ್ಷೆ ಪಾಸ್ ಮಾಡಿ, ಉನ್ನತ ಹುದ್ದೆಗಳಿಗೆ ಹೋಗಿ.
1: ಈಗ ನಾವು Part 2 ಇದರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಮತ್ತು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡೋಣ. Part 2 ಈಗ ನನ್ನ ವಿಷಯ ಇತಿಹಾಸ ವಿಷಯ ಆಗಿರೋದ್ರಿಂದ 100 ಪ್ರಶ್ನೆಗಳು, 200 ಅಂಕಗಳು Part 2. ಹೀಗೆ 41 ವಿಷಯಗಳಿಗೂ ಸೇಮ್ ಮೆಥಡ್ ಇರುತ್ತೆ. ಈಗ Paper 2 ಯಾವ ಮೆಥಡ್ ಅಲ್ಲಿ ಇರುತ್ತೆ ಅಂತ ನೋಡ್ಬೇಕಾದ್ರೆ, ಈಗ ಇತಿಹಾಸ ವಿಷಯನ ತಗೊಂಡಾಗ ನಾನು ಮೊದಲನೇದಾಗಿ 20 ಪ್ರಶ್ನೆಗಳು ಒಂದು ವಾಕ್ಯ ರೂಪದಲ್ಲಿರುತ್ತೆ. ಇನ್ನಿಪ್ಪತ್ತು ಪ್ರಶ್ನೆಗಳು ಎರಡು ಆಪ್ಷನ್ ನ ಕೊಟ್ಟು ಎರಡನ್ನ ಚೂಸ್ ಮಾಡಬೇಕು. ಉದಾಹರಣೆ ABCD ಅಂತ ಕೊಟ್ಟಿರ್ತಾರೆ. ಇದರಲ್ಲಿ A ಮತ್ತು B, B ಮತ್ತು C, C ಮತ್ತು D, ABCD ಈ ತರ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ 20 ಪ್ರಶ್ನೆಗಳು ಹೇಳಿಕೆ ಮತ್ತು ಸಮರ್ಥನೆ ಅಂತ ಬರುತ್ತೆ. ಹೇಳಿಕೆ ಮತ್ತು ಸಮರ್ಥನೆ ಹೇಗೆ ಅಂದ್ರೆ, ಎರಡು ಹೇಳಿಕೆಗಳು ಕೊಟ್ಟಿರ್ತಾರೆ, ಆ ಹೇಳಿಕೆ ಸಮರ್ಥನೆಗೆ ಸರಿಯಾಗಿರುತ್ತಾ ಅಂತ ನೋಡ್ಬೇಕು. ಉದಾಹರಣೆಗೆ ಭಾರತದ ರಾಜಧಾನಿ ನವದೆಹಲಿ, ಇದು ಹೇಳಿಕೆ. ಇದರ ಸಮರ್ಥನೆ ಏನಂದ್ರೆ, ನವದೆಹಲಿಯು 1911 ರಾಜಧಾನಿಯಾಗಿ ಕಲ್ಕತ್ತಾದಿಂದ ಬದಲಾವಣೆಗೊಂಡಿತು. ಇದು ಸಮರ್ಥನೆ. ಇದೆರಡಕ್ಕೆ ಕಂಪ್ಯಾರಿಸನ್, ಹೇಳಿಕೆ ಮತ್ತು ಸಮರ್ಥನೆಗೆ ಎರಡೂ ಸರಿ ಇದೆಯಾ ಅನ್ನೋದನ್ನ ನೋಡ್ಬೇಕು. ಇದು 20 ಪ್ರಶ್ನೆ ಬರುತ್ತೆ. ಎಷ್ಟಾಯ್ತು ಅಲ್ಲಿಗೆ? 60 ಪ್ರಶ್ನೆ ಆಯ್ತು. ಇನ್ನಿಪ್ಪತ್ತು ಪ್ರಶ್ನೆ ಹೊಂದಿಸಿ ಬರೆಯಿರಿ, ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತೆ. ಇನ್ನಿಪ್ಪತ್ತು ಪ್ರಶ್ನೆ ವಿವರಣಾತ್ಮಕವಾಗಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಬಿಡಿಸ್ಬೇಕು. ಟೋಟಲ್ 100 ಪ್ರಶ್ನೆ, 5 ಪ್ಯಾಟರ್ನ್ ಅಲ್ಲಿ ಈ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇದನ್ನ ನೀವು ಡೀಪ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹಳೆ ಕ್ವಶನ್ಸ್ ಪೇಪರ್ ತಗೊಂಡು ಇದನ್ನ ಅನಲೈಸ್ ಮಾಡ್ಬೇಕು. ಈಗ 20 ಒನ್ ವರ್ಡ್ ಆನ್ಸರ್ ಅಲ್ಲಿ ನಾವು 20 ಎಷ್ಟು ಸರಿ ಮಾಡಬಹುದು, ಹೇಳಿಕೆ ಸಮರ್ಥನೆಯಲ್ಲಿ ಇನ್ ಡೆಪ್ತ್ ಆಗಿ ಥಿಯರಿ ಓದ್ಕೊಂಡಿದ್ರೆ ನಾವು ಎಷ್ಟು ಸರಿ ಮಾಡಬಹುದು. ಮ್ಯಾಚ್ ದ ಫಾಲೋಯಿಂಗ್ ಈಗ ಮೆಥಡ್ ಹೇಗೆ ಕೊಡ್ತೀನಿ ಅಂದ್ರೆ, ಈಗ ಭಾರತ, ನವದೆಹಲಿ, ಚೀನಾ, ಬೀಜಿಂಗ್, ಈಜಿಪ್ಟ್, ಕೈರೋ, ಪಾಕಿಸ್ತಾನ, ಇಸ್ಲಾಮಾಬಾದ್, ಇದು ರಾಜಧಾನಿಗಳು. ಇದು ಹಳೆ ಮೆಥಡ್. ಬಟ್ ಈಗ ಅಪ್ಡೇಟೆಡ್ ಮೆಥಡ್ ಏನು ಅಂದ್ರೆ, ಹೊಂದಿಸಿ ಬರೆಯಿರಲೇ ಇನ್ ಡೆಪ್ತ್ ಕೇಳ್ತಾನೆ. ಉದಾಹರಣೆಗೆ INA, ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದರ ಗಾಂಧಿ ದಳದ ನಾಯಕ ಯಾರು, ನೆಹರು ದಳದ ನಾಯಕ ಯಾರು, ಈ ತರ ಪ್ರಶ್ನೆಗಳು ಕೇಳ್ತಾರೆ ಇನ್ ಡೆಪ್ತ್ ಆಗಿ. ಇನ್ನು ಬಂದು 1857 ಸ್ವತಂತ್ರ ಪ್ರಥಮ ಸಂಗ್ರಾಮ ಆಗ್ಬೇಕಾದ್ರೆ ಇಂಗ್ಲೆಂಡಿನ ಪ್ರಧಾನಿ ಯಾರಾಗಿದ್ರು, ಆಗಿನ ಕಾಲದಲ್ಲಿ ಅಮೆರಿಕದ ಪ್ರಧಾನಿ ಯಾರು, ಇಂಗ್ಲೆಂಡಿನ ರಾಜ ಯಾರು, ಈ ತರ ಪ್ರಶ್ನೆಗಳು ಬರುತ್ತೆ. ಒಂದು ವಾಕ್ಯದಲ್ಲಿ ಡೈರೆಕ್ಟ್ ಕ್ವಶನ್, ರಾಜ ತರಂಗಿಣಿ ಈ ಕೃತಿ ಬರೆದವರು ಯಾರು, ಮಾನಸೋಲ್ಲಾಸ ಈ ಕೃತಿ ಬರೆದವರು ಯಾರು, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಸದಸ್ಯರಿದ್ರು, ಇದು ಡೈರೆಕ್ಟ್ ಒಂದು ವಾಕ್ಯ. ಈ ಪ್ಯಾಟರ್ನ್ ಅಲ್ಲಿ ಟೋಟಲ್ ನಿಮ್ಗೆ 100 ಪ್ರಶ್ನೆಗಳು ಬರುತ್ತೆ. ಇದನ್ನ ಕ್ವಶನ್ ಪೇಪರ್ ಇಟ್ಕೊಂಡು, ಸಿಲೆಬಸ್ ಕಾಪಿ ಇಟ್ಕೊಂಡು, ಯಾವ್ಯಾವ ವಿಂಗ್ ಇಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ, ಆ ವಿಂಗ್ ನ ನಾವು ಹೇಗೆ ಕವರ್ ಮಾಡ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಒಂದು ಅನಾಲಿಟಿಕಲ್ ಸ್ಟಡಿ ಮಾಡ್ಬೇಕು. ಅನಾಲಿಟಿಕಲ್ ಸ್ಟಡಿ ಮಾಡಿದಾಗ ಮಾತ್ರ ಈ ಪರೀಕ್ಷೆನ ಪಾಸ್ ಮಾಡಕ್ಕಾಗುತ್ತೆ. ಸುಮ್ನೆ ನಾವು ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿದ್ದೀನಲ್ಲಪ್ಪ, ಬರೆದ್ ಬಂದ್ಬಿಡೋಣ ಅಂದ್ರೆ ಈ ಪರೀಕ್ಷೆ ಪಾಸ್ ಮಾಡಕ್ಕಾಗೋದಿಲ್ಲ.

0: ನೀವು ಸತತವಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನ ಮಾಡಿದ್ರೆ ಮಾತ್ರ ಈ ಪರೀಕ್ಷೆ ಪಾಸ್ ಮಾಡಬಹುದು. ಈ ಪರೀಕ್ಷೆ ಪಾಸ್ ಮಾಡಿದ್ರೆ ನಿಮ್ಮ ಜೀವನದ ಒಂದು ದಿಕ್ಕೇ ಬದಲಾಗುತ್ತೆ, ನಿಮ್ಮ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಆಲೋಚನೆ ಮಾಡುವ ಆಲೋಚನಾ ವಿಧಾನ ಇದೆಲ್ಲ ಬದಲಾವಣೆ ಆಗುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ್ದು ಬೇಕಾದ್ರೂ ನಾನು ತಗೋಬಹುದು, ಯಾವುದೇ ಸರ್ಕಾರಿ ನೌಕರಿ ಪರೀಕ್ಷೆ ಬೇಕಾದ್ರೂ ನಾನು ಪಾಸ್ ಮಾಡಬಹುದು ಅನ್ನೋ ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ನೀವು ಈ ಕ್ವಶನ್ ಪೇಪರ್ಸ್ ಗೆ ಅಫಿಷಿಯಲ್ ವೆಬ್ಸೈಟ್ಸ್ UGC NTA ನೆಟ್ ಅಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಷ್ಟು ವರ್ಷ ಮೈಸೂರು ವಿಶ್ವವಿದ್ಯಾನಿಲಯ ಕೆಸೆಟ್ ನ ಕಂಡಕ್ಟ್ ಮಾಡ್ತಿತ್ತು, ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಹಳೆ ಕ್ವಶನ್ ಪೇಪರ್ಸ್ ನ ಹಾಕಿರ್ತಾರೆ. ಈ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದ್ರೆ, ನಿಮ್ಗೆ ಒಂದು 70-80 ಪೇಜು ಬರೀ ಸೆಕೆಂಡ್ ಪೇಪರ್ ಪೇಜಸ್ ಕೊಟ್ಬಿಟ್ಟಿರ್ತಾನೆ 80 ಪೇಜು. ನೀವು ಬುಕ್ಲೆಟ್ ನ ನೋಡಿದ ತಕ್ಷಣ ಏನಪ್ಪ ಇಷ್ಟಿದೆ ಅನ್ನೋ ಭ್ರಮೆ ಬರುತ್ತೆ. ಬಟ್ ಇದನ್ನ ನೀವು ಕ್ಲೀನ್ ಆಗಿ ಅನಾಲಿಟಿಕ್ ಆಗಿ ತಯಾರಿ ಮಾಡಿದ್ರೆ, ಹೇಗ್ ಕೊಟ್ರೆ ನಾನು ಪರೀಕ್ಷೆ ಪಾಸ್ ಮಾಡ್ತೇನೆ, ನಾನು ಸಹಾಯಕ ಪ್ರಾಧ್ಯಾಪಕನಾಗ್ತೇನೆ, ನಾನು ಸಂಶೋಧನೆ ಮಾಡ್ತೇನೆ, ನಾನು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ತೇನೆ ಅನ್ನೋ ದೃಢ ಸಂಕಲ್ಪ ಮಾಡಿ ಓದಿದ್ರೆ ಯಾವುದೋ ಪರೀಕ್ಷೆ ಕಷ್ಟ ಅಲ್ಲ. ಯಾಕಂದ್ರೆ ಸ್ನೇಹಿತರೆ, ನಾವು ಹೆಚ್ಚು ಕಡಿಮೆ ಒಂದು 6 ವರ್ಷ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿದ್ವಿ. ಒಂದು 14 ಪರೀಕ್ಷೆಗಳನ್ನ ತಗೊಂಡ್ವಿ, 7 ಪರೀಕ್ಷೆಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ಈಗ 2 ಸರ್ಕಾರಿ ಹುದ್ದೆಗೆ ಆಯ್ಕೆ ಆಗಿದ್ದೇನೆ. ಒಂದು BBMP FDA, ಇನ್ನೊಂದು ಕಾಲೇಜು ಶಿಕ್ಷಣ ಇಲಾಖೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆ. ಹಾಗಾಗಿ ಈಗ ನಾನು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕನ್ನಡ ಮಾಧ್ಯಮ ಸ್ಟೂಡೆಂಟ್, ನಾವು ಸತತವಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನ ಮಾಡಿದ್ರೆ ಯಾರು ಯಾವ ಪರೀಕ್ಷೆ ಬೇಕಾದ್ರೂ ಪಾಸ್ ಮಾಡಬಹುದು. ಇಂಗ್ಲಿಷ್ ನಮಗೆ ಕಬ್ಬಿಣದ ಕಡ್ಲೆ ಅನ್ಸುತ್ತೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾವು ಟ್ರೈ ಮಾಡುವ, ಓದುವ, ಸತತವಾಗಿ ಅಧ್ಯಯನ ಮಾಡುವ, ಯಾವುದು ಕಷ್ಟ ಅನ್ಸಲ್ಲ. ಹಾಗಾಗಿ ನೀವು ಕಂಟಿನ್ಯೂಟಿ ಸ್ಟಡಿ ಮಾಡಿ, ಗೀವ್ ಅಪ್ ಮಾಡಬೇಡಿ, ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇರಲಿ. ಮತ್ತೆ ಕ್ವಶನ್ ಪೇಪರ್ಸ್ ನ ಬಿಡಿಸಿ, ನಿಮಗೆ ನೀವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡಾಗ ನಿಮಗೆ 10 ಅಂಕಗಳು ಬರಲಿ. ನಿಮ್ ಸೆಲ್ಫ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಪ್ರಶ್ನ ಪತ್ರಿಕೆ ಬಿಡಿಸೋ ಒಂದು ಮೆಥಡ್ ಗೊತ್ತಾಗುತ್ತೆ, ಅದನ್ನ ನೀವು ಪರ್ಫೆಕ್ಟ್ ಆಗಿ ಎಕ್ಸಾಮ್ ಹಣದಲ್ಲಿ 3 ಗಂಟೆ ಆ ಪೀಸ್ ಮೈಂಡ್ ಸೆಟ್ ಅಲ್ಲಿ ಹೇಗ್ ಕ್ರ್ಯಾಕ್ ಮಾಡ್ತೀರಾ, ನೀವು ತಿಳ್ಕೊಂಡಿರೋ ವಿಷಯನ ಅಲ್ಲಿ ಹೇಗೆ ಇಳಿಸ್ತೀರಾ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡಿ, ಏನೇ ಇದ್ರೂ ಡೌಟ್ ಇದ್ರೆ ಕೇಳಿ, ಖಂಡಿತ ನಮಗೆ ಏನ್ ತಿಳಿದಿದೆ ಅದನ್ನು ನಾವು ಹೇಳ್ಕೊಡ್ತೀವಿ. ಮತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಜನಸಾಮಾನ್ಯರಿಗೆ ವಿಶೇಷವಾಗಿ ಹಳ್ಳಿ ಪ್ರತಿಭೆಗಳಿಗೆ ಹೇಗೆ ತಲುಪಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಸರಗೂರಿನ ಜನಧ್ವನಿಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಇದು ಶ್ಲಾಘನೀಯ. ಅವರಿಗೆ ನೀವು ಋಣಿಯಾಗಿರ್ಬೇಕು. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಕೆಸೆಟ್ ಪರೀಕ್ಷೆ ಎಂದರೇನು, ವಿದ್ಯಾರ್ಥಿಗಳು ಹೊಂದಿರಬೇಕಾದ ಅರ್ಹತೆಗಳು ಮತ್ತು ಇದರ ಸಿದ್ಧತೆ ತಯಾರಿ ಕುರಿತು ಮೈಸೂರು ಮಾನಸಗಂಗೋತ್ರಿ ಕಾಲೇಜು ಶಿಕ್ಷಣ ಇಲಾಖೆಯ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೈಯದ್ ಬರ್ಕತ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30 ಮಧ್ಯಾಹ್ನ 12 ಗಂಟೆಯವರೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ

0: ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡ

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸುವುದು ಹೇಗೆ ಎಂಬ ವಿಷಯದ ಕುರಿತು ಎಚ್ಡಿಕೊಡೆ ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಉತ್ತಮ ಅಭ್ಯಾಸಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಒಳ್ಳೆಯ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವ, ಶಿಸ್ತು ಮತ್ತು ಜೀವನದ ಯಶಸ್ಸಿನ ಅಡಿಪಾಯವಾಗಿರುತ್ತದೆ. ಈ ಉತ್ತಮ ಗುಣಗಳು ಮೊದಲು ಮನೆಯಲ್ಲೇ ಬೆಳೆಯುತ್ತವೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸುವುದು ಹೇಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಇಚ್ಚಿಟಿಕೋಟೆ ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೈವಿಕ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
5: ಧನ್ಯವಾದಗಳು ಪ್ರೀತಿ. ಅಂಡ್ ಎಲ್ಲಾ ಕೇಳುಗರಿಗೂ ಸಹ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
4: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಪ್ರಿಯ ಕೇಳುಗರಿಗೆ ಮಾಡಿಕೊಡಿ.
5: ಖಂಡಿತ. ನನ್ನ ಹೆಸರು ದಿವ್ಯಶ್ರೀ ಸಿಎಂ ಅಂದ್ಬಿಟ್ಟು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಚ್ ಡಿ ಕೋಟೆ ಇಟ್ನ ಕಾಲೋನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ.
4: ಮೇಡಮ್, ಇಂದು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಅಂದ್ರೆ ಮಕ್ಕಳಿಗೆ ಉತ್ತಮ ಅಭ್ಯಾಸವನ್ನ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆನೇ ಆಗಿದೆ. ಹಾಗಿದ್ರೆ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಬೆಳೆಸೋದು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ.
5: ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಬೆಳೆಸೋದು ಹೌದು, ಯಾಕೆಂದ್ರೆ ಬಾಲ್ಯದಿಂದಲೇ ಚಿಕ್ಕ ವಯಸ್ಸಿಂದನೇ ಕಲ್ತಿರುವಂತಹ ಅಭ್ಯಾಸಗಳು ಅವರ ಭವಿಷ್ಯದ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಯಾವ್ಯಾವುದು ಅಭ್ಯಾಸಗಳಾಗಿರ್ಬೋದು ಅಂತ ಕೇಳೋದಾದ್ರೆ ಇದು ಸಮಯ ಪಾಲನೆ ಆಗಿರ್ಬೋದು, ಸ್ವಚ್ಛತೆ ಅಥವಾ ಗುರು ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ. ಸೊ ಓದುವಂತಹ ಅಭ್ಯಾಸಗಳಾಗಿರ್ಬೋದು, ಶಿಸ್ತು, ಇಂಥ ಅಭ್ಯಾಸಗಳನ್ನ ಅವರ ಜೀವನ ಪೂರ್ತಿ ಅದನ್ನ ಅವರು ಕಲಿಯೋದ್ರಿಂದ ಅವ್ರಿಗೆ ಉಪಯೋಗ ಆಗ್ತಾ ಹೋಗುತ್ತೆ. ಹಾಗೆ ಅದನ್ನ ಹೇಗೆ ಬೆಳೆಸ್ಬೋದು ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಅದು ಪೋಷಕರಿಂದನೇ ಬರಬೇಕು. ಮತ್ತೆ ಆ ಒಂದು ಅಭ್ಯಾಸಗಳನ್ನ ಮಾಡುವಂತ ವಾತಾವರಣನು ಕೂಡ ಅದು ಸೃಷ್ಟಿಯಾಗಿರ್ಬೇಕು. ಸೊ ಇದರಿಂದ ಆ ಮಕ್ಕಳಿಗೆ ಅಭ್ಯಾಸ ಅನ್ನೋದು ಒಂದೇ ದಿನಕ್ಕೆ ರೂಢಿ ಆಗೋದಿಲ್ಲ ಅಥವಾ ಒಂದೇ ದಿನಕ್ಕೆ ಬರೋದಿಲ್ಲ. ಅದು ಅದೊಂದು ಪ್ರತಿನಿತ್ಯ ನಡೆಯುವಂತಹ ಒಂದು ದಿನಚರಿಯಾಗಿ ಆಗಿರುತ್ತೆ.
4: ಇವಾಗ ನಾವು ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಿದ್ರೆ ಉತ್ತಮ ಅಭ್ಯಾಸಗಳು ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅಂತ ಹೇಳ್ತೀರಾ?
5: ನಮ್ಮ ಹಿರಿಯರು ಹೇಳೋದನ್ನ ನಾವು ಕೇಳಿದೀವಿ, ಏನಪ್ಪಾ ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಸೊ ಹಾಗಾದ್ರೆ ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸ್ಬೋದು ಒಂದು ಉತ್ತಮ ಅಭ್ಯಾಸಗಳನ್ನ ಅಂತ ಕೇಳೋದಾದ್ರೆ, ಪ್ರತಿದಿನ ಅವ್ರಿಗೆ ಬೆಳಗ್ಗೆ ಒಂದು ಕರೆಕ್ಟ್ ಆಗಿರೋಂತ ಸಮಯಕ್ಕೆ ಎದ್ದಾಳೋದಾಗಿರ್ಬೋದು ಅಥವಾ ಶಿಸ್ತುಗಳಾಗಿರ್ಬೋದು ಅಥವಾ ಒಂಚೂರು ಮನೆ ಕೆಲಸವನ್ನ ಮಾಡೋದಾಗಿರ್ಬೋದು. ಮತ್ತೆ ಹಿರಿಯರಿಗೆ ಗೌರವ ಕೊಡೋದು, ಗೌರವ ಕೊಡೋದು ಅಂದ್ರೆ ಹೇಗೆ, ಹಿರಿಯರಿಗೆ ಕೆಲವೊಂದು ಕೆಲಸಗಳನ್ನ ಮಾಡಕ್ ಆಗೋದಿಲ್ಲ. ಸೊ ಆ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಅವರೇ ನಿರ್ವಹಿಸೋದನ್ನ, ಆ ಗುಣಗಳನ್ನ ಅವ್ರಿಗೆ ರೂಢಿಸೋದ್ರಿಂದ ಮಕ್ಕಳಲ್ಲಿ ಒಂದು ಉತ್ತಮ ಅಭ್ಯಾಸಗಳನ್ನ ನಾವು ಕಲಿಸಿರ್ತೀವಿ. ಸೊ ಇದು ಅವರ ಮುಂದಿನ ಭವಿಷ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ಅವ್ರಿಗೆ ನಿಜವಾಗಿ ಅದು ಅವ್ರಿಗೆ ಒಂದು ಅನುಭವಕ್ಕೆ ಬಂದೇ ಬರುತ್ತೆ. ಸೊ ಈಗ ಇನ್ನೂ ಒಂದು ಹೇಳೋದಾದ್ರೆ ಒಂದು ವಿದ್ಯಾಭ್ಯಾಸ ಆಗಿರಬಹುದು. ಒಂದು ಬೆಳಗ್ಗೆ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ, ಸಂಜೆ ಬರ್ತಾ ಇದ್ದಾನೆ, ಸಂಜೆ ಬಂದಿದ ತಕ್ಷಣ ಹೋಮ್ ವರ್ಕ್ ನ ಮಾಡ್ತಾನೆ. ಸೊ ಈ ಒಂದು ದಿನಚರಿ ಏನ್ ಪಾಲನೆ ಮಾಡ್ತಾ ಹೋಗ್ತಾನೆ. ಸೊ ಈ ನೆಕ್ಸ್ಟ್ ಅವನು ಒಂದು ಕೆಲ್ಸಕ್ಕೆ ಜಾಯಿನ್ ಆದಾಗ್ಲೂ ಕೂಡ ಅದೇ ತರಾನೇ ಒಂದು ಡಿಸಿಪ್ಲಿನ್ ಅನ್ನೋದು, ಒಂದು ಶಿಸ್ತು ಕ್ರಮ ಅನ್ನೋದು ಬರ್ತಾ ಹೋಗುತ್ತೆ. ಒಂದು ಜವಾಬ್ದಾರಿಯುತ ನಾಗರಿಕರ ಆಗ್ಬೇಕು

0: ಅಂದ್ರೆ ಮೊದಲನೇದಾಗಿ ಅವನು ಆ ಒಂದು ಡಿಸಿಪ್ಲಿನ್ ಅಥವಾ ಏನ್ ನಾವು ಶಿಸ್ತು ಅಂತ ಕರಿತಾ ಇದೀವಿ, ಆ ಶಿಸ್ತು ಅನ್ನೋದು ಅವನು ರೂಢಿಗತ ಮಾಡ್ಕೊಳ್ಳೇಬೇಕು ಅಂತ ನಾನಾದ್ರೂ ಹೇಳಿದೆ.
1: ಮ್ಯಾಮ್, ಮಕ್ಕಳಲ್ಲಿ ಒಳ್ಳೆ ಅಭ್ಯಾಸವನ್ನ ರೂಢಿಸೋದ್ರಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಅಂತಾನೆ ಹೇಳಬಹುದು. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನ ಹೇಗೆ ಕಲಿಸಬಹುದು ಅಂತ ಹೇಳ್ತೀರಾ?
0: ಪೋಷಕರ ಜವಾಬ್ದಾರಿ ನಿಜವಾಗ್ಲೂ ಇದರಲ್ಲಿ ತುಂಬಾ ದೊಡ್ಡದಿದೆ. ಪೋಷಕರು ಅನ್ನ ನೋಡ್ಕೊಂಡೇನೆ ಮಗು ಅನುಕರಣೆ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಮೊದಲು ಪೋಷಕರು ಮಾತಾಡೋದಾಗಿರ್ಬೋದು ಅಥವಾ ಅವ್ರು ಹೇಗೆ ನಡೆ ಅವ್ರು ಹೇಗಿರ್ತಾರೆ, ಸೊ ಅದು ಆ ಮಕ್ಕಳಿಗೆ ಮಾದರಿಯಾಗಿರ್ಬೇಕು.
1: ಹೌದು,
0: ಯಾಕೆಂದ್ರೆ ಪ್ರತಿದಿನ ಮಗು ಅವರನ್ನೇ ನೋಡ್ತಾ ಇರತ್ತೆ. ಅವ್ರು ಹೇಗೆ ವರ್ತಿಸ್ತಾ ಇದ್ದಾರೆ, ಅವ್ರು ಎಷ್ಟೊತ್ತಿಗೆ ಎದ್ದಾಳ್ತಿದ್ದಾರೆ, ಹೇಗೆ ಊಟ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಅನ್ಕರಣೆ ಮಾಡ್ಕೊಳ್ತಾನೆ ಬಂದಿರತ್ತೆ. ಸೊ ಒಳ್ಳೆ ಮಾತಾಡ್ಬೇಕು ನಾವು ಮಗು ಜೊತೆ ಇದ್ದಾಗ, ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಮತ್ತೆ ಮನೆಗೆ ಯಾರಾದ್ರೂ ಬಂದವ್ರನ್ನ ನಾವು ಹೇಗೆ ಅವರನ್ನ ಸ್ವಾಗತಿಸ್ತೀವಿ, ಅವ್ರಿಗೆ ಹೇಗೆ ನಾವು ಒಂದು ಅತಿಥಿ ಸತ್ಕಾರವನ್ನ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಮಗು ಇದ್ ಮಾಡ್ತಿರತ್ತೆ. ಸೊ ಒಂದು ಚಿಕ್ಕ ಪುಟ್ಟ ಕತೆಗಳನ್ನ ಹೇಳ್ಕೊಂಡು ಅಥವಾ ಅವ್ರಿಗೆ ಮನೆ ಕೆಲಸಗಳಲ್ಲೂ ಕೂಡ ಆ ಮಕ್ಕಳನ್ನ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಕೂಡ ಅವ್ರಿಗೆ ಒಂದು ಒಳ್ಳೆ ಅಭ್ಯಾಸಗಳನ್ನ ಕಲಿಸೋದ್ರಲ್ಲಿ ಪೋಷಕರು ನಿಜವಾಗ್ಲೂ ಒಂದು ಒಂದು ಮಾದರಿಯಾಗೆ ಇರ್ಬೇಕು, ಒಂದು ರೋಲ್ ಮಾಡೆಲ್ ಆಗಿ ಇರ್ತಾರೆ.
1: ಹೌದು, ನೀವು ಹೇಳ್ದಾಗೇನೆ ಅಂದ್ರೆ ಪೋಷಕರನ್ನ ನೋಡಿ ಮಕ್ಕಳು ಅನುಕರಣೆ ಮಾಡೋದೇ ಹೆಚ್ಚು, ಅವರನ್ನ ನೋಡಿನೇ ಒಳ್ಳೆ ಅಭ್ಯಾಸಗಳನ್ನ ಕಲಿಬಹುದು.
0: ನಿಜವಾಗ್ಲು
1: ಹಾಗಾದ್ರೆ ಮ್ಯಾಮ್, ಮಕ್ಕಳಲ್ಲಿ ಸಮಯ ಪಾಲನೆ ಬೆಳೆಸೋದು ಯಾವ ಕ್ರಮಗಳು ಸಹಾಯಕ ಆಗುತ್ತೆ ಅಂತ ಹೇಳ್ತೀರಾ?
0: ಸಮಯ ಪಾಲನೆ ಅನ್ನೋದೇ ಒಂದು ಒಂದು ದೊಡ್ಡ ಟಾಸ್ಕ್.
1: ಹೌದು,
0: ಅದಕ್ಕೆ ಅಂತಾನೆ ಒಂದು ಟೈಮ್ ಟೇಬಲ್ ಅನ್ನೋದು ರೂಢಿ ಆಗ್ಬೇಕು ಮಗುಗೆ. ಟೈಮ್ ಟೇಬಲ್ ಅಂದ್ರೆ ನಾವೆಲ್ಲ ಬರ್ಕೊಂಡು ಇದನ್ನ ನಾವು ಮಾಡೋದಕ್ಕಾಗೋದಿಲ್ಲ. ಇಷ್ಟು ಗಂಟೆಗೆ ಎದ್ದಾಳ್ತಾ ಇದೀವಿ, ಇಷ್ಟು ಗಂಟೆಗೆ ಎದ್ದಾಳ್ಲೇಬೇಕು, ಇಷ್ಟು ಗಂಟೆಗಳ ಕಾಲ ನೀನು ಓದ್ಬೇಕು, ಆಟಗಳಾಡ್ಬೇಕು, ಈ ಆಟ ಆಡೋದಕ್ಕೂ ಕೂಡ ನಾವು ಒಂದು ಸಮಯನ ಕೊಡ್ಬೇಕು, ಊಟ ಇಷ್ಟು ನಿಮಿಷಗಳಲ್ಲಿ ಮುಗಿಸ್ಬೇಕು, ಯಾಕಂದ್ರೆ ಒಂದೊಂದು ಗಂಟೆ ಊಟ ಮಾಡ್ಕೊಂಡು ಕುತ್ಕೊಂಡ್ರೆ ಸ್ಕೂಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ನಿದ್ರೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನೀನು ನಿದ್ರೆಗೆ ಹೋಗ್ಬೇಕು, ಒಂದು ನಿಗದಿತ ಸಮಯವನ್ನ ಮಕ್ಕಳಿಗೆ ರೂಢಿಗತ ಮಾಡಿಸ್ಬೇಕು ನಾವೇನೆ. ಸೊ ಹೇಳಿದ್ನಲ್ಲ ನಾನು, ಇದು ಒಂದು ಎರಡು ದಿನಗಳಲ್ಲಿ ಆಗೋದಿಲ್ಲ, ಪ್ರತಿ ದಿನದ ದಿನಚರಿ ಹೀಗೆ ಇರ್ತಾ ಹೋಗೋದ್ರಿಂದ ಮಕ್ಕಳಿಗೆ ಆ ಸಮಯದ ಮಹತ್ವ ಅರಿತಾ ಹೋಗುತ್ತೆ. ಪೋಷಕರು ಕೂಡ ಇದ್ರ ಜೊತೆಗೆ ಸಮಯ ಪಾಲನೆ ಮಾಡೋದು ಅತೀ ಮುಖ್ಯ. ಸೊ ಯಾಕೆಂದ್ರೆ ಮಕ್ಕಳು ಪೋಷಕರನ್ನ ಅನುಸರಿಸ್ತಾ ಹೋಗ್ತಾರೆ, ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಕ್ಕಳಿಗೆ ನಾವು ಕೊಟ್ಟು ಅದನ್ನ ಪೂರ್ಣಗೊಳಿಸಿದಾಗ ನಾವು ಅವ್ರಿಗೆ ಪ್ರಶಂಸೆ ಮಾಡೋದ್ರ ಮುಖಾಂತರನೂ, ಓ ನಾನು ಅಮ್ಮ ಅಥವಾ ಅಪ್ಪ ಕೊಟ್ಟಿರುವಂತಹ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದೀನಿ ಅಂತ ಆ ಮಗುಗೆ ಒಂದು ಪ್ರೌಡ್ ಫೀಲ್ ಬರ್ತಾ ಹೋಗುತ್ತೆ. ಸೊ ಅಮ್ಮ ನನಗೆ ಗುಡ್ ಅಂದ್ರು, ಅಮ್ಮ ನನಗೆ ಇನ್ ಟೈಮ್ ಕೆಲಸ ಮುಗಿಸ್ದೆ ಅಂತ ಹೇಳ್ತಾ ಇದ್ದಾರೆ ಅಂತ ಮಗುಗೆ ಖುಷಿ ಆಗೋದ್ರಿಂದನು, ಸೊ ನಾವು ಆ ಸಮಯ ಪಾಲನೆಯನ್ನ ಆ ಕ್ರಮಗಳನ್ನ ನಾವು ಬೆಳೆಸ್ತಾ ಹೋಗ್ಬೋದು ಮಕ್ಕಳಿಗೆ. ಮತ್ತೆ ಅದು ಅವರ ನೆಕ್ಸ್ಟ್ ಜೀವನಕ್ಕೆ ನಿಜವಾಗ್ಲೂ ಸಹಾಯಕ್ಕಾಗತ್ತೆ.
1: ಹೌದು ಮ್ಯಾಮ್, ಅಂದ್ರೆ ನಿಮಗೆ ಹೇಳಿದ್ರೆ ಮಕ್ಕಳ ಜೊತೆಗೆ ಪೋಷಕರು ಕೂಡ ಸಮಯ ಪಾಲನೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗೇನೆ ಮ್ಯಾಮ್, ಓದಿನ ಅಭ್ಯಾಸ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಅಂತ ಹೇಳ್ತೀರಾ?
0: ಈ ಓದು ಅನ್ನೋದು ಒಂದು ತುಂಬಾ ಹಂತಗಳಿದಾವೆ. ಇನ್ನು ಆಗಿನ ಹುಟ್ಟಿರೋಂತ ಮಗುವಿಂದ ಒಂದು 3 ವರ್ಷದ ಒಳಗಡೆ ಅಥವಾ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ, ಪ್ರೌಢಶಾಲಾ, ಕಾಲೇಜು, ಈ ರೀತಿ ತುಂಬಾ ಹಂತಗಳಿದಾವೆ. ಇದರಲ್ಲಿ ಮೇನ್ ಆಗಿ ನಾವು ಮಾತಾಡೋದಾದ್ರೆ ಹಾಗಿನ್ನೂ ಮಗು ಮಾತಾಡೋದು ಕಲ್ತ್ಕೊಂಡಿದೆ, ಇಲ್ಲಿಂದ ಮುಂದಕ್ಕೆ ಅದು ಸ್ಕೂಲ್ಗೆ ಹೋಗುತ್ತೆ ಅಂತ ಅಂತ ಸಮಯದ ಬಗ್ಗೆ ನಾನು ಹೇಳೋದಾದ್ರೆ, ಕತೆ ಪುಸ್ತಕಗಳನ್ನ ಕೊಡೋದ್ರ ಮೂಲಕ, ಚಿತ್ರ ಪುಸ್ತಕಗಳು ಅಥವಾ ಅವರನ್ನ ತುಂಬಾ ಆಕರ್ಷಣೆ ಮಾಡಿರುವಂತಹ ಕೆಲವೊಂದು ಪುಸ್ತಕಗಳನ್ನ ಮತ್ತೆ ಇಷ್ಟದ ಪುಸ್ತಕಗಳನ್ನ ಕೊಡೋದ್ರ ಮೂಲಕ, ಮತ್ತೆ ಇವರು ಪುಸ್ತಕಗಳನ್ನ ಕೊಂಡ್ಕೊಳಕ್ ಹೋದಾಗ್ಲೂ ಕೂಡ ಆ ಮಗುನ ಅಂಗಡಿಗೆ ಕರ್ಕೊಂಡು ಹೋಗೋದ್ರಿಂದನು ಓಕೆ ನಾನು ಇದನ್ನ ತಗೊಂಡು ಓದ್ಬೋದು ಅನ್ನೋಂಥದ್ದು ಒಂದು ಅಂದ್ರೆ ಲೆವೆಲ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಆ ಮಗುಗೆ. ಸೊ ಈಗ ಬರೀ ಓದಿದ್ದನ್ನ ಅಥವಾ ಏನು ನಾವೀಗ ಬರೀ ಬುಕ್ ಕೊಟ್ವಿ ಓದಿತ್ತು ಹಾಗೆ ಸುಮ್ಮನೆ ಆಗ್ಬಾರ್ದು, ಓದಿದ ವಿಷಯವನ್ನ ಸಹ ನಾವು ಕೇಳ್ಬೇಕು, ಏನ್ ಓದ್ದೆ ಅಂತ, ಓ ಇಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ಯಾ ಅಂತ ನಾವು ನಿಜವಾಗೂ ಆ ಮಗುಗೆ ಒಂದು ಪ್ರಶಂಸೆಯನ್ನ ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಓದೋದಕ್ಕೆ ನಾವು ಪ್ರೋತ್ಸಾಹಿಸ್ಬೋದು.
1: ಹೌದು,
0: ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಆ ಓದೋದಕ್ಕೆ ಅದರದೇ ಆದಂತ ಒಂದು ಕಲಿಕಾ ವಾತಾವರಣನೂ ಕೂಡ ನಾವು ಸೃಷ್ಟಿ ಮಾಡ್ಬೇಕಾಗುತ್ತೆ. ಮತ್ತೆ ಮಕ್ಕಳು ಜೊತೆಗೆ ಪೋಷಕರು ಕೂಡ ಒಂದು ಬುಕ್ನ ಅಥವಾ ಒಂದು ಪುಸ್ತಕ ಓದೋದನ್ನ ಅಭ್ಯಾಸ ಮಾಡೋದ್ರಿಂದ ನಿಜವಾಗ್ಲೂ ಅದು ಅನುಕರಣೆ ಮಾಡುತ್ತೆ. ಇದಕ್ಕೆ ನಾನೊಂದು ನಿದರ್ಶನ ಹೇಳೋದಾದ್ರೆ, ನನ್ಗೆ ಒಬ್ಳೆ ಮಗಳಿರೋದು, ಆದ್ರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಜನ ಹುಡುಗರು ಹುಡುಗಿರು ಓದ್ಕೊಳಕ್ ಬರ್ತಾ ಇದ್ರು, ಇನ್ನೊಂದು ಹೈಸ್ಕೂಲ್ ಲೆವೆಲ್ ಮಕ್ಕಳು. ಬಟ್ ಇವಳಿನ್ನೂ ಚಿಕ್ಕವಳಾಗಿದ್ರಿಂದ ಅವಳಲ್ಲಿ ಏನು ಓದ್ತಿದ್ದಾಳೆ ಬರೀತಿದ್ದಾಳೆಲ್ಲ ಸೊ ಅವಳೊಂದು ಬುಕ್ ಇಟ್ಕೋಬೇಕು ಕುತ್ಕೋಬೇಕು ಇಷ್ಟೇ. ಸೊ ಈ ಒಂದು ವಾತಾವರಣ ಬಂದಿದ್ರಿಂದ ಸೊ ತಾನು ಕೂಡ ಓದ್ಬೇಕು ಅನ್ನೋ ಅಂಥದ್ದು.

0: ಒಂದು ಮನೋಭಾವ ಮೂಡಿತು.
1: ಮ್ಯಾಮ್, ಹಾಗೇನೆ ಮಕ್ಕಳಲ್ಲಿ ಕ್ಲೀನ್ನೆಸ್ ಅಂದರೆ ಸ್ವಚ್ಛತೆ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಸ್ವಚ್ಛತೆಯ ಅಭ್ಯಾಸ ಬೆಳೆಸೋದು ಹೇಗೆ?
0: ಸ್ವಚ್ಛತೆ ಅಂತ ಬಂದಾಗಲೂ ಕೂಡ ಇದು ಅಷ್ಟೆ, ಮಗುವಿನ ಚಿಕ್ಕ ವಯಸ್ಸಿಂದನೇ ಈ ಒಂದು ಚಟುವಟಿಕೆನ ನಾವು ರೂಢಿಗತ ಮಾಡಿಸ್ಬೇಕಾಗತ್ತೆ. ಮಕ್ಕಳು ಕೈ ತೊಳೆಯೋದಾಗಿರ್ಬಹುದು, ಸ್ನಾನ ಮಾಡೋದಾಗಿರ್ಬೋದು, ಅಥವಾ ಹಲ್ಲುಜ್ಜೋದಾಗಿರ್ಬಹುದು, ಅಥವಾ ಉಗುರು ಕಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಹೇರ್ ಕಟ್ ಮಾಡೋದಾಗಿರ್ಬೋದು, ಒಂದು ಸ್ವಚ್ಛವಾಗಿರುವಂಥ ಬಟ್ಟೆಯನ್ನು ಧರಿಸೋದು ಕೂಡ ಒಂದು ಒಳ್ಳೆ ಅಭ್ಯಾಸಗಳೇ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಪೋಷಕರು ಸಹ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇರಬೇಕು. ಹೋಗು, ಈಗೆದ್ದಿದ್ಯಾ, ಹಲ್ಲುಜ್ಜು, ಸ್ನಾನ ಮಾಡ್ಕೋ, ಆಯ್ತಾ ಇದಾಯ್ತಾ ಎತ್ತಿಡು, ಈ ರೀತಿ ಅವ್ರಿಗೆ ಮನೇಲಿ ಗುರು ಹಿರಿಯರ ಅಥವಾ ಯಾರಾದರೂ ಇದಾರೆ ಅಂದರೆ ಇದ್ರದ್ದು ಹೇಳ್ತಾನೆ ಇದ್ದಾಗ ಒಂದಿನ ಎರಡು ದಿನ ಒಂದು ತಿಂಗಳು ಈ ರೀತಿ ಒಂದು ಅಭ್ಯಾಸ ಅದು ಕ್ರಮಬದ್ಧವಾಗಿ ಆ ಮಗುಗೆ ನಿಜವಾಗ್ಲೂ ಆಗ್ತಾ ಬರುತ್ತೆ.
1: ಮ್ಯಾಮ್, ಇದುವರೆಗೂ ಮಕ್ಕಳಲ್ಲಿ ಸ್ವಚ್ಛತೆ ಅಭ್ಯಾಸನ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಹೆಚ್ಚಿನದಾಗಿ ಹೇಳೋದಾದರೆ ಮಕ್ಕಳಲ್ಲಿ ಮೊಬೈಲ್ ಬಳಕೆ ತುಂಬ ಅತಿ ಹೆಚ್ಚಾಗಿ ನಡೀತಾ ಇದೆ. ಹಾಗಿದ್ರೆ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿ ಉತ್ತಮ ಅಭ್ಯಾಸವನ್ನು ಹೇಗೆ ರೂಪಿಸಬಹುದು?
0: ಇತ್ತೀಚಿನ ದಿನಗಳಲ್ಲಿ ಈ ಏನು ಮೊಬೈಲ್ ಅಂತ ಹೇಳ್ತಿದ್ದೀವಿ, ಸ್ಕ್ರೀನ್ ಟೈಮ್ ಅಥವಾ ಮೊಬೈಲ್ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥ ಸ್ಥಿತಿಗೆ ಮಕ್ಕಳು ತಲುಪಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಅಂತ ನಾವು ಹುಡ್ಕೊಂತ ಹೋದಾಗ ನಾವೇ ರೂಢಿಗತ ಮಾಡಿರೋದು, ಪೋಷಕರೇ ನಿಜವಾದ ಕಲ್ಪ್ರಿಟ್ಸ್ ಅಂತ ನಾನಾದರೂ ಹೇಳ್ತೀನಿ.
1: ಖಂಡಿತ.
0: ಮಗುವಿನ ಹುಟ್ಟಿದಾಗ್ಲಿಂದ 3 ವರ್ಷದವರೆಗೂ ಅದರ ಮೆದುಳಿನ ಬೆಳವಣಿಗೆ ತುಂಬ ಆಗ್ತಾ ಇರತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಒಂದು 7-8 ತಿಂಗಳು ಆಗಿದ ತಕ್ಷಣವೇ ಅದಕ್ಕೆ ಮೊಬೈಲ್ಗಳನ್ನು ತೋರಿಸೋದು ಆ ಥರ ನಾವು ಮಾಡಿಬಿಟ್ಟಿರ್ತೀವಿ. ಅಥವಾ ಮಗು ಊಟ ಮಾಡ್ತಾ ಇಲ್ಲ ಅಂತ ಅಂದ ತಕ್ಷಣವೇ ಅದಕ್ಕೆ ಇದರಲ್ಲಿ ಯಾವುದಾದ್ರೂ ಒಂದು ಕಾರ್ಟೂನ್ಸ್ನ ಹಾಕ್ಕೊಂಡು ಅಥವಾ ಏನಾದರೂ ಒಂದು ರೀಲ್ಸ್ನ ಹಾಕ್ಕೊಂಡು ಮಗುಗೆ ಊಟ ಮಾಡಿಸೋದನ್ನ ರೂಢಿ ಮಾಡಿಬಿಟ್ಟಿರ್ತೀವಿ. ಸೊ ಅಲ್ಲಿಗೆ ಆ ಮಗುಗೆ ಅಡಿಕ್ಷನ್ಸ್ ಶುರು ಆಗೋಗ್ಬಿಡುತ್ತೆ. ಮೊಬೈಲ್ ಬಿಟ್ಟಿರೋದೇ ಆಗೋದಿಲ್ಲ, ಬೆಳಗ್ಗೆ ಎದುರು ಬೇಕು, ರಾತ್ರಿ ಆದರೂ ಬೇಕು ಅನ್ನೋದು ಇದಾಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಒಂದು ನಾನು ಹೇಳೋದೇನಂದ್ರೆ ಮೊಬೈಲ್ ಬಿಟ್ಟಿರಬೇಕು ಅಂದರೆ ಫಸ್ಟ್ ನಾವು ಅವಾಯ್ಡ್ ಮಾಡಬೇಕು, ಪೋಷಕರಾಗಿರೋರು ಮೊದಲು ಅದನ್ನು ಅವಾಯ್ಡ್ ಮಾಡಬೇಕು, ಮತ್ತು ಕೆಲವೊಂದು ಕಡೆ ಮಾತ್ರ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಮಾಡಬೇಕು. ಈಗ ಕೆಲವೊಂದು ಮಲ್ಕೊಳ್ಳೋ ಕೋಣೆಗೆ ಅದನ್ನು ತೊಗೊಂಡು ಬರಬಾರ್ದು, ಅಥವಾ ಈ ಟೈಮಲ್ಲಿ ಊಟ ಮಾಡ್ಬೇಕಾದ್ರೆ ನಾನು ಇದ್ಕೊಡೋದಿಲ್ಲ ಅಂತ, ಅಥವಾ ಇನ್ನೂ ಹೇಗೆ ಬೇರೆ ಅಭ್ಯಾಸಗಳನ್ನು ರೂಪಿಸ್ಬೋದು ಅಂತ ಕೇಳೋದಾದರೆ ಪೋಷಕರು ಮಕ್ಕಳಿಗೆ ಅಂತ ಸ್ವಲ್ಪ ಸಮಯ ಕೊಟ್ಟು ಮಕ್ಕಳ ಜೊತೆ ಇರಲಿ, ಮಕ್ಕಳ ಜೊತೆನೂ ಕೂಡ ಅವರು ಸ್ವಲ್ಪ ಆಟ ಆಡಲಿ ಅಥವಾ ಬೇರೆ ಈ ಕ್ರಾಫ್ಟ್ಸ್ಗಳನ್ನ ಮಾಡಲಿ, ಸೃಜನಾತ್ಮಕ ಕೆಲಸಗಳನ್ನ ಮಾಡಲಿ, ಪೇಂಟಿಂಗ್ ಡ್ರಾಯಿಂಗ್ಗಳನ್ನ ಮಾಡಲಿ, ಚಿತ್ರಕಲೆಗಳನ್ನ ಮಾಡೋದು, ಅಥವಾ ಒಳಾಂಗಣ ಆಟಗಳೇನಿದೆ ಆ ಆಟಗಳನ್ನು ಆಡೋದ್ರ ಮೂಲಕ ಮಕ್ಕಳನ್ನ ಮೊಬೈಲಿಂದ ನಾವೇ ದೂರ ಇಡ್ಬೋದು.
1: ಹೌದು,
0: ಆ ಮಗು ಕೇಳೋದೇ ಇಲ್ಲ. ನಾವೆಲ್ಲ ಕೇರಂ ಮಾಡ್ತಾ ಇದ್ದೀವಿ ಅಥವಾ ಏನೋ ಚೆಸ್ ಆಡ್ತಾ ಇದ್ದೀವಿ ಅಂದರೆ ಈಗ ನಾವೇನು ಬೇಸಿಗೆ ರಜದಲ್ಲಿ ಏನಿದ್ವಿ ನಾವು ಮನೆಯಲ್ಲಿ, ಇಲ್ಲಿ ನಮ್ಮ ಎಲ್ಲ ರಿಲೇಷನ್ಸ್ಗಳು ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರಿಂದ ಮ್ಯಾಕ್ಸಿಮಮ್ ಅಲ್ಲಿ ಒಂದು ಸ್ವಲ್ಪ ಹರಟೆ ಹೊಡ್ಕೊಂಡು ಚಿಕ್ಕ ಪುಟ್ಟ ಆಟ ಆಡಿಕೊಂಡು ಕೇರಂ ಚೆಸ್ ಅಥವಾ ಈ ಥರದ್ದು ಮತ್ತೆ ಅಡುಗೆ ಮಾಡೋದ್ರು ಈ ಥರದ್ ಮಾಡ್ಕೊಂಡೇನೆ ಮಗುನ ಎಷ್ಟೋ ಸಮಯ ನಾವು ಮೊಬೈಲ್ನ ನೋಡ್ತಾನೆ ಇರಲಿಲ್ಲ. ಈ ರೀತಿನೂ ಕೂಡ ನಾವು ಮಕ್ಕಳನ್ನ ಮೊಬೈಲಿಂದ ದೂರ ಇಡ್ತೀವಿ. ನಮ್ಮ ಕೆಲಸ ಆಗ್ಬೇಕು, ಪೋಷಕರು ಬೇಗ ನಾವು ನಮ್ಮ ಕೆಲಸ ಮುಗಿಸ್ಬಿಡ್ಬೇಕು ಅನ್ನೋ ಧಾವಂತದಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ನಾವೇ ಮೊಬೈಲ್ನ ಅಡಿಕ್ಷನ್ ಮಾಡಿಸ್ತಾ ಇದ್ದೀವಿ.
1: ಹೌದು ಮ್ಯಾಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಂಗಿದ್ರೆ ಮೊದಲು ಪೋಷಕರು ಮೊಬೈಲ್ನಿಂದ ದೂರ ಇರಬೇಕು, ಸಮಯವನ್ನ ಕಳಿಬೇಕು ಅನ್ನೋದು.
0: ಪೋಷಕರು ಮೊದಲು ಮೊಬೈಲ್ನ ಮಿತಿಗೊಳಿಸ್ಬೇಕು, ಅವರು ಅದನ್ನ ಪಾಲಿಸಿದ್ರೆ ನಿಜವಾಗ್ಲೂ ಮಕ್ಕಳು ಅವರನ್ನ ಅನ್ಸರ್ಸ್ತಾರೆ.
1: ಹೌದು, ನಾವು ಮೊದಲೇ ಮಾತಾಡಿದ ಹಾಗೆ ಅಂತಂದ್ರೆ ಪೋಷಕರನ್ನ ಅನುಕರಣೆ ಮಾಡೋದು ಹೆಚ್ಚು ಮಕ್ಕಳು. ಸೊ ಮೊದಲು ಪೋಷಕರು ಮೊಬೈಲ್ನ ಬಿಟ್ಟರೆ ಮಕ್ಕಳು ಕೂಡ ಒಳ್ಳೆ ಅಭ್ಯಾಸವನ್ನ ಕಲಿತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅಂದ್ರೆ ಈಗ ಮಕ್ಕಳು ಮನೆಯಲ್ಲದೇನೆ ಈಗ ಇರೋದು ಅಂತಂದ್ರೆ ಶಾಲೆಯಲ್ಲಿ ಇರ್ತಾರೆ, ಹಾಗಿದ್ರೆ ಮಕ್ಕಳ ಉತ್ತಮ ಅಭ್ಯಾಸಗಳಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳ್ತೀರಾ?
0: ಹೌದು, ಹೇಗೆ ನಾವೀಗ ಮನೆಯೇ ಮೊದಲ ಪಾಠಶಾಲೆ ಅಂತ ಕರೆದು ಹೇಗೆ ಪೋಷಕರನ್ನ ನಾವು ಅವರ ಮಹತ್ವವನ್ನ ಹೇಳಿದ್ವು, ಇದ್ರ ನೆಕ್ಸ್ಟ್ ಮಗು ಎಲ್ಲಿ ಇರುತ್ತೆ ಅಂದ್ರೆ ಶಾಲೆಯಲ್ಲೇ ಇರುತ್ತೆ. ನೆಕ್ಸ್ಟ್ ಮಗು ಅನುಕರಣೆ ಮಾಡೋದು ಕೂಡ ಶಿಕ್ಷಕರನ್ನೇ ಆಗಿರುತ್ತೆ. ಹಾಗಾಗಿ ಶಿಕ್ಷಕ ಅನ್ನೋನು ದ ವೆರಿ ಗುಡ್ ರೋಲ್ ಮಾಡೆಲ್ ಆಗಿರ್ತಾನೆ, ಒಬ್ಬ ಅವನು ಮಾರ್ಗದರ್ಶಕ ಆಗಿರ್ತಾನೆ. ಸೊ ಅವರ ಪ್ರೋತ್ಸಾಹ ಆಗಿರ್ಬೋದು ಅಥವಾ ಅವರ ಜೀವನ ಮೌಲ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು ಅಥವಾ ಒಂದೇನೋ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದಾಗ ತಿದ್ದುವಂತ ಕ್ರಮಗಳಾಗಿರ್ಬಹುದು, ಮತ್ತೆ ಅವರು ಹೇಳ್ಬೇಕಾದ್ರೆ ಶಿಕ್ಷಕರು ಹೇಳ್ಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಮಕ್ಕಳಿಗೆ ಹೀಗಲ್ಲ ಈ ರೀತಿ

0: ನಿದ್ರೆ ಚೆನ್ನಾಗಿರುತ್ತೆ ಅಂತ ಮಕ್ಳಿಗೆ ಅದನ್ನ ತಿದ್ದಿ ಹೇಳೋ ಅಂತ ಜವಾಬ್ದಾರಿ ನಿಜವಾಗ್ಲೂ ಶಿಕ್ಷಕರಿಗಿದೆ. ಮತ್ತೆ ಮಕ್ಕಳು ಮನೆಯಲ್ಲಿ ಮಾತು ಕೇಳೋದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ಟೀಚರ್ಸ್ ಮಾತನ್ನ ಕೇಳ್ತಾರೆ.
1: ಹೌದು ಮ್ಯಾಮ್, ಖಂಡಿತ.
0: ಹಾಗಾಗಿ ಮಕ್ಕಳು ಸಹ ಟೀಚರ್ಸ್ನ ಅನುಕರಣೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನನ್ನ ಉದಾಹರಣೆನೆ ಹೇಳ್ತೀನಿ. ನಾನು ಕಾಲೇಜ್ ಲೆವೆಲ್ ಅಲ್ಲಿ ಇದ್ದಾಗ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದಂತ ಒಬ್ರು ಲೆಕ್ಚರರ್ ಇದ್ದಾರೆ. ಅವ್ರ ಹೆಸರು ಎನ್ ಇಂದಿರಮ್ಮ ಅಂದ್ಬಿಟ್ಟು. ಅವರು ಮಾಡ್ತಿದ್ದಂತ ಪಾಠಗಳ ಕ್ರಮ ಆಗಿರಬಹುದು, ಪ್ರತಿಯೊಂದು ನನಗೆ ಅವರನ್ನ ಇನ್ಸ್ಪೈರ್ ಮಾಡ್ಕೊಳ್ತಾ ಬಂತು, ನಂಗೆ ತುಂಬಾ ಇಷ್ಟ ಆಗ್ತಾ ಬಂತು. ಮತ್ತೆ ಅವ್ರು ಹೇಗಿದ್ದಾರೆ ನಾನು ಕೂಡ ಹಾಗೆ ಕಾಣಿಸ್ಬೇಕು ಅನ್ನೋ ಅಂತ ಒಂದು ಮನೋಭಾವನ ಕೂಡ ಮೂಡ್ತು. ಈಗ್ಲೂ ನೀವು ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಗೆ ಮೇಡಮ್ ಕಾಲ್ ಮೇಲೆ ಕಾಲ್ ಹಾಕೊಂತಾರೆ, ಹೇಗೆ ಕಡ್ಡಿನ ಇಟ್ಕೊಂಡಿರ್ತಾರೆ, ಹೇಗ್ ಪಾಠ ಮಾಡ್ತಾರೆ, ಅದನ್ನೆಲ್ಲ ಮನೆಗ್ ಬಂದು ಅನುಕರಣೆ ಮಾಡೋದನ್ನ ನಾವು ನೋಡಿರ್ತೀವಿ. ಹಾಗೇನೆ ಟೀಚರ್ ಹೇಳಿದಂತನ ನಿಜವಾಗ್ಲೂ ಮಕ್ಕಳು ಕೇಳೆ ಕೇಳ್ತಾರೆ. ಹಾಗಾಗಿ ನಾವು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೇ ಇದೆ ಅಂತ ನಾನಾದ್ರೂ ತಿಳಿಸ್ತೇನೆ.
1: ಹೌದು ಮ್ಯಾಮ್, ಖಂಡಿತ ಮ್ಯಾಮ್. ಹಾಗೇನೆ ಈಗ ಮಕ್ಕಳಲ್ಲಿ ಸಹಾಯ ಮಾಡುವ ಮನೋಭಾವನೆ ಅದು ತುಂಬಾನೇ ಮುಖ್ಯ ಆಗುತ್ತೆ. ಅಂದ್ರೆ ಮಕ್ಕಳಲ್ಲಿ ಒಳ್ಳೆ ನಾಗರಿಕತೆ ಆಗ್ಲಿ, ಒಳ್ಳೆ ಸಂಸ್ಕಾರ ಬೆಳೆಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾದ್ರೆ ಮಕ್ಕಳಲ್ಲಿ ಸಹಾಯ ಮಾಡುವ ಮನೋಭಾವನೆ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ?
0: ಸಹಾಯ ಮನೋಭಾವ ಅನ್ನೋದು ನಾನ್ ಮತ್ತೆ ಹೇಳೋದಾದ್ರೆ ಇದು ಮನೆಯಿಂದನೂ ಶುರು ಆಗಿರಬೇಕು, ಹಾಗೆ ಶಾಲೆನಲ್ಲೂ ಕೂಡ ಇದು ನಾವು ಜಾಸ್ತಿ ಅದರದ್ದು ಇಂಪಾರ್ಟೆನ್ಸ್ ನ ಹೇಳ್ಬೇಕಾಗತ್ತೆ. ಮನೆಯಲ್ಲಿ ಹೇಗೆ ಅಂದ್ರೆ, ಈಗೊಂದು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇದ್ದಾರೆ ಅಂದ್ರೆ ಅಕ್ಕ ತಮ್ಮನಿಗೆ ಸಹಾಯ ಮಾಡೋದನ್ನ ನಾವೇ ಹೇಳ್ಕೊಟ್ಟಿರ್ತೀವಿ. ಅಮ್ಮ ಆದವಳು ಇಲ್ಲಪ್ಪ ತಂಗಿಗ ಬಟ್ಟೆ ಹಾಕ್ಬಿಡು, ಇದೊಂಚೂರು ಊಟ ತಿನ್ನಿಸ್ಬಿಡು ಅಂತನ್ಬಿಟ್ಟು ಹೇಳಿರ್ತೀವಿ. ಇನ್ನು ಶಾಲೆಗೆ ಬಂದಾಗ ನಾವು ಒಂದು ಕೆಲವೊಂದು ಮಕ್ಕಳ ಗುಂಪುಗಳನ್ನ ಮಾಡಿ ಈ ಕೆಲಸಗಳನ್ನ ನಿರ್ವಹಿಸ್ಬೇಕು ಅಂತ ಅನ್ಬಿಟ್ಟು ಕೊಟ್ಟಿರ್ತೀವಿ. ಆ ಕೆಲಸ ನಿರ್ವಹಿಸೋದ್ರಲ್ಲಿ ದೊಡ್ಡ ಮಗುನೂ ಇರುತ್ತೆ, ಚಿಕ್ಕ ಮಗುನೂ ಇರುತ್ತೆ. ಆದ್ರೆ ಚಿಕ್ಕ ಮಗು ತನಗ್ ತಾನೇ ಅನ್ಕೊಂಡಿರತ್ತೆ, ಹೌದು ನಾನು ಇವ್ರು ದೊಡ್ಡವ್ರ ಜೊತೆ ಇದ್ದೀನಿ, ನಾನು ಈ ಕೆಲಸವನ್ನ ನಿರ್ವಹಿಸ್ಬೇಕು ಅಂತ. ಅವಾಗ ಹೋಗಪ್ಪ ಅವ್ರಿಗೊಂಚೂರು ಇದನ್ನ ಹಂಚ್ಕೊಂಡ್ಬಿಟ್ಟು ಕೊಡ್ಬೇಕು, ಇದಕ್ಕೆ ಹೆಲ್ಪ್ ಮಾಡ್ಬೇಕು, ಅಯ್ಯೋ ಬಿದ್ಬಿಟ್ಟಿದ್ದಾನೆ ಒಂಚೂರು ಆಫೀಸ್ ರೂಮಿಗೆ ಕರ್ಕೊಂಡ್ ಬಾ, ಈ ತರ ದಯೆ ಸಹಾನುಭೂತಿ ಮತ್ತೆ ಕೆಲವೊಂದು ಕೆಲ್ಸಗಳು ಮಾಡ್ಬೇಕಾದ್ರೆ ನೀನೊಂಚೂರು ಅವನ್ಗೆ ಸಹಾಯ ಮಾಡು ಅಂತ ಅನ್ಬಿಟ್ಟು ಭಾಗಿಯಾಗೋದಕ್ಕೆ ನಾವು ಶಿಕ್ಷಕರಾದವರು ಕೂಡ ಪ್ರೋತ್ಸಾಹಿಸ್ಬೇಕು. ಮತ್ತೆ ಈ ಒಂದ್ ಇದನ್ನು ಕೂಡ ಮನೆಯಲ್ಲೂ ಕೂಡ ಹೇಳೋದ್ರಿಂದ ಅವ್ರು ಹೇಳೋ ಕ್ರಮನು ಕೂಡ ಇರುತ್ತೆ. ನೀನ್ ಮಾಡುವಂತ ಜೋರಾಗಿ ಹೇಳಿದ್ರೆ ನಿಜವಾಗ್ಲೂ ಮಗು ಮಾಡೋದಿಲ್ಲ. ಹೇಳೋ ಅಂತ ಕ್ರಮದಿಂದ ಆ ಗುಣವನ್ನ ನಿಜವಾಗ್ಲೂ ತೋರಿಸಿ ಆ ಮಕ್ಕಳಿಗೆ ನಾವು ಅದನ್ನ ರೂಢಿಗತ ಮಾಡೋದ್ರಿಂದ ಅನುಸರಿಸ್ತಾರೆ.
1: ಹಾಗೇನೆ ಮೇಡಮ್, ಇವಾಗ ಉತ್ತಮ ಸ್ನೇಹ ಬಳಗ ಅಂತಂದ್ರೆ ಮಕ್ಕಳಲ್ಲಿ ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇರೋದಾಗ್ಲಿ, ಮಕ್ಕಳು ಅಂತಂದ್ರೆ ಸ್ನೇಹದಲ್ಲಿ ಇದ್ದಾಗ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇರುತ್ತೆ. ಅವ್ರ ಅಭ್ಯಾಸಗಳು ಏನಿರುತ್ತೆ ಅದೇ ಮಕ್ಕಳು ಕೂಡ ಕಲಿತಾ ಹೋಗ್ತಾರೆ. ಹಾಗಿದ್ರೆ ಉತ್ತಮ ಸ್ನೇಹ ಬಳಗ ಮಕ್ಕಳ ಅಭ್ಯಾಸಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: ಪೋಷಕರು ಶಿಕ್ಷಕರು ಅಂತ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಬರೋದೇ ಈ ಸ್ನೇಹ ಬಳಗ.
1: ಹೌದು,
0: ಇಲ್ಲಿ ತಿದ್ದುವಂತ ಕ್ರಮಗಳು ಬೇರೆ ಬೇರೆ ಇರುತ್ತೆ. ಶಿಕ್ಷಕರಾಗಿರೋರು ತಿದ್ದುವಂತ ಕ್ರಮಗಳು ಬೇರೆ, ಪೋಷಕರಾಗಿರೋರು ಬೈದು ಬುದ್ಧಿ ಹೇಳಿ ಹೊಡೆದು ಈ ರೀತಿ ಹೇಳುತ್ತೆ. ಇಲ್ಲಿ ಸ್ನೇಹ ಬಳಗದಲ್ಲಿ ಹಂಗಿಲ್ಲ. ಸ್ನೇಹ ಬಳಗದಲ್ಲಿ ಯಾವುದೇ ರೀತಿಯಾದಂತಹ ಈ ಅಬ್ಸ್ಟಕಲ್ಸ್ ಇರೋದಿಲ್ಲ, ಅಥವಾ ಡೈರೆಕ್ಟ್ ಆಗಿ ತಿದ್ದಿ ಬುದ್ಧಿ ಹೇಳೋ ಅಂತ ಎಲ್ಲಾ ಜವಾಬ್ದಾರಿನೂ ಕೂಡ ಆ ಸ್ನೇಹಿತ ಅನ್ನೋಂಗಿರುತ್ತೆ. ಹಾಗಾದ್ರೆ ಈ ಉತ್ತಮ ಸ್ನೇಹವನ್ನ ಸಂಪಾದಿಸೋದು ಹೇಗೆ ಅನ್ನೋದಕ್ಕೆ ನಾವು ಚಿಕ್ಕ ಮಕ್ಕಳಿಗೆ ಕತೆಗಳನ್ನ ಹೇಳ್ಬೋದು. ಈಗ ನೀವು ಕೇಳಿರ್ತೀರ ಮಂಗ ಮತ್ತು ಮೊಸಳೆ ಕತೆಗಳನ್ನ ಕೇಳಿರ್ತೀವಿ. ನಾವು ಆ ಮಗುಗೆ ಅದನ್ನ ಹೇಳ್ಬೇಕು. ಸೊ ಮೊಸಳೆ ಮೊಸಳೆ ಬುದ್ಧಿಯನ್ನ ಹೇಗ್ ತೋರಿಸ್ತು, ಅವಾಗ ನೀವು ಹೇಗೆ ಉಪಾಯದಿಂದ ನೀನು ಆ ಒಂದು ಅಪಾಯದಿಂದ ತಪ್ಪಿಸ್ಕೊಂಡೆ, ಈ ತರ ಕತೆಗಳನ್ನ ಹೇಳಿ. ಓಕೆ, ಗುಡ್ ಫ್ರೆಂಡ್ಸ್ ಅಂದ್ರೆ ಈ ರೀತಿ ಇದಾರೆ. ಸೊ ನೀನು ಫ್ರೆಂಡ್ಸ್ ಗಳನ್ನ ಈ ರೀತಿ ಇದ್ ಮಾಡ್ಕೊಂಡಿರ್ಬೇಕು, ಮತ್ತೆ ಆ ಫ್ರೆಂಡ್ ಏನ್ ಕ್ರಮಗಳನ್ನ ಮಾಡಿರ್ತಾನೋ ಅದೇ ಕ್ರಮಗಳನ್ನು ಕೂಡ ಇವನು ಅನುಸರಿಸ್ಕೊಳ್ತಾ ಬರ್ತಾನೆ. ಇದಕ್ಕೂ ನಾನು ನನ್ನ ಮನೆಯಲ್ಲೇ ನಡೆದಿರೋ ಅಂತ ಒಂದು ಉದಾಹರಣೆನ ಹೇಳ್ತೀನಿ ನಿಮ್ಗೆ. ನನ್ನ ಮಗಳು ಫ್ರೆಂಡ್ ಇದ್ದಾಳೆ, ದೂರದ ನನ್ಗೆ ಸಂಬಂಧಿ ಮಗಳು ಕೂಡ. ಅವಳು ಬೆಳಗ್ಗೆ ಬೇಗ ಎದ್ದಳ್ತಾ ಇದ್ಲು, ಅವಳ ಕೆಲ್ಸ ಅವಳೆ ಮಾಡ್ಕೊಂತಾ ಇದ್ಲು, ಮತ್ತೆ ಆಗಿದ ತಕ್ಷಣನೇ ಸ್ನಾನ, ಆಗಿದ ತಕ್ಷಣ ಪೂಜೆ, ಆಮೇಲೆ ತಿಂಡಿ, ಇಷ್ಟೆಲ್ಲ ಆಗಿದ್ದಾದ್ಮೇಲೆ ಮಾತುಕತೆ, ತನ್ನ ಊಟ ತಟ್ಟೆ ಏನಿದೆ ಅದನ್ನ ಅವಳೆ ವಾಶ್ ಮಾಡಿ ತೊಳೆದು ಇಡೋದ್ರಿಂದ ಇರ್ಬೋದು, ಈ ತರದನ್ನೆಲ್ಲ ಒಂದು ನಾಲ್ಕೈದು ದಿನ ಮಾಡಿದ್ದನ್ನ ನನ್ ಮಗಳು ಗಮನಿಸಿದ್ಲು. ಅದನ್ನ ಜೊತೆನಲ್ಲೇ ಇದ್ಲಲ್ಲ, ಅದ್ರ ನೆಕ್ಸ್ಟ್ ಇಂದ ಅವಳು ಕೂಡ ಅದನ್ನೇ ಅನುಸರಿಸ್ತಾ ಬಂದ್ಲು. ಇದರಿಂದ ಹೇಳ್ಬೋದು ಏನಪ್ಪಾ ಅಂದ್ರೆ ಉತ್ತಮ ಸ್ನೇಹ ಇದೆ, ಅವರು ಯಾವ ತರ ಇದಾರೋ ಈ ಮಕ್ಕಳು ಕೂಡ ಅದನ್ನೇ ಇಮಿಟೇಟ್ ಮಾಡ್ತಾ ಹೋಗ್ತಿದ್ದಾರೆ, ಅಂದ್ರೆ ಅನುಸರಿಸ್ತಾ ಹೋಗ್ತಿದ್ದಾರೆ. ಹಾಗಾಗಿ ಆ ಒಂದು ಒಳ್ಳೆ ಸ್ನೇಹ ಬಳಗದಿಂದ

0: ನಿಜವಾಗ್ಲೂ ಆ ಮಗುಗೆ ಆಗುವಂತ ಪ್ರತಿ ಈಗ ನಮ್ಮ ಹತ್ರ ಹಂಚ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ಅಂದ್ರೆ ಟೀಚರ್ಸ್ ಹತ್ರ ಹಂಚ್ಕೊಳ್ಳೋದೇ ಬೇರೆ ಇರುತ್ತೆ, ಪೋಷಕರ ಹತ್ರ ಹಂಚ್ಕೊಳ್ಳೋದೇ ಬೇರೆ ಇರುತ್ತೆ, ಆ ಒಂದು ಸ್ನೇಹ ಬಳಗದಲ್ಲಿ ಇರೋ ರೀತಿನೇ ಬೇರೆ ಇರುತ್ತೆ. ಹಂಗಾಗಿನೂ ಕೂಡ ಆ ಮಕ್ಕಳ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳಾಗಿರ್ಬೋದು ಒಳ್ಳೆ ಅಭ್ಯಾಸಗಳಾಗಿರ್ಬೋದು, ಪ್ರತಿಯೊಂದು ಅವಲಂಬಿತ ಆಗಿದ್ದು ಆ ಸ್ನೇಹ ಬಳಗ ಇಂದನೇ. ಹಾಗಾಗಿ ಆ ಮಗುವಿನ ಮೇಲೆ ಒಳ್ಳೆ ಪರಿಣಾಮ ಬೀರ್ಬೇಕು ಅಂದ್ರೆ ಅದಕ್ಕೊಂದು ಉತ್ತಮವಾಗಿರುವಂತಹ ಸ್ನೇಹ ಬಳಗ ನಿಜವಾಗ್ಲೂ ಅವಶ್ಯಕತೆ ಇದೆ.
1: ಹೌದು ಮೇಡಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಾಗೇನೆ ಮೇಡಮ್, ಈಗ ಮಕ್ಕಳಲ್ಲಿ ಶಿಸ್ತು ಮತ್ತೆ ಜವಾಬ್ದಾರಿತನ, ಜವಾಬ್ದಾರಿತನ ಅಂತ ಹೇಳೋದಾದ್ರೆ ಅಟ್ಲೀಸ್ಟ್ ಅವ್ರ ಕೆಲಸನೇ ಅವ್ರು ಮಾಡೋ ಅಂತ ವಿಷಯ ಆಗಿರ್ಬಹುದು, ಜವಾಬ್ದಾರಿತನವನ್ನ ಬಿಡಿಸುವ ವಿಧಾನಗಳು ಯಾವ್ಯಾವ್ದು ಅಂತ ಹೇಳ್ತೀರಾ?
0: ಜವಾಬ್ದಾರಿತನ ಅಂದಾಗ್ಲೂ ಕೂಡ ಮತ್ತೆ ನಾನು ಮೊದ್ಲಿಗೆ ಹೇಳ್ದಂಗೆನೆ ಇದು ಮನೆಯಲ್ಲೇ ಶುರು ಆಗ್ಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ಹೆಗ್ಗಳಿಕೆ ಆಗ್ಬಿಟ್ಟಿದೆ ಪೋಷಕರಿಗೆ, ಏನಪ್ಪ ಅಂದ್ರೆ ನನ್ ಮಗಳು ಒಂದು ಕೆಲ್ಸ ಮುಟ್ಟೋದಿಲ್ಲ, ನನ್ನ ಮಗ ಒಂದು ಕೆಲ್ಸ ಮಾಡೋದಿಲ್ಲ ಅಂತ. ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಕೊಟ್ಟಿದಂತಹ ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ಆ ಮಗು ಮುಗ್ಸುತ್ತಾ, ಮುಗ್ಸಿದ್ಯಾ ಮುಗ್ಸಿಲ್ವಾ ಇನ್ನೊಂದು ಸ್ವಲ್ಪ ಸಮಯವನ್ನ ಕೊಡ್ಬೇಕು ನಾವು, ಅದು ಮಾಡಿದ ನಂತರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡೋದು, ಅಂದ್ರೆ ನಾವೊಂದು ಪ್ರಶಂಸೆ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿ ಮತ್ತೆ ಮಕ್ಕಳಿಗೆ ಹೇಳ್ಬೇಕು ನಾವು ಇದು ನಿನ್ನ ಕೆಲ್ಸ, ಇದು ನಿನ್ನ ಮಕ್ಕಳಿಗೆ ಪ್ರಶಂಸೆಯನ್ನ ಕೊಡೋದ್ರ ಜೊತೆಗೆ ಇದು ನಿನ್ನ ಕೆಲ್ಸ, ಇದು ನಿನ್ ಕೆಲ್ಸ ನೀನ್ ಪೂರ್ಣ ಮಾಡು, ಇದು ನಿನ್ ಜವಾಬ್ದಾರಿ ನೀನ್ ತಗೊಂಡ್ಬಂದಿಟ್ಬಿಡು ಅಂತ ನಾವೇ ಕೆಲವೊಂದು ಕೆಲಸವನ್ನ ಕೊಡ್ಬೇಕು. ಮನೆಗಳಲ್ಲಿ ಮಕ್ಕಳಿಗೆ ನಿಜವಾಗ್ಲೂ ಕೆಲ್ಸವನ್ನ ಕೊಟ್ಟು ನಾವೇ ಇಲ್ಲಿ ಇದ್ ಮಾಡ್ಬೇಕು ಇದಕ್ಕೆ. ಮತ್ತು ನಾನು ಹೇಳೋದಾದ್ರೆ ಮನೆಗೆ ಬರ್ತಾ ಇದಾರೆ ಒಬ್ರು ಯಾರೋ ಬರ್ತಾ ಇದಾರೆ ಅಂದಾಗ ಅಥವಾ ಬಂದಾಗ ನೀರ್ ಕೊಡ್ಲಾ, ನೀರ್ ಕುಡಿತೀರಾ, ಕುತ್ಕೊಳ್ಳಿ, ಇಲ್ಲ ಅಪ್ಪ ಇಲ್ಲಿದ್ದಾರೆ, ಅಮ್ಮನ ಕರಿಲ್ಲ, ನೀವು ಇನ್ನೇನಾದ್ರೂ ತಿಂಡಿ ತಿಂತೀರಾ, ಈ ರೀತಿ ನಾವು ಕೂಡ ಒಂದು ಹೇಗೆ ಕೇಳ್ತೀವಿ ಅನ್ನೋದನ್ನ ಮಗು ನೋಡಿರುತ್ತೆ, ನೋಡಿ ಅದನ್ನು ಕೂಡ ಅನುಸರಿಸುತ್ತೆ. ಈ ಕೆಲಸವನ್ನ ಆ ಮಗು ಮಾಡ್ಲಿ ಅನ್ಬಿಟ್ಟು ನಾವು ಒಂದು ಜವಾಬ್ದಾರಿಯನ್ನು ಕೊಟ್ಟು ಅದಕ್ಕೆ ರೂಢಿಗತ ಮಾಡಿಸ್ಬೇಕು. ಇದು ಯಾವುದು ಸಹ ಮತ್ತು ಹೇಳ್ದಂಗೆ ಒಂದೇ ದಿನದಲ್ಲಿ ಆಗಿರೋದಿಲ್ಲ, ನಾವು ಹೇಗ್ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ದಿನಪ್ರತ್ಯೇ ಇದು ಕೂಡ ಒಂದು ರೂಢಿ ಆಗ್ತಾ ಹೋಗುತ್ತೆ.
1: ಮ್ಯಾಮ್, ಹಾಗೇನೆ ಮನೆ ವಾತಾವರಣ ಅಂತಂದ್ರೆ, ಮನೆ ವಾತಾವರಣ ಅನ್ನೋದು ಕೇವಲ ಮಕ್ಕಳ ಅಭ್ಯಾಸಗಳ ಮೇಲೆ ಅಂತಲ್ಲ, ಮಕ್ಕಳ ಕಲಿಕೆ ಮೇಲೆ ಆಗಿರ್ಬೋದು, ಮಕ್ಕಳು ನಡ್ಕೊಳ್ಳೋ ರೀತಿ ಮೇಲೆ ಕೂಡ ತುಂಬಾ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಮನೆಯ ವಾತಾವರಣ ಮಕ್ಕಳ ಅಭ್ಯಾಸಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ?
0: ಮನೆ ಅಂದ ತಕ್ಷಣ ನಾವೆಲ್ಲ ಅನ್ಕೊಂತೀವಿ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಅಂತ. ಆಕ್ಚುಲಿ ಅದೊಂದು ಕುಟುಂಬ ಅಂದ್ರೆ ಅಲ್ಲಿ ಅಜ್ಜಿ ತಾತ ಅಂಕಲ್ ಆಂಟಿ ಅತ್ತೆ ಮಾವ ಇವರೆಲ್ಲರೂ ಈ ಒಂದು ಇದಕ್ಕೆ ಭಾಗಿಯಾಗಿರ್ತಾರೆ. ಮತ್ತೆ ಒಂದ್ ಮಗುಗೆ ಒಂದು ಸಂಸ್ಕಾರ ಬೆಳೀತಾ ಇದೆ ಅಂದ್ರೆ ಆ ಕುಟುಂಬ ಅದನ್ನ ಯಾವಾಗ್ಲೂ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಈ ಇದಕ್ಕೆ ಹೇಳೋದಾದ್ರೆ ಮನೆಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ದೊಡ್ಡವ್ರು ಏನ್ ಮಾಡ್ತಾ ಇದಾರೆ ಮಗು ಅದನ್ನ ಅನುಸರಣೆ ಮಾಡ್ತಾ ಹೋಗುತ್ತೆ. ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದು, ಮತ್ತೆ ಓದೋ ಅಂತ ಹವ್ಯಾಸಗಳನ್ನ ಮಾಡೋದು, ಮತ್ತೆ ದೊಡ್ಡವರು ಅಂದ ತಕ್ಷಣನೇ ನಾವ್ ಅನ್ಕೊಂಡ್ಬಿಟ್ಟಿರ್ತೀವಿ ನಾನ್ ಹೇಳ್ದಂಗ ಮಗು ಕೇಳ್ಬೇಕು ಅಂತ. ನಾವು ಕೂಡ ಆ ಮಗುಗೆ ಒಂದ್ ಜವಾಬ್ದಾರಿನ ಕೊಟ್ಟು ಇವತ್ ಇವನ್ ಮಾಡದ್ನಪ್ಪ, ಇವತ್ ಈ ಕೆಲ್ಸ ಮುಗಿಸಿದ್ರಪ್ಪ ಅಂತ ನಾವ್ ಯಾವಾಗ ಆ ಮಗುಗೆ ಹೊಗಳುತ್ತೀವೋ ಅವಾಗ ಅದು ಫೀಲ್ ಅದೊಂದು ಭಾವನೆ ಬೆಳೀತಾ ಹೋಗುತ್ತೆ. ಹೌದು, ನಾನು ಇವತ್ ಈ ಕೆಲ್ಸ ಮಾಡಿದೀನಿ ಅದಕ್ಕೆ ನನ್ಗೆ ಇಷ್ಟೆಲ್ಲ ಇದೆ ಅಂತ. ಇನ್ನ ಅಜ್ಜಿ ತಾತ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಇವರು ಮನೆಗಳಲ್ಲಿ ಇರೋದ್ರಿಂದನೂ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರಿಂದನು ಕೂಡ ಆ ಮಗು ನಿಜವಾಗ್ಲೂ ಒಂದು ಒಳ್ಳೆ ಅಭ್ಯಾಸವನ್ನ ಕೊಡ್ತಾ ಹೋಗುತ್ತೆ.
2: ಮತ್ತೆ ಅಪ್ಪ ಅಮ್ಮ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀರಪ್ಪ ನೀನ್ ಇದನ್ ಮುಗಿಸ್ಬಿಡು ಅಂತ ಹೇಳ್ತಾರೆ.
0: ಮತ್ತೆ ಅಜ್ಜಿ ಇದ್ರೆ ಏನ್ ಮಾಡತ್ತೆ, ಒಂದು ಬೆಳಗ್ಗೆ ಪೂಜೆಗೆ ಹೂ ಕೇಳೋದಾಗಿರ್ಬೋದು ಅಥವಾ ಬತ್ತಿ ಒಸಿಯೋದಾಗಿರ್ಬೋದು ಅಥವಾ ಇನ್ನೇನಾದ್ರೂ ಕೆಲ್ಸಗಳನ್ನ ನಿರ್ವಹಿಸ್ತಾ ಇರ್ತಾರೆ, ಅಥವಾ ಸೊಪ್ಪು ಬಿಡಿಸೋದು ತರಕಾರಿ ಹೆಚ್ಚೋದು. ಇದನ್ನ ನೋಡ್ತಾ ನೋಡ್ತಾ ನೋಡ್ತಾನೋ ಮಗುನು ಕೂಡ ಅದೇ. ಇನ್ನ ತಾತ ಸಂಜೆ ಆದ್ರೆ ವಾಕ್ ಮಾಡ್ತಾ ಇರುತ್ತೆ, ಬೆಳಗ್ಗೆ ಇದ್ರೆ ಪೇಪರ್ ಓದ್ತಾ ಇರುತ್ತೆ. ಇದನ್ನ ಮಗು ನೋಡ್ತಾ ನೋಡ್ತಾ ಓಕೆ ಇದನ್ ನಾನು ಕೂಡ ಮಾಡ್ಬೇಕು ಅನ್ನೋದು ಆ ಮಗುಗೆ ನಿಜವಾಗ್ಲು ರೂಢಿ ಆಗ್ತಾ ಹೋಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಕೆಲವೊಂದು ಅಭ್ಯಾಸಗಳು ಈ ಒಂದು ಇದರಿಂದ ಚಟುವಟಿಕೆಯಿಂದ ಪ್ರಭಾವ ಬೀರ್ತಾ ಹೋಗುತ್ತೆ.
1: ಹೌದು ಮ್ಯಾಮ್, ನೀವು ಹೇಳಿದಾಗ ಏನಂದ್ರೆ ಮನೆಯಲ್ಲಿರೋ ಕುಟುಂಬ ಹೇಗೆ ಅವ್ರು ನಡ್ಕೋತಾರೆ ಅನ್ನೋದ್ರ ಬಗ್ಗೆನು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ.
0: ಹೌದು, ಅವರ ಮಾತುಗಳು ಸಹ ಆ ಮಗು ತುಂಬಾ ಅನುಕರಣೆ ಮಾಡುತ್ತೆ. ಮಾಮ ಹೇಗ್ ಮಾತಾಡ್ತಾರೆ, ಅತ್ತೆ ಹೇಗ್ ಮಾತಾಡ್ತಾರೆ, ಯಾರು ಎಷ್ಟು ಜೋರು ಮಾತಾಡ್ತಾರೆ, ಎಷ್ಟು ಮೆಲುಧ್ವನಿನಲ್ಲಿ ಮಾತಾಡ್ತಾರೆ, ಪ್ರತಿಯೊಂದು ಕೂಡ ಆ ಕುಟುಂಬದ ಸದಸ್ಯರಿಂದಲೇ ನಿಜವಾಗ್ಲೂ ಅದು ಪರಿಣಾಮವನ್ನ ಬೀರುತ್ತೆ.
1: ಇವಾಗ ಪೇರೆಂಟ್ಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮಕ್ಳಿದ್ರು ಕೂಡ ಅವ್ರ ಮುಂದೆನೆ ಜಗಳ ಆಡೋದಾಗ್ಲಿ ಆತರ ತುಂಬಾ ಪರಿಣಾಮ ಬೀಳ್ತಾ ಇದೆ ಮಕ್ಳ ಮೇಲೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಪೋಷಕರಿಗೆ ನಾನು ಹೇಳೋದು ಮತ್ತೆ ನಾನಾದ್ರೂ ಅದನ್ನ ಅನುಕರಣೆ ಮಾಡೋದೇನಂದ್ರೆ ನಮ್ಮ ಈಗೋಗಳನ್ನ ನಿಜವಾಗ

0: ಮಕ್ಕಳು ಮಕ್ಕಳು ಮುಂದೆ ಸೈಡಿಗಿಟ್ಟು ಆ ಮಕ್ಕಳಿಗೋಸ್ಕರ ಏನೇ ವಿಚಾರಗಳು ನಡೀತಾ ಇದ್ರು ಅದು ಸ್ವಲ್ಪ ನಿಧಾನವಾಗಿ ಆಗೋದನ್ನ ಇದು ಮಾಡ್ಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇದು ನನ್ನ ಗುರು ಹೇಳಿದ್ದಂಥದ್ದು, ಅವರ ಮನೆಯಲ್ಲೂ ಕೂಡ ಹೀಗೇನೆ ತುಂಬಾ ಜಗಳಗಳು ನಡೀತಾ ಇತ್ತಂತೆ. ಪ್ರತಿದಿನ ಕೂಗಾಟ ಹಾರಾಟ ಹೀಗೆ ಇರ್ತಿತ್ತು. ನೀನ್ ಮಾಡಿದ ಸರಿ, ನಾನ್ ಮಾಡಿದ ಸರಿ, ಹೀಗೆ ನಡೀತಾ ಇತ್ತಂತೆ. ಒಂದು ದಿನ ಮಗಳಿಗೆ ಮಾತಾಡ್ತಾ ಮಾತಾಡ್ತಾ, ಇನ್ನೇನ್ ಮಗಳೆ, ನೀನು ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಓದಿದ್ ಮುಗಿಸಿದ ನಂತರ ನಿನ್ಗೆ ಒಂದು ಮದ್ವೆ ಮಾಡಿ, ಜೋರು ಮದ್ವೆ ಮಾಡಿ ಕಳಿಸ್ತೀವಿ ಮನೆಗೆ ಅಂತಂದಾಗ, ಆ ಮಗುವಿನ ಬಾಯಲ್ಲಿ ಬಂದಿದ್ದನ್ನ ಗುರು ಹೇಳ್ಬೇಕಾದ್ರೆ ನಿಜವಾಗ್ಲೂ ನನ್ಗಾದ್ರೂ ಬೇಜಾರು ಅನ್ಸ್ತು. ನಾನಂತೂ ಮದ್ವೆ ಆಗೋದಿಲ್ಲ, ನಾನು ಪ್ರತಿದಿನ ನಿಮ್ಮ ಜಗಳಗಳನ್ನ ನೋಡಿ ಈ ರೀತಿ ಜಗಳ ಆಡೋದಕ್ಕೆ ನಾನು ಮದ್ವೆ ಆಗ್ಬೇಕಾ, ನಾನಂತೂ ಮದ್ವೆ ಆಗದೆ. ಈ ರೀತಿ ಆ ಮಗುವಿನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದನ್ನ ನಾವು ತಪ್ಪಿಸ್ಬೇಕು. ಅಂದ್ರೆ ನಾವು ಪೋಷಕರಾಗಿರೋರು ನಿಜವಾಗ್ಲೂ ನಮ್ದೆಲ್ಲಾ ಇದನ್ನ ಬದಿಗಿಟ್ಟು ಮಗು ಮುಂದೆ ಕೇಳೋದನ್ನ ನೇರಾನೇರವಾಗಿ ನಿಧಾನವಾಗಿ ಕೇಳಿ ಆ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕೆ ಹೊರತು ಮಕ್ಳು ಮುಂದೆ ಅದೇ ಅದು ಒಂದಿನ ಎರಡು ದಿನ ಓಕೆ, ಯಾವಾಗ್ಲೂ ಅದೇ ತರ ಆಗ್ತಾ ಇದ್ರೆ ಇವ್ರದ್ದು ಇದ್ದಿದ್ದೆ. ನಾನು ಕೇಳುಗ್ರಲ್ಲಿ ಮತ್ತೆ ಹೇಳ್ತೀನಿ, ಇದು ನಂದು ಕೂಡ ಒಂದು ಉದಾಹರಣೆ. ಏನಪ್ಪ ಅಂದ್ರೆ, ಹಿಂಗೆ ನಮ್ಮ ಮನೆಯಲ್ಲೂ ಒಂದು ಹೆಲ್ದಿ ಆರ್ಗ್ಯುಮೆಂಟ್ಸ್ ತರ ನಡೀತಾನೆ ಇರುತ್ತೆ. ಹಿಂಗೆ ನಡೀತಾ ನಡೀತಾ ಒಂದ್ ಸ್ವಲ್ಪ ಮಾತು ಬಿಡೋದು ಒಂದು ರೂಢಿ ಆಗ್ಬಿಟ್ಟಿದೆ ನಮ್ಮ. ಎಷ್ಟೊತ್ತಾದ್ರೂ ಮಾತಾಡೋದಿಲ್ಲ ನಾವು. ಹೀಗೆ ಒಂದು ಏನೋ ಒಂದು ಚಿಕ್ಕದು ಒಂದು ಸಣ್ಣ ಜಗಳ ನಡೆದಿರುತ್ತೆ. ಜಗಳ ನಡೆದು ಏನೋ ಇನ್ನೂ ಒಂದು ಅರ್ಧ ಗಂಟೆನೂ ಆಗಿಲ್ಲ, ನಾವು ಆರಾಮಾಗಿ ಟೀ ಕುಡಿತಾ ಮಾತಾಡ್ತಿರ್ತೀವಿ. ನನ್ ಮಗಳು ಬರ್ತಾಳೆ, ನನ್ ಮಗಳು ಬಂದು ಓ ಏನು ಇಷ್ಟ ಬೇಗ ಒಂದಾಗ್ಬಿಟ್ರಾ. ಅಲ್ಲಿಗೆ ನನ್ಗೆ ಅವತ್ತು ಅನ್ಸಿದ್ದೇನಂದ್ರೆ, ಮಗು ಮನ್ಸಲ್ಲಿ ಬಂದ್ಬಿಟ್ಟಿತ್ತು ಇವ್ರು ಜಗಳ ಆಡಿದ್ರೆ ಒಂದ್ ಅರ್ಧ ಮುಕ್ಕಾಲ್ ದಿನ ಮಾತಾಡಲ್ಲ, ಅರ್ಧ ಗಂಟೆ ಬೇಗನೆ ಇವರು ಒಂದಾಗ್ಬಿಟ್ರಲ್ಲ ಅನ್ನೋ ಒಂದು ಅವತ್ತೇ ನಾನು ಇದನ್ ನಿಲ್ಸಿದೆ. ಏನೇ ಆದ್ರೂ ಮಗು ಮುಂದೆ ಮಾತ್ರ ನಾನು ಇದು ಮಾತಾಡ್ಬಾರ್ದು.
1: ಒಂದೊಳ್ಳೆ ಸಲಹೆ ನೀಡಿದ್ರಿ ಮೇಡಮ್. ಇದೆಲ್ಲ ಪೋಷಕರು ಕೂಡ ಅನುಕರಣೆ ಮಾಡ್ಕೋಬೇಕು. ಅದು ಅಂದ್ರೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅರಿವು ಇರೋದಿಲ್ಲ, ಅದು ಒಂದು ಬೇಜಾರ್ ವಿಷಯ ಅಂತಾನೆ ಹೇಳ್ಬಹುದು. ಹಾಗೇನೆ ಮೇಡಮ್, ಇವಾಗ ಹೇಳೋದಾದ್ರೆ ಅಂದ್ರೆ ಹಿರಿಯರ ಸಲಹೆಗಳು ಅಥವಾ ಕಥೆಗಳು ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಮೂಡಿಸಬಹುದಾ?
0: ಹೌದು, ಖಂಡಿತ ಮೂಡಿಸ್ಬೋದು. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಏನೇ ಇದಾದ್ರೂ ಸಣ್ಣ ಕಥೆಗಳನ್ನ ಹೇಳ್ತಾ ಇದ್ರು, ನೀತಿ ಕಥೆಗಳನ್ನ ಹೇಳ್ತಿದ್ರು. ಪ್ರತಿದಿನ ನಾವು ಮಲ್ಕೊಂತಾ ಇದೀವಿ ಅಂದ್ರೆ ಕಥೆಗಳನ್ನ ಕೇಳ್ಕೊಂಡೆ ಮಲ್ಕೋತಾ ಇದ್ವಿ. ಅದು ಒಂದು ಪಂಚತಂತ್ರ ಕಥೆಗಳಾಗಿರ್ಬೋದು, ಈಸಪ್ಪನ ಕಥೆಗಳಾಗಿರ್ಬೋದು, ಕೆಲವೊಮ್ಮೆ ದೆವ್ವದ ಕಥೆಗಳಾಗಿರ್ಬೋದು, ಅಥವಾ ಶಿಶು ಗೀತೆಗಳಾಗಿರ್ಬಹುದು. ಈ ತರದನ್ನ ಯಾವಾಗ್ಲೂ ನಾವು ಕೇಳ್ತಾ ಇದ್ವಿ. ಎಷ್ಟೋ ಜೀವನದ ಮೌಲ್ಯಗಳು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದು ಕಥೆಗಳ ಮೂಲಕನೇ ಆಗತ್ತೆ ಅಂತ ನಾನಾದ್ರೂ ಹೇಳ್ತೀನಿ. ಕೆಲವೊಂದು ಗುಣಗಳು ಯಾವ್ಯಾವ್ದಿರ್ಬೋದು, ಈಗ ನಾವು ಅವಾಗ್ಲೇ ಮಾತಾಡಿದ್ವಿ, ಒಂದು ಉತ್ತಮ ಸ್ನೇಹ ಬಳಗ ಅಂತ, ಅಥವಾ ಪ್ರಾಮಾಣಿಕತೆ, ಅಥವಾ ಸಹಾಯ ಮಾಡುವಂತ ಮನೋಭಾವ, ಅಥವಾ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋ ಅಂತ ಒಂದು ಗಾದೆ ವಿಸ್ತರಣೆ ಆಗಿರ್ಬೋದು, ಅಥವಾ ಒಂದು ಉತ್ತಮ ಅಭ್ಯಾಸಗಳನ್ನ ಮಾಡಿಕೊಂಡು ಶಿಸ್ತುಬದ್ಧವಾಗಿ ಕ್ರಮವಾಗಿ ಹೇಗಿರೋದು ಅನ್ನೋದು, ಈ ಕಥೆಗಳು ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಸುಲಭವಾಗಿ ಆ ಮಕ್ಳ ಮನಸ್ಸನ್ನ ಸೇರುತ್ತೆ, ಬೇಗ ಬರುತ್ತೆ ಆ ಮಕ್ಳ ಮನಸ್ಸಿಗೆ. ಸೊ ಹಿರಿಯರ ಅನುಭವಗಳನ್ನ ಹೇಳ್ತಾ, ನಾವ್ ಹೀಗಿದ್ವಿ ಹೀಗ್ ಮಾಡಿದ್ವಿ ಅಂತ ಅವರ ಮಾರ್ಗದರ್ಶನದಿಂದನೂ ಕೂಡ ಮಕ್ಳಿಗೆ ಸರಿಯಾದ ದಾರಿಯನ್ನ ತೋರಿಸ್ತಾ ಹೋಗುತ್ತೆ. ನಾನು ಪಂಚತಂತ್ರದ ಕಥೆಗಳು ಅಥವಾ ಸಣ್ಣ ಸಣ್ಣ ಕಥೆಗಳನ್ನ ಹೇಳೋದು, ಅಥವಾ ಈಗ ಇತ್ತೀಚೆಗೆ ತುಂಬಾ ಮೋರಲ್ ಸ್ಟೋರೀಸ್ ಅಂತ ಏನ್ ಕರೆದ್ವಿ ಇವಾಗ, ಅದನ್ನ ಹೇಳೋದ್ರ ಮುಖಾಂತರ ಮಕ್ಳಿಗೆ ಆ ದಿನದ ಶುರುನ ನಾನು ಆ ರೀತಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ.
1: ಒಳ್ಳೆ ಅಭ್ಯಾಸ ಮ್ಯಾಮ್. ಹಾಗೇನೆ ಮೇಡಮ್, ಇವಾಗ ಮಕ್ಕಳು ತಪ್ಪು ಮಾಡೋದು ಅದು ಸಹಜ ಅಂತಾನೆ ಹೇಳಬಹುದು, ಮಕ್ಕಳ ತಪ್ಪು ಅಭ್ಯಾಸವನ್ನ ಸರಿಪಡಿಸುವ ಸರಿಯಾದ ವಿಧಾನ ಅಂತಂದ್ರೆ ಯಾವುದು?
0: ಮಕ್ಕಳು ಅಂದ್ಮೇಲೆನೆ ತಪ್ಪು ಮಾಡ್ತಾರೆ.
1: ಹೌದು,
0: ಅವ್ರು ಇನ್ನು ಈಗಿನ್ನೂ ಅವರು ಕಲಿಕೆಯ ಹಂತದಲ್ಲಿ ಇರೋದ್ರಿಂದ ನಿಜವಾಗ್ಲೂ ತಪ್ಪು ಮಾಡೇ ಮಾಡ್ತಾರೆ. ಆದ್ರೆ ಅದನ್ನ ನಾವು ಕೋಪದಿಂದಲೋ ಅಥವಾ ತುಂಬಾ ಅವ್ರಿಗೆ ಅಗ್ರೆಸಿವ್ ಇಂದನೋ ನಾವು ಅದನ್ನ ಇದು ಮಾಡೋದು ತಪ್ಪು. ಒಂದು ಪ್ರೀತಿಯಿಂದ ಸಹನೆಯಿಂದ ತಿದ್ದಬೇಕು. ಇದು ಕೇಳುಗರಲ್ಲಿ ಅನ್ಕೊಂತಾ ಇರ್ತಾರೆ ಏನಪ್ಪ ಅಂದ್ರೆ, ಓ ಪ್ರೀತಿಯಿಂದ ಸಹನೆಯಿಂದ ಮಾಡು, ತಮಗೆ ಕೋಪ ನೆತ್ತಿಗೇರಿರುತ್ತೆ ಅಂತ. ನಿಜವಾಗ್ಲೂ ಹೌದು, ಸೇರಿರುತ್ತೆ, ನಾನಾದ್ರೂ ಒಪ್ಕೋತೀನಿ ಅದು. ಆದ್ರೆ ಅವ್ರಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಮಾಡೋದ್ರಿಂದ, ಇಲ್ಲ ಇದು ಮಾಡಿ ತಪ್ಪಲ್ವಾ ನೀನು ಅಂತ ಅವ್ರಿಗೆ ಹೇಳೋದ್ರಿಂದ, ಸರಳವಾಗಿ ವಿವರಿಸಬೇಕು ನಾವು, ಹಿಂಗ್ ಮಾಡಬಾರ್ದು ಹೀಗ್ ಮಾಡಬಾರ್ದು ಅಂತ ಅನ್ಬಿಟ್ಟು. ಹಾಗೇನೆ ಮಕ್ಕಳನ್ನ ಒಂದು ಒಳ್ಳೆ ಅಭ್ಯಾಸ ಮಾಡಿದಾಗ ನಾವು ಹೇಗೆ ಪ್ರೋತ್ಸಾಹಿಸಿರ್ತೀವೋ, ಹಾಗೆ ತಪ್ಪು ಮಾಡಿದಾಗ್ಲೂ ಕೂಡ ನಾವು ಒಂದು ಸ್ವಲ್ಪ ಅವ್ರಿಗೆ ತಿದ್ದಿ ಹೇಳೋದು ಕೂಡ ನಮ್ಮ ಗುಣಗಳಾಗಿರುತ್ತೆ. ಅದು ಶಾಲೆಯಲ್ಲಾಗಿರ್ಬೋದು

0: ಮನೆಗಳಲ್ಲಾಗಿರ್ಬಹುದು. ಮತ್ತೆ ಪ್ರಶಂಸೆ ಅಂತ ನಾನು ಅವಾಗ್ಲೇ ಒಂದ್ ಮಾತು ಯೂಸ್ ಮಾಡಿದ್ನಲ್ಲ, ಇದು ಕೂಡ ಒಂದು ಪರಿಣಾಮಕಾರಿ ವಿಧಾನ ಅವರ ತಪ್ಪು ಅಭ್ಯಾಸಗಳನ್ನ ಇದ್ ಮಾಡೋದು. ಇದಕ್ಕೂ ಒಂದು ಚಿಕ್ಕದನ್ನ ಹೇಳ್ತೀನಿ. ನಾನು ಇಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ರೆಸಿಡೆನ್ಷಿಯಲ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ಈ ರೀತಿ ಒಂದು ಕ್ಲೀನಿಂಗ್ ಅನ್ನೋದು ಇರ್ತಾ ಇರಲಿಲ್ಲ ಅಲ್ಲಿನ ವಾಶ್ರೂಮ್ಸ್ಗಳಲ್ಲಿ. ಯಾವಾಗ ನಾವು ಅದನ್ನು ಒಂದು ಇನ್ಸ್ಟ್ರಕ್ಷನ್ಸ್ ಥರ ಹೇಳ್ತೀವಿ, ಅವ್ರನ್ನೆಲ್ಲ ಒಂದು ಕಡೆ ಕರೆದ್ಬಿಟ್ಟು ಈ ರೀತಿ ಅಂತ ಅಂದ್ಬಿಟ್ಟು ಅವ್ರಿಗೆ ತಿಳಿಸ್ತಾ ಹೋಗ್ತೀವಿ, ಆ ಇನ್ಸ್ಟ್ರಕ್ಷನ್ಸ್ ಹೇಳಬೇಕಾದ್ರೆ ಕ್ರಮಬದ್ಧವಾಗಿ ಹೇಳಿರ್ತೀವಿ, ಇಲ್ಲ ನೀವು ವಾಶ್ರೂಮ್ಸ್ನ ಈ ರೀತಿ ಯೂಸ್ ಮಾಡಬೇಕು, ಡಸ್ಟ್ಬಿನ್ನನ್ನು ಈ ರೀತಿ ಯೂಸ್ ಮಾಡಬೇಕು, ಊಟ ಆಗಿದ್ದಾದ್ಮೇಲೆ ಕ್ಯಾಂಟೀನಲ್ಲಿ ಈ ರೀತಿ ನೀವು ತಟ್ಟೆಗಳನ್ನು ಇಡಬೇಕು, ಈ ರೀತಿ ಅವ್ರಿಗೆ ಮೊದಲು ನಾವು ಆ ರೀತಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ಹಂಗೂ ತಪ್ಪಾಯ್ತಾ ಹೇಳೋ ಅಂತ ವಿಧಾನ, ಮತ್ತೂ ತಪ್ಪಾಯ್ತಾ ಇನ್ನೊಬ್ಬ ಮಗು ಹೇಗ್ ಮಾಡ್ತಾ ಇದ್ದಾನೆ ನೋಡು ಅಂತ ಅವ್ರನ್ನ ತೋರಿಸಿ ಉದಾಹರಣೆ ಕೊಡೋದ್ರ ಮೂಲಕ ನಿಜವಾಗ್ಲೂ ಆ ಮಗುವಿನ ತಪ್ಪು ಅಭ್ಯಾಸಗಳನ್ನ ಕಡಿಮೆ ಮಾಡಬಹುದು.
1: ಹೌದು ಮ್ಯಾಮ್, ಹಾಗೇನೆ ಈಗ ಉತ್ತಮ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೇಗೆ ಸಹಾಯ ಮಾಡುತ್ತೆ?
0: ಹೌದು, ಉತ್ತಮ ಅಭ್ಯಾಸ ಅನ್ನೋದು ಆ ಮಗುವಿನ ಒಂದು ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಒಂದು ಚಿಕ್ಕ ಚಿಕ್ಕ ಬ್ಲಾಕ್ಗಳೆಲ್ಲ ಸೇರಿ ಹೇಗೆ ಒಂದು ದೊಡ್ಡದಾಗಿ ಒಂದು ಕಾಂಪ್ಲೆಕ್ಸ್ ರೀತಿಯಲ್ಲಿ ನಿರ್ಮಾಣ ಆಗುತ್ತೋ, ಈ ಒಂದೊಂದು ಚಿಕ್ಕ ಚಿಕ್ಕ ಅಭ್ಯಾಸ, ಚಿಕ್ಕ ಚಿಕ್ಕ ಶಿಸ್ತು ಕ್ರಮಗಳು ಆ ಮಗುವಿನ ವ್ಯಕ್ತಿತ್ವವನ್ನು ನಿರ್ಮಾಣವಾಗ್ತಾ ಹೋಗುತ್ತೆ, ಆ ಮಗುವಿನಲ್ಲಿ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ, ಮತ್ತೆ ನಾನು ಎಲ್ಲೇ ಹೋದ್ರೂ ನನಗೆ ಗೌರವ ಸಿಗುತ್ತೆ, ಮತ್ತೆ ಅವ್ರು ಕೊಟ್ಟಿರೋಂಥ ಜವಾಬ್ದಾರಿಯನ್ನು ನಾನು ಯಶಸ್ವಿಯಾಗಿ ಮುಗಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ, ಮತ್ತೆ ಯಾವಾಗಲೂ ಕೂಡ ಒಂದು ಉತ್ತಮ ಆಲೋಚನೆಯನ್ನು ಮಾಡುತ್ತೆ, ಅದರ ನಡವಳಿಕೆನೂ ಕೂಡ ಬಿಹೇವಿಯರ್ ಕೂಡ ತುಂಬ ಚೆನ್ನಾಗಿದ್ದು, ಮತ್ತೆ ತನ್ನ ಜೀವನ ಶೈಲಿನ ಲೈಫ್ ಸ್ಟೈಲ್ನು ಕೂಡ ತುಂಬಾ ಉತ್ತಮಗೊಳಿಸೋ ಹಂಗೆ ಮಾಡ್ತಾ ಹೋಗುತ್ತೆ ಈ ಗುಡ್ ಹ್ಯಾಬಿಟ್ಸ್ ಅನ್ನೋದು. ಸೊ ಇದ್ರ ಮೂಲಕನೂ ಕೂಡ ನಾವು ಮಕ್ಕಳ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿ ಈ ಒಂದು ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ವ್ಯಕ್ತಿಗಳಾಗಿ, ಒಂದು ಮಾದರಿಯಾಗಿರುವಂತ ವ್ಯಕ್ತಿಗಳಾಗಿ ಅವ್ರು ನಿಂತ್ಕೋತಾರೆ, ಬೆಳೀತಾರೆ ಅಂತ ನಾನಾದ್ರೂ ಹೇಳ್ತೀನಿ.
1: ಮ್ಯಾಮ್, ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಏನಂದ್ರೆ ಈಗ ನಮ್ಮ ಜನಧ್ವನಿ ಕೇಳಿಕೊರಿಕಾಗ್ಲಿ ಅಥವಾ ಪೋಷಕರಿಗೆ ನೀವು ಒಂದು ಸಲಹೆ ನೀಡ್ತೀನಿ ಅಥವಾ ಒಂದು ಸಂದೇಶ ನೀಡ್ತೀನಿ ಅನ್ನೋದಾದ್ರೆ ಏನಂತ ಹೇಳ್ತೀರಾ?
0: ಸಲಹೆ ಸಂದೇಶ ಅನ್ನೋದಾದ್ರೆ ನಾನು ಹೇಳೋದು, ಮಕ್ಕಳು ರೋಬೋ ಅಲ್ಲ, ಇವುಗಳಿಗೆ ನಾವೇ ಒಂದು ಮೋಲ್ಡ್ ನ ಕೊಡ್ತೀವಿ, ಒಂದು ನಾವೇ ಒಂದು ಮಾದರಿಯಾಗಿ ನಿಂತ್ಕೋತೀವಿ. ಮಗು ಹೇಗಾಗಬೇಕು ಅನ್ನೋದು ನಮ್ಗೊಂದು ಕಲ್ಪನೆ ಇರಬೇಕು, ಅದಕ್ಕೆ ತಕ್ಕನಾಗಿರುವಂತ ಒಂದು ವಾತಾವರಣವನ್ನ ಕೊಡ್ತಾ ಹೋಗ್ಬೇಕು ನಾವು, ಮತ್ತೆ ಅದಕ್ಕೆ ಕೆಲವೊಂದು ಹೇಳುವಂತ ಕ್ರಮಗಳಿರುತ್ತೆ, ಅಥವಾ ಕೆಲವೊಂದಕ್ಕೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವೊಂದಕ್ಕೆ ಎರಡು ಮೂರು ಸರಿ ಹೇಳಬೇಕು, ಈ ರೀತಿ ಇರುತ್ತೆ. ನಾನು ಎಲ್ಲಾ ಪೋಷಕರಲ್ಲಿ ಕೇಳೋದು ಮತ್ತೆ ಹೇಳೋದು ಏನಂದ್ರೆ, ನೀವಾಗಿಲ್ಲ ಅಂತ ಆ ಆಸೆಗಳನ್ನ ಮಗು ಮೇಲೆ ಹೇರಕ್ ಹೋಗ್ಬೇಡಿ. ಮಗು ಏನಾಗಕ್ಕೆ ಇಷ್ಟಪಡುತ್ತೋ ಅದನ್ನ ಹಾಗೆ ಆಗ್ಲಿ, ಆದ್ರೆ ಆಗೋ ಅಂತ ಅದ್ರಲ್ಲಿ ಪಾಸಿಟಿವ್ ಆಗಿರುವಂತ ತನ್ನ ಧನಾತ್ಮಕ ಚಿಂತನೆಗಳನ್ನ ಮಾಡೋ ತರ ನೀವು ಪ್ರೇರೇಪಣೆ ಮಾಡ್ತಾ ಬನ್ನಿ, ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದುತ್ತಾ ಬನ್ನಿ, ಹೇಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮತ್ತೆ ನಾವು ಆ ವಾತಾವರಣವನ್ನ ಹೇಗ್ ನಿರ್ಮಿಸ್ತೀವಿ ಅನ್ನೋದ್ರ ಮೇಲೆ ನಿಜವಾಗ್ಲೂ ಈ ಮಕ್ಕಳನ್ನ ತುಂಬಾ ಇದಾಗಿ ಬೆಳೆಸ್ಬೋದು ಅನ್ನೋದನ್ನ ನಾನಾದ್ರೂ ತಿಳಿಸ್ತೇನೆ. ಪೋಷಕರಿಗೆ ಮೊದಲು ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಮೊದಲು ಮೊಬೈಲ್ ಯೂಸ್ ಮಾಡೋದನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ, ಮಕ್ಕಳಿಗೆ ಅಂತ ಸಮಯವನ್ನ ಕೊಡಿ. ನೀವು ಓದಿದ್ರೆ ಅವರು ಕೂಡ ಓದ್ತಾರೆ. ಮ್ಯಾಮ್, ನಾವೆಲ್ಲ ಕೆಲಸ ಮಾಡ್ತೀವಿ, ನಾವೇ ಸಾಕಾಗಿ ಬಂದಿರ್ತೀವಿ, ನಾವೇನು ಓದೋದು ಅಂತ ಕೇಳಿದ್ರೆ, ಅಟ್ಲೀಸ್ಟ್ ಒಂದು ಪೇಪರ್ ಓದಿ, ಅಲ್ಲಿ ಯಾವ್ದಾದ್ರೂ ಒಂದು ಬುಕ್ ಓದಿ, ನೀವು ಬುಕ್ ಇಟ್ಕೊಂಡು ಕುತ್ಕೊಳ್ಳಿ, ಅವರು ಕೂಡ ನಿಮ್ಮನ್ನು ನೋಡಿ ಅನುಸರಿಸ್ತಾರೆ. ಮತ್ತೆ ಓದುವಂತಹ ವಾತಾವರಣನ ನಿರ್ಮಾಣ ಮಾಡಿ, ಒಂದು ಓದೋಕೆ ಒಂದು ಚಂದದ ಜಾಗವನ್ನ ಮಾಡಿಕೊಡಿ. ಮತ್ತೆ ಪ್ರತಿದಿನ ಮಗು ಮಲ್ಗೋಕ್ಕೂ ಮುಂಚೆ ಒಂದು ಚಿಕ್ಕ ಕತೆಗಳನ್ನ ಹೇಳಿ. ಅದು ನೀವು ಕತೆ ಅಂದ ತಕ್ಷಣನೇ ಇದಾಗಿ ಅಲ್ಲ, ಆ ಮಗುಗೆ ಅರ್ಥ ಆಗೋ ರೀತಿನಲ್ಲಿ ಒಂದು ಪುಟಾಣಿ ಕತೆಗಳನ್ನ ಹೇಳೋದ್ರ ಮುಖಾಂತರ ಆ ಮಗುಗೆ ಆ ದಿನದ ಎಲ್ಲಾ ಇದು ಕಡಿಮೆ ಆಗಿ ಆರಾಮಾಗಿ ನಿದ್ದೆ ಮಾಡೋ ಅಂತ ಇದನ್ನ ಕೊಡೋದು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕು ಅಂದಾಗ ಆ ಪುಸ್ತಕವನ್ನ ಉಡುಗೊರೆ ಆಗಿ ಕೊಡೋದನ್ನ ವಾಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರನು ಕೂಡ ಇದ್ ಮಾಡ್ಕೋಬಹುದು. ಮತ್ತೆ ಇನ್ನೂ ಒಂದು ಹೇಳೋದೇನಪ್ಪಾ ಅಂದ್ರೆ, ಹಿರಿಯರ ವರ್ತನೆ ನಿಜವಾಗ್ಲೂ ಮಕ್ಕಳ ಕಾಫಿ ಪುಸ್ತಕ ಆಗಿರುತ್ತೆ. ನಾವ್ ಹೇಗಿರ್ತೀವಿ ಅದು ಮಗುಗೆ ಪರಿಣಾಮ ಬೀರ್ತಾಗುತ್ತೆ. ಹಾಗಾಗಿ ನಿಮ್ಮನ್ನ ನೋಡಿ ಆ ಮಗು ಕಲ್ತ್ಕೋತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲಾ ಕೇಳುಗರಿಗೆ ಹೇಳೋದೇನಂದ್ರೆ, ನಾನು ಪೋಷಕರು ಮತ್ತೆ ಈ ಟೀಚರ್ಸ್ ಮೇಲೆನೆ ಜಾಸ್ತಿ ಇದು ಅವಲಂಬಿತ ಆಗಿರೋದ್ರಿಂದ ನಿಮ್ಮನ್ನ ನೋಡಿ ಮಗು ಅನುಕರಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಮಗುವಿನ ಮುಂದೆ ಪ್ರತಿ ಮಾತು ಪ್ರತಿ ವರ್ತನೆ ತುಂಬಾ ಪರಿಣಾಮಕಾರಿಯಾಗಿದೆ. ಹಾಗಾಗಿ ನೀವು ಹೇಗಿರ್ತಿರೋ ಅದು ಮಗುಗೆ ಇಂಪಾರ್ಟೆಂಟ್.
1: ಒಳ್ಳೆ ಸಂದೇಶವನ್ನ ನೀಡಿದ್ರು.

0: ಮ್ಯಾಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಹೇಗೆ ಬೆಳೆಸಬಹುದು ಎಂಬ ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್ ನಿಮಗೆ.
1: ನಿಮಗೂ ಸಹ ತುಂಬ ಧನ್ಯವಾದಗಳು. ಕೇಳುಗರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
0: ಉತ್ತಮ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವವನ್ನು ಸುಂದರಗೊಳಿಸಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡುವುದು ಬಹಳ ಮುಖ್ಯ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸುವುದು ಹೇಗೆ ಎಂಬ ವಿಷಯದ ಕುರಿತು HDKOTE ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ CM ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೇನೆ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30 ಮಧ್ಯಾಹ್ನ 12 ಗಂಟೆಯವರೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವ

0: ಕೇಳುಗರೆ, ಇದುವರೆಗೂ ಸಮುದ್ರ ಭಾವಗೀತೆಯನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಕಡಲೊಳಗಿನ ಮುತ್ತ

ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 80 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 18 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/5/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30 ಮಧ್ಯಾಹ್ನ 12 ಗಂಟೆಯವರೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಈ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
0: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಹೌದಾ ಪಟ್ಟಿಂಗ, ನಮ್ಗೆ ಚಾಲೆಂಜ್.
0: ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
0: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
4: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 23 ಕುರಿತು SVYM ನ ಸಲಹೆಗಾರರು ಹಾಗೂ

0: ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಿನ್ನೆ ನಾವು ನೋಡಿದಂತೆ ಡಿವಿಜಿಯವರು ದ್ವಂದ್ವಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದರು. ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು, ಸಂಗೀತ, ಅದೇ ರೀತಿಯಲ್ಲಿ ಶಂಖ, ಸೊ ಹೀಗೆ ದ್ವಂದ್ವಗಳು ಜೀವನದಲ್ಲಿ ತುಂಬಿರುತ್ತೆ ಅಂತ. ಅದೇ ರೀತಿಯ ಇನ್ನೊಂದು ರೀತಿಯ ದ್ವಂದ್ವದ ಬಗ್ಗೆ ಮುಂದಿನ ಮುಕ್ತಕದಲ್ಲಿ ನಾವು ನೋಡೋಣ. ಇದು 30ನೇ ಮುಕ್ತಕ. ಬ್ರಹ್ಮವೇ ಸತ್ಯ,
4: ಬ್ರಹ್ಮವೇ ಸತ್ಯ,
3: ಸೃಷ್ಟಿಯೇ ಮಿಥ್ಯ ಎನ್ನುವುದೆ,
4: ಸೃಷ್ಟಿಯೇ ಮಿಥ್ಯ ಎನ್ನುವುದೆ,
3: ಸಂಬಂಧವಿಲ್ಲವೇನಾ,
4: ಸಂಬಂಧವಿಲ್ಲವೇನಾ,
3: ವಿಷಯ ಯುಗಕ್ಕೆ,
4: ವಿಷಯ ಯುಗಕ್ಕೆ,
3: ನಮ್ಮ ಕಣ್ಮನಸುಗಳೇ,
4: ನಮ್ಮ ಕಣ್ಮನಸುಗಳೇ,
3: ನಮಗೆ ಸಟೆ ಪೇಳುವೊಡೆ,
4: ನಮಗೆ ಸಟೆ ಪೇಳುವೊಡೆ,
3: ನೆಮ್ಮುವುದು ಅದಾರನೋ ಮಂಕುತಿಮ್ಮ,
4: ನೆಮ್ಮುವುದು ಅದಾರನೋ ಮಂಕುತಿಮ್ಮ.
3: ಸೊ ಇದು ಇನ್ನೊಂದು ರೀತಿಯ ಬಹಳ ಗಹನವಾದಂಥ ದ್ವಂದ್ವದವನ್ನ ಇಲ್ಲಿ ಡಿವಿಜಿಯವರು ಎತ್ತಿ ಹಿಡಿತಾ ಇದ್ದಾರೆ. ಯಾವುದು ಸತ್ಯ, ಯಾವುದು ಮಿಥ್ಯ ಅಂತ. ಸೊ ಸತ್ಯ ಅಂದರೆ ನಿಜವಾದದ್ದು, ಅದು ನಾವು ಕೇಳಿದ್ದೀವಿ. ಮಿಥ್ಯ ಅಂದರೆ ಯಾವುದಿಲ್ಲವೋ ಅದು ಅಂತ. ಅಂದರೆ ಆ್ಯಕ್ಚುಲಿ ಸಾಪೇಕ್ಷವಾದಂಥದ್ದು, ಸಾಪೇಕ್ಷವಾದ ರೀತಿಯಲ್ಲಿ ನಾವು ನೋಡಿದಾಗ ಯಾವುದು ನಮಗೆ ಕಾಣಿಸುತ್ತೋ ಅದು ಮಿಥ್ಯ ಅಂತ ನಾವು ಹೇಳ್ತೀವಿ ಆ ಪದದ ಅರ್ಥವನ್ನು ನೋಡಿದಾಗ. ಸೊ ನಾವು ಒಂದು ಪ್ರಸಿದ್ಧವಾದಂಥ ಒಂದು ಹೇಳಿಕೆಯನ್ನು ನಾವು ಬಹುಶಃ ಕೇಳಿರ್ತೀವಿ, ತತ್ವಮಸಿ ಅಂತೆಲ್ಲ ನಾವು ಯಾವುದು ಮಹಾವಾಕ್ಯಗಳು ಅಂತ ಹೇಳ್ತೀವೋ ಅದೇ ರೀತಿಯ ಇನ್ನೊಂದು ಮಹಾವಾಕ್ಯ ಅಂತಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅನ್ನುವಂಥದ್ದನ್ನು ಶಂಕರಾಚಾರ್ಯರು ಹೇಳಿದ ಮಾತು. ಅದು ಮಹಾವಾಕ್ಯಗಳ ವರ್ಣನೆ ವಿವರಣೆಗೆ ಬಹಳ ಅನೇಕ ಸ್ಥಳಗಳಲ್ಲಿ ಬಳಕೆಯಾಗುವಂತಹ ಒಂದು ವಿವರಣೆ. ಸೊ ಬ್ರಹ್ಮ ಅನ್ನೋಂಥದ್ದು ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ. ಸೊ ಇದು ಬಹಳ ಆಳವಾದಂಥ ಒಂದು ವಿಚಾರಗಳಿಂದ ಕೂಡಿರುವಂತಹ ವೇದಾಂತದ ತಿರುಳನ್ನೇ ಇದು ಹೇಳುವಂಥ ಒಂದು ಮಾತು. ಅದರ ಬಹಳ ಪಾರಮಾರ್ಥಿಕ ಆಳಕ್ಕೆ ನಾವು ಇಳಿಯೋದು ಬೇಡ. ಅದು ಹೇಗೆ ಅಂದರೆ, ನಮಗೆ ಕಣ್ಣು ಕಾಣೋದು ಸತ್ಯವಾ ಅಲ್ವಾ ಅನ್ನೋದು ಪ್ರಶ್ನೆ. ನಮಗೆ ಕಣ್ಣು ಕಾಣೋದೆಲ್ಲ ನಿಜಾನ ಅಥವಾ ಅದರಲ್ಲಿ ಸತ್ಯ ಅಲ್ಲದೇ ಇರುವಂಥದ್ದು ಇರುತ್ತಾ ಅಂತ. ನಾನು ಆಗಲೇ ಈ ಮರೀಚಿಕೆ ಅದರ ಉದಾಹರಣೆ ಕೊಟ್ಟಿದ್ದೆ, ಮಿರಾಜ್. ಅದು ನಾವು ಬೇಸಿಗೆ ಕಾಲದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನಮಗೆ ನೀರಿದ್ದಂಗೆ ಕಾಣಿಸುತ್ತೆ, ಅದರಲ್ಲಿ ಆ್ಯಕ್ಚುಲಿ ನೀರೇ ಇರಲ್ಲ. ಸೊ ನಮ್ಮ ಕಣ್ಣು ನಮಗೆ ಹೇಳ್ತಾ ಇದೆ ಅಲ್ಲಿ ನೀರಿದೆ ಅನ್ನೋ ರೀತಿಯಲ್ಲಿ. ನಮ್ಮ ಮನಸ್ಸು ನೀರನ್ನು ನೋಡಿರುತ್ತಲ್ಲ, ಸೊ ಈ ರೀತಿಯಲ್ಲಿ ಹೊಳಿತಾ ಇರುವಂಥ ಒಂದು ಸರ್ಫೇಸ್ ನಮಗೆ ಕಾಣಿಸಿದ್ರೆ ಅದು ನೀರು ಅಂತ ಮನಸ್ಸು ಕೂಡ ಭ್ರಮಿಸುತ್ತೆ. ಸೊ ನಮ್ಮ ಕಣ್ಣು ಏನೋ ಒಂದು ಹೇಳ್ತು, ನಮ್ಮ ಮನಸ್ಸು ಏನನ್ನೋ ಒಂದು ಭ್ರಮಿಸ್ತು, ಇದಿರಬಹುದೇನೋ ಅಂತ. ಆದರೆ ಹತ್ತಿರ ಹೋಗಿ ನೋಡಿದಾಗ ಅದು ಸಟ್ಟೆ, ಅದು ಸುಳ್ಳಾಯಿತು, ಅಲ್ಲಿ ನೀರಿಲ್ಲ, ಅಲ್ಲಿ ಬರೀ ಮರೀಚಿಕೆ ಇತ್ತು. ಸೊ ನಮ್ಮ ಕಣ್ಣು ನಮ್ಮ ಮನಸ್ಸುಗಳೇ ನಮಗೆ ನಿತ್ಯ ಜೀವನದಲ್ಲಿ ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಸುಳ್ಳು ಹೇಳ್ತಾ ಇದೆಯಲ್ಲ, ಯಾವುದನ್ನು ನಾವು ನಂಬಬೇಕು? ಇದು ನಿತ್ಯ ಜೀವನದಲ್ಲಿ ನಮ್ಮ ನಡವಳಿಕೆ, ನಮ್ಮ ನಿತ್ಯದ ವ್ಯವಹಾರದಲ್ಲಿ ಆಗುವಂಥದ್ದು, ಅದನ್ನು ನಾವು ಉದಾಹರಣೆಯಾಗಿ ಕೊಡ್ತಾ ಇರುವಂಥದ್ದು ಪಾರಮಾರ್ಥಿಕವಾಗಿಯೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ, ಅದು ಸಂದೇಹವಾಗಿಯೇ ಉಳಿದಿದೆ. ಅದೇನು ಅಂತಂದರೆ, ನಾವು ಹೇಳೋದಂಗೆ ಬ್ರಹ್ಮ ಅನ್ನೋಂಥ ಒಂದು ಸೃಷ್ಟಿಕರ್ತ ಅನ್ನೋಂಥ ಒಂದು ಶಕ್ತಿ, ಅದು ಸತ್ಯ. ಆದರೆ ಅದು ನಮ್ಮ ಕಣ್ಣಿಗೆ ಕಾಣ್ತಿಲ್ಲ, ಈ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಕಣ್ಣಿಗೆ ಕಾಣ್ತಾ ಇರೋವಂಥದ್ದು ಏನು?

0: ನಮ್ಮ ಕಣ್ಣಿಗೆ ಕಾಣ್ತಿರುವಂಥದ್ದು ಜಗತ್ತು, ಏನು ಸೃಷ್ಟಿಕರ್ತ ಅನ್ನೋಂಥ ಒಂದು ಸೃಷ್ಟಿ ಮಾಡಿದಾನೋ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾದರೆ ನಾವು ಅಂದ್ಕೊಂಡಂಗೆ ಸೃಷ್ಟಿಕರ್ತ ಯಾಕೆ ಕಾಣಿಸ್ಬಾರ್ದಿತ್ತು, ಕಾಣಿಸ್ಬಹುದಿತ್ತಲ್ವಾ, ಕಾಣಿಸ್ತಾ ಇಲ್ಲ. ಸೊ ಸೃಷ್ಟಿಕರ್ತ ಸತ್ಯನೋ ಅಥವಾ ಈ ಸೃಷ್ಟಿ ನಮ್ಮ ಕಣ್ಣೆದುರು ಕಾಣಿಸ್ತಾ ಇರೋದು ಅದು ಸತ್ಯನೋ, ಅವೆರಡಕ್ಕೂ ಎರಡು ಯುಗ ಅಂತಂದರೆ ಎರಡು ಅಂತ ಜೋಡಿ. ನಾವು ರೇಡಿಯೋದಲ್ಲೆಲ್ಲ ಕೇಳಿರ್ತೀವಿ ಯುಗಳ ಗೀತೆ, ಯಾವುದೋ ಚಿತ್ರಗೀತೆ ಯುಗಳ ಗೀತೆ ಅಂದರೆ ಇಬ್ಬರು ಹಾಡಿರೋವಂಥದ್ದು ಅಂತ. ಸೊ ಹಾಗೆ ಈ ವಿಷಯ ಯುಗಕ್ಕೆ ಯಾವುದು ಎರಡು ವಿಷಯಗಳು, ಬ್ರಹ್ಮ ಮತ್ತು ಸೃಷ್ಟಿ, ಅಂದರೆ ಒಂದು ರೀತಿಯಲ್ಲಿ ತಂದೆ ಮತ್ತು ಮಗ, ಒಂದು ರೀತಿಯಲ್ಲಿ ಸೃಷ್ಟಿಕರ್ತ ಮತ್ತು ಅವನ ಸೃಷ್ಟಿಯ ಕಾರ್ಯ. ಸೊ ಈ ಎರಡಕ್ಕೆ ಸಂಬಂಧವಿದೆಯಾ? ನಾವು ಅಂದ್ಕೊಂಡಂಗೆ ಸೃಷ್ಟಿಕರ್ತನಾದಂಥ ಪರಬ್ರಹ್ಮ ಶಕ್ತಿ ಅದು ಸೃಷ್ಟಿಯ ಹೊರಗೆ ಒಳ ನಮ್ಮ ಕಣ್ಣಿಗೆ ಕಾಣುವಂಥ ಎಲ್ಲ ವಸ್ತುಗಳಲ್ಲೂ ಇದೆ, ಎಲ್ಲ ವಸ್ತುಗಳ ಹೊರಗೂ ಇದೆ, ಒಳಗೆ ಹೊರಗೆ ಎರಡೂ ಕಡೆ ವ್ಯಾಪಿಸ್ಕೊಂಡಿದೆ ಅಂತ. ಆದರೆ ಆ ಸೃಷ್ಟಿಯ ಕರ್ತೃ ನಮಗೆ ಕಾಣಿಸ್ತಾ ಇಲ್ಲ, ಕೇವಲ ಸೃಷ್ಟಿ ಮಾತ್ರ ಕಾಣಿಸ್ತಾ ಇದೆ. ಈ ಎರಡಕ್ಕೆ ಸಂಬಂಧ ಏನು, ಇವೇನಾದರೂ ಇದೆಯಾ? ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ವಸ್ತುಗಳು ಸತ್ಯವಾ ಅಥವಾ ಅದು ಮಿಥ್ಯೆಯಾ ಅಂತ ಇಲ್ಲಿ ಪ್ರಶ್ನೆ. ಇದನ್ನೇ ಮುಂದಿನ ಮುಕ್ತಕದಲ್ಲೂ ಕೂಡ ಇನ್ನಷ್ಟು ಮುಂದುವರಿಸ್ತಾರೆ, ಅದನ್ನು ಈಗ ನೋಡೋಣ. ಬಚ್ಚಿಟ್ಟುಕೊಂಡಿಹುದೇ
1: ಸತ್ಯ ಮಿಥ್ಯೆಯ ಹಿಂದೆ
0: ನಚ್ಚುವುದೇ ಮರೆಯೊಳ್ ಇಹುದನೇ ಸತ್ಯವೆಂದು
1: ಅಚ್ಚರಿಯ ತಂತ್ರವಿದು
0: ಬ್ರಹ್ಮ ಸೃಷ್ಟಿಗಳೇಕೋ ಮುಚ್ಚಿಹವು ಸಾಜತೆಯ ಮಂಕುತಿಮ್ಮ. ಸೊ ಇಲ್ಲಿ ನಾವು ಚಿಕ್ಕವರಾಗಿದ್ದಾಗ ಬಚ್ಚಿಟ್ಕೊಳ್ಳೋ ಆಟ ಆಡ್ತಿದ್ವಿ, ಐಸ್ ಪೈಸ್ ಅಲ್ವಾ. ಯಾರೋ ಒಬ್ರು ಔಟ್ ಆಗಿರ್ತಾರೆ, ಅವರೊಂದು 50 or 100 ಎಣಿಸ್ಬೇಕು, ಉಳಿದವರೆಲ್ಲ ಬಚ್ಚಿಟ್ಕೊಳ್ತಾರೆ. ಯಾರನ್ನ ಇವ್ರು ಕಾಣಿಸ್ಬಿಡ್ತಾರೋ ಅವ್ರು ಓಡ್ ಬಂದು ಅವ್ರ ಐಸ್ ಪೈಸ್ ಅಂತಾರೆ, ಅವ್ರ ಔಟು. ಇದು ಈ ಆಟವನ್ನು ಆಡಿದ್ವಿ ಅಲ್ವಾ. ನಾವು ಚಿಕ್ಕವರಾಗಿದ್ದಾಗ ಒಂದೇನು ತಮಾಷೆಯಾದಂಥ ಒಂದು ಇದನ್ನು ಮಾಡ್ತಾ ಇದ್ವಿ, ಟ್ರಿಕ್ಕು. ಅದೇನು ಅಂತಂದರೆ, ಈಗ ನಾನು ಸಪೋಸ್ ಬಿಳಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅನ್ಕೊಂಡು, ಬಿಳಿ ಅಂಗಿ, ಬಚ್ಚಿಟ್ಕೊಳಕ್ಕೆ ಮುಂಚೆ ಯಾರೋ ಒಬ್ಬ ಔಟಾದ, ಅವನು ಎಣಿಸ್ತಾ ಇದ್ದಾನೆ, ನಾನು ಬಿಳಿ ಅಂಗಿ ಹಾಕ್ಕೊಂಡು ಬಚ್ಚಿಟ್ಕೊಳಕ್ಕೆ ಹೋಗಿದ್ದೀನಿ, ನನ್ನ ಫ್ರೆಂಡ್ ನೀಲಿ ಅಂಗಿ ಹಾಕ್ಕೊಂಡಿರ್ತಾನೆ, ನಾನೇನು ಮಾಡ್ತೀನಿ ಬಚ್ಚಿಟ್ಕೊಂಡಿದ್ದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡೋದು, ನಾನು ನೀಲಿ ಹಂಗೆ ಹಾಕ್ಕೊಂಬಿಡ್ತೀನಿ, ನೀಲಿ ಅಂಗಿಯನ್ನು ಮಾತ್ರ ಕಾಣಿಸೋ ಹಂಗೆ ಎಲ್ಲೋ ಕೂತ್ಕೊಳ್ಳೋದು. ಈ ಔಟ್ ಆಗಿದ್ದವನು ಏನು ಮಾಡ್ತಾನೆ, ನೀಲಿ ಅಂಗಿಯನ್ನು ನೋಡ್ತಾನೆ. ಮೊದಲು ನೀಲಿ ಅಂಗಿ ಹಾಕ್ಕೊಂಡಿದ್ದಿದ್ದು ಬೇರೆ ಯಾರೋ, ಸೊ ಹಾಗಾಗಿ ಅವನ ಹೆಸರು ಹೇಳಿಬಿಟ್ಟು ನೀನು ಔಟು ಅಂತಾನೆ. ಆಗ ನಾನೇನು ಮಾಡ್ತೀನಿ, ನಾನು ಹೊರಗೆ ಬಂದುಬಿಟ್ಟು ಅದು ನೀನು ತಪ್ಪು ಮಾಡಿದ್ಯಪ್ಪ, ತಿರ್ಗಾ ನೀನೇ ಔಟು, ಸೊ ನೀನೇ ತಿರ್ಗಾ ಎಣಿಸು. ಸೊ ಸತ್ಯ ಬಚ್ಚಿಟ್ಕೊಂಡಿದೆ, ಹೊರಗಡೆಯಿಂದ ಕಾಣಿಸೋರಿಗೆ ಏನು ಕಾಣಿಸುತ್ತೆ, ಹೊರಗಿರೋಂಥದ್ದು ಮಾತ್ರ ಕಾಣಿಸುತ್ತೆ. ಸೊ ಮಿಥ್ಯೆ ಹೊರಗಡೆ ಇದ್ದು ಸತ್ಯ ಒಳಗಡೆ ಇದೆ ಅನ್ನೋ ರೀತಿಯಲ್ಲಿ ಈ ಜಗತ್ತು ಅಂತ. ನಾವೆಲ್ಲ ಇನ್ನೊಂದು ಮಾಡ್ತೀವಿ, ಸಣ್ಣ ಮಕ್ಕಳ ಜೊತೆ ನಾವು ಆಟ ಆಡುವಾಗ ಏನೋ ಒಂದು ಚಾಕ್ಲೇಟ್ ಇದೆ ಅಂತ ಅನ್ಕೋಣ, ಎಲ್ಲರೂ ತಮಾಷೆಯಾಗಿ ಮಕ್ಕಳಿಗೆ ಮಾಡೋವಂಥದ್ದೇ ಇದು. ಒಂದು ಚಾಕ್ಲೇಟ್ ಇರುತ್ತೆ, ಅದನ್ನು ನಾವು ಎಷ್ಟೋ ಸರ್ತಿ ಏನು ಮಾಡ್ತೀವಿ, ನಮ್ಮ ಕೈ ಒಳಗಡೆ ಮುಷ್ಟಿ ಒಳಗಡೆ ಹಿಂಗೆ ಹಿಡ್ಕೊಂಬಿಡ್ತೀವಿ. ಯಾವುದ್ರಲ್ಲಿದೆ ಅಂತ ಮಗುಗೆ ಗೊತ್ತಿಲ್ಲ, ಮಗುಗೆ ಏನು ಹೇಳ್ತೀವಿ, ನಿನ್ನ ಕೈ ನೋಡು, ಯಾವ ಕೈಯಲ್ಲಿ ಚಾಕ್ಲೇಟ್ ಇದೆಯೋ ಅದನ್ನು ಹುಡುಕು ನೋಡೋಣ ಅಂತ. ಎರಡೂ ಮುಷ್ಟಿಯನ್ನು ನಾವು ಮುಚ್ಚಿಟ್ಕೊಂಬಿಟ್ಟಿದ್ದೀವಿ, ಯಾವುದರೂ ಒಂದರಲ್ಲಿ ಮಾತ್ರ ಚಾಕ್ಲೇಟ್ ಇದೆ ಅಲ್ವಾ. ಸೊ ಈ ಥರ ಆಟಗಳು ನಾವು ಸಾಕಷ್ಟು ಆಡಿದ್ದೀವಿ. ಸತ್ಯ ಅಂದರೆ ನಾವು ಏನೇನು ಹುಡುಕ್ತಾ ಇದ್ದೀವೋ ಅದನ್ನು ಎಲ್ಲೋ ಬಚ್ಚಿಟ್ಟಿರೋಂಥ ಸಂದರ್ಭಗಳು ನಮಗೆ ಅನೇಕ ಬರ್ತವೆ. ಈ ಥರದ ಅಚ್ಚರಿಯ ತಂತ್ರವನ್ನು ನಾವು ಆಟದಲ್ಲಿ ಉಪಯೋಗಿಸಿರೋಂಥದ್ದು ನಮಗೆಲ್ಲ ಗೊತ್ತು. ಡಿ ವಿ ಜಿಯವರು ಹೇಳ್ತಿದ್ದಾರೆ, ಬ್ರಹ್ಮ ಮತ್ತು ಸೃಷ್ಟಿ ಈ ಎರಡು ಕೂಡ ನಮ್ಮ ಜೊತೆ ಈ ಥರ ಆಟ ಆಡ್ತಾ ಇದೆಯೋ ಏನೋ ಅಂತ. ಸೊ ನಮ್ಮ ಒಳಗೆ ಅಂತರ್ಯಾಮಿಯಾಗಿರೋಂತಹ ಆ ಶಕ್ತಿಯನ್ನು ನಾವು ಎಷ್ಟೋ ಸರ್ತಿ ಗುರುತಿಸ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಪರಂಪರೆಯಲ್ಲಿ ಅತ್ಯಂತ ದೊಡ್ಡ ವಿದ್ಯೆ ಅಂತ ಹೇಳಿರೋವಂಥದ್ದು ಈ ಆತ್ಮವಿದ್ಯೆಯನ್ನು. ಮೊದಲಿಂದ ನೋಡ್ತಾ ಬಂದಿರೋ ಹಾಗೆ ಎಲ್ಲ ವೇದಗಳನ್ನು ಯಾರೋ ಓದ್ಬಿಟ್ಟಿದ್ದಾರೆ ಅಂತ ಅನ್ಕೋಣ, ಎಲ್ಲ ಶಾಸ್ತ್ರಗಳನ್ನು ಅವರು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅಂತ ಅನ್ಕೋಣ, ಏನೇನು ಅವಾಗಿನ ಕಾಲಕ್ಕೆ ಏನೇನಿತ್ತೋ ಗಣಿತ ಇತ್ಯಾದಿಗಳೆಲ್ಲ ಎಲ್ಲ ಕಲ್ತಿದ್ದಾರೆ, ಸಕಲ ಶಾಸ್ತ್ರ ಪಾರಂಗತರು. ಇವಾಗಿನ ಕಾಲಕ್ಕೆ ಬರೋಣ. ಈಗಲೂ ಅಷ್ಟೇ ಸೈನ್ಸು ಮ್ಯಾಥ್ಸು ಎಲ್ಲವನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ.

0: ನಮ್ಮ ಪರಂಪರೆಯ ಗಣನೆ ಹೇಗಪ್ಪ ಅಂತಂದರೆ, ಅವರ ಜ್ಞಾನ ಎಷ್ಟೇ ಯೂನಿವರ್ಸಿಟಿಗಳಲ್ಲಿ ಅವರು ಅಧ್ಯಯನ ಮಾಡಿದರೂ ಕೂಡ ಎಲ್ಲಿವರೆಗೆ ಅವರು ತಮ್ಮ ಬಗ್ಗೆ ತಿಳ್ಕೊಂಡಿರಲ್ವೋ ಅಲ್ಲಿವರೆಗೂ ಅವರು ಜ್ಞಾನಿ ಅಲ್ಲ ಅಂತಲೇ. ಅಕ್ಷರಜ್ಞಾನ ಇರಬಹುದು, ಶಾಸ್ತ್ರ ಪಾಂಡಿತ್ಯ ಇರ್ಬೋದು, ಸೈಂಟಿಫಿಕ್ ನಾಲೆಡ್ಜ್ ಇರಬಹುದು, ಆದರೆ ಆತ್ಮಜ್ಞಾನ ಅನ್ನೋದನ್ನೇ ಹೇಳ್ತೀವಿ, ಆ ಆತ್ಮಜ್ಞಾನವೇ ಪರಮಜ್ಞಾನ ಅಂತ ನಮ್ಮ ನಂಬಿಕೆ. ಅದನ್ನೇ ನಮ್ಮ ಉಪನಿಷತ್ತುಗಳಲ್ಲಿ ಪರಾವಿದ್ಯಾ ಅಂತ ಕರೀತಾರೆ. ಬೇರೆ ಎಲ್ಲ ಅಪರಾವಿದ್ಯೆಗಳು ಈ ಭೂಮಿಗೆ, ಜಗತ್ತಿಗೆ, ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥದ್ದು, ಪಾರಮಾರ್ಥಿಕವಾದಂತಹ ವಿಚಾರಗಳನ್ನು ಒಳಗೊಂಡಂಥದ್ದು ಆ ಪರಾವಿದ್ಯ. ಅದು ಹೊರಗಡೆ ಇರೋ ಜಗತ್ತನ್ನು ತಿಳ್ಕೊಳ್ಳೋದ್ರಿಂದ ಗೊತ್ತಾಗಲ್ಲ, ನನ್ನೊಳಗಡೆ ಇರೋಂಥ ಶಕ್ತಿಯನ್ನು, ಪರಮಾತ್ಮನ ಆ ಅಂಶವನ್ನು ನಾನು ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾತ್ರ ಗೊತ್ತಾಗುತ್ತೆ. ಆದರೆ ಆ ಅಂಶ ಒಳಗಡೆ ಇದೆ, ಅದರ ಸುತ್ತೂರು ಈ ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಅಹಂಕಾರ, ಸೊ ಹೀಗೆ ಈ ಎಲ್ಲ ಪದರಗಳು ಅದನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಒಳಗಡೆ ಇರೋಂಥ ಸತ್ಯ ಬೇರೆ ಬೇರೆ ವಿಚಾರಗಳಿಂದ ಅದು ಆವರಿಸ್ಕೊಂಡಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಅಂತಹ ಅಚ್ಚರಿಯ ಆಟ ಬ್ರಹ್ಮ ನಮ್ಮ ಜೊತೆ ಆಡ್ತಿದ್ದಾನೇನೋ ಅನ್ನೋ ರೀತಿಯಲ್ಲಿದೆ ಅನ್ನೋದು ಇದರ ಇಂಗಿತ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 23ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 80 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 100 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ 18 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು.

0: ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
2: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
2: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ, ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಪಟ್ಟಿಂಗ್, ನಮ್ಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ.
6: ಸಿಗೋದಿಲ್ಲ,
2: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
7: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
8: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
7: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
9: ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ, ಜನಧ್ವನಿ ಯಶ ಗಾಥೆ ಕುರಿತು ಜನಧ್ವನಿ ನಿರಂತರ ಕೇಳುಗರಾದ ನಂಜನಗೂಡಿನ ಶ್ರೀಯುತ ಯೋಗೇಂದ್ರ ಪ್ರಸಾದ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಗಿರಿರಾಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಕೇಳುಗರಾದ ಹೆಚ್ ಡಿ ಕೋಟೆ ತಾಲೂಕಿನ ತುಂಬಸುಗೆ ಗ್ರಾಮದ ಶ್ರೀಯುತ ಚಂದ್ರರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಒಂದು ಕಾರ್ಯಕ್ರಮಗಳ ಅನಿಸಿಕೆ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಜನಧ್ವನಿ ನೀವು ಕೇಳ್ತಾ ಇರೋದು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ದೊಂದು ಪರಿಚಯ ಮಾಡಿಕೊಡಿ ಸರ್.
1: ನನ್ನ ಹೆಸರು ಚಂದ್ರ ಅಂತ. ಗಾರೆ ಕೆಲಸ ಮಾಡ್ತಿದ್ದೆ.
0: ತುಂಬಾ ಖುಷಿ ಆಯ್ತು ಸರ್. ಮನೇಲಿ ಯಾರ್ಯಾರು ಇದ್ರಿ ಸರ್ ನೀವು?
1: ನಾನು, ನನ್ನ ಮಿಸ್ಸೆಸ್, ನಮ್ಮ ಮಗಳು.
0: ಸರ್, ಈಗ ಜನಧ್ವನಿ ರೇಡಿಯೋ ಪರಿಚಯ ಯಾವಾಗ್ಲಿಂದ ಆಯ್ತು ಸರ್ ನಿಮ್ಗೆ?
1: ಮೇಡಮ್, ಸುಮಾರು ತುಂಬಾ ವರ್ಷದಿಂದ ಕೇಳ್ತಾ ಇದ್ದೀನಿ. ನೋಡ್ಲಿ, ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾವ. ಹೋಗ್ಲಿ, ಚೆನ್ನಾಗಿ ಮಾಡ್ಕೊಡ್ತೀರಾ. ಎಲ್ಲಾ ಕಾರ್ಯಕ್ರಮನು ಹೋಗ್ಲಿ ಚೆನ್ನಾಗಿ ಬರ್ತಾ ಇದೆ. ಹೋಗ್ಲಿ,
0: ಅಂದಾಜು ಒಂದ್ ಎಷ್ಟರಲ್ಲಿ ಕೇಳ್ತಾ ಇರ್ಬೋದು ಸರ್? ಈಗ ರೇಡಿಯೋ ಸ್ಟಾರ್ಟ್ ಆಗಿ ಒಂದು 14 ವಸಂತಗಳನ್ನ ಪೂರೈಸಿದೆ.
1: ಸ್ಟಾರ್ಟಿಂಗು ಮನೆ ಮನೆಗೆ ಬಂದು ಭೇಟಿ ಮಾಡ್ತಿರೋ ಗೊತ್ತಾ, ಸರ್ಗುರಿಯಿಂದ ಜನಧ್ವನಿ ಪ್ರಾರಂಭ ಆಗ್ತಾ ಇದೆ, ನಿಮ್ಗೆ ಯಾವ ತರ ಕಾರ್ಯಕ್ರಮ ಬಂದಿಟ್ಟ ಅನ್ಕೊಂಡು ಒಂದು ನ್ಯೂಸ್ ಬಂದಿರು, ಅವಾಗ ಕೇಳಿದೆ. ಅಲ್ಲಿಂದ ಇಚ್ಚಿಗೆ ಕೇಳಕ್ ಶುರು ಮಾಡಿದೆ.
0: ಸರ್, ಯಾವ ಒಂದು ಆಪ್ಷನ್ ಅಲ್ಲಿ ಕೇಳ್ತೀರಾ? ರೇಡಿಯೋದಲ್ಲಿ ಕೇಳ್ತೀರಾ, ಮೊಬೈಲ್ ಅಲ್ಲಿ ಕೇಳ್ತೀರಾ?
1: ಮೊಬೈಲ್ ಅಲ್ಲೇ ಕೇಳ್ತಾರೆ. ನನ್ ಜಾಸ್ತಿ
0: ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೀರಾ. ಯಾವ ರೀತಿ ಕಾರ್ಯಕ್ರಮಗಳು ಬರ್ತಾ ಇವೆ ಸರ್ ನಿಮ್ಗೆ ಇಷ್ಟ ಆಗುವಂತದ್ದು?
1: ನಮ್ಗೆ ಇಷ್ಟ ಅಂತದ್ದು ಮಾಮೂಲಿ ಪ್ರತಿಯೊಂದು ಕಾರ್ಯಕ್ರಮನು ಚೆನ್ನಾಗಿ ಬರ್ತಾ ಇದೆ. ಈಗ ಪೇಷಂಟ್ ಗಳದು, ಡಾಕ್ಟರ್, ರೈತರ ಸಮಸ್ಯೆ, ಗ್ರಾಮ ಪಂಚಾಯತಿ ವ್ಯವಸ್ಥೆಗಳು, ಆಮೇಲೆ ಕೆಲವು ಭಾವಗೀತೆ ಭಕ್ತಗೀತೆಗಳು, ಟ್ರೈಬಲ್ಸ್ ನ್ಯೂಸ್ಗಳು, ಇವೆಲ್ಲ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ.
0: ಅಂದ್ರೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಈಗಲೂ ನೀವು ಆಲಿಸ್ತಾ ಬರ್ತಾ ಇದ್ರಿ. ಅತಿ ಹೆಚ್ಚು ನಿಮ್ಗೆ ಮನಸ್ಸಿಗೆ ಹತ್ತಿರವಾಗಿರುವಂತ ಕಾರ್ಯಕ್ರಮ ಯಾವ್ದು ಸರ್?
1: ಮೇಡಮ್, ಎಲ್ಲಾನು ಕೇಳ್ತಿದ್ದೀನಿ ನಾನು. ಅತಿ ಹೆಚ್ಚು ಹತ್ರ ಅಂತಂದ್ರ ಅಂತಿದ್ದೇನೆ, ಪ್ರತಿಯೊಂದು ನ್ಯೂಸ್ ನ್ಯೂಸ್ ಹಾಕೋದು, ಮತ್ತೆ ತತ್ವ ಬಸವ ತತ್ವಗಳು, ವಿವೇಕಾನಂದರ ಮಾತುಗಳು, ಇದನ್ನೆಲ್ಲ ಕೇಳ್ತಾ ಇರ್ತೀನಿ ಮೇಡಮ್.
0: ಸರ್, ಈಗ ಜನಧ್ವನಿ ಒಂದು ಸರ್ಗೂರಲ್ಲಿ ನಿಮ್ಮ ಹತ್ತಿರದಲ್ಲೇ ಇರುವಂತದ್ದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್?
1: ತುಂಬಾ ಖುಷಿ ಆಗಿದೆ ಮ್ಯಾಮ್. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಕೋಟೆ ತಾಲೂಕಿಗೆ ಸುಮಾರು ವರ್ಷಗಳಾಗಿರ್ಬೋದು, ಸುಮಾರು ಶತಮಾನೇ ಆಗಿರ್ಬೋದು.
0: ಹೌದು,
1: ಆದ್ರೆ ನಮ್ಮ ಕೋಟೆ ತಾಲೂಕಲ್ಲಿ ಏನೂ ಆಗಿಲ್ಲ. ಆದ್ರೆ ಇತ್ತೀಚೆಗೆ ಸರ್ಗೂರ್ ತಾಲೂಕ ಆಗದ್ ಮುಂಚೆಗೆ ಹೋಟ್ಲಿ ಇದು ಸ್ಟೇಷನ್ ಆಗಿರೋದು ತುಂಬಾ ಉತ್ತಮ ಹೋಟ್ಲಿ. ಹಂಗಾಗಿ ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಅಂದ್ರೆ ಒಂದು ತಾಲೂಕಿನ ಅಭಿವೃದ್ಧಿಗೆ ಜನಧ್ವನಿ ಸಾಕ್ಷಿ ಆಗ್ತಿರೋದು ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಸರ್, ಈಗ ಜನಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನ ಕರೆಸಿ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೇಳಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಖುಷಿ

0: ಆಗುತ್ತೆ ಏನು?
1: ತುಂಬಾ ಖುಷಿ ಆಗ್ತದೆ ಮೇಡಮ್. ಒಬ್ರು ಅಧಿಕಾರಿಗಳು ಬಂದು ಇಲ್ಲಿ ಮಾಹಿತಿ ಕೊಟ್ಟಾಗ ಕೆಲವರು ಫೋನ್ ಅಲ್ಲಿ ಮಾತಾಡಿ ಕೇಳ್ತಾರೆ, ಅವ್ರ ಕಷ್ಟ ಸುಖಗಳನ್ನ ಕೇಳ್ಕೊತಾರೆ, ವಿಚಾರಿಸ್ಕೊತಾರೆ, ಅದನ್ನ ಸ್ಪಂದಿಸ್ತಾರೆ. ಅದು ತುಂಬಾ ಖುಷಿ ಅಲ್ಲ ಮೇಡಮ್.
0: ನೀವು ಕರೆ ಮಾಡಿದಿರಾ ಸರ್ ಯಾವತ್ತಾದ್ರು?
1: ಇಲ್ಲ ಮೇಡಮ್, ಮಾಡಿಲ್ಲ.
0: ಯಾಕೆ ಸರ್?
1: ನಮ್ಗೆ ಲೈನ್ ಸಿಗೋದಿಲ್ಲ ಮೇಡಮ್, ಒಂದೊಂದು ಟೈಮ್ ಕಟ್ ಆಗ್ಬಿಡ್ತದಲ್ಲ, ಹಾಗಾಗಿ ಮಾಡಿಲ್ಲ ಮೇಡಮ್.
0: ಅಂದ್ರೆ ಕರೆ ಸಿಗದೆ ಇರೋ ಕಾರಣ ನೀವು ಯಾವತ್ತೂ ಕೂಡ ನೀವು ಜನಧ್ವನಿಗೆ ಒಂದು ಲಿಸನರ್ ಆಗಿ ಫೋನ್ ಮಾಡಿಲ್ಲ ಅಂತ ಹೇಳ್ತಿದ್ರಿ. ಜನಧ್ವನಿ ಜನರಿಗೆ ಧ್ವನಿ ಆಗೋದು, ಈ ಮೂಲಕ ಜನಧ್ವನಿ ಸಾಕ್ಷಿ ಆಗ್ತಾ ಇದೆ, ಅವರ ಕಷ್ಟಗಳೆಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗೋ ನಿಟ್ಟಿನಲ್ಲಿ ಜನಧ್ವನಿ ಕೆಲಸ ಮಾಡ್ತಿದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ತುಂಬಾ ಖುಷಿ ಆಗ್ತದೆ ಮೇಡಮ್. ಮತ್ತೆ ಏನಂದ್ರೆ ಮೇಡಮ್, ಇನ್ನು ಸ್ವಲ್ಪ ಕಾರ್ಯಕ್ರಮಗಳು ಅಂದ್ರ ಒಂದ್ ಅರ್ಧ ಗಂಟೆ ಕೆಲವು ನಾಟಕಗಳು, ಕಾದಂಬರಿಗಳು. ಈಗ ಸ್ಯಾಟರ್ಡೆ ಭಾನುವಾರ, ಇವತ್ತು ಭಾನುವಾರ ಅಲ್ವಾ, ಭಾನುವಾರ ಒಂದು ಚಲನಚಿತ್ರ ಸ್ಟೋರಿನೋ ಅಥವಾ ಒಂದು ಪುರಾಣದ ಚಿತ್ರನೋ ಕೊಟ್ರೆ ಇನ್ನು ಚೆನ್ನಾಗಿರ್ತದೆ.
0: ಓಕೆ, ಅಂದ್ರೆ ಇನ್ನು ಮುಂದಿನ ಹಂತದಲ್ಲಿ ಕಾರ್ಯಕ್ರಮಗಳು ಉತ್ತಮ ಆಗ್ಬೇಕು, ಒಂದು ಮಕ್ಕಳಿಗೆ ಯೂಸ್ ಆಗಂತ ಕಾರ್ಯಕ್ರಮಗಳು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂದು ನೈತಿಕ ಮೌಲ್ಯಗಳನ್ನ ಅಳವಡಿಸಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಮೂಲಕ ಸಜೆಷನ್ ಕೊಡ್ತಾ ಇದ್ರ. ಸರಿ, ಈಗ ನೀವು ಮಾತಲ್ಲಿ ಹೇಳಿದ್ರಿ ಎಷ್ಟೋ ಜನರ ಸಮಸ್ಯೆಗಳಿಗೆ ಸಾಕ್ಷಿ ಆಗ್ತಾ ಇದೆ, ಪರಿಹಾರಕ್ಕೆ ಇದೊಂದು ಸೂಕ್ಷ್ಮ ಉತ್ತರವನ್ನ ಕಂಡುಕೊಳ್ಳೋದ್ರಲ್ಲಿ ಜನಧ್ವನಿ ಕಾರಣ ಆಗ್ತಿದೆ ಅಂತ. ಈಗ ಎಷ್ಟೋ ಜನಗಳು ಎಷ್ಟೋ ಅಧಿಕಾರಿಗಳನ್ನ ಮೀಟ್ ಮಾಡಬೇಕು ಅಂತ ಕಾಯಕ ಕೂತ್ಕೋಬೇಕಾಗಿರುತ್ತೆ. ಒಂದು ಫೋನ್ ಮುಖಾಂತರ ಒಂದು ಜನಧ್ವನಿ ಈ ತರ ಕೆಲಸ ಮಾಡ್ತಿರೋದು ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ನಿಮ್ಗೂ ಆತರ ಅನುಭವ ಏನಾರ ಆಗಿದೆಯಾ?
1: ಇಲ್ಲ ಇಲ್ಲ, ತುಂಬಾ ಖುಷಿ ಆಗುತ್ತೆ ಅವಟ್ಲೆ ಮಾಡ್ತಾರದು ಒಟ್ಲೆ. ಈಗ ಯಾಕಂದ್ರೆ ಒಬ್ಬ ಅಧಿಕಾರಿ ಹತ್ರ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಈಗ ರೇಡಿಯೋ ಮುಖಾಂತರ ಒಬ್ರು ಫೋನ್ ಮಾಡಿ ಮಾತಾಡಿದಾಗ ನಮ್ಗೆ ಒಂಥರ ಖುಷಿ ಆಗುತ್ತೆ, ಈ ತರ ಮಾಡ್ಬೋದು ಹಿಂಗ್ ಮಾಡ್ಬೋದು ಅನ್ನೋ ರೀತಿ ಖುಷಿ ಆಗುತ್ತೆ.

0: ಇನ್ಯಾವ ತರ ಕಾರ್ಯಕ್ರಮಗಳು ನಿಮಗೆ ಬರಬೇಕು ಅಂತ ಅನ್ಸುತ್ತೆ ಸರ್?
1: ಇಲ್ಲ ನಾವು ಕೊಡ್ತಿದ್ರಲ್ಲ ಮೇಡಮ್, ಈಗ ಹೇಳ್ದಲ್ಲ ನಾನು ಕತೆ ಕಾದಂಬರಿಗಳು ಒಂದ ಅರ್ಧ ಗಂಟೆ ಅಷ್ಟೇ, ಜಾಸ್ತಿ ಕೈಗಿಲ್ಲ. ಮತ್ತೆ ಮಂತ್ಲಿ ವಾರದಲ್ಲಿ ಒಂದು ಚಲನ ಚಿತ್ರಗಳು ಕುಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
0: ಪುರಾಣ ಕತೆಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ನೈತಿಕ ಮೌಲ್ಯ ಅಳವಡಿಸ್ಕೊಂಡಂತ ಒಂದು ಕತೆಗಳಾಗಿರ್ಬೋದು, ಈ ತರ ಬಂದ್ರೆ ಈ ತರ ರೀತಿಯ ಕಾರ್ಯಕ್ರಮಗಳು ಬಂದ್ರೆ ಇನ್ನೂ ಜನಧ್ವನಿ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳ್ತೀರಿ. ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಒಂದು ಹತ್ರದಲ್ಲೇ ರೇಡಿಯೋ ಸ್ಟೇಷನ್ ಇರೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಸಾಕಷ್ಟು ರೀತಿಯ ಜಾಗೃತಿಯನ್ನ ಮೂಡಿಸ್ತಾ ಇದೆ, ಅರಿವೇ ಇಲ್ಲದ ಜನರಿಗೆ ಆಶಾ ಕಿರಣ ಆಗಿ ಕೆಲಸ ಮಾಡ್ತಾರೋ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್?
1: ತುಂಬಾ ಖುಷಿ ಆಗುತ್ತೆ ಮೇಡಮ್, ಯಾಕಂತಂದ್ರೆ ಅವ್ರಿಗೋಸ್ಕರ ಇರುದಲ್ವಾ ಸಮಸ್ಯೆ ಅನ್ನೋದು. ಹಾಗಾಗಿ ಅವರಿಂದ ನಾವು ತುಂಬಾ ಖುಷಿ ಆಗ್ತದೆ.
0: ಈಗ ನಿಮ್ಮ ಮನೇಲಿ ಒಬ್ರೇ ಕೇಳ್ತೀರಾ ಅಥವಾ ಮನೇಲಿ ಯಾರನ್ನಾರು ಕೂರಿಸ್ಕೊಂಡಿದಾರ ಕೇಳ್ತೀರಾ ಸರ್?
1: ಮಿಸ್ಸಸ್ ಹೌದು ಅವರು ಕೇಳ್ತಾರೆ.
0: ಅವ್ರಿಗೆ ಯಾವ ತರ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ ಸರ್?
1: ಅವರು ಜಾಸ್ತಿ ಅಂತಂದ್ರೆ ಮಾಮೂಲಿ ಟೇಬಲ್ಸ್ ಮಾತುಗಳು, ಮತ್ತೆ ಕೆಲವು ಹಾಸ್ಪಿಟಲ್ ಹೋಗಿ ಕೆಲವು ಮಕ್ಕಳನ್ನ ಹುಷಾರಿಲ್ದವ್ರನ್ನ ಕರ್ಕೊಂಡ್ಬಂದು ಎಲ್ಲ ಇದ್ ಮಾಡ್ತಾರ ನೋಡಿ, ಮಕ್ಕಳುಗಳು ಅಂಗವಿಕಲತೆ ಇರ್ತಾರಲ್ಲ
0: ದಿವ್ಯಾಂಗ ದೀಪ್ತಿ,
1: ದಿವ್ಯಾಂಗ ದೀಪ್ತಿ ಆ ಕಾರ್ಯಕ್ರಮ, ಮತ್ತೆ ಕೆಲವು ಇನ್ನು ಏನನ್ನು ಕೇಳ್ತಾ ಇರ್ತಾರ ಅವರು, ನಾನಿದ್ದಾಗ ನಾನು ಕೇಳ್ತಾ ಇರ್ತೀನಿ.
0: ನೀವು ಇತರೆ ಕಾರ್ಯಕ್ರಮಗಳನ್ನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಪರಿಚಯ ಇರೋ ಜನರಿಗೆ ಜನಧ್ವನಿ ರೇಡಿಯೋ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಏನಾದ್ರು ಸಜೆಷನ್ ಕೊಟ್ಟಿರೋದುಂಟಾ?
1: ಅವರು ಕೇಳ್ತಾರೆ ಏನೋ ಗೊತ್ತಿಲ್ಲ, ಒಟ್ಲಿ ನಾನ್ ಕೇಳ್ತಾ ಇರ್ತೀನಿ ಒಟ್ಲಿ.
0: ಅಲ್ಲ, ನೀವು ಅವ್ರಿಗೆ ಸಜೆಷನ್ ಮಾಡ್ತೀರಾ ನೀವು ಈ ತರ ಕೇಳಿ ಅಂತ? ಯಾವ ತರ
1: ಕೇಳ್ತೀನಿ ನಾನು, ಇದ ಕಾರ್ಯಕ್ರಮಗಳು ಸರ್ಗುರಿಂದ ವಿವೇಕಾನಂದ ಮೂರ್ತಿಯಿಂದ ಎಫ್ಎಂ ರೇಡಿಯೋ ಕಡೆಯಿಂದ ಕೆಲವು ಡಾಕ್ಟರ್ಸ್ ಗಳು ವಿಚಾರಣೆ ಕೊಡೋದು, ಮತ್ತೆ ಡಾಕ್ಟರ್ ಇಂಥ ಕಾಯಿಲೆಗೆ ಇಂಥ ಸಜೆಷನ್ ಕೊಡೋದು, ಮತ್ತೆ ಅಧಿಕಾರಿಗಳಿಂದ ಗ್ರಾಮ ಪಂಚಾಯತ್ ಆಗ್ಬೋದು ತಾಲೂಕ್ ಪಂಚಾಯತ್ ಆಗ್ಬೋದು ಕೆಲವು ಕಡೆಯಿಂದ ಅಧಿಕಾರಿಗಳನ್ನ ಕರೆಸಿ ಈ ತರ ಹಿಂಗಿಂಗ ಕಾರ್ಯಕ್ರಮ ಕೊಡ್ತಾರೆ ಕೇಳಿ ನೋಡಿ ವಿಚಾರಿಸಿ ನಿಮ್ಮ ಕೇಳಿ ಅಂತ ಹೇಳ್ತೀನಿ ಮೇಡಮ್.
0: ಉಪಯುಕ್ತ ಆಗ್ತಾ ಇದೆಯಾ ಸರ್ ನಿಮ್ಗೆ ಆ ಮಾಹಿತಿಗಳೆಲ್ಲ?
1: ಹೌದು ಮೇಡಮ್, ಉಪಯುಕ್ತ ಆಗ್ತಾ ಇದೆ.
0: ಯಾವ್ದ್ರ ಬಗ್ಗೆ ಹೆಚ್ಚು

0: ತಿಳ್ಕೋಬೇಕು ಅಂತ ನಿಮ್ಗೆ ಎಲ್ಲಿವರೆಗೂ ಅನ್ಸಿತ್ತು, ಅದು ಇನ್ಫಾರ್ಮೇಶನ್ ತಲುಪಿದ್ಯಾ, ಯಾವ್ದಾದ್ರು ಒಂದು ಉದಾಹರಣೆ ಇದ್ರೆ ಹೇಳ್ತೀರಾ?
1: ಈಗ ಅಧಿಕಾರಿಗಳ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟ ಇತ್ತು, ಆದ್ರೆ ಕಡಿಸಿಕೆ ಹೇಳ್ತಾ ಇದ್ರಲ್ಲ, ನನ್ನ ಒಬ್ರು ರೋಡ್ ಬಗ್ಗೆ ಮತ್ತೆ ವಾಟರ್ ಬಗ್ಗೆ ನೀರ್ ಸರಿಯಾಗಿ ಬಿಡ್ತಾ ಇಲ್ಲ, ನಡಾಡಿ ಸೈಡ್ ಅಲ್ಲಿ ರೋಡ್ ಆಗಿದೆ ರೋಡು, ಮತ್ತೆ ಹಿಂಗೆ ಈ ತರ ಚರ್ಚೆ ಮಾಡ್ತಾ ಇದ್ರಲ್ಲ.
0: ಪ್ಲಾನಿಂಗ್ ಆಫೀಸರ್ ಪ್ರಭು ಅವರು

0: ಇನ್ಯಾವ ರೀತಿ ನಿಮಗೆ ಅಧಿಕಾರಿಗಳನ್ನ ಕರೆಸಬೇಕು, ಈ ತರ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ನಿಮ್ಮೂರಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸಾಮಾಜಿಕ ಸಮಸ್ಯೆ ಇಂಥದ್ದು ಕಾಡ್ತಾ ಇದೆ ಅನ್ನೋದು ಒಂದು ಉದಾಹರಣೆ ಇಟ್ಕೊಂಡು.
1: ಸಾಮಾಜಿಕವಾಗಿ ಕಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಕೆಲವು ಜನಗಳಿಗೆ ಇಲ್ಲಿ ಒಂದು ವೈನ್ ಆಗಿರೋದು ಭಾರಿ ತೊಂದರೆ ಆಗ್ಬಿಟ್ಟಿದೆ. ಅದೇನಿಲ್ಲ, ಅದೊಂದೇ ನೋಡಿ ನಮ್ಮ ಇಲ್ಲಿ ಪ್ರಾಬ್ಲಮ್ ಆಗಿರೋದು, ಇನ್ನಾವೂ ಇಲ್ಲ. ಇನ್ನು ಹೆಚ್ಚಿಗೆ ಹೇಳದಂತಿದ್ದು ಏನಿಲ್ಲ. ನಾನು
0: ಒಟ್ಟಿನಲ್ಲಿ ಜನಧ್ವನಿ ಕಾರ್ಯಕ್ರಮಗಳು ಹೇಗೆ ಬರ್ತಾ ಇದಾವೆ ಸರ್ ಇಲ್ಲಿವರೆಗೂ ನೀವು ಕೇಳಿದ ಮಟ್ಟಿಗೆ? ಎಲ್ಲಾ ಕ್ಷೇತ್ರಗಳನ್ನು ಬಿಟ್ಟಿಲ್ಲ ಅಂತ ನೀವು ಹೇಳಿದ್ರಿ.
1: ಹೌದು ಮೇಡಮ್.
0: ಹೇಗೆ ಅನಿಸುತ್ತೆ ನಿಮ್ಗೆ?
1: ಮೇಡಮ್, ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಎಲ್ಲಾ ಕೇಳ್ತಾ ಇದ್ವಿ, ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ.
0: ನಡ್ಸ್ಕೊಡೋರು ಯಾವ ತರ ನಡ್ಸ್ಕೊಡ್ತಾ ಇದಾರೆ ಸರ್ ಕಾರ್ಯಕ್ರಮಗಳನ್ನ?
1: ನಿಮ್ಮ ಕಡೆಯಿಂದ ಎಲ್ಲಾರು ತುಂಬಾ ಚೆನ್ನಾಗೇ ನಡ್ಸ್ಕೊಡ್ತಾ ಇದ್ದೀರಾ. ತುಂಬಾ ಚೆನ್ನಾಗೇ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ.
0: ಖಂಡಿತ ಸರ್, ನಿಮ್ಮ ಒಂದು ಸಲಹೆ ಸಂದೇಶಗಳಿಗೆ ನಾವು ಕೂಡ ಆಶಾದಾಯಕವಾಗಿರ್ತೀವಿ ಅಂತ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.

ಕೇಳುವರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ಇಷ್ಟೊತ್ತು ನಮ್ಮ ಜೊತೆ ತಿಳಿಸ್ಕೊಟ್ಟವರು ಹೆಚ್ ಡಿ ಕೋಟೆ ತಾಲೂಕಿನ ತುಂಬಸೋಗೆ ಗ್ರಾಮದ ಶ್ರೇತಾ ಚಂದ್ರಾರವರು. ಇಲ್ಲಿಗೆ ಇವತ್ತಿನ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಜನಧ್ವನಿ ಪರಿಣಾಮ ಕಾರ್ಯಕ್ರಮ ಪ್ರಸಾರವಾಯಿತು.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಎಸ್ಯುಒಎಂನ ಸಿಬ್ಬಂದಿ ವರ್ಗದವರಾದ ನಂದೀಶ್, ಟಿ ಎನ್ ರವರು, ರಾಜೇಶ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಹಾಯಿಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು.

0: ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೇ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
1: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಹೌದಾ ಪಟ್ಟಿಂಗ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ.
2: ಸಿಗೋದಿಲ್ಲ,
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೌರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.

ಮುಂಚಿನ ಪೀಳಿಗೆಗೆ ನಾವು ಆಸ್ತಿ ಪಾಸ್ತಿ ಮಾಡುತ್ತೇವೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವರಿಗೆ ಕುಡಿಯುವ ಒಂದು ಲೋಟ ಶುದ್ಧ ನೀರನ್ನು ಉಳಿಸುತ್ತೇವೆ ಎನ್ನುವುದು ಇಂದಿನ ದೊಡ್ಡ ಪ್ರಶ್ನೆಯಾಗಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಾಲದ ಅತಿಯಾದ ಬಳಕೆಯಿಂದಾಗಿ ಜಗತ್ತೇ ಇಂದು ನೀರಡಿಕೆ ಅನುಭವಿಸುತ್ತದೆ. ಬೆಂಗಳೂರಿನಂತಹ ಮಹಾನಗರಗಳಿಂದ ಹಿಡಿದು ಹಳ್ಳಿಯವರಿಗೆ D0 ನೀರೇ ಇಲ್ಲದ ದಿನ ಭೀತಿ ಎದುರಾಗಿದೆ. ಇಂದು ನಾವು ನೀರನ್ನು ಬಳಸುವ ಮತ್ತು ವ್ಯರ್ಥ ಮಾಡುವ ರೀತಿಯನ್ನು ಬದಲಾಯಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಬಂಗಾರಕ್ಕಿಂತ ಒಂದು ಹನಿ ನೀರು ದುಬಾರಿಯಾಗುವುದರಲ್ಲಿ ಸಂಶಯವಿಲ್ಲ. ಅಂಕಿಅಂಶಗಳ ಪ್ರಕಾರ, ವಿಜ್ಞಾನಿಗಳ ಸಂಶೋಧನಾ ವರದಿ ಪ್ರಕಾರ, ಭೂಮಿಯಲ್ಲಿ 71% ನೀರಿನಿಂದ ಕೂಡಿದ್ದು, ನಮಗೆ ಕುಡಿಯಲು ಯೋಗ್ಯವಾದ ಸಿಹಿ ನೀರು ಮಾತ್ರ ಇರುವುದು ಕೇವಲ 2.5% ಮಾತ್ರ. ಅದರಲ್ಲೂ ನದಿ ಕೆರೆಗಳಲ್ಲಿ ಸಿಗುವುದು ಕೇವಲ 0.3% ಮಾತ್ರ. ಉಳಿದದ್ದು ಮಂಜುಗಡ್ಡೆ ಅಥವಾ ಭೂಮಿಯ ಆಳದಲ್ಲಿದೆ. 2050 ವೇಳೆಗೆ ವಿಶ್ವದ ಜನಸಂಖ್ಯೆ 970 ಕೋಟಿ ತಲುಪಲಿದ್ದು ನೀರಿನ ಬೇಡಿಕೆ 55% ಹೆಚ್ಚಾಗಲಿದೆ. ಅಂದರೆ ನಾವು ಹೊಸ ನೀರನ್ನು ಹುಡುಕುವುದಕ್ಕಿಂತ ಇದ್ದ ನೀರನ್ನೇ ಮತ್ತೆ ಮತ್ತೆ ಬಳಸುವುದನ್ನು ಕಲಿಯುವುದು ಅನಿವಾರ್ಯವಾಗಿದೆ. ಈಗಾಗಲೇ ನೀರಿನ ಅಭಾವ ದೇಶಗಳ ನಡುವೆ ಜಗಳ ತಂದೊಡ್ಡುತ್ತಿದೆ. ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಚೀನಾ ಈಗಾಗಲೇ ಮೆಕಾಂಗ್ ನದಿಗೆ ಮೇಲ್ಭಾಗದಲ್ಲಿ 11 ಕ್ಕೂ ಹೆಚ್ಚು ಬೃಹತ್ ಜಲವಿದ್ಯುತ್ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದು ಕೆಳಭಾಗದ ದೇಶಗಳಾದ ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂಗೆ ನುಂಗಲಾರದ ತುತ್ತಾಗಿದೆ. ಆದರೆ ಈ ಸಂಘರ್ಷದಿಂದ ಪರಿಹಾರ ಶೂನ್ಯ. ಏಕೆಂದರೆ ನೀರಿನ ಲಭ್ಯತೆ ಈಗಿನ ಬರೀ ಒಂದು ಜಾಗತಿಕ ಸಮಸ್ಯೆಯಲ್ಲ, ಅದು ಮನುಷ್ಯನ ಅಳಿವು ಉಳಿವಿನ ಪ್ರಶ್ನೆ. ಸಮುದ್ರದ ನೀರು ಸಿಹಿಯಾಗುವ ಪವಾಡ. ಅಂದರೆ ಇಂತಹ ಪರಿಸ್ಥಿತಿಯಲ್ಲಿ ಸಿಂಗಾಪುರದಂತಹ ದೇಶಗಳು ಅದ್ಭುತ ದಾರಿ ಕಂಡುಕೊಂಡಿವೆ. ಅದಕ್ಕೆ 4 ರಾಷ್ಟ್ರೀಯ ನಳಗಳು ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಪ್ರಮುಖವಾದದ್ದು ಡೆಸಾಲಿಯೇಷನ್ ಅಥವಾ ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರನ್ನಾಗಿ ಮಾಡುವ ತಂತ್ರಜ್ಞಾನ, ರಿವರ್ಸ್ ಅಸ್ಮೋಶಿಯಸ್ ಅಂದರೆ RO ಅಂತ ಅರ್ಥ. ಈ ವಿಧಾನದ ಮೂಲಕ ಉಪ್ಪನ್ನು ಬೇರ್ಪಡಿಸಿ ಸಮುದ್ರದ ನೀರನ್ನು ಬಳಸುವ ಮೂಲಕ ದೇಶಗಳು ನದಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡಿವೆ. ಅರಬ್ ದೇಶಗಳು ಮರುಭೂಮಿಯ ನಡುವೆ ಇದ್ದರೂ ಅಲ್ಲಿನ ಜನಜೀವನ ನಡೆಯುತ್ತಿರುವುದು ಇದೇ ಡೆಸಾಲಿಯೇಷನ್ ಪ್ಲಾಂಟ್ಗಳಿಂದ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕುವೈತ್ ದೇಶಗಳು ತಮ್ಮ 90% ನೀರಿಗಾಗಿ ಇವುಗಳನ್ನೇ ನಂಬಿಕೊಂಡಿವೆ. ಇತ್ತೀಚಿನ ದಿನಗಳಲ್ಲಿ ಯುದ್ಧ ಮತ್ತು ರಾಜಕೀಯ ಸಂಘರ್ಷಗಳಲ್ಲಿ ಈ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಯುತ್ತಿದ್ದು ಆತಂಕಕಾರಿ ವಿಷಯ. ಒಂದು ವೇಳೆ ಈ ಘಟಕಗಳು ನಾಶವಾದರೆ ಈ ದೇಶಗಳಲ್ಲಿ ಕೆಲವರು 3-5 ದಿನಗಳಾಗುವಷ್ಟು ಮಾತ್ರ ನೀರನ್ನು ಇರುತ್ತದೆ. ರಂಗುರಂಗಿನ ನಗರಗಳು ಕೆಲವೇ ದಿನಗಳಲ್ಲಿ ವಾಸಿಸಲು ಅಯೋಗ್ಯ ಮರುಭೂಮಿಗಳಾಗಬಹುದು. ಇಂದು ನೀರನ್ನು ಕೇವಲ ಸೋಸುವುದಷ್ಟೇ ಅಲ್ಲ, ಅತ್ಯಾಧುನಿಕ ಮಂಬ್ರೀನ್ ಬಯೋರಿಯಾಕ್ಟರ್ ಮೂಲಕ ಚರಂಡಿ ನೀರನ್ನು ಅತ್ಯಂತ ಶುದ್ಧ ನೀರಾಗಿ ಬದಲಾಯಿಸಿಕೊಳ್ಳಬಹುದು. ಮಳೆ ಹನಿಯಂತಹ ಸಮುದ್ರ ನೀರನ್ನು ಕುದಿಸಿ ಆವಿಯಾಗಿಸಿ ನೀರು ಪಡೆಯುವ ಥರ್ಮಲ್ ಡಿಸ್ಟಿಲೇಷನ್ ಕೂಡ ಚಾಲ್ತಿಯಲ್ಲಿದೆ. ಅಷ್ಟೇ ಏಕೆ, ಮನೆಯ ವಾಶ್ ಬೇಷನ್ ಮತ್ತು ಸ್ನಾನದ ನೀರನ್ನು ಪ್ರತ್ಯೇಕವಾಗಿ ಸಂಸ್ಕರಿಸಿ ಗಿಡಗಳಿಗೆ ಅಥವಾ ಶೌಚಾಲಯಕ್ಕೆ ಬಳಸುವ ಮೂಲಕ 40% ನೀರನ್ನು ಉಳಿತಾಯ ಮಾಡಬಹುದು. ಇನ್ನು ಪರಿಸ್ಥಿತಿ ಕೈಮೀರಿಲ್ಲ. ಸಿಗುವ ನೀರನ್ನು ಉಳಿಸಿಕೊಂಡರೆ ನೀರಿನ ಮೂಲಗಳನ್ನು ಹಾಳು ಮಾಡದೇ ಇದ್ದರೆ ಪವಾಡ ಸಾಧ್ಯ ಎಂಬುದಕ್ಕೆ ಕೆಲವೊಂದು ದೇಶಗಳು ಮಾದರಿಯಾಗಿವೆ. ನೀರನ್ನು ಉಳಿಸುವಲ್ಲಿ ಮುಂಚೂಣಿಯಲ್ಲಿರುವ ದೇಶಗಳಲ್ಲಿ ಮೊದಲ ಹೆಸರು ಇಸ್ರೇಲ್ನದ್ದು. ಈ ಪುಟ್ಟ ದೇಶ ತನ್ನ 90% ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೃಷಿಗೆ ಬಳಸುತ್ತಿದೆ. ಆಸ್ಟ್ರೇಲಿಯಾ ಕೂಡ ಬಳಸಿದ ನೀರನ್ನು ಶುದ್ಧೀಕರಿಸಿ ಭೂಮಿಯ ಆಳದಲ್ಲಿ ಶೇಖರಿಸಿಡುವ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಅಚ್ಚರಿ ವಿಷಯವೆಂದರೆ ನಮೀಬಿಯಾದ ದೇಶದ ವಿಂಡ್ ಹೋಕ್ ನಗರದಲ್ಲಿ 1968ರಿಂದಲೇ ಚರಂಡಿ ನೀರನ್ನು ಸಂಸ್ಕರಿಸಿ ನೇರವಾಗಿ ಕುಡಿಯಲು ಬಳಸಲಾಗುತ್ತಿದೆ. ಸ್ಪೇನ್ ದೇಶ ಸೌರಶಕ್ತಿಯನ್ನು ಬಳಸಿ ಸಮುದ್ರ ನೀರನ್ನು ಶುದ್ಧೀಕರಿಸುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ದೇಶದಲ್ಲಿ ವರ್ಷಕ್ಕೆ 4,000 ಬಿಲಿಯನ್ ಕ್ಯೂಬಿಕ್ ಮೀಟರ್ ಮಳೆಯಾಗುತ್ತಿದೆ. ಆದರೂ ಬೆಂಗಳೂರು, ದೆಹಲಿಯಂತಹ ನಗರಗಳಲ್ಲಿ ನೀರಿನ ಆಹಾಕಾರ ತಪ್ಪಿಲ್ಲ. ಇಂದು ಕೈಗಾರಿಕೆಗಳು ಬಳಸುವ ನೀರನ್ನು ನದಿಗಳಿಗೆ ಬಿಡುವ ಬದಲು 0 ಲಿಕ್ವಿಡ್ ಡಿಸ್ಚಾರ್ಜ್ ನಿಯಮದ ಅಡಿ ಸಂಪೂರ್ಣವಾಗಿ ಸಂಸ್ಕರಿಸಿ ಮರುಬಳಕೆ ಮಾಡುವುದು ಕಡ್ಡಾಯವಾಗಿದೆ. ಇದರಿಂದ ಗಂಗಾ, ಯಮುನಾ ಮತ್ತು ನಮ್ಮ ಕಾವೇರಿಯಂತಹ ನದಿಗಳು

0: ಕಲುಷಿತವಾಗುವುದು ತಪ್ಪುತ್ತದೆ. ಹಾಗೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ನಮ್ಮ ಹಳೆಯ ಪದ್ಧತಿಗೆ ಈಗ ಹೊಸ ರೂಪ ದೊರೆತಿದೆ. ಮನೆಯ ಮೇಲ್ಛಾವಣಿಯ ನೀರನ್ನು ಫಿಲ್ಟರ್ ಮಾಡಿ ಟ್ಯಾಂಕುಗಳಿಗೆ ತುಂಬಿಸುವುದು, ಹೂಳು ತುಂಬಿದ ಕೆರೆಕುಂಟೆ ಮತ್ತು ಕಲ್ಯಾಣಿಗಳನ್ನು ಸ್ವಚ್ಛಗೊಳಿಸಿ ಅಂತರ್ಜಲ ಹೆಚ್ಚಿಸುವುದು, ಅಲ್ಲದೆ ರೀಚಾರ್ಜ್ ವೆಲ್ ಅಂದರೆ ಬಾವಿಯ ಮರುಪೂರಣ ಅಂದರೆ ಮಳೆ ನೀರನ್ನು ನೇರವಾಗಿ ಭೂಮಿಯ ಆಳಕ್ಕೆ ಇಳಿಸುವ ಹಿಂಗು ಬಾವಿಗಳು ಇಂದು ಅತ್ಯಂತ ಯಶಸ್ವಿಯಾಗಿವೆ. ನಗರಗಳು ಮತ್ತು ಹಳ್ಳಿಗಳು ಹೀಗೆ ವಿವಿಧ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮಳೆ ನೀರಿನ ಕೊಯ್ಲು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಈಗ ಸಾಧ್ಯವಾಗಿದೆ. ಜಲಮರುಬಳಕೆ ಎನ್ನುವುದು ಕೇವಲ ಸರ್ಕಾರಿ ಯೋಜನೆಯಲ್ಲ, ಅದು ಪರಿಸರ ಸಂರಕ್ಷಣೆಯ ಒಂದು ಪ್ರಮುಖ ಭಾಗ. ದೂರದ ನದಿಗಳಿಂದ ಪಂಪ್ ಮಾಡಿ ನೀರು ತರುವಾಗ ಬೇಕಾಗುವ ವಿದ್ಯುತ್ ಉಳಿಯುತ್ತದೆ. ನದಿಗಳಿಂದ ಅತಿಯಾಗಿ ನೀರು ಎತ್ತುವುದು ತಪ್ಪತೊಡಗುತ್ತದೆ ಮತ್ತು ಬರಗಾಲ ಬಂದಾಗಲೂ ನಮ್ಮ ನೀರಿನ ಸಂಗ್ರಹ ಇರುತ್ತದೆ. ಪ್ರತಿಯೊಂದು ಹನಿ ಮರುಬಳಕೆಯ ನೀರು ಎಂದರೆ ಪ್ರಕೃತಿಯ ಒಂದು ಹನಿ ಜೀವ ಜಲವನ್ನು ಉಳಿಸಿದಂತೆ. ನೀರಿನ ಅಕ್ಷಯ ಪಾತ್ರೆಯಲ್ಲಿ ತಿಳಿದು ನಮಗೆ ನಾವೇ ಮಾಡಿಕೊಳ್ಳುವ ವಂಚನೆ. ಮುಂದಿನ ದಿನಗಳಲ್ಲಿ ತೈಲಕ್ಕಿಂತ ಬೆಲೆ ಬಾಳುವ ವಸ್ತು ಯಾವುದಾದರೂ ಇದ್ದರೆ ಅದು ನೀರು ಮಾತ್ರ. ಅರಬ್ ದೇಶಗಳ ಬೃಹತ್ ಪ್ಲಾಂಟುಗಳಿರಲಿ ಅಥವಾ ನಮ್ಮ ಹಳ್ಳಿಯ ಪುಟ್ಟ ಇಂಗು ಗುಂಟಿಗಳಿರಲಿ, ಪ್ರತಿಯೊಂದು ಪ್ರಯತ್ನವೂ ಬೆಲೆ ಬಾಳುವಂಥದ್ದು. ನೀರನ್ನು ಗೌರವಿಸೋಣ, ಮಿತವಾಗಿ ಬಳಸೋಣ ಮತ್ತು ಮರುಬಳಕೆ ಮಾಡುವುದನ್ನು ರೂಢಿಸಿಕೊಳ್ಳೋಣ. ನಾವು ಉಳಿಸುವ ಒಂದು ಹನಿ ನೀರು ಮುಂದಿನ ಪೀಳಿಗೆಯ ಬದುಕಿನ ಭರವಸೆಯಾಗಲಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಇನ್ನು ಮುಂದೆ ನಮ್ಮಲ್ಲಿ ಇದರಿಂದ ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಒಂದಲ್ಲ ಒಂದು ಮನೆಗಳಲ್ಲಿ ರಾಗಿ ಬೀಸುವ ಕಲ್ಲಿನ ಶಬ್ದ ಜೊತೆಗೆ ಜಾನಪದ ಹಾಡುಗಳು ಕೇಳಿ ಬರುತ್ತಿದ್ದವು. ಅದರಲ್ಲೂ ವಿಶೇಷವಾಗಿ ಸಾಯಂಕಾಲ ಬೆಳದಿಂಗಳ ತಂಗಾಳಿಯಲ್ಲಿ ಬೀಸುವ ಕಲ್ಲಿನ ಹಾಡುಗಳು ಜೊತೆ ಜೊತೆಗೆ ಜಾನಪದ ಹಾಡುಗಳು, ವೀರಖ್ಯಾತ ರಾಯನ ಹಾಡುಗಳು, ಸೋಬಾನೆ ಪದಗಳು ಎಲ್ಲೆಡೆ ತೇಲಿ ಬರುತ್ತಿದ್ದವು. ಒಂದಿಲ್ಲೊಂದು ಮನೆಯಲ್ಲಿ ಬೆಳಗಿನ ಜಾವದವರೆಗೂ ಕೇಳಿ ಬರುತ್ತಿದ್ದ ಆ ಕಾಲವದು. ಬೀಸುವ ಕಲ್ಲಿನ ಹಾಡುಗಳು ಒಬ್ಬರಿಂದ ಮತ್ತೊಬ್ಬರಿಗೆ, ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬರುತ್ತಿದ್ದ ಕಾಲವದು. ಇಂದು ಹಾಡುವವರಿಲ್ಲ. ಕಾರಣ, ಬೀಸುವ ಕಲ್ಲು ಬಿಟ್ಟು ಹಿಟ್ಟಿನ ಗಿರಣಿಗೆ ಮಾರು ಹೋಗಿದ್ದಾರೆ. ಕಾರಣ, ಬೇಗ ಹಾಗೂ ಕಷ್ಟಪಡುವುದು ಬೇಡವೆಂದು. ಬೀಸುವ ಕಲ್ಲಿನ ಜೊತೆಗೆ ಹಾಡುಗಳು ನಮ್ಮಜ್ಜಿಯ ಕಾಲಕ್ಕೆ ಕೊನೆಗೊಂಡಿವೆ. ಹಳ್ಳಿಗಳಲ್ಲಿ ಉಪಯೋಗದಲ್ಲಿದ್ದ ಹಿಟ್ಟು ಬೀಸುವ ಕಲ್ಲಿನಲ್ಲಿ ಎರಡು ಕಲ್ಲಿನ ವೃತ್ತಗಳಿರುತ್ತವೆ. ಅದಕ್ಕೆ ಮೇಲಿನ ಕಲ್ಲಿನ ವೃತ್ತಕ್ಕೆ ಒಂದು ಮರದ ಗೂಟವಿರುತ್ತದೆ. ಕೆಳಗಿನ ಕಲ್ಲಿನ ಮಧ್ಯೆ ಒಂದು ಕಬ್ಬಿಣದ ಚಿಕ್ಕ ಮೊಳೆಯಿರುತ್ತದೆ. ಇದರ ಮೇಲೆ ವೃತ್ತಾಕಾರದ ಮೇಲಿನ ಕಲ್ಲು ಅದರ ಮೇಲೆ ಸರಿಯಾಗಿ ಕುಳಿತುಕೊಳ್ಳುತ್ತದೆ. ರಾಗಿ ಕಲ್ಲಿನಲ್ಲಿ ಬೀಸಲು ಇಬ್ಬರು ಇರುತ್ತಾರೆ. ಒಬ್ಬರು ಬೀಸಬಹುದು. ಮೊದಲು ಈ ಬೀಸುವ ಕಲ್ಲನ್ನು ಒಂದು ಗೋಣಿತಟ್ಟಿನ ಮೇಲೆ ಹರಡಿದ ಬಿಳಿಯ ದಪ್ಪ ಬಟ್ಟೆಯ ಮೇಲೆ ಇಡಬೇಕು. ಬೀಸುವಾಗ ಬಲಗೈಯಲ್ಲೋ ಅಥವಾ ಎಡಗೈಯಲ್ಲೋ ಒಂದು ಮುಷ್ಟಿ ಧಾನ್ಯವನ್ನು ಕಲ್ಲಿನ ಬಾಯಲ್ಲಿ ಹಾಕಬೇಕು. ನಿಧಾನವಾಗಿ ಕಲ್ಲನ್ನು ತಿರುಗಿಸಬೇಕು. ಕಾಳು ಚೆನ್ನಾಗಿ ಪುಡಿಯಾಗಿದೆ ಎಂಬುದನ್ನು ಖಾತ್ರಿ ಮಾಡಿಕೊಂಡ ಮೇಲೆ ಸ್ವಲ್ಪ ಜೋರಾಗಿ ಬೀಸಬಹುದು. ಯಾವುದೇ ಅಕ್ಷರವಿದ್ಯೆ ಗೊತ್ತಿಲ್ಲದೆ ನಮ್ಮ ಸ್ಮೃತಿ ನೆನಪುಗಳಿಂದ ತಲೆ ತಲಾಂತರಗಳಿಂದ ಉಳಿದುಕೊಂಡಿದ್ದ ಜಾನಪದ ಕಲೆ ಸಂಸ್ಕೃತಿ ಬೀಸು ಕಲ್ಲಿನ ಜೊತೆಗೆ ನಶಿಸುತ್ತಿದೆ. ಇಂದಿನ ಮಹಿಳೆಯರಿಗೆ ಹಾಡುಗಳು ಬರುತ್ತಿಲ್ಲ, ರಾಗಿ ಬೀಸೋದು ಗೊತ್ತಿಲ್ಲ. ಇಂದು ಯೋಗಾಸನ ತರಗತಿಗಳಲ್ಲಿ ಬೀಸುವ ಕಲ್ಲಿನ ರೀತಿ ಕುಳಿತು ಆಸನ ಹಾಕಿ ಬೀಸುಕಲ್ಲಿನ ರೀತಿ ಕೈ ತಿರುಗಿಸುವುದು ಕಲಿಸುತ್ತಿದ್ದಾರೆ. ಅಂದು ಇಷ್ಟೆಲ್ಲ ಕೆಲಸ ಮಾಡುತ್ತಿದ್ದರೆ ಯಾವ ಕಾಯಿಲೆಯೂ ಬರುತ್ತಿರಲಿಲ್ಲ. ಅದಕ್ಕೆ ಕೆಲವು ಗಾದೆಗಳು ಉಂಟು. ಇಟ್ಟಂ ತಿಂದಂ ಬೆಟ್ಟಂ ಕಡಿದಂ, ಇಟ್ಟಂ ಬಿಟ್ಟಂ ಕೆಟ್ಟಂ. ರಾಮ ರಾಜ್ಯ ಆಳಿದರೂ ರಾಗಿ ಬೀಸೋದು ತಪ್ಪಲಿಲ್ಲ. ಕುಟ್ಟಲಾರದವಳಿಗೆ ಕೂಳಿಲ್ಲ, ಬೀಸಲಾರದವಳಿಗೆ ಹಿಟ್ಟಿಲ್ಲ. ನೆಂಟರು ಬಿಕ್ಕಿ ಬಿಕ್ಕಿ ಅತ್ತರೆ ಬೀಸುವ ಕಲ್ಲು ತಿರುಗಿತೆ. ಎಷ್ಟೊಂದು ಸುಂದರವಾದ ಗಾದೆಗಳು. ಬೀಸುವ ಕಲ್ಲು ಕೊಟ್ಟವರಿಗೆ ಸಕಲ ಸೌಭಾಗ್ಯ ಬರಲಿ. ಅಂಥವರ ಮನೆಗೆ ಮಲ್ಲಿಗೆ ಮುಡಿಯುವ ಸೊಸೆ ಬರಲಿ. ಮತ್ತೆ ಬೀಸುವ ಭಾಗ್ಯದ ಜೊತೆಗೆ ನಮ್ಮ ಜಾನಪದ ಕಲೆ ಹಾಡುಗಳು ಚಿರವಾಗಿ ಮುಂದಿನ ಪೀಳಿಗೆಗೆ ಉಳಿಯುವಂತಾಗಲಿ. ಇಲ್ಲಿ ಬೀಸುವ ಕಲ್ಲಿನ ಮಹತ್ವವನ್ನು ಹಳ್ಳಿಯಲ್ಲಿನ ಕೆಲವು ಮಹಿಳೆಯರು ತಿಳಿಸಿರುವ ಇದೊಂದು ಉಪಯುಕ್ತ ಮಾಹಿತಿ ನಿಜಕ್ಕೂ ನಮ್ಮೆಲ್ಲರಲ್ಲಿ ಸದಾ ಉಳಿಯುವಂತಾಗಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು. ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ

0: ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
0: ಅಂತಿಮ ಸಂದೇಶ:

ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ: ಉಭಯ ರಾಷ್ಟ್ರಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿದೆ.

0: ಇವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜಯಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನಿಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ WHO ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಾಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟ್ರಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ್ರ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047ರ ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶ

ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ SFTPSನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026ರ ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೋಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್ 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿಯಾದ ಶ್ರೀತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ನಮ್ಮಮ್ಮ ಸಾರದೆ ಉಮಾ ಮಹೇಶ್ವರಿ ನಿಮ್ಮ

ಉಮ್ಮ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ ಅಮ್ಮ ಅಮ್ಮ.

ರಮ್ಮ ದೇಸಗಿ ಜನರ ಸಲಗುವ ನರಮ್ಮ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಕೇಳಮ್ಮ ನಮ್ಮಮ್ಮ ಸಾರದೆ ಹುಮ್ಮ ಮಹೇಶ್ವರಿ.

ದಿಟ್ಟ ಚಂದನ ದಿಟ್ಟತ ಗಣನಾಥನೇ ದಿಟ್ಟಿತ ಗಣನಾಥನೇ ಶಿವನ ಪಟ್ಟದ ರಾಣಿ ಪಾರ್ವತಿ ಕುಮಾರನೇ ಶಿವನ ಪಟ್ಟದ ರಾಣಿ ಪಾರ್ವತಿ ಕುಮಾರನೇ ಹೊಟ್ಟೆಯ ಗಣನಾಥನೇ ಕೇಳ ಮನೆ ಹೊಟ್ಟೆಯ ಗಣನಾಥನೇ ಕೇಳಮ್ಮಯ್ಯ ನಮ್ಮಮ್ಮ ಸಾರದೆ ಉಮ್ಮ ಮಹೇಶ್ವರಿ

0: ಭೂಮ ಮಹೇಶ್ವರಿ ನಿನ್ನೊಳಗಿ ಹನಾರಮ್ಮ ಅಮ್ಮ ಅಮ್ಮ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಕೂರಿನ ಎಸ್ಪಿವೈಎಂನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಹಾಡುವಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

0: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
0: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಇಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8

0: ಮಾಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯಮವನ್ನು ಆರಂಭ ಮಾಡಿರುವ ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿಯವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್,
1: ಥ್ಯಾಂಕ್ ಯು. ಮೇಡಮ್, ನಿಮಗೂ ನಮಸ್ತೆ.
0: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಮೂಲತಃ ಇಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
1: ಹಾ ಮ್ಯಾಮ್, ಖಂಡಿತವಾಗಿ. ನನ್ನ ಹೆಸರು ನಂದಿನಿ ಅಂತ. ನಮ್ಮೂರು ಸೋಲಿಗರ ಕಾಲೋನಿ, ಮೈಸೂರು ಡಿಸ್ಟಿಕ್, ಮೈಸೂರು ತಾಲೂಕು. ನನ್ಗೆ ಮದ್ವೆ ಆಗಿ 3 ವರ್ಷ ಆಗಿದೆ. ಒಂದು ಪಾಪು ಇದೆ, 2.5 ವರ್ಷ ಪಾಪುಗೆ, ಯುವನ್ ಅಂತ ಗಂಡ ಪಾಪು. ನಾನು ಈಗ ಒಂದು 6 ತಿಂಗಳ ಹಿಂದೆ ಜೈಪುರದಲ್ಲಿ ಜಾಯ್ನ್ ಆಗಿದ್ದು ಬ್ಯೂಟಿಷಿಯನ್ಗೆ. SVM ಸಂಸ್ಥೆಯಲ್ಲಿ ಬ್ಯೂಟಿಷಿಯನ್ಗೆ ಜಸ್ಟ್ 5,000 ಕೊಟ್ಟು ಜಾಯ್ನ್ ಆಗಿದ್ದು. ಈಗ ಯಾವ ತರ ಇದೆ ಅಂತಂದ್ರೆ, ಹೆಣ್ಮಕ್ಳಿಗೆ ಸ್ವಂತ ಉದ್ಯೋಗ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ಇಲ್ಲಿ ಜಾಯ್ನ್ ಆದ್ಮೇಲೆ ತುಂಬಾ ಗೊತ್ತಾಗಿದೆ. ಇವಾಗ ಮನೆಗಳಲ್ಲಿ ಎಷ್ಟೊಂದು ಕಷ್ಟಗಳಿರುತ್ತೆ, ಅದನ್ನ ಒಬ್ಬ ಗಂಡನೇ ನಿಭಾಯಿಸ್ಕೊಂಡು ಹೋಗೋದಂದ್ರೆ ಅಷ್ಟು ಈಸಿ ಅಲ್ಲ ಈಗಿನ ಜನರೇಷನ್ ಅಲ್ಲಿ. ಈಗ ಪ್ರತಿಯೊಂದು ಕೂಡ ಮಕ್ಕಳನ್ನ ಓದಿಸ್ಬೇಕಂದ್ರು, ಒಂದು ಮನೆ ನಿಭಾಯಿಸ್ಬೇಕಂದ್ರು ತುಂಬಾನೇ ಕಷ್ಟ ಇದೆ ಲೈಫ್ ಅಲ್ಲಿ. ಆಗ ನಾನೊಂದು ಕೈ ಜೋಡಿಸಿದಾಗ ಅವ್ರಿಗೆ ಅವ್ರಿಗೆ ಇನ್ನಷ್ಟೊಂದು ಹಂಬಲ ಸಿಗುತ್ತೆ. ನನ್ನಿಂದ ನನ್ನ ಕೈಲಿ ಆಗ್ಲಿಲ್ಲ ಅಂದ್ರು ನನ್ನ ಹೆಂಡತಿ ಇದ್ದಾಳೆ ಅನ್ನೊಂದು ಒಂದು ಭರವಸೆನ ಕೊಡ್ತಾ ಇದ್ದೀನಿ. ನನೀಗ ಅಷ್ಟು ಖುಷಿ ಇದೆ, ಮನೆಯಲ್ಲೂ ಕೂಡ ಅಷ್ಟೇ ಖುಷಿ ಇದೆ. ನಾನು ಹೋಗ್ತಾ ಇರೋದು, ಮಾಡ್ತಾ ಇರೋದು, ಇವಾಗ ಅಷ್ಟು ಈಸಿಯಾಗಿ ಬೇಗ ಕನೆಕ್ಟ್ ಆಗಲ್ಲ ಜನಗಳಿಗೆ. ಸೊ ನನ್ನ ವರ್ಕ್ ಕೂಡ ಅಷ್ಟೇ ಈಸಿಯಾಗಿ ಕನೆಕ್ಟ್ ಆಗಿದೆ. ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ, ಆರ್ಡರ್ಸ್ ಎಲ್ಲ ಬರ್ತಿರುತ್ತೆ. ನಾನು ಇನ್ನು ಪಾರ್ಲರ್ ಕೂಡ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಮಾಡ್ತೀನಿ.
0: ಮನೆಯವ್ರು ಏನ್ ಮಾಡ್ತಾ ಇದಾರೆ ಮೇಡಮ್?
1: ಮನೇಲಿ ಫೈನಾನ್ಸ್ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್.
0: ಏನ್ ಶಿಕ್ಷಣ ಪಡ್ಕೊಂಡಿದ್ರಿ ನೀವು?
1: ನಾನು 2nd year ಡಿಗ್ರಿ ಕಂಪ್ಲೀಟ್ ಆಗ್ಲಿಲ್ಲ, ಡ್ರಾಪ್ ಔಟ್ ಆಗಿದ್ದೆ.
0: ಓಕೆ, ನೀವು ಬೆಳೆದು ಬಂದ ದಾರಿ ಏನೇ ಮೆಲ್ಕಾಕೋದಾದ್ರೆ ಮೇಡಮ್?
1: ಆಕ್ಚುಲಿ ನಂದೇನು ಅಷ್ಟು ಕಷ್ಟ ಅನ್ನೋ ತರ ಏನಿರ್ಲಿಲ್ಲ, ಬಟ್ ಅಪ್ಪ ಅಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿರುವಂತ ಹುಡುಗಿನ ನಾನು. ಕಷ್ಟ ಅನ್ನೋದು ನೋಡಿಲ್ಲ ನನ್ಗೆ, ನಮ್ಮ ಅಪ್ಪ ಅಮ್ಮ ಅದನ್ನ ತೋರಿಸಿಲ್ಲ. ಬಟ್ ಈ ಮದ್ವೆ ಅಂತ ಆದ್ಮೇಲೆ ಒಂದಷ್ಟು ಕಷ್ಟ ಸುಖಗಳೆಲ್ಲ ನೋಡಿದಾಗ ನನಗೆ ಇದೊಂದು ಶಿಕ್ಷಣ ಅನ್ನೋದು ಬೇಕಾಗಿತ್ತು ಅಂತ ಅನ್ನಿಸ್ತು. ಈಗ ಒಬ್ಬರೇ ನಿಭಾಯಿಸೋದಂದ್ರೆ ಅಷ್ಟು ಈಸಿ ಅಲ್ಲ ಮೇಡಮ್. ಈಗಿನ ಜನರೇಷನ್ ತಗೊಂಡ್ರೆ ತುಂಬಾನೇ ಕಷ್ಟ ಇದೆ. ಈ ಒಂದು ತರಬೇತಿ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಅನುಕೂಲವಾಗಿದೆ. ಆಮೇಲೆ ನನ್ಗೆ ಅಂತಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಅವ್ರದೇ ಆದಂತಹ ಜವಾಬ್ದಾರಿಗಳು, ಅವ್ರಿಗೆ ಅರ್ಥ ಆಗ್ಬೇಕು ಮನೇಲಿ ಎಷ್ಟು ಕಷ್ಟ ಇದೆ ಏನು ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ. ಈಗ ಎಲ್ಲರಿಗೂ ಒಂದು ಶಿಕ್ಷಣ ಅನ್ನೋದು ಅವರ ಒಂದು ಜವಾಬ್ದಾರಿನ ಅವ್ರು ವಹಿಸ್ಕೊಳ್ಳೋಂತಹ ಶಕ್ತಿ ಅವರಲ್ಲಿ ಇರ್ಬೇಕು. ಇವಾಗ ಮನೇಲಿ ಎಲ್ಲರೂ ಚೆನ್ನಾಗಿ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಇವಾಗ ಒಬ್ಬನೇ ಡಿಪೆಂಡ್ ಆಗಿದ್ರೆ ನಮ್ ಜೀವನ ನಾವ್ ಹೇಗ್ ನಡ್ಸ್ಕೊಂಡೋಗೋದು? ಇವಾಗ ಪ್ರತಿಯೊಂದಕ್ಕೂ ನಮ್ಮ ಕಷ್ಟಗಳು ಎಲ್ಲರೂ ಯಾರನ್ನು ರಿಲೇಷನ್ಸ್ ಅನ್ನೋರು ಆಗಲ್ಲ. ನಮ್ಗೆ ಬೆಂಬಲ ಕೊಡ್ತಾರೆ ಹೌದು, ಎಲ್ಲಾ ಕಷ್ಟಕ್ಕೂ ನಮ್ಗೆ ಆಗ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ. ನಮ್ಮ ಜೀವನನ ನಾವ್ ಇನ್ನೊಬ್ರು ಇಲ್ಲ ಅಂದ್ರೂ ನಾವ್ ಅದನ್ನ ನಡ್ಸ್ಕೊಂಡು ಹೋಗುವಂತ ಶಕ್ತಿ ನಮ್ಮಲ್ಲಿ ಇರ್ಬೇಕು. ಹಾಗಾಗಿ ನನ್ನ ಜೀವ ಚೆನ್ನಾಗಿತ್ತು ಮ್ಯಾಮ್. ಮದ್ವೆ ಆಗೋಕ್ ಮುಂಚೆ ನಮ್ಮ ಅಪ್ಪ ಅಮ್ಮನ ಮನೇಲಿ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಮದ್ವೆ ಆದ್ಮೇಲೆ ತುಂಬಾ ಕಷ್ಟಗಳನ್ನ ನೋಡಿದೀವಿ. ಸ್ಟಾರ್ಟಿಂಗ್ ನಮ್ಗೆ ಮನೆ ಇರ್ಲಿಲ್ಲ. ನಂದು ಲವ್ ಮ್ಯಾರೇಜ್ ಆಗಿದ್ದು. ಲವ್ ಮ್ಯಾರೇಜ್ ಆಗಿ ಮನೇಲಿ ಗೊತ್ತೇ ಇರುತ್ತಲ್ವ, ಲವ್ ಮ್ಯಾರೇಜ್ ಅಂದ್ರೆ ಯಾರು ಕೂಡ ಒಪ್ಕೊಳ್ಳಲ್ಲ. ಸೊ ಹೇಗೋ ಹಣೆ ಬರ್ದಲ್ಲಿ ಇರುತ್ತೆ ಅಂತಂಗೆ ಮದ್ವೆ ಆಯ್ತು. ನನ್ಗೆ ಒಂದ್ ಪಾಪುನೂ ಇದೆ ಇವಾಗ 2.5 ವರ್ಷ ಅವನ್ಗೆ. ಲೈಫ್ ಕೂಡ ಚೆನ್ನಾಗಿದೆ, ಆದ್ರೆ ಆರ್ಥಿಕವಾಗಿ ತುಂಬಾ ಕಷ್ಟ ಇದೆ. ಮನೆಗೆ ಇವಾಗ ಮನೆ ಕಟ್ತಾ ಇದೀವಿ, ಅದಕ್ಕೆಲ್ಲ ಇವಾಗ EMI ಸಂಘಗಳು ಅಂತ ಪ್ರತಿಯೊಂದು ತುಂಬಾ ತಗೊಂಡಿರ್ತೀವಿ. ಅದನ್ನೆಲ್ಲ ನಿಭಾಯಿಸೋದು ಒಬ್ಬ ಗಂಡನಾಗಿ ತುಂಬಾ ಕಷ್ಟ ಇದೆ. ಇವಾಗ ನಾನು ಕೈ ಜೋಡಿಸಿರೋದ್ರಿಂದ ಅಷ್ಟೊಂದು

0: ಪರವಾಗಿಲ್ಲ, ಸುಧಾರಿಸ್ಕೊತಾ ಹೋಗ್ತಾ ಇದೆ. ಹಾಗಾಗಿ ಈ ಒಂದು ಸಂಸ್ಥೆ ನಿಜವಾಗ್ಲೂ ನನ್ನ ಲೈಫಲ್ಲಿ ದಾರಿದೀಪ ಅಂತಲೇ ಹೇಳ್ಬೋದು.
1: ಓಕೆ ಮೇಡಮ್, ಅಂದರೆ ಇವಾಗ ನೀವು ಸ್ವಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಸೊ ಅದಕ್ಕೂ ಮುಂಚೆ ನೀವು ಪಿ ಯು ಸಿ ಓದಿದ್ರಿ, ನಂತರ ಮದುವೆ ಆಯಿತು, ತದನಂತರದಲ್ಲಿ ನಿಮಗೆ ಬ್ಯೂಟಿಷಿಯನ್ ತರಬೇತಿಯನ್ನು ತಗೋಬೇಕು ಅಥವಾ ಪಡ್ಕೋಬೇಕು ಅಂತ ಯಾವಾಗ ಅನ್ನಿಸ್ತು ಮೇಡಮ್? ಏನಾದರೂ ಚಿಕ್ಕ ವಯಸ್ಸಿಂದನೂ ಆಸೆ ಏನಾದರೂ ಇತ್ತ?
0: ಹೌದೌದು, ಚಿಕ್ಕ ವಯಸ್ಸಿಂದ ನನಗೆ ತುಂಬ ಅಂದರೆ ತುಂಬ ಕ್ರೇಜ್ ಇತ್ತು ಬ್ಯೂಟಿಷಿಯನ್ ಬಗ್ಗೆ, ತುಂಬ ಅಂದರೆ ತುಂಬ ಇತ್ತು. ಇವಾಗ ಊರಲ್ಲಿ ಏನಾದರೂ ಒಂದು ಫಂಕ್ಷನ್ ನಡೆದ್ರೆ ನನ್ನ ಕರೆಯೋರು, ಒಂಚೂರು ಒಂಚೂರು ಹೇರ್ ಸ್ಟೈಲ್ ಮಾಡ್ಕೊಟ್ಬಿಡು, ಒಂಚೂರು ಸ್ಯಾರಿ ಹಾಕೊಟ್ಬಿಡು ಅಂತೆಲ್ಲ. ನನಗೂ ತುಂಬ ಅದ್ರ ಮೇಲೆ ತುಂಬ ಆಸೆ ಇರೋದ್ರಿಂದ ಹೋಗ್ತಿದ್ದೆ ನಾನು, ಹೋಗಿ ಅವ್ರ ಫಂಕ್ಷನ್ಸ್ಗಳಿಗೆಲ್ಲ ನಾನೇ ರೆಡಿ ಮಾಡ್ಕೊಡ್ತಿದ್ದೆ, ಪ್ರಾಡಕ್ಟ್ಸ್ನ ಅವ್ರ ಹತ್ರನೇ ತರಿಸಿ ಅವ್ರ ಹತ್ರನೇ ಮೇಕಪ್ ಎಲ್ಲ ಮಾಡ್ಕೊಡ್ತಿದ್ದೆ, ಸ್ಯಾರಿ ಹಾಕ್ಕೊಡ್ತಿದ್ದೆ, ಹೇರ್ ಸ್ಟೈಲ್ಸ್ ಮಾಡಿಸ್ಕೊಡ್ತಿದ್ದೆ ಪ್ರತಿಯೊಂದು. ಮತ್ತೆ ಆಮೇಲೆ ಅವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗ್ತಿತ್ತು, ಅದು ನನಗೆ ಫಸ್ಟಿಂದನೂ ಬಂದ್ಬಿಟ್ಟಿದೆ, ನಾನು ಮಾಡಬೇಕು ಅನ್ನೋದು ತುಂಬ ಇದೆ, ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನನಗೆ ಬೇಗನೂ ಕ್ಯಾಚ್ ಮಾಡಿಕೊಂಡೆ ಈ ಒಂದು ಇದನ್ನ, ಈ ಥರ ಫಸ್ಟಿಂದಲೂ ನನಗಿದೆ ಅದು ಆಗಿಬಿಟ್ಟಿದೆ, ತುಂಬ ಇಷ್ಟ ನನಗೆ ಬ್ಯೂಟಿಷಿಯನ್ ಮಾಡೋದು ಅಂತಂದ್ರೆ, ಇದೊಂಥರ ನನಗೆ ಕನಸು ಅಂತಲೇ ಹೇಳ್ಬೋದು ಮೇಡಮ್.
1: ಮತ್ತೆ ಯಾವಾಗ ಗೊತ್ತಾಯ್ತು ಮೇಡಮ್, ಇವಾಗ ಚಿಕ್ಕ ವಯಸ್ಸಿಂದನೂ ಆಸಕ್ತಿ ಇತ್ತು, ಕನಸು ಇತ್ತು ಅಂತ ಹೇಳಿದ್ರಿ, ಸೊ ಇಲ್ಲಿ ಒಂದು ಜೈಪುರದಲ್ಲಿ ಈ ರೀತಿಯ ಒಂದು ತರಬೇತಿ ಸಿಗ್ತಾ ಇದೆ ಅನ್ನೋದೆಲ್ಲ ಹೇಗೆ ಗೊತ್ತಾಯ್ತು?
0: ನಾನು ಅವಾಗ ಬಾಣ್ತೀನಿ ಮೇಡಮ್, ನಮ್ಮ ಪಾಪುಗೆ 1 ವರ್ಷ ಆಗಿತ್ತು ಅಷ್ಟೇ, ನನ್ಗೆ ಬರಕ್ ರುಕ್ಮಿಣಿ ಮ್ಯಾಮ್ ಅಂತ ಗೊತ್ತಿರ್ಬೋದು ಅನ್ಸುತ್ತೆ ನಿಮ್ಗೆ, ಅವರು ನಮ್ಮೂರಿಗೆ ಬಂದಿದ್ರು, ಬಂದು ಈ ತರಲ್ಲ ಹೇಳಿದಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಪಾಪು ಚಿಕ್ಕ ಪಾಪು ಹೋಗಕ್ ಆಗ್ಲಿಲ್ಲ ನನ್ಗೆ, ಹಾಗಾಗಿ 5th batch ಜಾಯ್ನ್ ಆದೆ ನಾನು. ಜಾಯ್ನ್ ಆಗಿ ಆವಾಗ ಕಲ್ತು ಹೋಗ್ಲೇಬೇಕು, ಮಾಡ್ಬೇಕು ಏನಾದ್ರು ಒಂದು ಅಂತ ನಮ್ಮ ಅಮ್ಮ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಮನೆಯವ್ರು ಕೂಡ ನನ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ಪಾಪನೆಲ್ಲ ನೋಡ್ಕೊಳ್ಳೋದಾಗ್ಲಿ. ಇವಾಗ ಬೆಳಿಗ್ಗೆ ಹೋದ್ರೆ ಸಂಜೆನೆ ಹೋಗ್ತಾ ಇದ್ದಿದ್ದು ಮನೆಗೆ, ಅಲ್ಲಿವರೆಗೂ ಚಿಕ್ಕ ಪಾಪು ಮಕ್ಳು ಇರ್ಬೇಕಂದ್ರೆ ಕಷ್ಟನೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು 3 ತಿಂಗಳು ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮನೆಯವರು ಕೂಡ. ಈ ತರ ರುಕ್ಮಿಣಿ ಮ್ಯಾಮಿಂದ ನನ್ಗೆ ಪರಿಚಯ ಆಗಿ ಹೋಗಿ ಜಾಯ್ನ್ ಆಗಿದ್ದು.
1: ಅಂದ್ರೆ ಈಗ ಮಾತಾಡ್ತಾ ಹೇಳಿದ್ರಿ 3 ತಿಂಗಳ ತರಬೇತಿಯಲ್ಲಿ ನನಗೆ ಕುಟುಂಬದ ಸಹಕಾರ ಚೆನ್ನಾಗಿತ್ತು ಅಂತ, ಈ ಒಂದು 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಮೇಡಮ್? ಅಂದ್ರೆ ಒಬ್ಬ ಸ್ವಉದ್ಯೋಗಿಯಾಗಿ ಹೊರಹೊಮ್ಮೋದಕ್ಕೆ ಅನುಕೂಲ ಆಯ್ತಾ ಈ 3 ತಿಂಗಳ ತರಬೇತಿ?
0: ತುಂಬಾನೇ ಅನುಕೂಲ ಆಯ್ತು ಮೇಡಮ್, ಒಂದು ಹೆಣ್ಣು ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ, ಜವಾಬ್ದಾರಿನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ, ಕಷ್ಟಗಳನ್ನ ಯಾವ ತರ ನಿಭಾಯಿಸ್ಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ಅಲ್ಲಿ ಕೇವಲ ಒಂದು ಬ್ಯೂಟಿಷಿಯನ್ ಅಷ್ಟೇ ಹೇಳ್ಕೊಟ್ಟಿಲ್ಲ ಮ್ಯಾಮ್, ಜೀವನನ ಯಾವ ತರ ನಡ್ಸ್ಕೋಬೇಕು, ದುಡ್ಡಿದ್ದಾಗ ಹೆಂಗಿರ್ಬೇಕು, ದುಡ್ಡು ಇಲ್ಲದೆ ಇದ್ದಾಗ ಹೆಂಗಿರ್ಬೇಕು, ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಹಿಂಗ ಒಂದು ಸಂಸ್ಥೆ ನಿಜವಾಗ್ಲೂ ತುಂಬಾ ಗ್ರೇಟ್ ಜಾಬ್ ಮಾಡ್ತಾ ಇದೆ, ಇನ್ನಂತೆ ಎಷ್ಟೋ ಹೆಣ್ಮಕ್ಳ ಕನಸನ್ನ ನೆರವೇರಿಸಿದೆ, ಎಷ್ಟೋ ಮನೆಗಳ ಕಷ್ಟನ ನಿವಾರಿಸ್ತಾ ಇದೆ ಈಗ. ಅಲ್ಲಿ ಪ್ರತಿಯೊಂದನ್ನು ಕಲ್ತಿದ್ದೆ, ಪಾರ್ಲರ್ ಇಟ್ಟು ಯಾವ ತರ ನಿಭಾಯಿಸ್ಬೇಕು, ಎಷ್ಟೇ ಕಷ್ಟ ಆದ್ರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯನ ತುಂಬಿಕೊಟ್ಟಿದ್ದು.
1: ಓಕೆ ಮ್ಯಾಮ್, ಅದು 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ, ಏನೇನೆಲ್ಲ ಹೇಳ್ಕೊಟ್ರು ನಿಮ್ಗೆ?
0: 30 subjects ಇತ್ತು ಮ್ಯಾಮ್, ಮೆಹಂದಿ, ಐಬ್ರೋ, ವ್ಯಾಕ್ಸು, ಫೇಶಿಯಲ್ಲು, ಡಿಟ್ಯಾನು, ಮತ್ತೆ ಕ್ಲೀನಪ್, ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗು, ಮೇಕಪ್, ರಿಸೆಪ್ಷನ್ ಲುಕ್, ಮೇಕಪ್ ಅಲ್ಲಿ 3 types ಇರುತ್ತೆ, ರಿಸೆಪ್ಷನ್ ಲುಕ್ಕು, ಮತ್ತೆ ಮುಹೂರ್ತಂ ಲುಕ್ಕು, ನೈಟ್ ರಿಸೆಪ್ಷನ್ ಲುಕ್ಕು, ಪಾರ್ಟಿ ಲುಕ್ಕು, ಸಿಂಪಲ್ ಮೇಕಪ್ನ ಯಾವ ತರ ಮಾಡ್ಬೇಕು, ಆಮೇಲೆ ಯಾವ ತರ ಸ್ಕಿನ್ ಟೋನ್ಗೆ ಯಾವ ತರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೇಕು, ನಾವು ಯಾವ ತರ ಫೇಸ್ ಇರೋರ್ಗೆ ಯಾವ ತರ ಹೇರ್ ಸ್ಟೈಲ್ಸ್ನ ಮಾಡ್ಬೇಕು, ವೆರೈಟಿ ಆಫ್ ಹೇರ್ ಸ್ಟೈಲ್ಸ್ನ ಹೇಳ್ಕೊಟ್ಟಿದ್ದಾರೆ, ಆಮೇಲೆ ಕ್ರಂಪಿಂಗು, ಕರ್ಲಿ, ಸ್ಟ್ರೈಟ್ನಿಂಗು, ಆ ತರ ತುಂಬಾ ವೆರೈಟಿ ಆಗಿ 30 subjects ನಮ್ಗೆ ಹೇಳ್ಕೊಟ್ಟಿರೋದು. ಎಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಗೊತ್ತಲ್ಲ, ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದಾರೆ, ಸ್ಯಾರಿ ಡ್ರಾಪಿಂಗ್ ಆಗ್ಲಿ, ಮೆಹಂದಿ ಅಪ್ಲಿಕೇಶನ್, ಆಯಿಲ್ ಮಸಾಜು, ಸ್ಪಾ, ಎಲ್ಲ ಎಲ್ಲ ಕವರ್ ಮಾಡಿದ್ದಾರೆ. ಪಾರ್ಲರ್ ಇಟ್ಟು ನಾವ್ ಏನ್ ಮಾಡ್ಬೇಕು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ, ವೆರೈಟಿ ಆಫ್ ಹೇರ್ ಕಟ್ಸ್ ಹೇಳ್ಕೊಟ್ಟಿದ್ದಾರೆ, ಈ ತರ ಮ್ಯಾಮ್ ಎಲ್ಲಾನು ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
1: ಒಟ್ಟು ಬೇಸಿಕ್ ಇಂದ ಅಪ್ ಟು ಬಿಸ್ನೆಸ್ ಮನ್ ಆಗಿ ಹೊರಹೊಮ್ಮಷ್ಟು ನಿಮ್ಗೆ ತರಬೇತಿ ಎಲ್ಲ ಈ 3 ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ?
0: ಹೌದು ಸಿಗುತ್ತೆ.
1: ಓಕೆ,
0: ಆಮೇಲೆ ಇನ್ನೊಂದೇನು ಅಂತಂದ್ರೆ SCM ಅಲ್ಲಿ ಅಲ್ಲಿ ಕಲ್ತಿರೋರ್ಗೆ ತುಂಬಾ ಕಷ್ಟ ಇರೋರ್ಗೆಲ್ಲ ಹೆಲ್ಪ್ ಮಾಡ್ತಾರೆ, 50,000 ಅನ್ನೋ ತರ ಕೊಡ್ತಾರೆ, ಆ ತರ ಅಪ್ಲಿಕೇಶನ್ ಹಾಕಿದೀವಿ ಬಂದ್ಮೇಲೆ ಸ್ಟಾರ್ಟ್ ಮಾಡೋಂತ, ಆ ತರ ಎಲ್ಲ ಕೂಡ ಹೆಲ್ಪ್ ಮಾಡಿದ್ರು. ಮತ್ತೆ ಟೈಲರಿಂಗ್ಸ್ ಇರುತ್ತಲ್ವ, ಅಂದ್ರೆ ಟೈಲರ್ ಅವ್ರಿಗೂ ಕೂಡ ಮಿಷಿನ್ಗಳನ್ನ ಕೊಟ್ಟಿದ್ದಾರೆ, ಅದ್ರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಅಂದ್ರೆ ಒಟ್ಟು ಸಂಸ್ಥೆಯಿಂದ ಸಹಾಯಧನ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ?
0: ಸಿಗುತ್ತೆ.
1: ಈಗ ಯಾವ ಮಟ್ಟದಲ್ಲಿ ನಿಮ್ಮ ಒಂದು ಉದ್ಯೋಗ ನಡೀತಾ ಇದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ ಮೇಡಮ್, ಆರ್ಡರ್ಸ್ ಎಲ್ಲ ಬುಕ್ ಆಗ್ತಿರುತ್ತೆ, ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೇನೆ ಒಂದು ಆರ್ಡರ್ ಸಿಕ್ಕಿತ್ತು ನನ್ಗೆ, ಎಷ್ಟು ಅಂದ್ರೆ ಫುಲ್ ನರ್ವಸ್ ಆಗ್ಬಿಟ್ಟಿದೆ, ಯಾವ ತರ ಮಾಡೋದು, ಏನು, ಹೆಂಗೆ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಯಾವ ತರ ಇರುತ್ತೋ, ಅವ್ರು ನನ್ನ ಆಕ್ಸೆಪ್ಟ್ ಮಾಡ್ತಾರ ಇಲ್ವಾ ಅಂತ ತುಂಬಾ ಭಯ ಇತ್ತು.

0: ಅಲ್ಲಿ ಹೋದ್ಮೇಲೆ ಒಂದಷ್ಟು ಗೊತ್ತಾಗ್ಬಿಡುತ್ತೆ ನಮ್ಗೆನೆ, ಅಲ್ಲಿ ಹೇಗಿರ್ಬೇಕು, ಹೆಂಗಿರ್ಬೇಕು, ಅವ್ರಿಗೆ ಯಾವ ತರ ಬೇಕು ಅದನ್ನ ನಾವು ಕೇಳಿ ಅವ್ರ ಹತ್ರ ಅವ್ರಿಗೆ ಹೇಗ್ ಬೇಕು ಹಾಗೆ ಮಾಡ್ಕೊಟ್ಬಿಟ್ರೆ ಅವ್ರು ಅಷ್ಟೇ ಖುಷಿ ಪಡ್ತಾರೆ, ನಮ್ ಕೆಲ್ಸನು ಕೂಡ ಅಷ್ಟೇ ಇಷ್ಟ ಪಡ್ತಾರೆ. ಸೊ ಈ ತರ ಕನೆಕ್ಟ್ ಆಗಿ ನನ್ಗೆ ಆರ್ಡರ್ ಸಿಕ್ಕಿದ್ದು. ಇವಾಗ ಒಬ್ರಿಗೆ ಹೋದ್ರೆ ಅವ್ರಿಗೆ ಇಷ್ಟ ಆಗಿ ಇನ್ನೊಬ್ರಿಗೆ ಹೇಳಿ ಅವ್ರ ಫಂಕ್ಷನ್ಸ್ಗೆ ನಾನು ಬುಕ್ ಮಾಡ್ಕೊಳ್ಳೋದು, ಆ ತರ ನಡೀತಾ ಇರೋದು ನಂದು. ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ನನ್ನ ಕೆಲ್ಸಗಳಾಗ್ಲಿ, ಪ್ರತಿಯೊಂದನ್ನು ಅಷ್ಟೇ ಇಷ್ಟ ಪಡ್ತಾರೆ. ಚೆನ್ನಾಗಿ ಸಂಪಾದನೆ ಮಾಡ್ಬೋದು, ಅಷ್ಟೇ ಇನ್ವೆಸ್ಟ್ ಕೂಡ ಮಾಡ್ಬೇಕಾಗುತ್ತೆ. ನಾನು ಸ್ಟಾರ್ಟ್ ಆಗಿ ಕ್ಲಾಸ್ ಸ್ವಲ್ಪ ದಿನ ಇದ್ದಂಗೆ ನಂದು ಸ್ಟಾರ್ಟ್ ಆಯ್ತು ಪ್ರಾಡಕ್ಟ್ ಬರೋದು. ಅದೆಲ್ಲ ಒಂದು 5 months ಆಯ್ತು ಮ್ಯಾಮ್, ಕ್ಲಾಸ್ ನಂದು ಮುಗ್ದು. 5 months ಅಲ್ಲಿ 130,000 ಸಂಪಾದನೆ ಮಾಡಿದೀನಿ. ಅಷ್ಟರಲ್ಲಿ ಅದ್ರಲ್ಲಿ ಸ್ವಲ್ಪ ನಾವು ಇನ್ನು ಪ್ರಾಡಕ್ಟ್ಸ್ ಎಲ್ಲ ತಗೋಬೇಕಾಗಿತ್ತಲ್ಲ, ಹಾಗಾಗಿ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ದೀನಿ. ಇನ್ನು ನಾನು ಮನೆಗೂ ಹೆಲ್ಪ್ ಮಾಡಿದೀನಿ.
1: ಓಕೆ, ಅಂದ್ರೆ ಈಗ ಪ್ರಸ್ತುತ ಬಿಸ್ನೆಸ್ ಎಲ್ಲ ಈಗ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆಯಾ ನಿಮ್ದು?
0: ಹೌದು ಮ್ಯಾಮ್, ಚೆನ್ನಾಗಿ ನಡೀತಾ ಇದೆ. ಸೊ ಹಾಗಾಗಿ ಇದ್ರೊಳಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ಆದಷ್ಟು ಬೇಗನೆ ಪಾರ್ಲರ್ ಇಡೋಣ ಅಂತಾನು ಅನ್ಕೊಂಡಿದೀನಿ, ಪ್ರೋತ್ಸಾಹ ಸಿಗ್ತಾ ಇದೆ. ಪಾರ್ಲರ್ ಇಟ್ರೆ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು ಮ್ಯಾಮ್.
1: ಓಕೆ, ಅಂದ್ರೆ ನಿಮ್ಮ ಸರ್ವಿಸ್ ಅಥವಾ ಕೆಲಸ ಕಾರ್ಯಗಳು ಏನೇನು ಇರುತ್ತೆ ಮೇಡಮ್ ಜನಗಳಿಗೆ ನೀವು ನೀಡುವಂತ ಸರ್ವಿಸ್?
0: ಜನಗಳಿಗೆ ಐಬ್ರೋ, ಫೇಷಿಯಲ್, ಆಮೇಲೆ ಇವಾಗ ನಾವೊಂದು ಆರ್ಡರ್ಸ್ ಹೋದಾಗ ಮೆಹೆಂದಿನ ಕೂಡ ಬಿಡ್ತೀನಿ ಮ್ಯಾಮ್. ನಾನು ಮೆಹೆಂದಿನ ಬಿಡ್ತೀನಿ, ಅವಾಗ ಮೆಹೆಂದಿ ಕೇಳ್ತಾರಲ್ವಾ, ಆ ಟೈಮಲ್ಲಿ ಒಂದ್ ಪ್ಯಾಕೇಜ್ ತರ ಒಂದ್ ಫೇಷಿಯಲ್, ಐಬ್ರೋ, ಮೆಹೆಂದಿ, ವ್ಯಾಕ್ಸ್ ಈ ತರ ಹೇಳ್ತಿರ್ತೀವಿ, ಇದಕ್ಕೆ ಒಂದಿಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಆ ತರ ಅವ್ರು ನಮ್ಮನ್ನ ಕರ್ಸ್ಕೊಂಡು ಮಾಡ್ಕೊಡ್ತಾರೆ. ಆಮೇಲೆ ಮನೇಲಿ ಕೂಡ ಬರ್ತಾರೆ, ಹೇರ್ ಕಟ್ ಬರ್ತಾರೆ, ಐಬ್ರೋ ಮಾಡ್ತೀವಿ, ವ್ಯಾಕ್ಸ್, ಫೇಷಿಯಲ್, ಹೇರ್ ಕಟ್ ಇದೆಲ್ಲ ನಡೀತಾ ಇದೆ ಇವಾಗ.
1: ಬೇರೆಯವ್ರಿಗೂ ಏನಾದ್ರೂ ಈ ತರಬೇತಿ ಕೊಡ್ತಾ ಇದ್ದೀರಾ ಹೇಗೆ ಮೇಡಮ್ ನೀವು?
0: ಇಲ್ಲ ಮ್ಯಾಮ್, ಇನ್ನೂ ಇಲ್ಲ. ನಾನು ಇವಾಗ ಬೆಳೀತಾ ಇದ್ದೀನಿ, ಆ ಮಟ್ಟಕ್ಕೆ ಹೋಗುವಂತ ಕೆಪಾಸಿಟಿ ಇದೆ, ಬೆಳಿತೀನಿ ಮ್ಯಾಮ್. ಅಷ್ಟು ಧೈರ್ಯ ಕೊಟ್ಟಿದೆ ನನ್ಗೆ ಈ ಸಂಸ್ಥೆ.
1: ಈ ವೃತ್ತಿಗೆ ಬರೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್?
0: ಏನಿಲ್ಲ ಮ್ಯಾಮ್, ಮನೇಲೇ ಇದ್ದಿದ್ದು, ಹೌಸ್ ವೈಫ್ ಆಗಿ ಮನೇಲೇ ಇದ್ದೆ.
1: ಮನೆ, ಗಂಡ, ಮಕ್ಕಳು, ಸಂಸಾರ ಅಂತ ಇದ್ದವರು. ಇವಾಗ ಪ್ರಸ್ತುತ ಒಂದು ಬಿಸ್ನೆಸ್ ನ ಆರಂಭ ಮಾಡ್ತಾ ಇದ್ದೀರಿ.
0: ಹೌದಲ್ಲ.
1: ಸೊ ಹೇಗನ್ಸುತ್ತೆ ಮೇಡಮ್?
0: ತುಂಬಾ ಚೆನ್ನಾಗಿದೆ, ಒಂದು ಪ್ರೌಡ್ ಫೀಲ್ ಆಗುತ್ತೆ ಮ್ಯಾಮ್ ನಮ್ಮೇಲೆ ನಮ್ಗೆನೆ. ಇವಾಗ ಪ್ರತಿಯೊಂದಕ್ಕೂ ಅವ್ರನ್ನ ಕೇಳ್ತಾ ಇದ್ವಿ, ಅಯ್ಯೋ ಒಂಚೂರು ತರಕಾರಿ ತರಬೇಕು ಅಮೌಂಟ್ ಕೊಡಿ, ಅದಕ್ಕೂ ತಗೋಬೇಕು ಅಮೌಂಟ್ ಕೊಡಿ, ಪ್ರತಿಯೊಂದು ಆತರ ಕೇಳ್ತಿದ್ದಾಗ ಅವ್ರು ಒಂದ್ಸಲ ಎಲ್ಲದಕ್ಕೂ ದುಡ್ಕೊಳ್ತೀವಿ ಸುಮ್ನೆ ಆತರ ಹೇಳೋರು. ಇವಾಗ ಅಷ್ಟೊಂದು ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಏನಾದ್ರು ಅರ್ಜೆಂಟ್ ನಂಗೆ ಬೇಕು ಅಂದ್ರೆ ನಾನೇ ಹೋಗಿ ತಗೋಬರ್ತೀನಿ ಅನ್ನೋ ಒಂದು ಧೈರ್ಯ ನನ್ನಲ್ಲಿದೆ.
1: ಅಂದ್ರೆ ಇವಾಗ ನೀವು ಈ ವೃತ್ತಿಗೆ ಬರೋದಕ್ಕೂ ಮುಂಚೆನೆ ಇದ್ದ ಅನುಭವಕ್ಕೂ ಈಗ ಒಂದ್ 4 ಸಂಪಾದನೆ ಮಾಡೋಕೆ ಶುರು ಮಾಡಿದಿರಿ.
0: ಹೌದು.
1: ಅಂದ್ರೆ ಈ ಹಿಂದೆ ಆರ್ಥಿಕ ಪರಿಸ್ಥಿತಿಗೂ ಈಗ ಪ್ರಸ್ತುತ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ
0: ತುಂಬಾನೇ ಸುಧಾರಿಸಿದೆ. ಸ್ವಲ್ಪ ಕಷ್ಟಗಳೆಲ್ಲ ಕಡಿಮೆ ಆಗಿದೆ, ಒಂದು ಧೈರ್ಯ ಇದೆ ಮಾಡ್ಬೋದು. ಒಂದು ಅವರು ಕೈಯಲ್ಲಿ ಆಗ್ಲಿಲ್ಲ ಅಂದ್ರು ನಾನು ಅದನ್ನ ನಿಭಾಯಿಸ್ಬೋದು ಅನ್ನೋ ಒಂದು ಶಕ್ತಿ ಇದೆ. ಇವಾಗ ನನ್ಗೆ ಆರ್ಡರ್ ಸಿಗ್ಲಿಲ್ಲ ಅಂದ್ರು ಅವ್ರು ಮಾಡ್ತಾರೆ ಬಿಡು ಅನ್ನೋದೊಂದು ಇದೆ ನಮ್ಮ ಹತ್ರ.
1: ಬ್ಯೂಟಿಷಿಯನ್ ವೃತ್ತಿಯನ್ನ ಇವಾಗ ನಿರ್ವಹಣೆ ಮಾಡ್ತಾ ಇದ್ದೀರಾ ಅಲ್ವಾ? ಇವಾಗ ಮನೇನೂ ಜೊತೆಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ, ಹೇಗೆ ಎರಡನ್ನು ನಿಭಾಯಿಸ್ತೀರಿ?
0: ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು ಮ್ಯಾಮ್ ಫಸ್ಟ್ ಎಲ್ಲ. ಇವಾಗ ಅಲ್ಲೂ ನೋಡ್ಕೋಬೇಕು, ಇಲ್ಲೂ ಪ್ರತಿಯೊಂದು ನೋಡ್ಕೋತಾ ಇರ್ಬೇಕು. ಇವಾಗ ಚಿಕ್ಕ ಪಾಪು ಬೇರೆ, ಇವಾಗ 2.5 ವರ್ಷ, ಅವನ್ನ ಬಿಟ್ಬಿಟ್ಟು ಆರ್ಡರ್ಸ್ ಹೋಗ್ಬೇಕು, ಪ್ರತಿಯೊಂದನು ಕಷ್ಟ ಆಗ್ತಿತ್ತು. ಇವಾಗ ಎಲ್ಲ ಅಡ್ಜಸ್ಟ್ ಆಗ್ತಿದೆ, ಪ್ರತಿಯೊಂದನು ಅಡ್ಜಸ್ಟ್ ಆಗ್ತಾ ಇದೆ. ಸಪೋರ್ಟಿವ್ ಆಗಿ ನಮ್ಗ್ ನಾವೇ ಅಂತ ಅನ್ಕೊಂಡ್ರೆ ಆಗಲ್ಲ, ಮನೆಯಲ್ಲಿ ನಾವು ಸಪೋರ್ಟ್ ಕೂಡ ಬೇಕಾಗುತ್ತೆ ನಮ್ಗೆ. ಆ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ, ಒಂದ್ ಕಲ್ತು ಏನೋ ಒಂದ್ ಮಾಡ್ತೀನಿ ಅನ್ನೋದು ಆಗ್ತಿರ್ಲಿಲ್ಲ. ಅವ್ರ ಸಪೋರ್ಟ್ ಇಂದನು ಕೂಡ ಇದಾಗಿದೆ.
1: ಕುಟುಂಬದ ಸಹಕಾರದೊಂದಿಗೆ ಈ ಮಟ್ಟಕ್ಕೆ ಬೆಳೀತಾ ಇದ್ದೀರಿ.
0: ಹೌದು ಮ್ಯಾಮ್, ಕುಟುಂಬನ ಬಿಡಕ್ಕಾಗಲ್ಲ, ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಮನೆಯಲ್ಲೂ ಕೂಡ. ಮಾಡು, ನಾನು ನೋಡ್ಕೋತೀನಿ ಪಾಪನ, ಹೆದರ್ಕೋಬೇಡ ಅಂತೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
1: ಇವಾಗ ಪ್ರಸ್ತುತ ಮನೆ ನಿರ್ವಹಣೆ ಮಾಡ್ತಾ ಬ್ಯೂಟಿಷಿಯನ್ ವೃತ್ತಿಯನ್ನ ಬಿಸ್ನೆಸ್ ನ ಆರಂಭ ಮಾಡೋದ್ರ ಜೊತೆಗೆ ಬೇರೆ ಏನೆಲ್ಲ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ?
0: ಇವಾಗ ಆತರ ಏನು
1: ಇಲ್ಲಮ್ಮ,
0: ಎಷ್ಟು ಟೈಲರಿಂಗ್ ಕ್ಲಾಸ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಟೈಲರಿಂಗ್ ಕ್ಲಾಸ್ ಕೂಡ ಕಲ್ತ್ಕೊಬಿಟ್ರೆ ಸ್ವಲ್ಪ ಗೊತ್ತಿದೆ ನನ್ಗೆ ಫಸ್ಟೇ, ಒಂದಷ್ಟು ಕಲ್ತ್ಕೊಂಡ್ರೆ ಪಾರ್ಲರ್ ಇಡೋ ಜೊತೆ ಅದನ್ನೇ ಇರ್ಬೋದಲ್ಲ ಅಂತ, ಅದು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ಯೋಚನೆ ಇದೆ. ಹಾಗಾಗಿ ಅದನ್ನು ಕಲ್ತು ಆಗಸ್ಟ್ ಒಳಗಡೆ ಪಾರ್ಲರ್ ಇಡೋಣ ಅಂತ ಅನ್ಕೊಂಡಿದ್ದೀನಿ, ನಮ್ಮೂರಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು
1: ಸೋಲಿಗರ ಕಾಲೋನಿಯಲ್ಲೇ ನಿಮ್ಮ ಒಂದು ಬ್ಯೂಟಿ ಪಾರ್ಲರ್ ನ ಆರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ಓಕೆ, ಈಗ ನೀವು ಒಬ್ಬ ಮಹಿಳೆಯಾಗಿ, ಒಬ್ಬ ಮನೆ, ಮಕ್ಕಳು, ಗಂಡ, ಸಂಸಾರ ಅಂತ ಇದ್ದವರು, ಈಗ ಒಂದು ಉದ್ಯೋಗವನ್ನು ಆರಂಭ ಮಾಡಿದ್ದೀರಿ. ಸೊ ಈ ಹಿಂದೆ ಆಗಿರ್ಬೋದು ಅಥವಾ ಈಗ ಪ್ರಸ್ತುತ ಆಗಿರ್ಬೋದು, ಏನು

0: ಸವಾಲುಗಳನ್ನ ಎದುರಿಸಿ ಈ ಮಟ್ಟಕ್ಕೆ ಬೆಳೀತಾ ಇದ್ದೀರಿ ಮೇಡಮ್?
1: ತುಂಬಾ ಕಷ್ಟಗಳನ್ನ ಅನುಭವಿಸಿದೀನಿ ಮ್ಯಾಮ್. ಅವಮಾನಗಳು ಪ್ರತಿಯೊಂದನ್ನು ಅನುಭವಿಸ್ದಾಗ್ಲೇ ಒಂದ್ ಹೆಣ್ಣಾಗ್ಲಿ ಒಂದ್ ಗಂಡಾಗ್ಲಿ ಮುಂದೆ ಬರಕ್ ಸಾಧ್ಯ. ಕಷ್ಟಗಳನ್ನ ಅನುಭವಿಸಿದೀನಿ, ತುಂಬಾ ಅವಮಾನಗಳನ್ನು ಅನುಭವಿಸಿದೀನಿ. ಇವಾಗ ಅದನ್ನೆಲ್ಲ ಮನ್ಸಲ್ಲಿ ಇರೋದಕ್ಕೇನೆ ನಾನ್ ಬೆಳಿಬೇಕು, ಇವ್ರ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದು ಬಂದಿರೋದು. ಅದನ್ನೆಲ್ಲ ಮರ್ತ್ಬಿಟ್ರೆ ಜೀವನ ನಡೆಸೋದ್ ಕಷ್ಟನೇ ಆಗುತ್ತೆ. ನಮ್ಗೆ ಒಂದ್ ಚಾಲೆಂಜ್ ಅನ್ನೋದು ಇರಲ್ಲ, ಪ್ರತಿಯೊಂದನ್ನು ಸ್ವೀಕರಿಸ್ಬೇಕು. ನಾವು ಯಾರು ಏನೋ ಅನ್ಬಿಟ್ರು ಅಂತ ಸುಮ್ಮನೆ ಕುತ್ಕೋಬಿಟ್ರೆ ಆಗಲ್ಲ, ನಾನೇನು ಅಂತ ಅವ್ರು ತೋರಿಸ್ಬೇಕು. ಆತರ ಮೈಂಡ್ ಸೆಟ್ ಇರೋದು ಮ್ಯಾಮ್. ಯಾರ ಹತ್ರನು ಒಂದ್ ಮಾತು ಅನ್ಸ್ಕೊಳ್ಳೋದಾಗ್ಲಿ, ಓ ಈ ತರ ಅಂತೆ ಅಂತ ಏನು ಅನ್ಸ್ಕೊಳಕ್ ಇಷ್ಟ ಪಡಲ್ಲ. ನಾನು ಬೆಳೆದ್ರೆ ಅವಳ ತರ ಬೆಳಿಬೇಕು ಅಂತ ಹೇಳ್ಬೇಕೆಲ್ಲಾರು. ಇವಾಗ ನನ್ನ ನೋಡಿ ಕೆಲವರೆಲ್ಲ ನಗಾಡ್ತಿರೋರೆಲ್ಲ ಇವಾಗ ಅವ್ರ ಮನೆ ಫಂಕ್ಷನ್ ಗಳಿಗೆ ನನ್ನೇ ಕರೀತಾರೆ. ಚೆನ್ನಾಗ್ ಮಾಡ್ತೀಯ ಕೆಲ್ಸನ, ನೀನೇ ಮಾಡ್ಕೊಡು ಅಂತ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಳ್ಳೋ ತರ ಮಾಡ್ಕೊತಿದ್ದಾರೆ.
0: ಸೊ ನಿಮ್ಮನ್ನ ನೋಡಿ ನಗಾಡ್ತಿದ್ದ ಒಂದ್ ಕಾಲ, ಇವಾಗ ನೀವೇ ಬೇಕು ಮೇಕಪ್ ಗೆ ಅನ್ನೋದು ಒಂದ್ ಕಾಲ ಅನ್ನೋದನ್ನ ಹೇಳ್ತಾ ಇದೀರಿ.
1: ಹೌದು ಮ್ಯಾಮ್, ಅದೇ ಸಾಧನೆ ಮ್ಯಾಮ್. ಹೌದು, ಅದೇ ಸಾಧನೆ.
0: ಖಂಡಿತ ಮೇಡಮ್, ಖಂಡಿತ.
1: ಆ ಒಂದ್ ಸ್ವಾರ್ಥ ಇರ್ಬೇಕು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು ನಮ್ಮಲ್ಲಿ, ಆವಾಗ್ಲೇ ಬೆಳೆಯಕ್ ಆಗೋದು.
0: ಖಂಡಿತ, ನಮ್ಮನ್ನ ನಾವು ಗೌರವಿಸ್ಕೊಂಡಾಗ ಖಂಡಿತ ನಮ್ಮ ಸುತ್ತಲಿನ ವಾತಾವರಣ ನಮ್ಮನ್ನ ಗೌರವಿಸುತ್ತೆ ಅಂತ.
1: ನಮ್ಮ ಕೆಲಸನ ನಾವು ಗೌರವಿಸ್ಬೇಕು.
0: ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಕೆಂಚನಹಳ್ಳಿ ಎಚ್ ಡಿ ಕೋಟೆ ಸರ್ಗೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿರದೇನೆ ಜೈಪುರ ಆಗಿರ್ಬೋದು, ಹುಣಸೂರು ಆಗಿರ್ಬೋದು, ಅಥವಾ ನಾನಾ ಪ್ರದೇಶಗಳಿಗೆ ಹೋಗಿ ಈ ಒಂದು ಸ್ವಾವಲಂಬಿ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಲಸ ನಿರ್ವಹಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
1: ಮ್ಯಾಮ್, ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಸಂಸ್ಥೆ ಎಷ್ಟೋ ಹೆಣ್ಮಕ್ಳಿಗಾಗಿದ್ರೆ, ಇವಾಗ ಎಷ್ಟೋ ಜನ ಹುಡುಗರು ಹುಡುಗಿರು ಎಸ್ ಎಲ್ ಸಿ ಸಿ ಫೇಲ್ ಆಗಿರ್ಬೋದು ಅಥವಾ ಎಸ್ ಎಲ್ ಸಿ ಸಿ ಮಾಡಿಸಿ ಮನೇಲಿ ಕಾಲೇಜ್ಗೆಲ್ಲರಿಗೂ ಕಳಿಸ್ತೇ ಇರೋದು, ಅದೆಲ್ಲ ಇರೋ ಮಕ್ಕಳಿಗೆಲ್ಲ ಇವಾಗ ಒಂದು ಬ್ಯೂಟಿಷಿಯನ್ ಆಗ್ಲಿ, ಒಂದು ಟೈಲರಿಂಗ್ ಆಗ್ಲಿ, ಅದೆಲ್ಲ ಕಲ್ಸ್ಕೊಳ್ಳೋದ್ರಿಂದ ಇನ್ನೂ ತುಂಬಾ ಇದೆ. ಎಲೆಕ್ಟ್ರಿಕ್ಕು, ಜೇನು ದೂಳುದು, ಸಾಗಾಣಿಕೆ, ಪ್ರತಿಯೊಂದು ತುಂಬಾ ಇದೆ ಅಲ್ಲೂ ಕೂಡ. ಎಷ್ಟೊಂದು ಜನಕ್ಕೆ ಕಂಪ್ಯೂಟರ್ ಸೆಂಟರ್, ಇಂಗ್ಲಿಷು, ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಎಲ್ಲ ನಡೀತಾ ಇದೆ. ಇದರಿಂದ ಎಷ್ಟೋ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬಾ ಚೆನ್ನಾಗಿ ಕೆಲಸ ಕಲಿತು ಅವ್ರ ಕೆಲಸಗಳನ್ನ ಅವರು ಮಾಡ್ಕೊತಾ ಇದ್ದಾರೆ. ಇವಾಗ ಎಷ್ಟೋ ಹೆಣ್ಮಕ್ಳಿಗೆ ಕಳ್ಸಲ್ಲ ಮನೇಲಿ ಈಚೆಗೆ ಕಳ್ಸಲ್ಲ, ಬೇಡ ಹೆಣ್ಮಕ್ಳು ಏನಕ್ಕೆ ಹೋಗ್ಬೇಕು, ಹೆಂಗಿದ್ರು ಪಾತ್ರೆ ತೊಳ್ಕೊಂಡಿರೋದಲ್ವಾ, ಮದ್ವೆ ಮಾಡ್ಕೊಂಡು ಸುಮ್ಮನೆ ಇರೋದಲ್ವಾ ಅಂತೆಲ್ಲ ಇರುತ್ತೆ. ಸೊ ಅಂತವ್ರಿಗೆಲ್ಲ ಈ ಸಂಸ್ಥೆ ತುಂಬಳು. ಇವಾಗ ಈಚೆ ಕಳ್ಸಲ್ಲ ಅಂದ್ರೆ ಟೈಲರಿಂಗ್ ಮಾಡ್ಕೊಳ್ಳಿ, ಟೈಲರಿಂಗ್ ಮಾಡ್ಕೊಂಡ್ರೆ ಮನೇಲೇ ಮಾಡ್ಬೋದಿಲ್ಲ, ಎಲ್ಲಿಗೆ ಹೋಗೋ ಅವಶ್ಯಕತೆನೂ ಇಲ್ಲ, ಮನೇಲೆ ಆರಾಮಾಗಿ ದುಡಿಬೋದು, ಅವ್ರ ಅಪ್ಪ ಅಮ್ಮನಿಗೂ ಹೆಲ್ಪ್ ಆಗ್ಬೋದು, ಅವ್ರ ಗಂಡಂದಿರಿಗೂ ಹೆಲ್ಪ್, ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಸೊ ಈ ತರ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೆ ಈಗ ಒಂದು ಸಂಸ್ಥೆ. ಅಷ್ಟೇ ಸ್ಟ್ರಗಲ್ ಕೂಡ ಪಟ್ಟಿದೆ ಈ ಸಂಸ್ಥೆ. ನಾನ್ ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಏನು ಅನ್ಕೊಂಡಿದ್ದೆ, ಬಟ್ ಈ ಸಂಸ್ಥೆ ತುಂಬಾ ದೊಡ್ಡದಾಗಿ ಬೆಳಿಲಿ ಅನ್ನೋದು ನನ್ನ ಅನಿಸಿಕೆ ಕೂಡ. ನಾನು ಇರೋವರೆಗೂ, ಈ ಭೂಮಿ ಮೇಲೆ ಇರೋವರೆಗೂ ಕೂಡ ಈ ಸಂಸ್ಥೆಗೆ ನಾನು ಚಿರಋಣಿ ಆಗಿರ್ತೀನಿ. ಅಷ್ಟು ಕೊಟ್ಟಿದೆ ನಿಜವಾಗ್ಲು ಈ ಸಂಸ್ಥೆ. ಇಷ್ಟು ಧೈರ್ಯವಾಗಿ ಇರ್ಬೇಕು, ಒಂದು ಸಂಪಾದನೆ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳಾಗಿ ತುಂಬಾ ಕಷ್ಟ ಇದೆ. ಶಕ್ತಿನ ಕೊಟ್ಟಿರೋದಕ್ಕೆ, ಆ ಧೈರ್ಯನ ಕೊಟ್ಟಿರೋದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ನಾನು ಇವಾಗ ಸಂಸ್ಥೆ.
0: ಅಂದ್ರೆ ನೀವು ಅನುಕೂಲಗಳನ್ನ ಪಡ್ಕೋತಾ ಇದ್ದೀರಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಒಂದಷ್ಟು ಯುವಕ ಯುವತಿಯರಿಗೆ, ಅದರಲ್ಲೂ ಸ್ಥಳೀಯವಾಗಿ ಹೋಗಿ ಒಂದು ತರಬೇತಿಯನ್ನ ಕೊಟ್ಟು ಅವರನ್ನ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯವನ್ನ ಸತತವಾಗಿ ನಿರ್ವಹಿಸ್ತಾ ಬರ್ತಾ ಇದೆ.
1: ಹೌದು,
0: ಸೊ ಅದೆಲ್ಲ ಸ್ಥಳೀಯ ಮಹಿಳೆಯರಿಗಾಗಿ ಅನುಕೂಲ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ.
1: ಹೌದು.
0: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ಅದೇ ಮ್ಯಾಮ್, ನನ್ನ ಮುಂದಿನ ಗುರಿ ಏನಂತಂದ್ರೆ ಪಾರ್ಲರ್ ಇಡ್ಬೇಕು. ಪಾರ್ಲರ್ ಇಟ್ಟು ಕೆಲ್ಸ ನನ್ಗೆ ಅಂತ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೇಕು, ಇನ್ನಷ್ಟು ಬೆಳಿಬೇಕು ಅನ್ನೋದು ನನ್ನ ಆಸೆ. ಚೆನ್ನಾಗ್ ಪಾರ್ಲರ್ ಮಾಡ್ಬೇಕು, ನಾನು ಒಂದು ಕ್ಲಾಸ್ನ ಮಾಡುವಷ್ಟು ಬೆಳಿಬೇಕು. ದುಡ್ಡಿಗೆ ಅಂತ ಅಲ್ಲ ಮ್ಯಾಮ್, ನನ್ನ ಹೆಣ್ಮಕ್ಳಿಗೆ ಇನ್ನೊಂದಷ್ಟು ಹೆಲ್ಪ್ ಆಗ್ಲಿ, ಅವ್ರಿಗೂ ಕೂಡ ಒಂದು ಶಕ್ತಿ, ಒಂದು ಧೈರ್ಯ ಅನ್ನೋದು ಬರ್ಲಿ ಅನ್ನೋ ಕಾರಣಕ್ಕೆ ಕ್ಲಾಸ್ ಕೂಡ ಮಾಡ್ಬೇಕು, ಪಾರ್ಲರ್ ಇಡ್ಬೇಕು, ಮಾಡ್ತೀನಿ ಅನ್ನೋ ಧೈರ್ಯ ಇದೆ ಮ್ಯಾಮ್ ನಮ್ಗೆ.
0: ಖಂಡಿತ ಮೇಡಮ್, ನಿಮ್ಮ ಒಂದು ಗುರಿ ಸಾಕಾರವಾಗಿ ಈಡೇರಲಿ ಅಂತ ನಾವಾದ್ರೂ ಕೂಡ ಆಶಿಸ್ತೀವಿ. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಥವಾ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಇರುವಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿಮಾತನ್ನು ತಿಳಿಸೋದಾದ್ರೆ?
1: ಕಿವಿಮಾತು ತಿಳಿಸೋದಾದ್ರೆ ಅಂದರೆ ಯಾವುದಕ್ಕೂ ಹೆದರಬಾರ್ದು ಮ್ಯಾಮ್. ಮೊದಲನೇದಾಗಿ ಯಾವುದಕ್ಕೂ ಹೆದರಬಾರ್ದು, ಬೇರೆಯವರು ಮಾತಿಗೆ ಕಿವಿ ಕೊಡಬಾರ್ದು. ಯಾರೂ ಮುಂದೆ ಹೋಗಿ ಅಂತ ಹೇಳಲ್ಲ ಮ್ಯಾಮ್, ಆದಷ್ಟು ಅವ್ರನ್ನ ಕೆಳಗಡೆ ಇಳಿಸೋದಕ್ಕೆ ನೋಡ್ತಾರೆ. ನಾವ್ ಅದಕ್ಕೆ ಎದ್ರಕೊಡ್ದು ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಬೇಕು. ತಿಳಿದವ್ರ ಹತ್ರ ಕೆಟ್ಟದ್ದ ಒಳ್ಳೇದಂತ ತಿಳ್ಕೊಂಡು ಮಾಡ್ಬೇಕು.

0: ಸೊ ಯಾವ್ದಕ್ಕೂ ಎದುರಬಾರ್ದು. ನಾವೇನ್ ಅನ್ಕೊಂಡಿರ್ತೀವೋ ಅದನ್ನ ಮಾಡಿ ತೋರಿಸ್ಬೇಕು. ಇನ್ನೊಬ್ಬರ ಹತ್ರ ನಾವು ಕೀಳಾಗಿ ಕಾಣಿಸೋ ತರ ಇರಬಾರ್ದು. ನಾವೇನು ಅನ್ನೋದು ಅವ್ರಿಗೂ ಗೊತ್ತಾಗ್ಬೇಕು. ನಮ್ಮಲ್ಲೂ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಒಳಗಡೆನೆ ಇಟ್ಕೊಂಡಿರ್ತಾರೆ. ಈಚೆ ತರೋದು ಹೇಗೆ ಅಂತಾನು ಗೊತ್ತಿಲ್ಲ. ಈ ತರ ಒಂದು ಸಂಸ್ಥೆಗಳು ಆತರ ಒಂದು ಕಲಾವಿದರಿಗೆ ಈ ತರ ಕಲ್ತಿರೋರ್ಗೆಲ್ಲ ಒಳ್ಳೆ ಅವಕಾಶನ ಕೊಡ್ತಾ ಇದೆ ಈ ಸಂಸ್ಥೆ. ಇದನ್ನ ಉಪಯೋಗಿಸ್ಕೋಬೇಕು ಅನ್ನೋದೇ ನನ್ನ ಆಸೆ.
1: ಖಂಡಿತ, ಎಲ್ಲ ಸಮಯನ ವ್ಯರ್ಥ ಮಾಡದೆ ನಮ್ಮಲ್ಲಿರೋ ಕಲೆ ಏನು ಅನ್ನೋದನ್ನ ಗುರುತಿಸ್ಕೊಂಡು, ಸೊ ಈ ರೀತಿಯ ಸಂಸ್ಥೆಗಳಿಂದ ನಮ್ಮನ್ನ ನಾವು ಗುರುತಿಸ್ಕೊಂಡು ಒಂದು ಆರ್ಥಿಕವಾಗಿ ಸಬಲರಾಗಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ. ಮಹಿಳೆಯರಿಗೆ ಒಳ್ಳೆ ಸಂದೇಶ ನೀಡಿದ್ರಿ ಮೇಡಮ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ನಿಮ್ಮ ಒಂದು ಸಲಹೆ ಅಥವಾ ಸಂದೇಶ ತಿಳಿಸೋದಾದ್ರೆ ಮೇಡಮ್.
0: ನಾನ್ ಕೂಡ ಇಲ್ಲಿಗೆ ಒಂದ್ಸಲ ಬಂದಿದ್ದೆ. ಅಲ್ಲಿಗೆ ಯಾವ ತರ ಇರುತ್ತೆ ಅಂತ ನಮ್ಗೆ ವಿಸಿಟ್ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಅನ್ಕೋತಿದ್ದೆ ನಾವು ಈ ತರ ಬಂದು ನಮ್ ಈ ತರ ಕೇಳೋ ತರ ಆಗಿದ್ರೆ ಚೆನ್ನಾಗಿರೋದು ಅಂತ. ಅದು ಇವತ್ ನೆರೆದೇರಿದೆ. ನಿಜವಾಗ್ಲೂ ಖುಷಿ ಇದೆ ಮೇಡಮ್, ಈ ಒಂದ್ ಸಂಸ್ಥೆನ ಇದೇ ತರ ನಡೀತಾ ಇರ್ಲಿ, ಆಮೇಲೆ ಈ ತರ ಕೇಳುಗರಿಗೆ ಒಳ್ಳೊಳ್ಳೆ ಇಂತ ವಿಷಯಗಳು ತಲುಪ್ಲಿ, ಈ ಸಂಸ್ಥೆ ಸಾಧನೆಗಳ ಬಗ್ಗೆ ತಿಳಿಲಿ, ಇಷ್ಟು ಹೆಣ್ಮಕ್ಳಿಗೆ ಈ ಒಂದ್ ಸಂಸ್ಥೆ ದಾರಿ ದೀಪ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಧನ್ಯವಾದಗಳು ಮೇಡಮ್, ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ವ ಉದ್ಯೋಗದ ಕುರಿತಾಗಿರ್ಬೋದು ಅಥವಾ ಜೊತೆಗೆ ಸಮುದಾಯದ ಮಹಿಳೆಯರು ಮನ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂತಹ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು ಮ್ಯಾಮ್.
1: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಹೆಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನ ಪಡೆದು ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ?

0: ನಾವು ದಿನವೂ ಮೊಬೈಲ್ ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
0: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಾದ ಶ್ರೀ ರಾಘವೇಂದ್ರರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು
2: ಸರ್. ಮೊದಲಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಪ್ರಮುಖ ಉದ್ದೇಶ ಮತ್ತು ಈ ಒಂದು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
3: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4) ಅಡಿಯಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಈ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ.
2: ಸರ್, ನಮ್ಮ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಯಾವ ಯಾವ ಪ್ರಮುಖ ಸೇವೆಗಳು ಮತ್ತು ಯೋಜನೆಗಳನ್ನ ನೀಡ್ತಾ ಇದೆ ಸರ್?
3: ನಾವು ಮೈಸೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ವಸತಿ ನಿಲಯಗಳು, ಒಟ್ಟು ನಮ್ಮಲ್ಲಿ 108 ವಸತಿ ನಿಲಯಗಳಿದ್ದಾವೆ. ಅದರಲ್ಲಿ 67 ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳು ಹಾಗೂ 41 ಪ್ರೀ ಮೆಟ್ರಿಕ್ ವಸತಿ ನಿಲಯಗಳಿದ್ದಾವೆ. ಸೊ ಇದರದ್ದು ಒಟ್ಟು ನಾವು 10,570 ಮಕ್ಕಳಿಗೆ ನಾವು ವಸತಿ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಸಮುದಾಯ ಭವನ ಕಾರ್ಯಕ್ರಮಗಳು, ಹಿಂದುಳಿದ ವರ್ಗಗಳ ಸಮುದಾಯದವರು ಅವರಿಗೆ ಅವರ ಸಮುದಾಯದ ಕಾರ್ಯಚಟುವಟಿಕೆ ಸಲುವಾಗಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಅವರಿಗೆ ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಸಲುವಾಗಿ

0: ಆಗಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ನಮ್ಮ ಇಲಾಖೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಿಂಧುತ್ವ ಕೊಡ್ತೀವಿ. ಯಾರು ಸರ್ಕಾರಿ ಉದ್ಯೋಗಕ್ಕೆ ನೇಮಕವಾಗಿರ್ತಾರೆ ಅಂತಹ ಅಭ್ಯರ್ಥಿಗಳು ಅವರು ನಮ್ಮ ಇಲಾಖೆ ವತಿಯಿಂದ ಸಿಂಧುತ್ವವನ್ನು ಪಡೆದುಕೊಳ್ಳುತ್ತಾರೆ.
1: ಸರ್, ಈಗ ತಾವು ವಸತಿ ನಿಲಯಗಳ ಬಗ್ಗೆ ತಾವು ಮಾತನಾಡ್ತಾರೆ. ಈಗ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಪ್ರಮುಖವಾಗಿ ವಸತಿ ನಿಲಯಗಳು ಅಂತ ಬಂದಾಗ ಯಾರು ಈ ಒಂದು ವಸತಿ ನಿಲಯದ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬಹುದು ಸರ್?
0: ಸರ್, ನಮ್ಮ ವಸತಿ ನಿಲಯದಲ್ಲಿ ಟೋಟಲ್ ನಮ್ಮಲ್ಲಿ 100%ಕ್ಕೆ 75% ಹಿಂದುಳಿದ ವರ್ಗ, 25% SC/ST, 21% SC ಜನಾಂಗ, 4% ST ಜನಾಂಗ. ಈ 75%ದಲ್ಲಿ ಕ್ಯಾಟಗರಿ 1 ಅವರು 15%, 2A 35%, 2B 9%, 3A 9%, 3B 12%. ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸು ಅವರಿಗೆ ಮೀಸಲಿಟ್ಟಂತ ವಸತಿ ನಿಲಯದಲ್ಲಿ ನಮ್ಮ ಸ್ಥಾನಗಳು.
1: ಹೇಗೆ ಸರ್ ಈಗ ತಾವು ಹೇಳಿದ್ರಿ, ಈಗ 75% ಅಷ್ಟು ಹಿಂದುಳಿದ ವರ್ಗಗಳು ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಆದ್ರೆ ಹೇಗೆ ಯಾವ ತರ ಅವರು ಪಡೆದುಕೊಳ್ಬಹುದು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಮಾತಾಡ್ತಾರೆ ಸರ್. ಸರ್ ನಮಸ್ಕಾರ ಸರ್, ಇದು ಕೋಲ್ಡಲ್ಲಿ ಬಿಸಿಎಂ ಮಾಸ್ಟರ್ ಇದ್ದಲ್ಲ ಸರ್, ಬಿಸಿಎಂ ಮಾಸ್ಟರ್ ಹೆಣ್ಮಕ್ಳು ಅಷ್ಟು ಅದನ್ನ ಸರಿಪಡಿಸ್ಬಿಡ್ತೀರಿ. ಈಗ ಮಕ್ಕಳಿಗೆ ಅದು ಯಾರು ರೂಮಲ್ಲಿ ಬಾಡಿಗೆ ಇಟ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಕ್ಕಿಲ್ಲ, ನೀರು ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಹೊರಗಡೆ ಇದೆ, ಸ್ನಾನ ಮನೆ ಹೊರಗಡೆ ಇದೆ. ಯಾಕಂದ್ರೆ ಈಗ ಆದರ್ಶ ಸ್ಕೂಲ್ ಹಿಂಭಾಗ ಒಂದು ಇದರಿಂದ ಹಾಸ್ಟೆಲ್ ಸರ್, ಬಿಸಿಎಂ ಮಕ್ಕಳು ಅದು ದುರಸ್ತಿ ಆಗಿದೆ ಸರ್. ಈಗ ಸಾಮಾನ್ಯ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಪಾಪ ಎಷ್ಟೋ ಹೆಣ್ಮಕ್ಳು ಓದಕ್ಕೆ ಕಷ್ಟ ಆಗ್ತದೆ ಸರ್. ಹೌದು ಸರ್, ಇದೊಂದು ಸರಿಪಡಿಸ್ಕೊಡಿ. ಮತ್ತೆ ಇನ್ನೊಂದು ಸರ್, ನೀವು ವಿಸಿಟ್ ಮಾಡಿ ಸರ್, ತಾಲೂಕು ಅಧಿಕಾರಿಗಳಿಗೆ ಮೆಸೇಜ್ ಕೊಡೋದಕ್ಕೆ ಸ್ವಲ್ಪ ವಿಸಿಟ್ ಮಾಡಿದ್ರೆ ಅನಿಸ್ತಾ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಸರ್ ದೇವರಾಜ್ ಅವರೇ. ದೇವರಾಜ್ ಸರ್ ನಮಸ್ತೆ ಸರ್.
2: ಆಮೇಲೆ ಸರ್, ಇದು ಜೊತೆಗೆ ಆ ಸಿಸಿ ಕ್ಯಾಮ್ರಾ ನೀವೇ ನೋಡೋ ಸರ್, ಏನಾದ್ರೂ ಮಾಡಕ್ಕಾಗತ್ತೆ ಸರ್?
1: ಓಕೆ ದೇವರಾಜ್ ಅವರೇ ಕೇಳಿಸ್ಕೊಳ್ಳಿ. ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಹಾ
0: ದೇವರಾಜ್ ಸರ್ ಅವರೇ ನಮಸ್ತೆ. ಈಗ ನಮ್ಮಲ್ಲಿ HD ಕೋಟೆಯಲ್ಲಿ ಬಾಲಕಿಯರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೆ, ಅದು ಬಾಡಿಗೆ ಕಟ್ಟಡದಲ್ಲಿ ನಾವು ರನ್ ಮಾಡ್ತಾ ಇದೀವಿ. ನಾವು ಉಳಿದವರಿಗೆ ಹೊರ ಜಿಲ್ಲೆಯವರಿಗೆ 50% ಈ ರೀತಿ ಮೀಸಲಾತಿ ಕೊಟ್ಟರು.
1: ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಹಾಸ್ಟೆಲ್ಗೆ ನಾವು ದಾಖಲಾತಿ ಅಥವಾ ಪ್ರವೇಶಾತಿಯನ್ನು ಪಡಿಬೇಕು ಅಂತಂದ್ರೆ ಹೇಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಯಾವ ತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ನಲ್ಲಿ ಇರತಕ್ಕಂತ ಒಂದು ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಏನೇನು ಒಂದು ವ್ಯವಸ್ಥೆಗಳ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಸರ್?
0: ಸರ್ ಅವರಿಗೆ ನಾವು ಊಟದ ವ್ಯವಸ್ಥೆ ಇರುತ್ತೆ. ಸೊ ಊಟದ ವ್ಯವಸ್ಥೆ ಜೊತೆಗೆ ನಾವು ಮನೆಯಲ್ಲಿ ಯಾವ್ಯಾವ ವ್ಯವಸ್ಥೆ ನಾವು ನಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ ಆ ಎಲ್ಲ ವ್ಯವಸ್ಥೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವರಿಗೆ ಸುಚಿ ಕಿಟ್ ಕೊಡ್ತೀವಿ ಪ್ರತಿ ತಿಂಗಳು. ಸುಚಿ ಕಿಟ್ ಅಂತಂದ್ರೆ ಅವರಿಗೆ ಆ ಸುಚಿ ಕಿಟ್ ಅಲ್ಲಿ ಬ್ರಷ್ಷು, ಪೇಸ್ಟು, ಸೋಪು, ಬಟ್ಟೆ ಸೋಪು, ಮತ್ತೆ ತಲೆ ಎಣ್ಣೆ ಇದೆಲ್ಲ ಕೊಡ್ತೀವಿ. ಮತ್ತೆ ಮಹಿಳೆಯರಿಗೆ ಮೈಸೂರು ಟಾಲ್ಕಮ್ ಪೌಡ್ರು ಅದ್ರ ಜೊತೆ ಇರುತ್ತೆ. ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಗ್ರಂಥಾಲಯದಲ್ಲಿ ಎಲ್ಲಾ ಕೋರ್ಸಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಇರ್ತವೆ. ಅದೇ ರೀತಿ ಅವ್ರಿಗೆ ಬೇಕಾದಂತ ಕಾಂಪಿಟೇಟಿವ್ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಇರುತ್ತೆ. ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ನಾವು ವಸತಿ ನಿಲಯಗಳಲ್ಲಿ ಮಾಡ್ತಿರ್ತೀವಿ.
1: ಓಕೆ, ಸೊ ಈ ಒಂದು ವಸತಿ ನಿಲಯಗಳ ಒಂದು ಮೇಲ್ವಿಚಾರಣೆಯನ್ನ ಯಾರು ನೋಡ್ತಾ ಇರ್ತಾರೆ ಅಂದ್ರೆ ಹಾಸ್ಟೆಲ್ ಅಲ್ಲಿ ಅಲ್ಲಿ ಹೇಗೆ ಒಂದು ಒಂದು ವ್ಯವಸ್ಥೆಗಳನ್ನ ಅಂದ್ರೆ ಪ್ರತ್ಯೇಕವಾಗಿ ಮಹಿಳೆ ಹುಡುಗಿಯರು ಮತ್ತೆ ಹುಡುಗರಿಗೆ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ ಅಥವಾ ಅದರ ನಿರ್ವಹಣೆ ಹೇಗಿರುತ್ತೆ ಸರ್?
0: ಸರ್ ನಮ್ಮಲ್ಲಿ ಬಾಲಕ ಮತ್ತು ಬಾಲಕಿಯರಿಗಂತ ಪ್ರತ್ಯೇಕವಾಗಿ ಸರ್. ಬಾಲಕಿಯರಿಗೆ ಅಲ್ಲಿ ಅಡಿಗೆ ಮಾಡುವವರಿಂದ ಎಲ್ಲಾ ಸ್ಟಾಫ್ಗಳು ಮಹಿಳೆಯರೇ ಆಗಿರುತ್ತಾರೆ. ಮತ್ತೆ ಅಲ್ಲಿರುವಂತಹ ಏನು ಆ ವಸತಿ ನಿಲಯವನ್ನು ನೋಡ್ಕೊಳ್ಳುವಂತಹ ನಿಲಯ ಪಾಲಕರು, ವಾರ್ಡನ್ ಯಾರಿರ್ತಾರೆ ಅವರು ಮಹಿಳೆಯರಾಗಿರುತ್ತಾರೆ. ಅವರು ಆ ಪೂರ್ತಿ ಆ ವಸತಿ ನಿಲಯದ ಎಲ್ಲಾ ಜವಾಬ್ದಾರಿ ಅವರೇ ಆಗಿರುತ್ತಾರೆ. ಏನು ವಸತಿ ನಿಲಯದಲ್ಲಿ ಮಕ್ಕಳ ಅವರ ಶಿಕ್ಷಣ ಆಗ್ಲಿ, ಅವರಿಗೆ ಭದ್ರತೆ ಆಗ್ಲಿ, ಎಲ್ಲಾ ರೀತಿ ವ್ಯವಸ್ಥೆಯನ್ನು ನಿಲಯ ಪಾಲಕರು ಕರ್ತವ್ಯ ಆಗಿರುತ್ತೆ. ಅದ್ರದ್ದು ಮೇಲ್ವಿಚಾರಣೆ ಮಾಡುದು ಅಂತಂದು ತಾಲೂಕು ಕಲ್ಯಾಣಾಧಿಕಾರಿಗಳು ಅಂತ ಇರ್ತಾರೆ. ಪ್ರತಿ ತಾಲೂಕಿಗೆ ಒಬ್ರು ಕಲ್ಯಾಣಾಧಿಕಾರಿ ಇರ್ತಾರೆ. ಅವ್ರ ಮೇಲ್ಗಡೆ ಮತ್ತೆ ಜಿಲ್ಲಾ ಅಧಿಕಾರಿಗಳು ತಪಾಸಣೆಗೆ ಹೋಗ್ತಾರೆ, ಅವರು ಮೇಲ್ವಿಚಾರಣೆ ಮಾಡ್ತಾರೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ.
3: ಹಲೋ ನಮಸ್ತೆ ಸರ್, ನಾಗರಾಜು ಅಂತ ಮಾತಾಡಿದ್ದೀನಿ.
1: ನಾಗರಾಜ್ ಅವ್ರು ಹೇಳಿ ತಮ್ಮ.

0: ಏನು ಅಂತ.
1: ಹಲೋ.
0: ಹಾ ಹೇಳಿ ಹೇಳಿ ನಾಗರಾಜ್ ಅವರೇ. ಹಾ,
1: ಈ ಸ್ಪೆಷಲ್ ಕ್ಲಾಸ್ ಯಾರು ಉಂಟ ನಿಮ್ಮಲ್ಲಿ? SSLC ಮತ್ತೆ PUC ಮಕ್ಕಳಿಗೆ ವಿಶೇಷವಾಗಿ ತರಗತಿ ತರಗತಿ ಹಾಸ್ಟೆಲ್ಗಳಲ್ಲಿ?
0: ಹಾಸ್ಟೆಲ್ಗಳಲ್ಲಿ ಓಕೆ ಸರ್. SSLC ಮಕ್ಕಳಿಗೆ ಅರೆಕಾಲಿಕ ಬೋಧನೆ ಅಂತ ನಾವು ಹಾಸ್ಟೆಲ್ ಅಲ್ಲೇ ನಾವು ಮಾಡ್ತಾ ಇರ್ತೀವಿ ಸರ್.
1: ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿಶೇಷ ಪ್ರೋತ್ಸಾಹ ಧನ ಏನಾದ್ರು ಕೊಡ್ತೀರಾ ಅಂತ
0: ಸರ್? ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಇಲಾಖೆಯಿಂದ ಡಿ ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ರು ಸರ್. ಹೋದ ವರ್ಷ ಮತ್ತೆ ಈ ವರ್ಷದಿಂದ ಕಾರ್ಯಕ್ರಮ ಇನ್ನೂ ಅದ್ರದ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿಲ್ಲ ಸರ್. ಹೋದ ವರ್ಷ ಅದ್ರ ಹಿಂದೆ ಎಲ್ಲ ನಮಗೆ 2015-16 ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ರು. ಮತ್ತೆ ನಮ್ಮ ವಸತಿ ನಿಲಯದಲ್ಲಿ ಏನು ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳು ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ ಸರ್.
1: ಈ ಸಾರಿ ಯಾವ ರೀತಿ ಬಂದಿದ್ರು ರಿಸಲ್ಟ್ ನಿಮ್ಮ ಹಾಸ್ಟೆಲ್ಗಳಲ್ಲಿ
0: ಸರ್? ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಏನು ನಮ್ಮಲ್ಲಿ ಏನು 41 ಹಾಸ್ಟೆಲ್ ಇದೆ, ಇಡೀ ನಮ್ದು ಎಲ್ಲಾ 41 100%+ ನಮ್ದು ರಿಸಲ್ಟ್ ಇದೆ ಸರ್.
2: ಧನ್ಯವಾದಗಳು. ನಾಗರಾಜ್ರೆ ಬೇರೆ ಪ್ರಶ್ನೆ ಇದೆಯಾ?
1: ಇಲ್ಲ ಸರ್.
2: ಓಕೆ ಓಕೆ, ಧನ್ಯವಾದಗಳು ಸರ್. ಈಗ ತಾವು ತಮ್ಮ ಒಂದು ವಸತಿ ನಿಲಯಗಳ ಒಂದು ನಿರ್ವಹಣೆ ಇರ್ಬೋದು, ಅಲ್ಲಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಗಳ ಬಗ್ಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅದೇ ರೀತಿ ಸರ್, ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನಗಳು ಅಥವಾ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ತಿಳಿಸ್ಬೋದಾ ಸರ್? ಯಾವ್ಯಾವ ಒಂದು ಮೂಲಗಳಿಂದ ಒಂದು ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
0: ಸರ್, ನಮಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಸರ್, 1ರಿಂದ 10ನೇ ತರಗತಿವರೆಗೂ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಸರ್. ಅದಕ್ಕೆ ಒಂದು ಪೋರ್ಟಲ್ ಇದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಆ ಮೂಲಕ ಮಕ್ಕಳು ಅವರು ಅಪ್ಲೈ ಮಾಡಿಕೊಂಡಿದ್ರೆ ಎಲ್ಲಾ ಆನ್ಲೈನ್ ಸರ್. ಇದು ನಮಗೆ DBT ಮೂಲಕ, ಯಾವುದು ಮ್ಯಾನ್ಯುವಲ್ ಇಲ್ಲ. ಪ್ರತಿ ಒಂದು ಅವರು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಪ್ರೊಸೆಸ್ ಎಲ್ಲಾನು ಆನ್ಲೈನ್. ನಮ್ಮ ಮೂಲಕ ಓನ್ಲಿ ಅವರ ಏನು ಆಧಾರ್ ಜೋಡಣೆ ಆಗಿರುವಂತ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಸರ್, ಅದಕ್ಕೆ DBT ಮೂಲಕ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಮೆಟ್ರಿಕ್ ಪೂರ್ವ. ಮೆಟ್ರಿಕ್ ನಂತರದ್ದು, ಮೆಟ್ರಿಕ್ ನಂತರದಲ್ಲಿ ನಮಗೆ ಸ್ಕಾಲರ್ಶಿಪ್ ಏನು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಈ ರೀತಿ ಇದೆ. ಅದೇ ರೀತಿ ನಮಗೆ ಶುಲ್ಕ ವಿನಾಯಿತಿ ಅಂತ ಕೊಡ್ತೀವಿ ಸರ್. ಶುಲ್ಕ ವಿನಾಯಿತಿ ಅಂತಂದ್ರೆ ಏನ್ ನಮ್ಮ ಅವರು ಕಲಿತಕ್ಕಂತ ಕಾಲೇಜಲ್ಲಿ ಏನ್ ಶುಲ್ಕವನ್ನ ಭರಿಸಿರ್ತಾರೆ, ಅದರಲ್ಲಿ ಶುಲ್ಕದಲ್ಲಿ ನಮಗೆ 5 ವಿಧದ ಯಾವ್ಯಾವ ಶುಲ್ಕವನ್ನ ನಾವು ಸರ್ಕಾರಕ್ಕೆ ಭರಿಸುತ್ತೆ ಅಂತ, ಅದು ಆ ಯೂನಿವರ್ಸಿಟಿ ಅವರು ಫಿಕ್ಸ್ ಮಾಡಿರ್ತಾರೆ ಸರ್. ಎಷ್ಟು ಅಮೌಂಟ್, ಯಾವ ಕೋರ್ಸ್ಗೆ ಎಷ್ಟೆಷ್ಟು ಶುಲ್ಕ ಇದೆ ಅಂತ, ಅದನ್ನ ಪೂರ್ತಿ ನಮ್ಮ ಇಲಾಖೆ ರಿಇಂಬರ್ಸ್ಮೆಂಟ್ ಮಾಡುತ್ತೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು, ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ.
2: ಅಂದ್ರೆ ಅವರು ಎಷ್ಟು ಶುಲ್ಕವನ್ನ ಕಟ್ಟಿರ್ತಾರೆ ಅಷ್ಟನ್ನು ಕೂಡ
0: ಅದರಲ್ಲಿ ಸರ್. ನಮಗೆ ಪರೀಕ್ಷಾ ಶುಲ್ಕ, ಗ್ರಂಥಾಲಯ ಶುಲ್ಕ, ಕ್ರೀಡಾ ಶುಲ್ಕ, ಈ ರೀತಿಯ ನಮ್ದು 4-5 ಶುಲ್ಕಗಳಿದಾವೆ. ಆ ಶುಲ್ಕಗಳನ್ನ ಯೂನಿವರ್ಸಿಟಿನಿಂದ ಅವರು ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನ ನಾವು ಸರ್ಕಾರದ ಮೂಲಕ ಅವರಿಗೂ ನೇರ ವರ್ಗಾವಣೆ ಮೂಲಕ DBT ಮೂಲಕನೇ ನಾವು ರಿಇಂಬರ್ಸ್ಮೆಂಟ್ ಮಾಡ್ತೀವಿ. ಇಲ್ಲೂ ಯಾವುದು ಮ್ಯಾನ್ಯುವಲ್ ಇಲ್ಲ.
2: ಓಕೆ ಸರ್, ಈ ಎಲ್ಲ ಒಂದು ಸೌಲಭ್ಯಗಳು ಅಥವಾ ಈ ತರ ಒಂದು ಯೋಜನೆಗಳು ಆದ್ರೆ ಸಾಮಾನ್ಯವಾಗಿ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಲುಪ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೇಗೆ ಈ ಒಂದು ಗ್ರಾಮೀಣ ಮಕ್ಕಳಿಗೆ ಇದು ನಿಖರವಾಗಿ ತಲುಪ್ತಾ ಇದೆಯಾ, ಅಥವಾ ಇಲಾಖೆ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹೇಗೆ ಸರ್?
0: ಸರ್, ಆ್ಯಕ್ಚುಲಿ ನಮ್ಮ ಇಲಾಖೆಯಲ್ಲಿ ವಸತಿ ನಿಲಯಗಳ ಸೌಲಭ್ಯ ಇರುವುದೇ ಗ್ರಾಮೀಣ ಮಕ್ಕಳಿಗೋಸ್ಕರ. ಯಾಕೆ ಅಂತಂದರೆ ನಮಗೆ ಕನಿಷ್ಠ 5 ಕಿಲೋಮೀಟರ್ ದೂರದಿಂದ ನಮ್ಮ ವಸತಿ ನಿಲಯ ಬರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ವಸತಿ ನಿಲಯನ ಕೊಡ್ತೀವಿ. ಆದರೆ ಅದೇ ಟೌನಲ್ಲಿರುವಂಥ ವಿದ್ಯಾರ್ಥಿಗಳು ನಾವು ಅಷ್ಟೊಂದು ಕೊಡೋದಿಲ್ಲ. ಸೊ ಅತಿ ಹೆಚ್ಚಾಗಿ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅವರಿಗೆ ಪ್ರೋತ್ಸಾಹ ಸಿಗಬೇಕಂತ ನಮ್ಮ ಇಲಾಖೆಯ ಕಾನ್ಸೆಪ್ಟ್ ಇದೆ ಸರ್.
2: ಸರಿ, ಇದ್ರ ಜೊತೆಗೆ ಈಗ ತಾವೇ ಹೇಳ್ತಾ ಇದ್ರಿ, ಈಗ ಮಕ್ಕಳು ವಿದ್ಯಾರ್ಥಿಗಳಿಗೆ ತಾವು ಹೇಗೆ ತಮ್ಮ ಒಂದು ಹಾಸ್ಟೆಲ್ ವ್ಯವಸ್ಥೆಗಳಲ್ಲಿ ಏನು ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ, ಈಗ ಹಾಸ್ಟೆಲ್ಗಳಲ್ಲಿ ಪ್ರತಿದಿನ ಒಂದು ಊಟದ ಮೆನು ಇದೇ ತರ ಕೊಡಬೇಕು ಅಂತಕ್ಕಂತ ಒಂದು ನಿಯಮಾವಳಿ ಏನಾದ್ರೂ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಸರಿ, ಇಲಾಖೆಯಲ್ಲಿ ನಮಗೆ ಈಗ ನಮ್ಮ ಏನ್ ನಮ್ಮ ಕರ್ನಾಟಕದಲ್ಲಿ ಡಿವಿಜನ್ ವೈಸ್ ಮೈಸೂರು ಡಿವಿಜನ್ಗೆ ಒಂದು ಸಪರೇಟ್ ಮೆನು ಚಾರ್ಟ್ ಅಂತ ಇರುತ್ತೆ ಸರ್. ಆ ಮೆನು ಚಾರ್ಟ್ ಪ್ರಕಾರನೇ ನಾವು ಅವರಿಗೆ ಊಟ ಅನ್ನ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಏನ್ ಟಿಫಿನ್ ವ್ಯವಸ್ಥೆ ಇರುತ್ತೆ ಅದೇ ಮೆನು ಚಾರ್ಟ್ ಪ್ರಕಾರನೇ ಕೊಡ್ಬೇಕು, ಏನು ವೇರಿಯೇಷನ್ ಇರೋದಿಲ್ಲ. ಮಧ್ಯಾಹ್ನ ಊಟ ಮೆನು ಚಾರ್ಟ್ ಪ್ರಕಾರ, ರಾತ್ರಿ ಊಟನು ಮೆನು ಚಾರ್ಟ್ ಪ್ರಕಾರ, ಬಾಳೆಹಣ್ಣು, ಮೊಟ್ಟೆ ಮತ್ತೆ ಚಿಕನ್, ಇದು ಯಾವ್ದು ಎಲ್ಲಾನು ನಾವು ಮೆನು ಚಾರ್ಟ್ ಪ್ರಕಾರನೇ ಕೊಡೋ ವ್ಯವಸ್ಥೆ ಮಾಡ್ತೀವಿ.
2: ಸರ್, ಅದರ ಜೊತೆಗೆ ಈಗ ತಾವು ಹೇಳಿದ್ರಿ ವಿದ್ಯಾರ್ಥಿ ವೇತನ ಹೇಳಿದ್ರಿ, ಹಾಸ್ಟೆಲ್ ವ್ಯವಸ್ಥೆ ಹೇಳಿದ್ರಿ, ಮತ್ತೆ ಪ್ರಮುಖವಾಗಿ ತಮ್ಮ ಒಂದು ಇಲಾಖೆಯಲ್ಲಿ ಯಾರು ಹೆಚ್ಚಿನ ಒಂದು ಮೀಸಲಾತಿಯನ್ನು ಪಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಾವು

0: ಹೇಳಿದ್ರಿ. ಅದೇ ರೀತಿ ಈಗ ಯುವಕರಿಗೆ ಒಂದು ಕೌಶಲಾಭಿವೃದ್ಧಿ ತರಬೇತಿಗಳಿರ್ಬೋದು ಅಥವಾ ಈ ತರ ಒಂದು ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಬಗ್ಗೆ ಮಾತಾಡೋಣ ಸರ್? ಒಂದು ಕರೆ ಇದೆ ಮತ್ತೊಂದು. ಹಲೋ
1: ಸರ್, ನಮಸ್ಕಾರ ಸರ್.
0: ಹಾ ನಮಸ್ತೆ, ತಮ್ಮ ಹೆಸರು?
1: ಸರ್, ನನ್ನ ಹೆಸರು ದೊಡ್ಡ ಸಮಾಜ ಸೇವಕ.
0: ಹಾ ದೊಡ್ಡ ಸಿದ್ನಾಯ್ಕರೆ ಹೇಳಿ, ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ತಮ್ಮ ಪ್ರಶ್ನೆ ಏನಂತ ಹೇಳಿ.
1: ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಜನರ ಬಡತನದಿಂದ ಮೇಲೆತ್ತುವುದಕ್ಕೋಸ್ಕರ ಸಬ್ಸಿಡಿ ಸಾಲ ಸೌಲಭ್ಯಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಆದ್ರೆ ಅದನ್ನ ಆ ಪ್ರಗತಿ ಮಾಡ್ಲಿಕ್ಕೆ ಈ ರಾಜಕಾರಣಿಗಳ ಬೆರಿ ಬಟ್ಟೆ ಅವರು ರೆಕಮೆಂಡ್ ಮಾಡ್ತಾರ. ಯಾರು ಬೆಳೆ ಬಟ್ಟೆ ಇಕ್ಕೊಂಡು ಬೈಕಲ್ ತಿರ್ತಾರ ಅವ್ರಿಗೆ ಅವ್ರ ಹೆಸರನ್ನ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಫೀಲ್ಡ್ ವರ್ಕ್ ಮಾಡಿ ಆ ಬಡತನ ರೇಖೆಯಲ್ಲಿರೋರಿಗೆ ಆ ಒಂದು ಕಾರ್ಯಕ್ರಮ ನೀಡುವುದರಿಂದ ನಮ್ಮ ಭಾರತ ದೇಶದ ಬಡತನವನ್ನ ಅಡಿಸ್ಲಿಕ್ಕೆ ಅದು ಮೂಲ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಸರ್ ನಮಸ್ತೆ ಸರ್. ಇದೇನು ಆರ್ಥಿಕ ಸೌಲಭ್ಯ, ಇದಕ್ಕೆ ಆದಂತೆ ಪ್ರತ್ಯೇಕವಾದ ನಿಗಮ ಇದೆ ಸರ್, ಡಿ ದೇವರಾಜ್ ಅರಸು ನಿಗಮ ಅವರು, ಅವರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಸರ್.
0: ಓಕೆ, ದೊಡ್ಡ ಸಿದ್ನಾಯ್ಕರಿಗೆ ತಾವು ಕೇಳಿದಂತಹ ಪ್ರಶ್ನೆ ಇದು ನಿಗಮಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಬಟ್ ಇವತ್ತು ಸರ್ ಮಾತನಾಡ್ತಕ್ಕಂಥದ್ದು ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಮತ್ತೆ ವಿದ್ಯಾರ್ಥಿ ವೇತನಗಳಿರ್ಬೋದು, ಶೈಕ್ಷಣಿಕ ಪ್ರಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ತುಂಬಾ ಪ್ರಶ್ನೆ ಇದೆಯಾ?
1: ಅಲ್ಲಲ್ಲ, ಈಗ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಡತನ ರೇಖೆಯಲ್ಲಿ ಸಬ್ಸಿಡಿ ಸಾಲ ಸೌಲಭ್ಯ ಇದೆಯಲ್ಲ ಸರ್.
0: ಅದೇ ಅದು ದೇವರಾಜ ಅರಸು ನಿಗಮ ಅವ್ರಿಗೆ ಸಂಬಂಧಪಟ್ಟಂತೆ ಬರುತ್ತಂತೆ. ಇದು ಬಂದು ಇವತ್ತು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಏನು ಸಮುದಾಯ ಭವನಗಳ ನಿರ್ಮಾಣ, ಮತ್ತೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಮತ್ತೆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಈ ತರ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ಅದ್ರ ಬಗ್ಗೆ ತಾವೇನಾದ್ರೂ ಇದ್ರೆ ಕೇಳ್ಬೋದು.
1: ಸರಿ, ಈಗ ಸರ್ ಈಗ ನಿಮ್ಮ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇರೋದ್ರಿಂದ, ಈ ಹಾಸ್ಟೆಲ್ ವಿಧಾನಗಳು ಇವೆಲ್ಲ ನಡೀತಾ ಇರೋದ್ರಿಂದ ನಮ್ದು ಪ್ರಶ್ನೆ ಏನಿಲ್ಲ. ಆ ತಮ್ಮ ಒಂದು ಅಲ್ಪಸಂಖ್ಯಾತರ ಸಮುದಾಯ ಭವನದಲ್ಲಿ ಕೊಡ್ತಕ್ಕಂತ ಸೌಲಭ್ಯ ಸಬ್ಸಿಡಿಗಳನ್ನ ಬಡ ಜನತೆಗೆ ನೀಡುವುದರ ಮುಖಾಂತರ ಆರ್ಥಿಕ ಪ್ರಗತಿ ಮಾಡಕ್ಕೆ ನನ್ನ ಪ್ರಶ್ನೆ ಇತ್ತು, ಬಿಡಿ ಸರ್ ಆ ಪ್ರಶ್ನೆ ಬಗ್ಗೆ.
0: ಓಕೆ ಓಕೆ, ಧನ್ಯವಾದಗಳು ದೊಡ್ಡ ಸಿನ್ನಕ್ಕೆ. ಸರ್ ಈಗ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಸರ್?
2: ಸರ್ ನಮ್ಮಲ್ಲಿ ಈಗ ನಮ್ಮ ಇಲಾಖೆಯಿಂದ ಏನು ಪದವಿ ಮುಗಿದಂತ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅಂತ ಅದು ನೀಡಲಾಗ್ತಾ ಇದೆ ಸರ್. ಅದನ್ನ ಈಗ ನಮ್ಮಲ್ಲಿ ಒಂದು ಎಕ್ಸಾಮ್ ಮೂಲಕ ಎಕ್ಸಾಮ್ ನಡೆಸಿಬಿಟ್ಟು ಅರ್ಹ ವಿದ್ಯಾರ್ಥಿಗಳನ್ನ ಇಲಾಖೆ ವತಿಯಿಂದ ಬೆಂಗಳೂರು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಅವರಿಗೆ ದಾಖಲಾತಿಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ IAS ಕೋಚಿಂಗ್ ಸೆಂಟರ್ ಅಂತಂತ ನಮ್ಮ ಇಲಾಖೆಯಿಂದ ಬೆಂಗಳೂರಲ್ಲಿ ತೆರೆಯಲಾಗಿದೆ. ಕೆಂಗೇರಿಯಲ್ಲಿ IAS ಕೋಚಿಂಗ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ. ಅದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅವರು ನಡೆಸ್ಕೊಡ್ತಾ ಇದ್ದಾರೆ.
0: ಸೊ ನಿಮ್ಮ ಇಲಾಖೆ ವಂತೆಯಿಂದನೇ ಕೂಡ ನಡೆಸ್ತಾ ಇದೆ. ಹೇಗೆ ಸರ್ ಅದನ್ನ ಅಲ್ಲಿ ಉಚಿತವಾಗಿ ಕೂಡ ಮಾಡಲಾಗ್ತಾ
2: ಇದೆ? ಅಲ್ಲಿ ಊಟ ಮತ್ತು ವಸತಿ ಎರಡು ಉಚಿತ ಸರ್. ಊಟ ವಸತಿ ಮತ್ತು ಏನ್ ಕೋಚಿಂಗ್ ಇದೆ ಎಲ್ಲಾನು ಉಚಿತ, ಇಲಾಖೆನೇ ಎಲ್ಲ ನೋಡ್ಕೊಳ್ಳುತ್ತೆ.
0: ಓಕೆ, ಅದನ್ನ ಒಂದು ದಾಖಲಾತಿ ಅಥವಾ ಅಲ್ಲಿಗೆ ಒಂದು ಸೇರ್ಬೇಕು ಅಂದ್ರೆ ಏನ್ ಪ್ರಕ್ರಿಯೆ ಹೇಗೆ ಸರ್?
2: ಸರ್ ಅವರಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ, KA ಮೂಲಕ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಅರ್ಹ ವಿದ್ಯಾರ್ಥಿಗಳನ್ನ ಮೆರಿಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಅವರಿಗೆ ಕೋಚಿಂಗ್ ಎಲ್ಲ ಕಳಿಸ್ಕೊಡ್ತಾರೆ.
0: ಸರ್ ಹಾಗೇನೆ ಈಗ ತಾವು ಹೇಳಿದ್ರೆ ಯುವಕರಿಗೆ ಏನು ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳಿರ್ಬೋದು ಮತ್ತೆ ಒಂದು ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಏನಾದರೂ ತಮ್ಮ ಇಲಾಖೆಯಿಂದ ಏನಾದರೂ ವಿಶೇಷ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ ಅಥವಾ ಹೇಗೆ ಸರ್?
2: ಸರ್ ಮಹಿಳೆಯರಿಗೆ ಅಂತಂದ್ರೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ವಸತಿ ನಿಲಯಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು 33% ನಾವು ಮಹಿಳೆಯರಿಗೆ ಮೀಸಲಾಗಿರ್ತಾ ಇದ್ದೀವಿ. ಮಹಿಳೆಯರ ಉನ್ನತೀಕರಣಕ್ಕೋಸ್ಕರನೇ ಇಲಾಖೆಯಲ್ಲಿ ನಮ್ಮ ಈಗೇನಿದೆ ಅವರಿಗೆ ಶಿಕ್ಷಣ ಮತ್ತು ಏನು ಪ್ರೋತ್ಸಾಹಕ್ಕಾಗಿ ನಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದೆ ಸರ್.
0: ಸರ್, ಈ ಒಂದು ತಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್? ಈಗ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಇಲಾಖೆ ಯೋಜನೆಗಳು ಸಿಗಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಕೆಲವರು ವಂಚಿತರಾಗ್ಬೋದು, ಇಲಾಖೆಯಿಂದ ಏನೇನು ಯೋಜನೆಗಳಿದೆ ಅದು ನಮ್ಗೆ ಸಿಗ್ತಾ ಇಲ್ಲ ಅಥವಾ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ಅವರುಗಳಿಗೆ ಈ ಒಂದು ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನ

0: ರವಾನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಹೇಗೆ ಸರ್?
1: ಎಸ್ ಸರ್, ನಮ್ಮ ಇಲಾಖೆಯ ಮಾಹಿತಿಯನ್ನು ನಾವು ಎಲ್ಲ ನಮ್ಮ ಏನು ಮುದ್ರಣ ಮೂಲಕ ನಮ್ಮ ಪ್ರತಿಯೊಂದು ತಾಲೂಕದಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡಿಗೆ ಹಾಕ್ತೀವಿ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೆ ವಸತಿ ನಿಲಯಕ್ಕೆ ಸಂಬಂಧಪಟ್ಟಿದ್ದು ಆಯಾ ವಸತಿ ನಿಲಯಗಳಿಗೆ ಎಲ್ಲ ಪ್ರಿನ್ಸಿಪಲ್ರು ಮತ್ತು ಎಲ್ಲ ಶಾಲಾ ಏನು ಇನ್ಸ್ಟಿಟ್ಯೂಟ್ ಸರ್ಕಾರಿ ಶಾಲೆ ಎಲ್ಲ ಕಡೆನು ನಮ್ಮ ವಾರ್ಡನ್ಸು ಮತ್ತು ಅಡಿಗೆಯವರು ಹೋಗಿ ನಮ್ಮ ಇಲಾಖೆ ವಸತಿ ನಿಲಯ ಮತ್ತು ಅದರ ಉಪಯೋಗದ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಆ ಮಕ್ಕಳು ನಮಗೆ ಯಾವ ಮಕ್ಕಳು ವಂಚಿತರಾಗಬಾರ್ದು ಅಂತೇಳಿ, ಆ ಮಕ್ಕಳು ಅರ್ಹ ವಿದ್ಯಾರ್ಥಿಗಳು ಏನಿದ್ರು ಅವ್ರು ನಮ್ಮ ಹಾಸ್ಟೆಲ್ಗಳಿಗೆಲ್ಲ ದಾಖಲಾತಿಯನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಸಮುದಾಯ ಭವನ ಕಾರ್ಯಕ್ರಮ ಇದೆ, ಅದರದ್ದು ಕೂಡ ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಫಾರ್ ಎಕ್ಸಾಂಪಲ್ ಗ್ರಾಮ ಸಭೆಗಳಲ್ಲಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳು ಭಾಗವಹಿಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ ಅಲ್ಲಿ ಜನ.
0: ಸರಿ, ಸಮುದಾಯ ಭವನಗಳ ನಿರ್ಮಾಣ ಅಂತ ಹೇಳಿದ್ರಿ, ಹೇಗೆ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಯಾವ ತರ ತಮ್ಮ ಒಂದು ಇಲಾಖೆಯಿಂದ ಅವ್ರಿಗೆ ಆರ್ಥಿಕವಾಗಿ ನೆರವನ್ನು ನೀಡಲಾಗ್ತಾ ಇದೆ, ಯಾವ ಯಾವ ವರ್ಗದವರಿಗೆ ಈ ತರ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಸರ್?
1: ಸರ್, ನಮ್ಮಲ್ಲಿ ಹಿಂದುಳಿದ ವರ್ಗದವರಿಗೆ ಮಾತ್ರ ಇದೆ ಸರ್. ಅದರಲ್ಲಿ ನಮಗೆ ಒಂದಿಷ್ಟು ಅರ್ಹತೆಗಳ ಒಂದು ಸಮುದಾಯ ಭವನ ಬೇಕು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಅವರು ಒಂದು ಸಂಘ ಅಥವಾ ಸಂಸ್ಥೆಯಾಗಿರಬೇಕು ಸರ್. ಮತ್ತೆ ಆ ಸಂಘ ಸಂಸ್ಥೆಯಲ್ಲಿ ಒಂದೇ ಕುಟುಂಬದವರಾಗಿರಬಾರ್ದು, ಆ ಎಲ್ಲ ಸಮುದಾಯದವರು ಇರಬೇಕು. ಅದೇ ರೀತಿಯಾಗಿ ಅದು 2 ವರ್ಷ ಅಡಿಟ್ ಆಗಿರ್ಬೇಕು ಆ ಸಂಸ್ಥೆದು. ಮತ್ತೆ ಅವರಿಗೆ ಒಂದು ನಿವೇಶನ ಇರಬೇಕು, ಅಥವಾ ಆ ನಿವೇಶನ ಸ್ವಂತ ಇಲ್ಲ ಅಂತಂದ್ರೆ ಒಂದು 30 ವರ್ಷಗಾದಂತ ಒಂದು ಲೀಸ್ ಆದರೂ ಅವ್ರಿಗೆ ಪಡೆದುಕೊಂಡಿರ್ಬೇಕು. ಮತ್ತೆ ಅವರು 25% ಏನು ನಮ್ಮ ಹತ್ರ ಸಹಾಯಧನ ಪಡೆಯುವಂತ ಸಮುದಾಯ ಏನು ಸಂಘ ಸಂಸ್ಥೆಯವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಭರಿಸುವಂತ ಸಶಕ್ತರಾಗಿರಬೇಕು. ಅವರೆಲ್ಲರೂ ನಮ್ಮ ಇಲಾಖೆಗೆ ನಾವು ಮ್ಯಾನ್ಯುವಲ್ ಅಲ್ಲಿ ಅರ್ಹರು ಯಾರಿದ್ರೆ ಅವರು ಬಂದ್ರೆ ಅವರಿಗೆ ಮಾಹಿತಿ ಕೊಡ್ತೀವಿ. ಅವರಿಂದ ನಾವು ದಾಖಲಾತಿಗಳನ್ನು ತೆಗೆದುಕೊಂಡು ನಾವೇ ಖುದ್ದಾಗಿ ಸೈಟ್ ವಿಸಿಟ್ ಮಾಡಿ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ನಾವು ಕೇಂದ್ರ ಕಚೇರಿ ಆಯುಕ್ತರ ಕಚೇರಿ ಕಳಿಸ್ತೀವಿ. ಅಲ್ಲಿ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರಕ್ಕೆ
0: ಕೊಡ್ತಾರೆ. ಎಷ್ಟು ಅನುದಾನವನ್ನ ನೀಡಲಾಗ್ತದೆ ಸರ್?
1: ಸರ್, ನಮ್ಮಲ್ಲಿ ನಮ್ಮ ಇಲಾಖೆಗೆ ಗ್ರಾಮ ಮಟ್ಟದಲ್ಲಿ 10 ಲಕ್ಷ, ತಾಲೂಕು ಮಟ್ಟದಲ್ಲಿ 25 ಲಕ್ಷ, ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ 50 ಲಕ್ಷ ಅಂತಂದು ಈ ರೀತಿ ಫಿಕ್ಸ್ ಮಾಡಿದ್ದಾರೆ.
0: ಸರ್, ಹಾಗೇನೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸವಾಲುಗಳು ಆಗ್ತಾ ಇದೆಯಾ, ಅಥವಾ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತಾ ಇದೆ ಸರ್?
1: ಸರ್, ನಮಗೆ ಸವಾಲು ಅಂತಿಲ್ಲ, ನಮಗೆ ಗ್ರಾಮೀಣ ಭಾಗದ ನಮ್ಮಲ್ಲಿ ಮಕ್ಕಳು ಯಥೇಚ್ಛವಾಗಿ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗುತ್ತೆ ಅವರಿಗೆ.
0: ಹೌದು,
1: ಅವರಿಗೆ ಅದೇ ನಮಗೆ ಇನ್ನೂ ಹಾಸ್ಟೆಲ್ಗಳನ್ನು ಮೈಸೂರು ಜಿಲ್ಲೆಗೆ ನಾವು ಬೇಕಾಗಿದೆ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರೆಲ್ಲರೂ ನಮಗೆ ಹೋದ ವರ್ಷ 2, ಅದ್ರ ಹಿಂದಿನ ವರ್ಷ 14 ಹೊಸ ಹಾಸ್ಟೆಲ್ಗಳು, ಟೋಟಲ್ 16 ಹೊಸ ಹಾಸ್ಟೆಲ್ಗಳು ನಮ್ಮನ್ನು ಕೊಟ್ಟಿದ್ದಾರೆ. ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗ್ತಾ ಇದೆ.
0: ಸರಿ, ತಮ್ಮ ಒಂದು ಇಲಾಖೆಯನ್ನು ಸಾರ್ವಜನಿಕರು ಸಂಪರ್ಕ ಮಾಡಬೇಕು ಅಥವಾ ತಮ್ಮ ಇಲಾಖೆ ಬಗ್ಗೆ ಯೋಜನೆಗಳನ್ನ ತಿಳಿಸ್ಕೊಳ್ಬೇಕು ಅಂದ್ರೆ ಹೇಗೆ ಯಾವ ತರ ಸಂಪರ್ಕವನ್ನು ಮಾಡಬಹುದು ಸರ್?
1: ಸರ್, ನಮ್ಮ ಇಲಾಖೆಯದ್ದು ನಮ್ಮದು ದೂರವಾಣಿ ಸಂಖ್ಯೆ ಇದೆ ಸರ್, ನಮ್ಮ ಇಲಾಖೆದು, ಅದಕ್ಕೂ ಸಂಪರ್ಕ ಮಾಡಬಹುದು. ಮತ್ತೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ ಇದೆ. ಮತ್ತೆ ನಮ್ಮ ಮೇಲ್ ಇದೆ, ಯಾರಾದರೂ ಮೇಲ್ ಹಾಕ್ ಮಾಡಬಹುದು, ಇದ್ರ ಮೇಲ್ ಮಾಡಬಹುದು. ಅಥವಾ ನೇರವಾಗಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಅಲ್ಲಿ ಬಂದು ಸಂಪರ್ಕಿಸಬಹುದು.
0: ಸರ್, ಇದರ ಜೊತೆಗೆ ಈಗ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನಾದ್ರು ದೂರುಗಳು ಸಮಸ್ಯೆಗಳು ಅಂತ ಬಂದಾಗ ಆ ಒಂದು ವ್ಯವಸ್ಥೆಗಳನ್ನ ಅಥವಾ ದೂರುಗಳನ್ನ ಸರಿಪಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಇಲಾಖೆ ವ್ಯವಸ್ಥೆಗಳನ್ನ ಕೈಗೊಂಡಿದೆ ಅಥವಾ ಹೇಗೆ ಸರ್?
1: ಹೌದು ಸರ್, ಪ್ರತಿ ಒಂದು ದೂರಿಗೆ ನಾವು ಒಂದು ಎನ್ಕ್ವೈರಿಯನ್ನ ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನ ಆ ದೂರನ್ನ ಸಮಂಜಸವಾದ ದೂರನ್ನ ಪಡೆದುಕೊಂಡು ಅದಕ್ಕೆ ಆದಂತ ಒಂದು ನಾವು ಎನ್ಕ್ವೈರಿಯನ್ನ ಇದು ಮಾಡ್ತೀವಿ ಸರ್.
0: ಸರ್, ಈಗ ಒಂದ್ ವೇಳೆಗೆ ಇಲಾಖೆಯಿಂದ ಏನಾದ್ರು ಬೇರೆ ಬೇರೆ ತರ ದುರುಪಯೋಗಗಳು ಆಗ್ತಕ್ಕಂಥದ್ದು ಈ ತರದ ಏನಾದ್ರು ಸಮಸ್ಯೆಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಸರ್?
1: ಸರ್, ಇಲಾಖೆ ಈ ರೀತಿ ದುರುಪಯೋಗ ಆಗಬಾರ್ದಂತೆ ಎಲ್ಲವನ್ನು ಆನ್ಲೈನ್ ಇತ್ತು, ಸ್ಕಾಲರ್ಶಿಪ್ ಆನ್ಲೈನ್ ಬಂದಿದೆ ಸರ್. ಮತ್ತೆ ನಮ್ಗೆ ಯಾವುದೇ ರೀತಿ ದೂರ ಆಗಬಾರ್ದಂತೆ ಸಕಾಲ ಸೇವೆ ಇದೆ, ಎಲ್ಲವನ್ನು ಆನ್ಲೈನ್ ಅಲ್ಲಿ ಸೇವೆ.
0: ಅಂದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು ಅಂದ್ರೂ ಕೂಡ ಆನ್ಲೈನ್ ವ್ಯವಸ್ಥೆ
1: ಮೂಲಕ
0: ತೆಗೆದುಕೊಳ್ಬೇಕಾಗುತ್ತೆ ಸರ್. ಇದ್ರ ಜೊತೆಗೆ ಈಗ ಸರ್, ಈ ಒಂದು ತಮ್ಮ ಒಂದು ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ತಮ್ಮ ಒಂದು ಇಲಾಖೆಯ ಯೋಜನೆ

0: ಗಳನ್ನ ಜನರು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತಂದಾಗ ತಾವು ಏನ್ ಅಂದ್ರೆ ಈಗ ಯಾವ ತರ ಒಂದು ಯೋಜನೆಗಳನ್ನ ಬಳಸ್ಕೊಳ್ಳೋದು, ಹೇಗೆ ಅವರುಗಳಿಗೆ ಒಂದು ಮಾಹಿತಿಯನ್ನ ತಲುಪಿಸ್ತೀರಿ ಸರ್?
1: ಸರ್, ಜನಗಳಿಗೆ ಯಥೇಚ್ಛವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿದ್ದೇ ಒಂದು ವಸತಿ ಸೌಲಭ್ಯ, ಅದೇ ರೀತಿ ವಿದ್ಯಾರ್ಥಿ ವೇತನ. ಇದನ್ನ ನಮ್ಮ ಸ್ಕೂಲು ಮತ್ತೆ ಕಾಲೇಜುಗಳಲ್ಲಿ ನಾವು ಯಥೇಚ್ಛವಾಗಿ ಪ್ರಚಾರ ಕೊಡ್ತಾ
0: ಇದ್ದೀವಿ.
1: ಸೊ ಮಕ್ಕಳನ್ನ ನಮಗೆ ಬಳಸ್ಕೊಳ್ಳಿ ಅಂತಂತೆ. ಎಲ್ಲಾ ಮಕ್ಕಳು ನಮಗೆ ಸ್ಕಾಲರ್ಶಿಪ್ ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಹಾಸ್ಟೆಲ್ ವ್ಯವಸ್ಥೆಗೂ ನಮಗೆ ನಮಗೆ ಎಷ್ಟು ನಮ್ಮ ಶಾಂಕ್ಷನ್ ಸ್ಟ್ರೆಂತ್ ಇದೆ ಅದಕ್ಕಿಂತಲೂ ಸುಮಾರು ಹೆಚ್ಚುವರಿ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದೆ. ಪ್ರಚಾರವನ್ನು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ.
0: ಸರ್, ನಮ್ಮ ಒಂದು ಹೆಚ್ ಡಿ ಕೋಟೆನಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸರ್?
1: ಸರ್, ನಮ್ಮಲ್ಲಿ 7 ವಸತಿ ನಿಲಯಗಳು ನಮ್ಮ ಹೆಚ್ ಡಿ ಕೋಟೆ ಮತ್ತೆ ಸರ್ಗೂರು ಎರಡು ಏನು ಅವಳಿ ತಾಲೂಕ ಇದೆ ಸರ್, ಈ ಎರಡು ತಾಲೂಕದಲ್ಲಿ 7 ವಸತಿ ನಿಲಯ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ.
0: ಅದು ಟೌನ್ ಅಲ್ಲೇ ಇದೆಯಾ ಅಥವಾ ಹಳ್ಳಿ?
1: ಸರ್, ನಮ್ಮಲ್ಲಿ ಒಂದು ಮುನುಗ್ನಳ್ಳಿ ಒಂದಿದೆ ಸರ್, ಮಾದಾಪುರದಲ್ಲಿ ಒಂದಿದೆ, ಮುಳ್ಳೂರಲ್ಲಿ ಒಂದಿದೆ, ಮತ್ತೆ ಸರ್ಗೂರಲ್ಲಿ ಒಂದಿದೆ. ಅದೇ ರೀತಿಯಾಗಿ ಹೆಚ್ ಡಿ ಕೋಟೆ ಟೌನ್ ಅಲ್ಲಿ ಅಲ್ಲಿ 2 ಬಾಲಕಿಯರದಿದೆ, 2 ಬಾಲಕರದಿದೆ.
0: ಸರ್, ಈಗ ವಸತಿ ನಿಲಯಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ, ಈಗ ನಮ್ಮಲ್ಲಿ ತುಂಬಾ ವ್ಯವಸ್ಥೆಗಳೆಲ್ಲ ಇದೆ, ನಾವು ಮಕ್ಕಳನ್ನ ಅಡ್ಮಿಷನ್ ಅಂದ್ರೆ ಪ್ರತಿ ವರ್ಷನೂ ಕೂಡ ಇಷ್ಟು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅಂತಕ್ಕಂತ ಒಂದು ಸುತ್ತಲ್ಲಿ ಏನಾದೀತಿ, ಅಥವಾ ಅಡಿಷನಲ್ ಆಗಿ ಸ್ವಲ್ಪ ವರ್ಷ ವರ್ಷ ಜಾಸ್ತಿ ಆಗುವ ಸಾಧ್ಯತೆ ಆ ತರದಿದ್ರು ಕೂಡ ಅವಕಾಶ ಸಿಗಬಹುದು ಅಥವಾ ಹೇಗೆ ಸರ್?
1: ಸರ್, ನಮ್ಮಲ್ಲಿ ಯಾವುದೇ ಒಂದು ಹಾಸ್ಟೆಲ್ ಅದಕ್ಕೆ ಆದಂತ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂತ ಇರುತ್ತೆ ಸರ್. ಹೆಚ್ಚುವರಿ ಏನಾದರೂ ಡಿಮ್ಯಾಂಡ್ ಬಂತು ಅಂತಂದ್ರೆ ಆ ಅರ್ಜಿಗಳನ್ನ ನಾವು ಪಡೆದುಕೊಂಡು ಯಾವ ವಸತಿ ನಿಲಯದಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇದೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ತೀವಿ. ಆ ಶಿಫ್ಟ್ ಅನ್ನ ನಮಗೆ ಮಾನ್ಯ ಆಯುಕ್ತರು ನಮಗೆ ಪರ್ಮಿಷನ್ ಕೊಡ್ತಾರೆ. ಎಷ್ಟು ಮಕ್ಕಳು ನಾವು ಈ ಹಾಸ್ಟೆಲ್ಗೆ ತಗೊಳ್ಬೇಕು, ಎಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಆ ಡಿಮ್ಯಾಂಡ್ ಕಡಿಮೆ ಇದ್ದಲ್ಲಿಂದ ಮಕ್ಕಳನ್ನ ಶಿಫ್ಟ್ ಮಾಡ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಆ ಹಾಸ್ಟೆಲ್ ಅಲ್ಲಿ ಅವಕಾಶ
0: ಅಂದ್ರೆ ಆ ಮಕ್ಕಳಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ
1: ಅಲ್ಲಿ ಕಡಿಮೆ ಆಗಿರುತ್ತಲ್ಲ. ಈ ಹಾಸ್ಟೆಲ್ ಅಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ಇಲ್ಲ ಅವಕಾಶ
0: ಇರುತ್ತೆ. ಸರ್, ಈಗ ತಾವು ಉಚಿತ ಕೋಚಿಂಗ್ ಸಂಬಂಧಪಟ್ಟಂತೆ ಎಲ್ಲ ಹೇಳಿದ್ರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಠ್ಯ ಪುಸ್ತಕಗಳಿರ್ಬೋದು ಅಥವಾ ಅವ್ರಿಗೆ ಬೇಕಾದಂತಹ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಸಲಕರಣೆಗಳು ಅಥವಾ ವ್ಯವಸ್ಥೆಗಳನ್ನ ಕೂಡ ಇಲಾಖೆಯಿಂದ ನೀಡಲಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಸರ್, ನಮ್ಮಲ್ಲಿ ಈಗ ಕೆಂಗೇರಿಯಲ್ಲಿ ಏನು IAS ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ ಸರ್, ಅಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಹೈದರಾಬಾದ್, ಡೆಲ್ಲಿ, ಬೆಂಗಳೂರು ಈ ಕಡೆ ಎಲ್ಲ ಕಳಿಸಿ ಕೊಡ್ತಾರ, ಅಲ್ಲಿ ಗ್ರಂಥಾಲಯ ವ್ಯವಸ್ಥೆನೂ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಇರುತ್ತೆ ಸರ್.
0: ಅಂದ್ರೆ ಅವರು ಹಾಸ್ಟೆಲ್ ಅಲ್ಲಿ ಸೆಂಟ್ರಲ್ ಗಳಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ
1: ಅಲ್ಲಿ ಅವರು ಉಪಯೋಗಿಸಿಕೊಳ್ಳಬಹುದು.
0: ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ನಾವು ವಸತಿ ನಿಲಯಗಳಲ್ಲೂ ಕೂಡ ಗ್ರಂಥಾಲಯಗಳ ವ್ಯವಸ್ಥೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರಿ. ಸೊ ಆ ಒಂದು ಗ್ರಂಥಾಲಯಗಳನ್ನ ಅಲ್ಲಿರ್ತಕ್ಕಂಥ ಒಂದು ಹಾಸ್ಟೆಲ್ ವಾರ್ಡ್ ಅನ್ನೇ ನಿರ್ವಹಣೆ ಮಾಡ್ತಾರೆ ಅಥವಾ ಪ್ರತ್ಯೇಕವಾಗಿ ಅದಕ್ಕೆ ಬೇರೆ ಸಿಬ್ಬಂದಿಗಳೇನಾದ್ರು ನಿರ್ವಹಣೆ ಮಾಡ್ತಾರ ಹೇಗೆ ಸರ್?
1: ಸರ್, ಇಲ್ಲ, ಅದಕ್ಕೆ ನಮ್ಮ ಹಾಸ್ಟೆಲ್ ನಿಲಯ ಪಾಲಕರೇ ನಿರ್ವಹಣೆ ಮಾಡ್ತಾರೆ.
0: ಸರ್, ಈಗ ತಾವು ಈ ಒಂದು ಪ್ರೀ ಮತ್ತು ಪೋಸ್ಟ್ ಮೆಟ್ರಿಕ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧ ಅಂದ್ರೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಬಹುದು ಪ್ರೀ ಮತ್ತೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಸರ್?
1: ಸರ್, ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಮಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಿದ್ದಾರೆ ಸರ್. ಫಾರ್ ಎಕ್ಸಾಂಪಲ್, ಗ್ರೂಪ್ ಎಗೆ 3,500, ಗ್ರೂಪ್ ಬಿ 3,350, ಗ್ರೂಪ್ ಸಿ 2,100, ಗ್ರೂಪ್ ಡಿ 1,600. ಗ್ರೂಪ್ ಎ ಅಂತಂದ್ರೆ ನಮಗೆ PG ಎಲ್ಲ ಕೋರ್ಸ್ ಬರುತ್ತೆ, ಗ್ರೂಪ್ ಬಿ ಅಲ್ಲಿ ಸರ್ ನಮಗೆ ಪದವಿ ಎಲ್ಲ ಬರುತ್ತೆ, ಗ್ರೂಪ್ ಸಿ ಡಿಪ್ಲೊಮಾ, ಈ ರೀತಿ ಹಂತ ಹಂತವಾಗಿ ನಮಗೆ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರುತ್ತೆ. ಅದಕ್ಕೆ ಆದಂತೆ ಸ್ಕಾಲರ್ಶಿಪ್ ಅನ್ನ ನಿಗದಿಪಡಿಸಿರ್ತಾರೆ.
0: ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಜೊತೆ ಕೂಡ ವಿದ್ಯಾರ್ಥಿ ವೇತನ ಕೂಡ ಪಡೆದುಕೊಳ್ಬಹುದು?
1: ಇಲ್ಲ ಸರ್, ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಅವಕಾಶ ಪಡೆದವರಿಗೆ ವಿದ್ಯಾರ್ಥಿ ವೇತನ ಬರೋದಿಲ್ಲ.
0: ಅಂದ್ರೆ ಹಾಸ್ಟೆಲ್ ಅಲ್ಲಿ ಪ್ರವೇಶ ಪಡೆದ ಬೇರೆ ವಿದ್ಯೆ ಅಂದ್ರೆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನ ಪಡೆದುಕೊಳ್ಬಹುದು, ಹಾಸ್ಟೆಲ್ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್, ಹಾಗೇನೆ ಈಗ ಈ ಒಂದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಏನಾದ್ರು ಅವರುಗಳಿಗೆ ಅವಕಾಶ ಇದೆಯಾ ಅಥವಾ ಹೇಗೆ ಸರ್?
1: ಸರ್, ನಿರುದ್ಯೋಗಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಡಿ ದೇವರಾಜ ಅರಸು ನಿಗಮ ಅಲ್ಲಿ ಆರ್ಥಿಕವಾದಂತಹ ಸೌಕರ್ಯಗಳನ್ನ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೋಡ್ಕೊಳ್ಳುತ್ತೆ ಸರ್.
0: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮುದಾಯ ಭವನಗಳ ನಿರ್ವಹಣೆ ಇರಬಹುದು ಮತ್ತೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು.

0: ವಿದ್ಯಾರ್ಥಿ ವೇತನಗಳ ಬಗ್ಗೆ ಇರಬಹುದು. ಈಗ ಜೊತೆಗೆ ತಾವು ಮಹಿಳೆಯರು ಕೂಡ ತಮ್ಮ ಅಂದ್ರೆ ಎಲ್ಲ ವಸತಿ ನಿಲಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಕೂಡ ಮಹಿಳೆಯರೇ ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಅಲ್ಲದೆ ಬೇರೆ ಏನಾದ್ರೂ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಈಗ ನಿರ್ವಹಣೆ ಅಲ್ಲದಂದ್ರೆ ಬೇರೆ ಈಗ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬೇರೆ ಬೇರೆ ತರದಲ್ಲಿ ಏನಾದ್ರೂ ಅವ್ರಿಗೆ ಆರ್ಥಿಕ ನೆರವು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಏನಾದ್ರು ಇದೆಯಾ ಅಥವಾ ಹೇಗೆ
1: ಸರ್? ಇದೆ, ಅದಕ್ಕೆ ನಮ್ಮ ಡಿ ದೇವರಾಸ ಅರಸು ಅಭಿವೃದ್ಧಿ ನಿಗಮ ಇದೆ ಸರ್. ಅದರ ಮೂಲಕವಾಗಿ ಮಹಿಳೆಯರಿಗೆ ಸಣ್ಣ ಉದ್ಯಮ ಮತ್ತೆ ಅವ್ರದೇ ಆದಂತಹ ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮೂಲಕ ಸಾಲ ಸೌಲಭ್ಯ, ನೇರ ಸಾಲ ಎಲ್ಲವನ್ನು ನೀಡಲಾಗುತ್ತದೆ ಸರ್.
0: ಓಕೆ, ಈಗ ವಿದ್ಯಾರ್ಥಿ ವೇತನಗಳ ಅಂದ್ರೆ ವಿದ್ಯಾರ್ಥಿ ನಿಲಯಗಳನ್ನ ಹುಡುಗರದು ಮತ್ತು ಹುಡುಗಿರದು ಎರಡರಲ್ಲೂ ಕೂಡ ಮಹಿಳೆಯರೇ ಕೂಡ ಕಾರ್ಯನಿರ್ವಹಿಸ್ತಾರ ಅಥವಾ ಪುರುಷರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಅವಸ್ಥೆ ಇದೆ? ಹೇಗೆ
1: ನಮ್ಮಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪುರುಷರ ಪ್ರವೇಶ ಇಲ್ಲ ಸರ್.
0: ಓಕೆ,
1: ಎಲ್ಲಾ ಕರ್ತವ್ಯ ನಿರ್ವಹಿಸುವರು ಮಹಿಳೆಯರು. ಬಾಲಕರ ಮೆಟ್ರಿಕ್ ಪೂರ್ವದಲ್ಲಿ ಅಲ್ಲಿ ಹೆಣ್ಮಕ್ಕಳು ಅಂತಂದ್ರೆ ಅಡಿಗೆಯವರಾಗಿ ನಿಲಯ ಪಾಲಕರು ಕರ್ತವ್ಯ ನಿರ್ವಹಿಸ್ತಾರೆ. ಮೆಟ್ರಿಕ್ ನಂತರದ ಬಾಲಕರಲ್ಲಿ ಅಂದ್ರೆ ಅಲ್ಲಿ ಹೆಚ್ಚಿಗಾಗಿ ಗಂಡು ಮಕ್ಕಳು ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆ ಹೆಣ್ಮಕ್ಕಳು ನಾವು ತೊಳ್ತೀವಿ, ಅಲ್ಲಿ ಅಂತ ಏನು ನಿರ್ಬಂಧ ಇಲ್ಲ.
0: ಓಕೆ, ಅಂದ್ರೆ ಅವರುಗಳಿಗೆ ಮಕ್ಕಳಿಗೆ ಈ ಒಂದು ರಜದ ಅವಧಿಯಲ್ಲೂ ಕೂಡ ತಮ್ಮ ವಸತಿ ನಿಲಯಗಳಲ್ಲಿ ಅವಕಾಶ ಇರುತ್ತೆ ಅಥವಾ ಶಾಲೆ ಪ್ರಾರಂಭ ಆದಾಗ ಮಾತ್ರ ಅವರುಗಳಿಗೆ ಅವಕಾಶ ಇರುತ್ತೆ? ಹೇಗೆ ಸರ್?
1: ಸರ್, ಶಾಲಾ ಮತ್ತು ಕಾಲೇಜು ಪ್ರಾರಂಭ ಆದಾಗ ನಾವು ಅವಕಾಶವನ್ನು ಕೊಡ್ತೀವಿ. ಶಾಲೆ ಜೊತೆನೆ ನಮ್ಮ ಹಾಸ್ಟೆಲ್ಗಳು ಇರುತ್ತೆ ಸರ್. ಅಲ್ಲಿ ಶಿಕ್ಷಣ, ನಮ್ಮಲ್ಲಿ ವಸತಿ. ನಮ್ಮಲ್ಲಿ ವಸತಿ ಜೊತೆ ಮತ್ತೆ ಅವ್ರಿಗೆ ಗ್ರಂಥಾಲಯ ಮತ್ತೆ ಶಿಕ್ಷಣ, ವೃತ್ತಿ ಮಾರ್ಗ, ಈ ರೀತಿ ಎಲ್ಲ ನಾವು ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ.
0: ಅಂದ್ರೆ ಈಗ ನಿಮ್ದು ಜೂನ್ಗೆ ಶಾಲೆ ಪ್ರಾರಂಭ ಆಗುತ್ತೆ ಅಂದ್ರೆ ಆ ಒಂದು ಸಂದರ್ಭದಲ್ಲೇ ಕೂಡ ನಿಮ್ಮ ವಸತಿ ನಿಲಯಗಳ ಒಂದು ಪ್ರವೇಶಾತಿಗಳು ಕೂಡ ಶುರುವಾಗುತ್ತೆ.
1: ಜೂನ್ ಒಂದಕ್ಕೆ ನಮ್ಮ ಶಾಲಾ ಪ್ರಾರಂಭೋತ್ಸವ ಆಗಿದ್ರೆ ನಾವು ಜೂನ್ 27ರಿಂದ ನಾವೆಲ್ಲ ಸ್ವಚ್ಛತೆ ಎಲ್ಲ ಆಗಿ ಮಕ್ಕಳಿಗೆ 28ಕ್ಕೆ ನಾವು ರೆಡಿ ವೆಲ್ಕಮ್ ಮಾಡ್ಕೊಳ್ತೀವಿ.
0: ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ಕೂಡ ತಿಳಿಸ್ತೀರಿ. ಇದ್ರ ಜೊತೆಗೆ ಸರ್, ಈಗ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಒಂದು ಇಲಾಖೆಯಿಂದ ಸಿಗ್ತಕ್ಕಂಥ ಬೇರೆ ಬೇರೆ ಏನು ಯೋಜನೆಗಳ ಬಗ್ಗೆ ಏನಾದ್ರು ತಾವು ಮಾಹಿತಿಯನ್ನು ತಿಳಿಸ್ಬೋದು? ಏನೇನು ಯೋಜನೆಗಳಿದೆ, ಇದನ್ನು ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಸಮುದಾಯದ ಜನಗಳು ಅಂತ ತಾವೇನಾದ್ರು ತಿಳಿಸ್ಬೋದು ಸರ್?
1: ಸರ್, ಹಿಂದುಳಿದ ವರ್ಗಗಳ ನಮ್ಮ ಇಲಾಖೆ ಮತ್ತು ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ವರ್ಗಗಳ ಇಲಾಖೆ ಇದು ನಮಗೆ ವಸತಿ ಮತ್ತು ವಿದ್ಯಾರ್ಥಿ ವೇತನ ಹಾಗೆ ಸಮುದಾಯ ಭವನ ಕಾರ್ಯಕ್ರಮ ಮತ್ತೆ ವಕೀಲರಿಗೆ ಏನು ನಮ್ಮ ಕಾನೂನು ಪದವೀಧರ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ನಾವು ಏನು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಆ ಟೈಮಲ್ಲಿ ಸ್ಟೈಫಂಡ್ ಕೊಡ್ತೀವಿ. 4 ವರ್ಷ ಪ್ರತಿ ವರ್ಷ 4,000 ಒಂದು ಜಿಲ್ಲೆಯಿಂದ ನಾವು 10 ಮಕ್ಕಳಿಗೆ ಕೊಡ್ತೀವಿ. ಅಲ್ಲಿ ಮಹಿಳೆಯರಿಗೆ 33% ನಾವು ರಿಸರ್ವೇಷನ್ ಕೊಡ್ತೀವಿ, ಅದು ಕಾನೂನು ಪದವೀಧರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ PhD ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೂ 3 ವರ್ಷ ಅಂದ್ರೆ ಅವರ ಕೋರ್ಸು ಯಾವ ಕೋರ್ಸ್ ಮುಗಿಯುವವರೆಗೂ ಅಥವಾ ಗರಿಷ್ಠ 3 ವರ್ಷ ಪ್ರತಿ ತಿಂಗಳು ಅವರಿಗೂ 10,000 ನಾವು ಸ್ಟೈಪೆಂಡ್ ಅನ್ನ ಕೊಡ್ತೀವಿ. ಮತ್ತೆ ವಿದೇಶಿ ವ್ಯಾಸಂಗ ಆ ಸ್ಕೀಮು ನಮ್ಮಲ್ಲಿ ಇದೆ ಸರ್. ಅದು 2 ವರ್ಷ ಆಯ್ತು, ಅದು ನಡೀತಾ ಈ ವರ್ಷ ಹೋದ ವರ್ಷ ಇನ್ನು ನೋಟಿಫಿಕೇಶನ್ ಆಗಿ ಮಾಡ್ತೀನಿ ಅಂತ ಹೇಳಿದಾರೆ, ಇನ್ನೂ ಆಗಿಲ್ಲ. ಆ ಕೋರ್ಸು ಆ ಸ್ಕೀಮು ನಮ್ಮಲ್ಲಿ ವಿದೇಶಿ ವ್ಯಾಸಂಗ ಗ್ರಾಮೀಣ ಭಾಗದಾಗ್ಲಿ ಎಲ್ಲಾ ನಮ್ಮ ಹಿಂದುಳಿದ ವರ್ಗಗಳ ಏನ್ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ PG ಮತ್ತೆ PhD ಅನ್ನು ಮಾಡ್ಕೊಳ್ಳೋಕೆ ನಮ್ಮ ಇಲಾಖೆಯಿಂದ ಅವಕಾಶ ಇದೆ.
0: ಅಂದ್ರೆ ಈಗ ತಾವು ಹೇಳಿದಂಗೆ PhD ಮತ್ತೆ ಕಾನೂನು ಪದವಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಕೂಡ ತಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತೆ ಅಥವಾ ವರ್ಷಕ್ಕೆ ಮಾತ್ರ?
1: ಪ್ರತಿ ತಿಂಗಳು ಅಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿ ಮೂಲಕ ನಾವು ಅವರಿಗೆ ನಾವು ಇಲಾಖೆಯಿಂದ ಅರ್ಜಿ ಆಹ್ವಾನ ಮಾಡಿಕೊಂಡು ಆ ಅರ್ಜಿಯನ್ನು ನಾವು ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಕೊಡ್ತೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ, ಅವರ ಮೂಲಕ ನಾವು ಕಾನೂನು ಪದವೀಧರು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಸೀನಿಯರ್ಸ್ ಹತ್ರ ಅವರನ್ನು ನಾವು ಆ ಕಮಿಟಿ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. 1 ವರ್ಷಕ್ಕೆ ನಾವು 1 ಜಿಲ್ಲೆಯಿಂದ 10 ಮಕ್ಕಳಿಗೆ ಆಯ್ಕೆ ಮಾಡ್ಕೊಳ್ತೀವಿ, ಅದರಲ್ಲಿ 33% ಹೆಣ್ಮಕ್ಕಳು.
0: ಅಂದ್ರೆ 10 ಮಕ್ಕಳು ಆಯ್ಕೆ ಆಗೋದ್ರಲ್ಲಿ 33%
1: ಮಹಿಳೆಯರು
0: ಇರ್ತಾರೆ, ಜಿಲ್ಲೆಗೆ 10 ಮಕ್ಕಳು ಮಾತ್ರ ಆಯ್ಕೆ ಮಾಡಿ. ಯಾವ ತರ ಆಯ್ಕೆ ಪ್ರಕ್ರಿಯೆ ಮಾಡ್ತೀರಾ?
1: ಅದಕ್ಕೊಂದು ಕಮಿಟಿ ಇದೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು, ಮತ್ತೆ ಬಾರ್ ಕೌನ್ಸಿಲ್ ಅಧ್ಯಕ್ಷರು, ಮತ್ತೆ ಲೀಗಲ್ ನ್ಯಾಯಾಧೀಶರು, ಇದಕ್ಕೆ ಈ ಕಮಿಟಿ ಮೂಲಕ ನಾವು ಸದಸ್ಯ ಕಾರ್ಯದರ್ಶಿ ಇರ್ತವೆ, ಅಲ್ಲಿ ಅವರಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲು.
0: ಸೊ ಒಂದು ಒಂದು ಸರಿ ಆಯ್ಕೆ ಆದಂತಹ ವ್ಯಕ್ತಿ ಮೂರು ವರ್ಷದ ತನಕ ಅಥವಾ

0: ನಾಲ್ಕು ವರ್ಷ ತನಕ ಪಡಿಬಹುದು. ಪ್ರತಿ ವರ್ಷ ಕೂಡ ಇರುತ್ತೆ.
1: ಹೌದು ಸರ್. ಅವರು ಪ್ರಾಕ್ಟೀಸ್ ಮಾಡ್ತಾ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವು ಅಟೆಂಡೆನ್ಸ್ ಅನ್ನ ನಮ್ಮ ಇಲಾಖೆಗೆ ಸಲ್ಲಿಸಿದ್ರೆ ನಾವು ಅಟೆಂಡೆನ್ಸ್ ಮೂಲಕ ಅದನ್ನ ತೆಗೆದುಕೊಂಡು ಅವರಿಗೆ ನಾವು ಪೇಮೆಂಟ್ ಅನ್ನ ಮಾಡೋ ವ್ಯವಸ್ಥೆ ಮಾಡ್ತೀವಿ.
0: ಓಕೆ. ಅಂದ್ರೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ವಿ ಬರೀ ಜಿಲ್ಲೆಯಿಂದ 10 ಮಕ್ಕಳನ್ನ ಮಾತ್ರ ನಾವು ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ, ಸಾಕಷ್ಟು ಅರ್ಜಿಗಳು ಬರ್ತವೆ. ಈಗ ಈ ವರ್ಷ ಹಾಕಿದಂತಹ ಅರ್ಜಿನ ಮತ್ತೆ ಅವ್ರು ಆಗ್ಲಿಲ್ಲ ಈ ವರ್ಷ ಅಂದಾಗ ಮುಂದಿನ ವರ್ಷನೂ ಕೂಡ ಅವ್ರು ಅಪ್ಲೈ ಮಾಡಬಹುದು ಅಥವಾ ಆ ವರ್ಷಕ್ಕೆ ಮಾತ್ರ ಸೀಮಿತ ಹೇಗೆ ಸರ್?
1: ಸರ್, ನಮಗೆ ಅವರಿಗೆ ವಯಸ್ಸಿನ ಒಂದು ಇದು ಇದೆ, 38 ವರ್ಷದ ಒಳಗಡೆ ಹಾಕ್ತಾ ಇರಬಹುದು ಸರ್. ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡಬಹುದು.
0: ಸೊ 38 ವರ್ಷ ತನಕ ಕೂಡ ಅವ್ರಿಗೆ ಅವಕಾಶ ಇದೆ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದರಲ್ಲಿ ಪ್ರಮುಖವಾಗಿ ವಸತಿ ನಿಲಯ ಮತ್ತು ಈ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಇಲಾಖೆ ಕುರಿತು ಏನಾದರೂ ಸಂದೇಶ ನೀಡದಿದ್ರೆ ತಾವು ಏನು ಹೇಳೋದಕ್ಕೆ ಬಯಸ್ತೀರ ಸರ್?
1: ಸರ್, ನಮ್ಮ ಇಲಾಖೆ ಶಿಕ್ಷಣಕ್ಕಾಗಿ ಮೀಸಲಾಗಿರುವಂತಹ ಇಲಾಖೆ, ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕಾಗಿರೋ ಸಲುವಾಗಿ ನಮ್ಮ ಈ ಇಲಾಖೆಯ ಮುಖ್ಯ ಉದ್ದೇಶ ಸರ್, ವಸತಿ ಇಲಾಖೆಯ ಮುಖ್ಯ ಉದ್ದೇಶ ಇದು. ಇದನ್ನ ನಾವು ಎಲ್ಲ ನಮ್ಮ ಜನರಿಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತೀವಿ.
0: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಪ್ರಮುಖವಾಗಿ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಪಡೆದುಕೊಳ್ಬೇಕು, ಪ್ರಮುಖವಾಗಿ ತಮ್ಮ ಒಂದು ವಸತಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತದೆ ವಸತಿ ನಿಲಯಗಳು, ಆ ಒಂದು ವಸತಿ ನಿಲಯಗಳ ಒಂದು ಸೌಲಭ್ಯವನ್ನು ಮಕ್ಕಳು ಹೇಗೆ ಪಡೆದುಕೊಳ್ಬೇಕು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು ಸರ್. ತಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮ ಪ್ರಸಾರವಾಯಿತು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP

0: ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇರುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 22 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕಾರುಣ್ಯ ಸರಸ ಸೌಂದರ್ಯ,
1: ಕಾರುಣ್ಯ ಸರಸ ಸೌಂದರ್ಯ,
2: ರುಚಿಗಳೇ ಸೃಷ್ಟಿ,
1: ರುಚಿಗಳೇ ಸೃಷ್ಟಿ,
0: ಕಾರಣಮೆನಿಪ್ಪವಲು,
1: ಕಾರಣಮೆನಿಪ್ಪವಲು,
0: ತೋರ್ಪುದೊಂದು ಕ್ಷಣ,
1: ತೋರ್ಪುದೊಂದು ಕ್ಷಣ,
0: ಕಾರ್ಪಣ್ಯ ಕಟುಕತೆಗಳ್,
1: ಕಾರ್ಪಣ್ಯ ಕಟುಕತೆಗಳ್,
0: ಎನಿಪುದಿನ್ನೊಂದು ಕ್ಷಣ,
1: ಎನಿಪುದಿನ್ನೊಂದು ಕ್ಷಣ,
0: ತೋರದಾವುದು ದಿಟವೋ ಮಂಕುತಿಮ್ಮ,
1: ತೋರದಾವುದು ದಿಟವೋ ಮಂಕುತಿಮ್ಮ.
0: ಸೊ ಯಾವುದು ಸತ್ಯ ಅನ್ನೋದು ನಮಗೆ ಗೊತ್ತಾಗಲ್ಲ ಅಂತ. ಸೊ ಒಂದ್ಸತಿ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ನಮಗನ್ಸತ್ತೆ, ಓ ಜೀವನ ಎಲ್ಲ ತುಂಬ ಒಳ್ಳೆಯದಪ್ಪ, ಎಷ್ಟು ಒಳ್ಳೆ ಜನ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಂಥ ಸುಂದರವಾದಂಥ ಸೃಷ್ಟಿ, ಒಳ್ಳೆಯ ಅಭಿರುಚಿ ಇದೆ ಇಲ್ಲಿ, ಇದೇ ಸೃಷ್ಟಿಯ ಕಾರಣನೇನೋ ಅಂತ ಒಂದು ಕ್ಷಣ ಅನಿಸುತ್ತೆ. ಆದರೆ ಆ ಅನುಭವದ ಒಂದು ಸಂತೋಷದಲ್ಲೇ ನಾವು ಕಾಲ ಕಳೀತಾ ಇರುವಾಗಲೇ ಇನ್ನೊಂದು ಅನುಭವ ಆಗುತ್ತೆ, ಅದಕ್ಕೆ ಆಪೋಸಿಟ್ ಆದಂಥ ಅನುಭವ, ತದ್ವಿರುದ್ಧವಾದಂಥ ಅನುಭವ. ಆವಾಗೇನು ಕಾರ್ಪಣ್ಯ ಕಟುಕತೆಗಳೇ ನಮಗೆ ಕಾಣಿಸುತ್ತೆ. ಮೋಸ ಮಾಡ್ತಾರೆ, ನಮಗೆ ಬೈತಾರೆ, ನಾವು ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಹೋದಾಗ ವಿನಾಕಾರಣ ಅದನ್ನು ನಮಗೆ ಕೊಡದೆ, ವಿನಾಕಾರಣ ಕೊಡದೆ ಇರೋಂಥ ಸಂದರ್ಭಗಳು ನಮಗೆ ಬರುತ್ತೆ. ಆವಾಗ ಅನಿಸುತ್ತೆ ಇದೇ ಜೀವನನ ಅಂತ. ಸೊ ಹಾಗೆ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸದಭಿರುಚಿಯ ಅಂಶಗಳು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಅದೇ ಜೀವನವನ್ನು ರೂಪಿಸ್ತಾ ಇದೆಯೇನೋ ಅಂತ ಅನಿಸುತ್ತೆ. ಇನ್ನೊಂದು ಕಡೆಯಿಂದ ನೋಡಿದಾಗ, ಇನ್ನೊಂದು ರೀತಿಯ ಅನುಭವಗಳಿಂದ ನಾವು ಇದನ್ನು ವಿಶ್ಲೇಷಣೆ ಮಾಡಿದಾಗ, ನಮ್ಮ ಜೀವನವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರೋವಂತಹ ಮೌಲ್ಯಗಳು ಅಥವಾ ಗುಣಗಳು ಬಹುಶಃ ಕಾರ್ಪಣ್ಯ, ಕಟುಕತೆ, ಕೋಪ, ಮೋಸ, ವಂಚನೆ ಇದೇ ಜೀವನದಲ್ಲಿ ತುಂಬ ಹೋಗಿದೆಯೇನೋ ಅಂತ ಅನಿಸುತ್ತೆ. ಸೊ ಒಂದು ಕ್ಷಣ ಹಾಗೆ, ಒಂದು ಕ್ಷಣ ಹೀಗೆ. ಯಾವುದು ದಿಟ, ಯಾವುದು ಸತ್ಯವಾದಂಥದ್ದು ಅಂತ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಹೇಳ್ತಾ ಅದಕ್ಕೆ ಸಮಜಾಯಿಷಿಯಾಗಿ ಮುಂದಿನ ಮುಕ್ತಕದಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಅದು ಅದು ಇರ್ಬೋದು, ಇದು ಇರ್ಬೋದು ಅನ್ನೋರು, ಅದನ್ನು ನೋಡೋಣ. ಎರಡು ಇರಬಹುದು ದಿಟ,
1: ಎರಡು ಇರಬಹುದು ದಿಟ,
0: ಶಿವರುದ್ರ ನಲೆಬೊಮ್ಮ,
1: ಶಿವರುದ್ರ ನಲೆಬೊಮ್ಮ,
0: ಕರ ಒಂದರಲಿ ವೇಣು,
1: ಕರ ಒಂದರಲಿ ವೇಣು,
0: ಶಂಖ ಒಂದರಲಿ,
1: ಶಂಖ ಒಂದರಲಿ,
0: ಬೆರಳ್ಗಳೆರಡಾನುಮಿರೆ,
1: ಬೆರಳ್ಗಳೆರಡಾನುಮಿರೆ,
0: ಕೈ ಚಿಟುಕೆಯಾಡುವುದು,
1: ಕೈ ಚಿಟುಕೆಯಾಡುವುದು,
0: ಓರ್ವನಾಡುವುದೆಂತು,
1: ಓರ್ವನಾಡುವುದೆಂತು
0: ಮಂಕುತಿಮ್ಮ,
1: ಮಂಕುತಿಮ್ಮ.
0: ಸೊ ಇಲ್ಲಿ ಡಿ ವಿ ಜಿ ಅವರು ಒಂದು ರೀತಿಯಲ್ಲಿ ಮಧ್ಯ ಮಾರ್ಗವನ್ನು ಹಿಡಿದಿದ್ದಾರೆ. ನಿಜ, ಒಂದು ಹಂತದಲ್ಲಿ ನೋಡಿದಾಗ ಬರೀ ಕೆಟ್ಟದಿದೆ ಅನಿಸುತ್ತೆ, ಇನ್ನೊಂದು ಹಂತದಲ್ಲಿ ನೋಡಿದಾಗ ಬರೀ ಒಳ್ಳೇದಿದೆಯೇನೋ ಅಂತ ಅನಿಸುತ್ತೆ. ಅಂದರೆ ಪ್ರಾಯಶಃ ಅದೂ ಸತ್ಯ ಮತ್ತು ಇದೂ ಸತ್ಯ, ಎರಡೂ ಇರೋದೇ ಸತ್ಯನೇನೋ ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಿದ್ದಾರೆ. ನಮ್ಮ ದೇವರ ಪರಿಕಲ್ಪನೆಯನ್ನು ಇಲ್ಲಿ ಉದಾಹರಣೆಯನ್ನು ಕೊಟ್ಟು ವಿವರಣೆ ಕೊಡ್ತಾರೆ. ಶಿವ ಅನ್ನುವಂಥ ಪದದ ಅರ್ಥ, ಶಿವ ಅನ್ನುವಂಥ ಪದದ ಅರ್ಥ ಮಂಗಳಕರವಾದಂಥದ್ದು, ಒಳ್ಳೆಯದು ಅಂತ. ಸೊ ನಾವು ಶಿವನನ್ನು ಪೂಜೆ ಮಾಡ್ತೀವಿ, ಆದರೆ ಅದೇ ಶಿವನಿಗೆ ಇರೋಂಥ ಇನ್ನೊಂದು ಹೆಸರು ರುದ್ರ ಅಂತ. ಆ ರುದ್ರ ಅನ್ನುವಂಥ ಪದದಲ್ಲಿ ರೌದ್ರ ಅನ್ನುವಂಥ ಒಂದು ಭಾವನೆಯ ಒಳನೋಟ ಇದೆ. ಅಂದರೆ ಕೋಪ, ಇನ್ನೊಬ್ಬರನ್ನ ತೊಂದರೆ ಕೊಡುವಂಥದ್ದು, ರೌದ್ರದಲ್ಲಿ ನಮ್ಮ ಕೋಪವನ್ನು ಪ್ರಕಟ ಮಾಡುವಂಥದ್ದು. ಸೊ ಹಾಗೆ ಅದೇ ದೈವ ಶಿವನೂ ಹೌದು, ರುದ್ರನೂ ಹೌದು. ಹಾಗೆ ವಿಷ್ಣು ಅಥವಾ ನಮ್ಮ ಕೃಷ್ಣ, ನಾವೆಲ್ಲರೂ ಹೆಚ್ಚಾಗಿ ಕೇಳಿರೋವಂಥ

0: ಕೃಷ್ಣನ ಒಂದು ಇದು ನೋಡಿದ್ರೆ ಕೃಷ್ಣನ ಕೈಯಲ್ಲಿ ಕೊಳಲಿರುತ್ತೆ ಅಂತ ಹೇಳ್ತೀವಿ. ಸುಂದರವಾದಂತಹ ಸುಮಧುರವಾದಂತಹ ನಾದವನ್ನು ಹೊರಡಿಸುವಂಥದ್ದು ಕೊಳಲು ಅಲ್ವಾ. ಆದರೆ ಅದೇ ಕೃಷ್ಣನ ಕೈಯಲ್ಲಿ ಪಾಂಚಜನ್ಯ ಶಂಖ ಕೂಡ ಇದೆ ಅಲ್ವಾ. ಸೊ ಆ ಪಾಂಚಜನ್ಯ ಈ ರೀತಿಯ ಸುಮಧುರವಾದಂಥ ಸಂಗೀತವನ್ನು ಹೊರಹೊಮ್ಮಿಸುವಂಥದ್ದಲ್ಲ, ಅದು ಯುದ್ಧದ ಘೋಷವನ್ನು ಮಾಡುವಂಥದ್ದು. ಅದೇ ಕೃಷ್ಣ ಒಂದು ಕೈಯಲ್ಲಿ ಕೊಳಲು, ಇನ್ನೊಂದು ಕೈಯಲ್ಲಿ ಶಂಖ. ಸೊ ಹಾಗೆ ಈ ದ್ವಂದ್ವಗಳು ಜೀವನದಲ್ಲಿ ಇದ್ದದ್ದೇ. ಅದಕ್ಕೆ ಸುಂದರವಾದಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಾವು ಹೇಳೋದುಂಟು, ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತ ಅಲ್ಲ, ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಅಂತ. ಸ್ವಾರಸ್ಯಕರವಾಗಿ ಒಂದೇ ಕೈಯಲ್ಲಿ ಶಬ್ದ ಮಾಡಬಹುದು ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಬೆರಳುಗಳು ಎರಡು ಆನುಮಿರೆ, ಎರಡು ಬೆರಳುಗಳನ್ನು ನಾವು ಸೇರಿಸಿದ್ರೆ ಚಿಟಿಕೆ ಹೊಡಿಬೋದು, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕಾಗಲ್ಲ. ಸೊ ಹಾಗೆ ಡಿ ವಿ ಜಿ ಅವರು ಇಲ್ಲಿ ಹೇಳೋದರ ಮಾತಿನ ಇಂಗಿತ ಏನಪ್ಪ ಅಂತಂದರೆ, ಬಹುಶಃ ಜೀವನದಲ್ಲಿ ಒಂದೇ ರೀತಿಯ ರುಚಿ ಇದ್ರೆ ಅದು ಜೀವನವಾಗಲ್ಲ ಅಂತ. ಶಿವ ಮಂಗಳಕರನೂ ಆಗಬೇಕು, ಸಂದರ್ಭೋಚಿತವಾಗಿ ರುದ್ರನೂ ಆಗಬೇಕು. ಕೃಷ್ಣ ಸುಮಧುರವಾದಂಥ ಸಂಗೀತವನ್ನು ಎಲ್ಲ ಕಡೆ ಪ್ರಸರಿಸ್ತಾ ಇರಬೇಕು, ಆದರೆ ಸಮಯ ಬಂದಾಗ ಶಂಖವನ್ನು ಊದೋದಕ್ಕೂ ಸಿದ್ಧನಾಗಿರಬೇಕು. ಹಾಗೆ ಜೀವನದಲ್ಲಿ ನಾವು ಸುಖಕ್ಕೆ ಆಸೆ ಪಡೋಣ, ಆದರೆ ಕಷ್ಟ ಇರಲೇಬಾರದು ಅಂತ ಅಂದ್ಕೊಳ್ಳೋದು ಬಹುಶಃ ಸಾಧ್ಯ ಇಲ್ಲ. ಯಾಕೆ ಒಂದೇ ಬೆರಳಲ್ಲಿ ಶಬ್ದ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಸ್ವಾರಸ್ಯಕರ ಅಂತಂದರೆ, ನಾವು ಫಿಸಿಕ್ಸ್ಗೆ ಹೋಗೋಣ ಮತ್ತೆ. ಪೆಂಡುಲಮ್ ಅಂತ ಕೇಳಿದೀವಲ್ವ, ಈ ಗಡಿಯಾರ ಇರುತ್ತಲ್ಲ, ಗಡಿಯಾರದಲ್ಲಿ ಪ್ರತಿ ಸೆಕೆಂಡ್ಗೆ ಟಕ್ ಟಕ್ ಟಕ್ ಅಂತ ಸೆಕೆಂಡ್ ಇದು ಮೂವ್ ಆಗ್ತಾ ಇದ್ದಂಗೆ ಈ ಪೆಂಡುಲಮ್ ಅಂತ ಒಂದಿರುತ್ತೆ, ಅದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರುತ್ತೆ, ಹೌದಲ್ವಾ. ಸೊ ಅದನ್ನು ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳೋಣ. ಪೆಂಡುಲಮ್ನ ಒಂದು ತುದಿಯಲ್ಲಿ ಸುಖ ಇದೆ, ಇನ್ನೊಂದು ತುದಿಯಲ್ಲಿ ದುಃಖ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಸಪೋಸ್ ನಾವು ಆ ಪೆಂಡುಲಮ್ನ ಎಳ್ಕೊಂಡು ಹೋಗಿ ಸುಖದ ತುದಿಯಲ್ಲಿ ಇಟ್ಕೊಂಡ್ವಿ ಅನ್ಕೊಳ್ಳೋಣ. ನಮ್ಗನ್ಸುತ್ತೆ ನಾವು ಇಲ್ಲೇ ಇದ್ಬಿಡೋಣ ಅಂತ, ಅಂದರೆ ಗಡಿಯಾರ ಮುಂದಕ್ಕೆ ಹೋಗ್ತಾ ಇದೆ ಟಕ್ ಟಕ್ ಟಕ್ ಅಂತ, ಅದು ಮುಂದಿನ ನಿಮಿಷಕ್ಕೆ ಇದಕ್ಕೆ ಹೋಗ್ತಾ ಇದ್ದಂಗೆ ಈ ಪೆಂಡುಲಮ್ ಏನಾಯಿತು, ಇಲ್ಲಿದ್ದು ಸ್ವಿಂಗ್ ಬಂತು, ಮಧ್ಯವನ್ನು ದಾಟಿ ಈ ಕಡೆ ತುದಿಗೆ ಬಂತು. ಈ ಕಡೆ ತುದಿಯಲ್ಲಿ ದುಃಖ ಕಷ್ಟಗಳು. ಆ್ಯಕ್ಚುಲಿ ಫಿಸಿಕ್ಸ್ ಏನು ಹೇಳುತ್ತಪ್ಪ ಅಂತಂದರೆ, ಆ ಪೆಂಡುಲಮ್ಮಿನ ಒಂದು ಗುಂಡಿರುತ್ತಲ್ಲ, ಆ ಗುಂಡು ಬಲಗಡೆ ಎಷ್ಟು ಮೇಲೆ ಹೋಗಿತ್ತೋ ಅದನ್ನು ಬಿಟ್ಟಾಗ ಎಡಗಡೆ ಅಷ್ಟೇ ಮೇಲೆ ಹೋಗುತ್ತೆ. ತಿರುಗಿ ಎಡಗಡೆ ಅಲ್ಲೇ ಉಳ್ಕೊಳ್ಳುತ್ತಾ ಅಂತಂದ್ರೆ, ಇಲ್ಲ ಅದು ಉಳ್ಕೊಳ್ಳಲ್ಲ. ತಿರುಗಿ ಏನಾಯ್ತು, ತಿರುಗಿ ವಾಪಸ್
1: ಸುಖದ
0: ಕಡೆ ಬಂತು. ತಿರ್ಗ ಅದು ಎಲ್ಲಿಗೆ ನಿಲ್ಲುತ್ತೆ, ಎಷ್ಟು ಹೋಗಿತ್ತೋ ಮೇಲೆ ಅಷ್ಟೇ ಮೇಲೆ ಹೋಗುತ್ತೆ. ತಿರ್ಗ ಈ ಕಡೆ, ತಿರ್ಗ ಆ ಕಡೆ, ತಿರ್ಗ ಈ ಕಡೆ, ತಿರ್ಗ ಆ ಕಡೆ. ಸೊ ಹಾಗೆ ಈ ಎರಡೂ ಇರಬಹುದು ದಿಟ. ಜೀವನದಲ್ಲಿ ಎರಡೂ ಇರುತ್ತೆ, ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು, ಕರುಣೆ ಕೋಪ, ಐಶ್ವರ್ಯ ದಾರಿದ್ರ್ಯ, ಸೊ ಹೀಗೆ ಆರೋಗ್ಯ ಅನಾರೋಗ್ಯ, ಸೊ ಹೀಗೆ ಈ ಎರಡರ ಎರಡು ದ್ವಂದ್ವಗಳ ಸಮ್ಮಿಶ್ರ ಅನಿವಾರ್ಯ ಅನ್ನೋದು ಇಲ್ಲಿನ ಇಂಗಿತ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 22 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಋಣದ ನೆರಳು ತಪ್ಪದು ಹಾಗೂ ಛಲವೆಂದರೆ ದೃಢ ನಿಶ್ಚಯ ಎಂಬ ವಿಷಯದ ಕುರಿತು ಪ್ರಕಾಶ್ರವರು ನಡೆಸಿಕೊಡುವ ಕಾರ್ಯಕ್ರಮ.

ಬಳಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮ

ಎರಡು ಪದಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಬದುಕಿನಲ್ಲೂ ಬಂದು ಹೋಗುವಂತಹದೇ. ಹಣವಿಲ್ಲದೆ ಏನೂ ಆಗದು ಎಂಬುದು ಎಷ್ಟು ಸತ್ಯವೋ, ಹಣವೇ ಸರ್ವಸ್ವ ಅಲ್ಲ ಎಂಬುದು ಅಷ್ಟೇ ಸತ್ಯ. ಇಲ್ಲಿ ಋಣ ಎಂಬುದು ಒಂದಲ್ಲ ಒಂದು ರೀತಿಯಲ್ಲಿ ಕಾಡುತ್ತಲೇ ಇರುತ್ತದೆ. ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಇತರರನ್ನು ಅವಲಂಬಿಸಿಯೇ ಇರಬೇಕಾಗುತ್ತದೆ. ತನಗೆ ಬೇಕಾದನ್ನೆಲ್ಲ ತಾನೇ ಪೂರೈಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲೇ ಬರುವುದು ಈ ಋಣಭಾರದ ಪ್ರಶ್ನೆ. ಇಲ್ಲಿ ಇನ್ನು ಒಂದು ವಿಶೇಷ ಎಂದರೆ, ಈ ಋಣ ಎಂಬುದು ಸದಾ ಭಾರವೇ. ಏನೋ ಒಂದು ಗುರುತರವಾದ ಜವಾಬ್ದಾರಿಯ ಕುರುಹು. ಒಬ್ಬ ಬಡ ವಿದ್ಯಾರ್ಥಿ ತನ್ನ ಓದಿನ ಸಮಯ ಯಾರದ್ದೋ ಸಹಾಯ ಪಡೆದು ಉತ್ತಮ ಶಿಕ್ಷಣ ಹೊಂದಿ ಒಂದೊಂದು ದಿನ ತನ್ನ ಕಾಲ ಮೇಲೆ ತಾನು ನಿಲ್ಲುವಂತಾಗುತ್ತಾನೆ. ಆಗ ಅವನಲ್ಲಿ ಹೇಳುವ ವಿಚಾರವೆಂದರೆ, ನಾನು ಯಾರದ್ದೋ ಋಣದಲ್ಲಿ ಇದ್ದೇನೆ, ಅದನ್ನು ತೀರಿಸದೆ ಮನಸ್ಸಿಗೆ ಶಾಂತಿ ನೆಮ್ಮದಿಯಿಲ್ಲ ಅಂದುಕೊಂಡು ಈ ಹಿಂದೆ ಸಹಾಯ ಮಾಡಿದವರನ್ನು ಹುಡುಕಿ ಅವರ ಋಣ ತೀರಿಸುತ್ತಾನೆ. ಆದರೆ ಇನ್ನು ಕೆಲವರಿರುತ್ತಾರೆ, ನದಿ ದಾಟಿದ ಮೇಲೆ ಅಂಬಿಗನ ಅಂಗೈಕೆ ಎನ್ನುವಂತೆ ಈ ಹಿಂದೆ ಸಹಾಯ ಮಾಡಿದವರನ್ನೇ ಮರೆತು ಬಿಡುತ್ತಾರೆ. ಅಂಥವರನ್ನು ಸಮಾಜ ಎಂದು ಗೌರವಿಸದು, ಅವನಲ್ಲಿ ಕಿಂಚಿತ್ ಋಣ ಇಲ್ಲ ಅಂತ ಜನ ಮಾತನಾಡುತ್ತಾರೆ. ಇದು ಹಲವು ಸಂದರ್ಭಗಳಲ್ಲಿ ನಡೆಯುತ್ತದೆ. ಹೀಗಾಗಿ ಈ ಋಣಭಾರ ಅನ್ನುವುದು ನಿಜಕ್ಕೂ ಮಣಭಾರವೇ. ಎಲ್ಲಿಯ ತನಕ ಈ ಭಾರ ಹಿಡಿಯುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಾವಾಗಿ ಇರಲು ಬಿಡುವುದಿಲ್ಲ. ಹಣ ಎಂಬುದು ಋಣವನ್ನು ಮರೆಸಿ ಬಿಡುತ್ತದೆ. ಇನ್ನೂ ಒಂದು ವಿಶೇಷ ಅಂದರೆ, ಹಣ ಏನು ಬೇಕಾದರೂ ಯಾವ ಕೆಲಸವನ್ನು ಬೇಕಾದರೂ ಮಾಡಿತು, ಹೆಚ್ಚಿನ ಸಂದರ್ಭ ಒಳಿತಿಗಿಂತ ಕೆಡಕಾಗುವುದು. ಅದು ಆ ಹಣದ ಗುಣಧರ್ಮ. ಎಷ್ಟೇ ಕೆಟ್ಟವ ಅಂತ ಹಣೆಪಟ್ಟಿ ಒತ್ತಿದ್ದರೂ ಹಣವೊಂದಿದ್ದರೆ ಹಣೆಪಟ್ಟಿಯೇ ಬದಲಾಗಿ ಬಿಡುತ್ತದೆ. ಯಾವುದು ಹೊಳಿತು ಯಾವುದು ಕೆಡುಕು ಎಂಬುದರ ಪರಿಜ್ಞಾನವೇ ಆ ಹಣಕ್ಕೆ ಇರದು. ಎಷ್ಟೇ ಗುಣವಂತ ಅಂದುಕೊಂಡವರನ್ನು ಈ ಹಣ ಭ್ರಷ್ಟನಾಗಿಸಿ ಬಿಡಬಹುದು. ಅದೇ ಹಣದ ತಾಕತ್ತು, ಗಮ್ಮತ್ತು. ಅದೇ ಋಣ ಬರೀ ಒಳ್ಳೆಯ ಕೆಲಸವನ್ನಷ್ಟೇ ಮಾಡುವುದು. ಸರ್ವೇ ಜನಾಃ ಸುಖಿನ ಭವಂತು ಪಾಠ ಪಠಿಸುವುದು ಋಣ. ಅದರೊಂದು ಹಣದಿಂದ ಮುಕ್ತಿ ಪಡೆದರೂ ಋಣದಿಂದ ಮುಕ್ತಿ ಪಡೆಯುವುದು ಸಾಧ್ಯವಿಲ್ಲ. ಇದು ತೀರಿತು ಅನ್ನುವ ಹಾಗೆ ಇಲ್ಲ. ಒಂದು ಋಣ ತೀರಿತು ಎನ್ನುವಷ್ಟರಲ್ಲಿ ಮತ್ತೊಂದು ಅದೇ ಜಾಗ ಅಲಂಕರಿಸಿ ಬಿಡುತ್ತದೆ. ಮಾನವ ಜನ್ಮವೇ ಋಣದಿಂದ ಕೂಡಿದ್ದು, ಅದನ್ನು ತಪ್ಪಿಸಿಕೊಳ್ಳುವುದು ಕಷ್ಟ. ಒಂದೊಮ್ಮೆ ಯಾರಾದರೂ ತಾನು ಯಾರದ ಋಣದಲ್ಲಿ ಬದುಕುತ್ತಿಲ್ಲ ಅಂದರೆ ಅವನಷ್ಟು ಸುಖಿಷ್ಟರು ಇನ್ನೊಬ್ಬರಿಲ್ಲ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ಛಲವೆಂದರೆ ದೃಢ ನಿಶ್ಚಯ. ಹಲವರಿಗೆ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ಇರುವುದಿಲ್ಲ. ಅದು ಯಾಕೆಂದರೆ ಅವರು ನಿಶ್ಚಯ ಭರಿತರಲ್ಲ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸುಂದರವಾದ ಒಂದು ಸೂಕ್ತದ ಮೂಲಕ ಹೇಳುತ್ತಾನೆ. ತಸ್ಮದುದ್ದಿಷ್ಟ ಕೌತಯ ಯುದ್ಧಾಯ ಕೃತ ನಿಶ್ಚಯಂ. ಅರ್ಜುನನು ಯುದ್ಧ ಭೂಮಿಯಲ್ಲಿ ಭಯ, ಗೊಂದಲ ಮತ್ತು ನಿರಾಶೆಯಿಂದ ಕುಗ್ಗಿದಾಗ ಕೃಷ್ಣನು ಈ ಮಾತು ಹೇಳುತ್ತಾನೆ. ಎದ್ದು ನಿಲ್ಲು ಅರ್ಜುನ, ದೃಢ ನಿಶ್ಚಯದಿಂದ ನಿನ್ನ ಕರ್ತವ್ಯಕ್ಕಾಗಿ ಹೋರಾಡು ಎನ್ನುತ್ತಾನೆ. ಇದು ಜೀವನದ ಪ್ರತಿಯೊಂದು ಹೋರಾಟದ ಬಗ್ಗೆ ಅನ್ವಯವಾಗುವ ಮಾತು. ಕೆಲವೊಮ್ಮೆ ಜೀವನದಲ್ಲಿ ಸಮಸ್ಯೆಗಳು ದೊಡ್ಡದಾಗಿ ಕಾಣುತ್ತವೆ, ಮನಸ್ಸು ಸೋಲಲು ತಯಾರಾಗುತ್ತದೆ, ಇದು ನನ್ನಿಂದ ಆಗಲ್ಲ ಅನಿಸುತ್ತದೆ. ಆ ಸಮಯದಲ್ಲಿ ಗೀತೆಯ ಸಂದೇಶ, ಕುಳಿತು ದುಃಖ ಪಡುವುದಕ್ಕಿಂತ ಎದ್ದು ನಿಲ್ಲು, ದೃಢ ಸಂಕಲ್ಪದಿಂದ ಮುಂದೆ ಸಾಗು. ಛಲ ಎಂದರೆ ಭಯವೇ ಇಲ್ಲದಿರುವುದಲ್ಲ, ಭಯ ಇದ್ದರೂ ಮುಂದಕ್ಕೆ ನಡೆಯುವ ಧೈರ್ಯ. ಎದ್ದು ನಿಲ್ಲುವ ನಿರ್ಧಾರವೇ ಛಲದ ಮೊದಲ ಹೆಜ್ಜೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಋಣದ ನೆರಳು ತಪ್ಪದು ಹಾಗೂ ಛಲವೆಂದರೆ ದೃಢ ನಿಶ್ಚಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಋಣದ ನೆರಳು ತಪ್ಪದು ಹಾಗೂ ಛಲವೆಂದರೆ ದೃಢ ನಿಶ್ಚಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪ ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇನ್ನು ಮುಂದೆ ಕೇಳಿಬರೋಣ. ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಅನುಭವ ಹಂಚಿಕೆ ಕುರಿತು ಮಂಗಳೂರು ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಸಾಹಿಬ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ನಮಸ್ಕಾರ ಬಂಧುಗಳು, ನಾನು ಸಾಹಿಬಾ. ನಮ್ಮ ಮಂದಿರ ದೇವರದೇ ಈ ಸಭೆಯಲ್ಲಿ ಬಂಧುಗಳ ಪಟ್ಟಂತ ಮನ ಭರವಸೆ ಮತ್ತು ಅವರ ಅನುಭವದ ಆಧಾರದಿಂದ ನಮಗಿವತ್ತು ಕುಡಿತದ ಅಗತ್ಯ ಇಲ್ಲ. ಖಂಡಿತವಾಗಿ ತುಂಬ ಸಂತೋಷದ ವಿಷಯ, ಯಾಕೆಂದರೆ ನಮ್ಮ ಮಾತ್ಸರ ಒಂದು ವಿಷಯ ಇರಿದ್ದು, ನಮಗೆ ಸ್ವಲ್ಪ ಕುಡಿದು ನಿಲ್ಲಿಕ್ಕಾಗುವುದಿಲ್ಲ. ಸ್ವಲ್ಪ ಕುಡಿದ ಮೇಲೆ ನನ್ನ ದೇಹದಲ್ಲಿ ಆಗುವಂಥ ಮತ್ತು ಮನಸ್ಸಿನಲ್ಲಿ ಆಗುವಂಥ ಬದಲಾವಣೆ, ವ್ಯಕ್ತಿತ್ವ ಬದಲಾವಣೆ ಖಂಡಿತವಾಗಿ ನಮ್ಮ ಜೀವನದ ಅದೇ ಆಗ್ತಿತ್ತು. ಸ್ವಲ್ಪ ಕುಡಿದು ನನಗೆ ನಿಲ್ಲಲು ಆಗ್ತಿರಲಿಲ್ಲ, ಯಾಕೆಂದರೆ ನಾನು ಕುಡಿತ ಮಾಡಿದ ಸಮಯದಲ್ಲಿ ನಾನು ಒಳ್ಳೆಯ ವಿಚಾರಗಳನ್ನೆಲ್ಲ ಆಲೋಚನೆ ಮಾಡ್ತಿದ್ದೆ, ನಾನು ಒಳ್ಳೆಯ ವಿಚಾರಗಳು. ಆದರೆ ಕುಡಿತ ದೇಹದೊಳಗೆ ಹೋದ ಮೇಲೆ ಆ ಒಳ್ಳೆಯ ವಿಚಾರಗಳಲ್ಲಿ ಮಾಯವಾಗಿ ಅನಗತ್ಯ ವಿಷಯಗಳು ನನ್ನ ಆಲೋಚನೆಗಳಲ್ಲಿ ಬರ್ತಿದ್ದವು. ಏನೆಲ್ಲ ಮಾಡ್ತಿದ್ದು ನನಗೆ ಅರ್ಥ ಆಗ್ತಿರಲಿಲ್ಲ. ಇಲ್ಲಿ ಹೋಗಬಾರ್ದು, ಆ ಜಾಗಗಳಿಗೆ ಹೋಗುದು, ಯಾರನ್ನು ನಾನು ಭೇಟಿಯಾಗಬಾರದು, ಯಾರ ಸಾಹಸ ಮಾಡಬಾರದು, ಅಂಥವರ ಬಳಿ ಹೋಗುವುದು ಅನಗತ್ಯ ವಿಷಯಗಳ ಕೈ ಆಗ್ತಿದೆ. ನಾನು ಕುಡಿತ ಮಾಡಿದ ಸಮಯದಲ್ಲಿ ನಾನು ನನ್ನ ಸಂಬಂಧಿಕರಿಗೆ ಯಾವ ಸಮಯದಲ್ಲಿ ಇರ್ತಿಲ್ಲ, ಅವರಿಗೆ ಫೋನ್ ಮಾಡಿ ಮಾತನಾಡುವುದು, ಉದ್ದೋದ ಮಾತಾಡುವುದು, ಹಗಲ ರಾತ್ರಿ ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಯ ನನ್ನ ಕೊನೆಯದಾಗಿ ನನ್ನ ಹತ್ತಿರದ ಸಂಬಂಧಿ ಏನ, ನಾನು ಅವ್ರದ್ದು ಮಾತಾಡಿದಂಥ ವ್ಯಕ್ತಿ, ನಾನು ಅಷ್ಟು ಮಾತಾಡ್ತೇನೆ, ನಾನು ಅಪರೂಪವಾಗಿ ಮಾತಾಡ್ತೇನೆ. ಈ ಕುಡಿತ ಮಾಡುವ ಸಮಯದಲ್ಲಿ ಏನೋ ರಾತ್ರಿ 12 ಗಂಟೆ ನಂತರ ಬೆಳಿಗ್ಗೆ 5 ಗಂಟೆಗೆ ಕಾಲ್ ಮಾಡಿ ಮಾತನಾಡಿದ್ರು. ನಾನು ಮಾತಾಡಿದ್ರೆ ನನ್ನ ಮನೆಯವರಿಗೆ ಮಾತಾಡಿಸಿ ಕೊಡುದು ಅವರಿಗೆ, ಅಲ್ಲಿಂದ ಸಮಸ್ಯೆಗಳಾಗ್ತಿತ್ತು. ಕೊನೆಯದಾಗಿ ಆದಂಥ ಘಟನೆಗಳು ಅದನಂತರ ಅವರು ನನ್ನ ಹತ್ರ ಮಾತನಾಡಿದ್ ಬಿಟ್ಟು ಬಿಟ್ಟು, ಈ ವ್ಯಕ್ತಿ ಸರಿ ಇಲ್ಲ, ಕುಡಿದ ಮೇಲೆ ಏನೇನೇನು ಮಾತಾಡ್ತಾನೆ ಅಂದರೆ ನಾನು ಅನಾಹುತ ಮಾಡ್ತಿರ್ಲಿಲ್ಲ ಮನೆಯಲ್ಲೆಲ್ಲ, ಏನು ಉಳಿ ಮಾಡುದು ಅದು ಮಾಡುದು, ಆದರೆ ನನ್ನ ಆಲೋಚನೆಗಳು ಬೇರೆ.

ಕೆಟ್ಟದಾಗಿ ಬರೆಯುವುದು, ಕೋಪ ಮಾಡುವುದು, ಯಾರನ್ನ ಮಾತಾಡುದು ಅವ್ರತ್ತ ಕುಟ್ಟಿ ಕುಟ್ಟಿ ಮಾತನಾಡುದು, ಅದೆಲ್ಲ ಆಲೋಚನೆಗಳು. ಅಂತ ಸಮಯದಲ್ಲಿ ಖಂಡಿತವಾಗಿ ನನ್ನ ಆಲೋಚನೆಗಳು ಬದಲಾಗ್ತಿದ್ದವು. ಆಲೋಚನೆಗಳು ಬದಲಾಗ್ತ ಇಲ್ಲಿವರೆಗೆ ಅಂದರೆ ಒಂದೇ ನನ್ನ ಆಲೋಚನೆಗಳು ಕುಡಿತ ಮಾಡುವ ಸಮಯದಲ್ಲಿ ನಾನು ಎಷ್ಟೆಲ್ಲ ಹಣವನ್ನು ನಾನು ಕಳೆದುಕೊಂಡಿದ್ದೆ, ನಾನು ಅದನ್ನು ಮರುಗಳಿಸುವ ಆಲೋಚನೆ ಅಧಿಕ ಗುಣವನ್ನು ಕೊಡಿದ್ದು ತಲೆಬಿಸಿ ಆಯ್ತು. ಎಷ್ಟು ಹಣವನ್ನು ವ್ಯರ್ಥ ಮಾಡಿದೆ ನಾನು, ಸಂಬಂಧ ನನ್ನದೇ ದೊಡ್ಡ ಕುಟುಂಬ ಇದೆ ಅವರ ಸಂಬಂಧ ಕಳೆದುಕೊಂಡಿದ್ದೆ ನಾನು. ಅದರಲ್ಲಿ ಕೋಪ ಬರ್ತಿತ್ತು ನಾನು ಅವರಿಗೆ ಅಂಥದ್ದನ್ನು ಏನು ಮಾಡಿದೆ, ಅಷ್ಟೊಂದು ಅನಾಮತ್ ಮಾಡಿದ್ದೆ, ಅಷ್ಟೊಂದು ಮಾನಸಿಕವಾಗಿ ನಾನು ಅವ್ರಿಗೆ ಚಿತ್ರಹಿಂಸೆ ಕೊಟ್ಟೆನ, ಅವರ ನಂತರ ಯಾಕೆ ಮಾತಾಡಲಿಕ್ಕೆ ಕೇಳುವುದಿಲ್ಲ, ಅದರಲ್ಲೂ ಕೂಡ ಕೋಪ ಬರ್ತಿತ್ತು. ಒಂದು ಸಮಯದಲ್ಲಿ ಬಂದವಳೆ ನಾನು ಈ ಕುಡಿತಾದರೆ ಕೇವಲ ಸಂತೋಷಕ್ಕಾಗಿ ಮಾತ್ರ ಕುಡಿದಂತ ನನ್ನ ಭಾವನೆ ಆಗಿತ್ತು. ಸಂತೋಷದ ಹುಟ್ಟದ ಹಬ್ಬ ಇರ್ಬೋದು, ಮದುವೆ ಸಮಾರಂಭ ಇರ್ಬೋದು, ಕೆಲವು ಅಪರೂಪವಾಗಿ ಪಿಕ್ನಿಕ್ ಹೋಗೋದು ಅಂಥ ಸಮಯದಲ್ಲಿ ಅಂತ ಎಣಿಸಿದ್ದೆ ನಾನು. ಅದೇ ಪ್ರಕಾರ ನಾನು ಅಂತ ಭಾಗವಹಿಸ್ತಿದ್ದೆ. ತದನಂತರ ನನ್ನ ಜೀವನದಲ್ಲಿ ಕುಡಿತದ ಪ್ರಮಾಣ ಏರಿ ಏರಿ ಏರಿ ಸಂತೋಷ ಬಿಟ್ಟು ದುಃಖದಲ್ಲಿ ಕುಡಿಯುವುದು, ಯಾರು ಮರಣ ಆಗಲಿ ಏನಾದರೂ ಏಕಾಂಗಿ ಆಗಿರುವಾಗ ಕುಡಿಯುವುದು, ಕೋಪ ಬರೆಯ ಕುಡಿಯುವುದು, ಕೆಲವು ಆಲೋಚನೆಗಳು ಇಲ್ಲಿ ಹೋಗ್ತಾ ಹೋಗ್ತಾ ಆ ತಂತ ಸಮಯದಲ್ಲಿ ಕುಡಿಯುವುದು, ಒಟ್ಟಾರೆ ನನಗೆ ಕುಡಿತವನ್ನು ಮಾಡಬೇಕು. ಅಷ್ಟೊಂದು ಕುಡಿತದ ಚಟಕ ನಾನು ಬಲಿಯಾಗಿದ್ದೆ ನಾನು. ಅದು ಹೇಳಿದ ನೀವು ನಂಬಲಿಕ್ಕಿಲ್ಲ, ನಾನು ಅಷ್ಟೊಂದು ಬೆಳಿಗ್ಗೆ ಹಾಸಿಗೆ ಎದ್ದು ನಾನು ಕುಡಿತಿದ್ದೆ. ನಾನು ಒಂದು ಮರ್ಯಾದೆ ಅಂದರೆ ಹಲ್ಲು ಉಚ್ಚಿದಾಗಲಿ ಸ್ನಾನ ಮಾಡಿದಾಗಲಿ ಏನು ತಲೆಯಲ್ಲಿಲ್ಲ, ಹಾಸಿಗೆ ಎದ್ದು ವಾಚ್ ನೋಡಿ ವಾಚ್ ಸಹ ಕಣ್ಣಿಗೆ ಕಾಣುದಿಲ್ಲ, ಕತ್ತಲೆ ಕತ್ತಲೆ ಕತ್ತಲೆ ಹಗಲ ರಾತ್ರಿ ಗೊತ್ತಾಗ್ತಿರಲಿಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಏನಾದರೂ ಸರಬಿಲ್ಲದ ಪರಿಸ್ಥಿತಿ ಬರುವಾಗ ಬೇರೆ ಬೆಳಿಗ್ಗೆ 3-4 ಗಂಟೆ ಎದ್ದುಕೊಂಡು ಕೈ ನಡುಕ ಸ್ಕೂಟರ್ ಇದೆ, ನನ್ನ ಬಳಿ ಸ್ಕೂಟರ್ ಕೊಂಡೋಗಲು ಹೆದರಿಕೆ ಆಗ್ತದೆ, ನಡೆದುಕೊಂಡು ಹೋಗ್ತಿದ್ದೆ ನಾನು ಅಂತ ಪರಿಸ್ಥಿತಿಗೆ. ಕೆಲವೊಮ್ಮೆ ನಾನು ಈಗ ಕೂತ್ಕೊಂಡು ಎಣಿಸ್ತೆ ನಾನು, ನಾನು ಬೆಳಿಗ್ಗೆ 3-5 ಗಂಟೆ ಕುಡಿಯುವ ಜಾಗ ನೋಡಿದರೆ ಖಂಡಿತವಾಗಿ ನನ್ನ ಮನೆಯವರು ನನ್ನ ಸೇರಿಸ್ತಿದ್ರು. ಆ ಭಿಕ್ಷುಕರು ಎಲ್ಲಿ ಬಂದು ಅಲ್ಲಿ ನಾಯಿ ಏನಾದರೂ ಇದು ಮಾಡ್ತಿದೆ ಮಲಗೋ ಸ್ಥಳ, ಭಿಕ್ಷುಕ ಬಂದು ಕುಡಿತಿದ್ರು ಆ ಜಾಗದಲ್ಲಿ ನಾನು ಹೋಗಿ ಕುಡಿತಿದ್ದೆ. ನಾನು ಯಾವುದು ಸರ ಕೊಟ್ಟರೆ ಕೂಡ ರೆಡಿ, ಅದು ನನಗೆ ಒಟ್ರಾಸ ನನ್ನ ದೇಹಕ್ಕೆ ಶರಾಬ್ ಹೋಗಲಿ, ಯಾವುದೇ ಇರಲಿ, ಆ ಕಂಟ್ರಿ ಇರಲಿ, ಮನೇಲಿ ಬೇಯಿಸಿದೆ ಇರಲಿ, ಯಾವುದು ಸರಿ ಒಟ್ಟು ನನಗೆ ಸ್ವಲ್ಪ ನಶೆ ಒಳಗೆ ಹೋಗಬೇಕು. ಅಂಥ ಪರಿಸ್ಥಿತಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಕುಡಿಯೋ ಒಂದು ಚಟಕ ನಾನು ಬಲಿಯಾದ ನಾನು. ಅದು ನನ್ನ ಮನೆಯವ್ರಿಗೆ ಗೊತ್ತಿತ್ತು ಹಗಲಲ್ಲಿ ಕುಡಿತಾನಂತ, ಆದರೆ ಅಷ್ಟು ಬೆಳಿಗ್ಗೆ 3-4 ಗಂಟೆ ಇದ್ದುಕೊಂಡು ಕುಡಿತಿದ್ದಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಒಂದು. ಯಾಕೆಂದರೆ ಬಂಧುಗಳೇ ನನ್ನ ಸ್ನೇಹಿತರು ಕೂಡ ಇವತ್ತಿಗೆ ಕುಡಿತ ಮಾಡ್ತಿದ್ದಾರೆ, ನನ್ನದೇ ಪ್ರಾಯದವರು, ನನ್ನದೇ ಪರಿಸರದವರು. ಅವರು ನನಗೆ ಬುದ್ಧಿವಾದ ಹೇಳ್ತಿದ್ರು, ನನಗೆ ನನ್ನ ಸ್ನೇಹಿತ ಮನೆಯವ್ರದ್ದು ಬುದ್ಧಿವಾದ ಬಿಟ್ಟು ಬಿಡುವ ಅವರ ನನ್ನ ಧರ್ಮ ಚರ್ಚಿನ ನಮ್ಮ ಕ್ರೈಸ್ತರ ಗುರುಗಳಲ್ಲಿ ಕೆಲವು ತುಂಬ ಬುದ್ಧಿ ಹೇಳ್ತಿ ಕುಡಿಬೇಡ ಕುಡಿ, ಆದರೆ ನನಗೆ ಕುಡಿಬೇಡ ಸಂಪೂರ್ಣ ಬಿಡು ಅಂತ ನನಗೆ ಇಷ್ಟ ಯಾರು ಹೇಳಿಲ್ಲ. ಅದರ ಬದಲಾಗಿ ನನಗೆ ಸ್ವಲ್ಪ ಮನೆಗೆ ತಂದು ಕುಡಿ, ಊಟ ಮಾಡು, ಮಲಗು, ಅದು ಕೆಲಸ ಮಾಡು, ಅಷ್ಟು ನನಗೆ ಬುದ್ಧಿವಾದ ಹೇಳ್ತಿದ್ರು. ಸಂಪೂರ್ಣ ಬಿಡು ನನಗೆ ಇಷ್ಟು ಯಾರು ಹೇಳ್ತಿದ್ರು. ಅದರಲ್ಲಿ ನನ್ನ ಸ್ನೇಹಿತರು ಕೂಡ ಯುವತಿ ಕೂಡ ಕುಡಿತಾ ಇದ್ದಾರೆ ಅವರು, ಅವರು ಕೂಡ ಹೇಳ್ತಿದ್ರು ನೀನು ಏನು ಮಾಡ ನೀನು ನಮ್ಮೊಟ್ಟಿಗೆ ಹುಟ್ಟಿ ಬೆಳೆದು ನಮ್ಮೊಟ್ಟಿಗೆ ಕುಡಿಯು, ಆದರೆ ಇನ್ನ ಪರಿಸ್ಥಿತಿ ನಮಗಿಂತ ಡಬಲ್ ಅಷ್ಟು ಕುಡಿಬೇಡ ನೀನು. ಅವ್ರು ನನಗೆ ಕುಡಿದ ಮಾಡೋರು ನನಗೆ ಗೊತ್ತಿ ಹೇಳುತ್ತೆ ಅವ್ರು ಇವತ್ತು ಕೂಡ ಕುಡಿತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕುಡಿದ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಏನಾಗುದಿಲ್ಲ, ಅವರು ಮನದಲ್ಲಿ ಬೆದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರೆ ಅವರು ಕೆಲಸಗಳಿಗೆ ಹೋಗ್ತಿದ್ದಾರೆ. ಅವರು ಬಂದು ರಾತ್ರಿ ಕುಡಿದು ಫುಲ್ ಟೈಟ್ ಆಗ್ತಾರೆ, ಒಂದು ಬಾಟ್ಲಿ ಖಾಲಿ ಮಾಡ್ತಾರೆ ಅವರು. ಆದರೆ ನಾನು ಕೆಲವೊಮ್ಮೆ ಕೂತ್ಕೊಂಡು ಎಣಿಸಿದ್ದೆ ನಾನು, ನನಗೆ ಯಾಕೆ ಆಗಬಹುದು ನನ್ನ ಸ್ನೇಹಿತರಾಗಿ ಕುಡಿಲಿಕ್ಕೆ, ನನಗೆ ಬೆಳಿಗ್ಗೆ ಎದ್ದ ಕೂಡ ನನಗೆ ಶರಬ್ ಯಾಕೆ ನನಗೆ ಬೇಕು. ಅದೇ ಕಾರಣ ನಾನು ನಿನ್ನೆ ಹೇಳಿದ್ದೆ ನಾನು, ನನಗೆ ಭಯ ಆಗ್ತದೆ. ನನಗೆ ಭಯ ಅಂದರೆ ಏನು ಆಗಲಿಲ್ಲ ಹಿಂದಿನ ರಾತ್ರಿ, ಆದರೆ ನನ್ನಲ್ಲಿ ಏನು ಆಲೋಚನೆಗಳು ಉಚ್ಚಾರಾಗ್ತಿತ್ತು, ಕುಡಿತಾಗೆ ಸಾಲ ಮಾಡಿದ್ದಾನ, ಜಗಳ ಮಾಡಿದ್ದಾನ, ಏನಾದರೂ ಏನಾದರೂ ಅನಾಹುತ ಮಾಡಿಕೊಂಡು ಬಂದಿದ್ದಾನ, ಹೇಗೆ ನಾನು ಮನೆಗೆ ಬಂದು ಮುಟ್ಟಿದ್ದೇನೆ, ಯಾರು ನನಗೆ ಮುಟ್ಟಿಸಿದ್ರ ಅಥ್ಲ ನನಗೆ ಆಲೋಚನೆ ಆಲೋಚನೆ ನನಗೆ ಬರ್ತಾ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ಕೂಡ 90 ಹಾಕಿಕೊಂಡು ಆಲೋಚನೆ ಮಾಡ್ತಾ ಇದ್ದೆ. ನಾನು ಒಂದೊಂದಾಗ ನೆನಪು ಬರ್ತಿತ್ತು, ಕುಡಿತಿದ್ರೆ ಯಾವುದು ನೆನಪು ನನಗೆ ಬರ್ತಿರ್ಲಿಲ್ಲ. ಅಂಥ ಪರಿಸ್ಥಿತಿ ಖಂಡಿತವಾಗಿ ಇದೊಂದು ನನಗೆ ಮಾನಸಿಕವಾಗಿ ಒಂದು ಚಿತ್ರಹಿಂಸೆ ಕೊಡುವ ಒಂದು ನನ್ನ ಜೀವನದ ಆಧ್ಯಾತ್ಮಿಕ ಘಟನೆಗಳು. ಅದಕ್ಕೆಲ್ಲ ಎಣಿಸ್ತೇನೆ ನನಗೆ, ನಾನು ಇಲ್ಲಿಂದ ಊರಿಗೆ ಬಂದರೆ ನನ್ನ ಆಸುಪಾಸು ಅಕ್ಕಪಕ್ಕ ಹಲವಾರು ವಂಶಗಳಿವೆ, ನನಗೆ ಯಾರು ಕಳೆದಿಲ್ಲ ಅಲ್ಲಿ, ಅಲ್ಲಿ ಕೆಲವು ಪರಿಚಯ ಇದ್ದಾರೆ. ಆದರೆ ನಾನು ಯೋಚಿಸಿ ಕೂತ್ಕೊಂಡು ನೆನಪು ಮಾಡಿದೆ ನಾನಾಗಿ ಹೋಗ್ತದ್ದು, ಯಾಕಂದ್ರೆ ನನ್ನ ತಲೆ ಸರಿಯದಿಲ್ಲ, ನನಗೆ ತಲೆಯಲ್ಲಿ ತುಂಬ ಒಂದು ಆಸೆ ಬರ್ತದೆ, ಒತ್ತಡ ಬರ್ತದೆ, ಕಾರಣಗಳು ಏನಿಸಿಲ್ಲ. ಆದರೆ ನಾನು ನನ್ನ ಈ ಒತ್ತಡದಿಂದ ನಾನು ಕುಡಿತಿದ್ದೆ ನಾನು. ಆದರೆ ಒಂದು ಕ್ವಾರ್ಟರ್ ಕುಡಿದುಕೊಂಡು ಮನೆಗೆ ಆಲೋಚನೆ ಬರ್ತಿರ್ಲಿಲ್ಲ. ಅದು ಬದಲಾಗಿ

ಬೆಳಿಗ್ಗೆ ಒಂದು ಬದಿಯಲ್ಲಿ ಕೂತ್ಕೊಂಡ್ರೆ ಕೂತ್ಕೊಂಡು ಸಾಯಂಕಾಲ ಆಗುವಾಗ ಎತ್ತುಕೊಂಡು ಮನೆಗೆ ಹೋಗುದು. ಏನೇನು ಚಿಕ್ಕ ಆಚೆ ಸಿಕ್ಕಿದ್ರೆ ತಿಂದುಕೊಂಡು ಮನೆಗೆ ಹೋಗುದು. ಆದರೆ ಮನೇಲಿ ಯಾರಿದ್ದಾರೆ, ಮನೆಗೆ ಬರಬೇಕು, ಜವಾಬ್ದಾರಿ ಇದೆ ನನಗೆ. ಇರಲಿಲ್ಲ ತಿರುಗಾಟ, ತಿರುಗಾಟ ತುಂಬ ಪರಿಸ್ಥಿತಿಗೆ ನಾನು ಕೆಲವು ಹಲವು ವಿಚಾರಗಳಲ್ಲಿ ನಾನು ಒಂದು ಮಾನಸಿಕವಾಗಿ ನಾನು ವೇತನೆ ಒಳಪಟ್ಟಿದ್ದೆ ನಾನು. ಅದು ಏನು ಏನು ಹೇಳಿದೆ ಬಂಧುಗಳೇ, ಖಂಡಿತವಾಗಿ ನನಗೀಗ ಅರ್ಥ ಆಗ್ತದೆ. ಏನೆಲ್ಲ ಅನಾಹುತಗಳು, ಆಕ್ಸಿಡೆಂಟ್, ನನ್ನ ಕೈ ಮುರಿತ ಅದೇ ನನ್ನ ಸೆರಪಿನ ಇದರಲ್ಲಿ ನನ್ನ ಜೀವನದ ಆದಂಥ ಘಟನೆಗಳು. ಅದು ನನಗೆ ದೇವರು ಸಣ್ಣ ಮಟ್ಟಿಗೆ ನನ್ನ ರಕ್ಷಿಸಿ ನನಗೆ ನಿಲ್ಲಿಸಿದ್ದಾರೆ. ಆ ಸ್ಥಳದಲ್ಲಿ ಹಲವಾರು ಮಂದಿ ಸತ್ತೋಗಿದ್ದಾರಂತೆ. ನಾನು ಏನೋ ಕಾರಣಕ್ಕಾಗಿ ಹೋಗಿದ್ದೇನೆ, ತಪ್ಪಿ ನಾನು ಆ ಹಂಡಕ್ಕೆ ಬಿದ್ದಿದ್ದೆ ನಾನು. ಏನಾಗಲಿಲ್ಲ, ನೋಡುವಾಗ ಕೈಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಆ ದಿನ ನನಗೆ ತುಂಬ ಪಶ್ಚಾತ್ತಾಪಾಯಿತು. ನಾನು ಒಂದು ಮನೆಯವರ ಒಂದು ಮಾತಿಗೆ ವಿರುದ್ಧವಾಗಿ ನಾನು ಹೋಗಿದ್ದೆ, ಆದ ಕಾರಣ ನನಗೆ ನನ್ನ ಕೈಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅದೆಲ್ಲ ಆಗುವಾಗ ಎಣಿಸುವಾಗ ತುಂಬ ಬೇಸರ ಆಗ್ತಿದ್ದೆ ನನಗೆ, ಪಶ್ಚಾತ್ತಾಪ ನನಗೆ ಆಗ್ತಿತ್ತು. ನನಗೆ ಬೆಳಿಗ್ಗೆ ಎದ್ದ ಮೇಲೆ ನಾನು ಯಾವ ಕಾರಣಕ್ಕೆ ಈಗ ಮಾಡ್ತಿದ್ದೇನೆ ಅಂತ. ಆದರೆ ಬಂಧುಗಳು ಇವತ್ತಿನ ನೆನಪಿಗೆ ನಾನು ನೆನಪಿಸ್ತೇನೆ, ನನ್ನ ಸೆರಬಿಗೆ ಯಾವುದೇ ಕಾರಣಗಳಿಲ್ಲ, ಬರೀ ನೆಪಗಳು. ಅಂದರೆ ನಾನು ಯಾವಾಗ ಸೆರಬನ್ನು ನಾನು ಪ್ರಾರಂಭ ಮಾಡ್ತಾ ಹೋಗುವ ನಾನು ಅಷ್ಟು ಸುಳ್ಳು ಹೇಳಲು ನಾನು ಕಲಿತೆ. ನಾನು ನೆಪ ಹೇಳುದು, ಸುಳ್ಳು ಹೇಳುದು, ಕೆಲಸದಲ್ಲಿ ಇರಲಿ ಮನೆಯಲ್ಲಿ ಇರಲಿ ಸುಳ್ಳು ಹೇಳಿಕೊಂಡು ನಾನು ಜೀವನ ನಾನು ಮಾಡ್ತಿದ್ದೆ. ನಾನು ಹಾಗಿರುವ ಬಂಧುಗಳೇ, ದೇವರು ನನ್ನ ದಾರಿ ಇಟ್ಟಿದ್ದಾರೆ ಖಂಡಿತವಾಗಿ. ಅವಕಾಶ ನನಗೆ ಹಲವಾರು ಕೊಟ್ಟಿದ್ದಾರೆ ನನಗೆ. ಅದೇನೋ ನನ್ನ ದೇವರು ನನ್ನ ಮನೆಯವರ ಒಂದು ಸಹಾಯದಿಂದ ಅವರ ಮುಖಾಂತರ ನನಗೆ ಈ ಕಾರ್ಯಕ್ರಮ, ಈ ಕಾರ್ಯಕ್ರಮ ನನಗೆ ಅದರೊಂದು ಪರಿಚಯ ಆಗುವಾಗ ನನಗೆ ನಾನು ಏನೋ ನನ್ನ ಮನಸ್ಸಲ್ಲಿ ಮೊದಲ ಬಾರಿ ಮೀಟಿಂಗ್ಸ್ ಬರುವಾಗ ನನ್ನ ಮನೆಯವರು ಹೇಳಿದ್ರು ಇಂತಿಂಥ ಮೀಟಿಂಗ್. ನನ್ನ ಮನೆಯವರನ್ನು ಕರೆದುಕೊಂಡಿದ್ರು, ನನ್ನ ತಂಗಿ ನನಗೆ ನನ್ನನ್ನು ನಾನು ಅಂದರೆ ಒಬ್ಬನಿಗೆ ನನಗೆ ಮನೆಯಲ್ಲಿ ಹೆದರಿಕೆ ಆಗ್ತಿತ್ತು. ನನ್ನ ತಂಗಿ ಮುಖಾಂತರ ಬಂದೆ ನಾನು. ಬರುವಾಗ ತಲೆಯಲ್ಲಿ ಒಂದೇ ಒಂದು ಆಲೋಚನೆ ಇತ್ತು, ಇದೊಂದು ಕುಡುಕರ ಮೀಟಿಂಗ್ಸ್ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಎಲ್ಲ ಕುಡುಕರನವರು ಬರ್ತಿದ್ದಾರೆ. ಆದರೆ ನಾನು ಎಣಿಸಿದ್ದೆ ನಾನು ನೋಡುವ ಹೋಗುವ ಅಂತ. ಆದರೆ ಬಂಧುಗಳೇ, ನಾನು ಯಾವಾಗ ಆ ಕಾರ್ಯಕ್ರಮ ಬಂದ ಮೇಲೆ ಒಂದೊಂದು ಬರ್ತಾ ಬರ್ತಾ ಹೋಗುವಾಗ ನನಗೆ ಇಷ್ಟ ಆಗ್ತಾ ಇದ್ದಿದ್ದು ಖಾಲಿ ಕೇವಲ ಕುಕ್ಕಾರ ಇಲ್ಲಿ ರಸ್ತೆಯಲ್ಲಿ ಬಿದ್ದಿರುವವರು, ಅಲ್ಲಿ ಬಿದ್ದಿರುವವರು, ಭಿಕ್ಷುಕರು ಅವರಂತೂ ಎಣಿಸಿದ್ದೇನೆ. ಆದರೆ ನಾನು ನೋಡುವಾಗ ಆಶ್ಚರ್ಯ, ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾವಂತರು, ಶ್ರೀಮಂತರಿದ್ದಾರೆ, ಉದ್ಯಮಿಗಳಿದ್ದಾರೆ, ಕಲಿತವರಿದ್ದಾರೆ. ಅದು ಆ ವಿಚಾರವನ್ನು ನಾನು ಸ್ಪಷ್ಟವಾಗಿ ನನಗೆ ಅರಿವಾಯ್ತೇನೆ. ಅಂದರೆ ಈ ಶರಬ ಯಾರು ಕೂಡ ಬಿಡುವುದಿಲ್ಲ, ಬಡವರಲ್ಲಿ, ಭಿಕ್ಷುಕರಲ್ಲಿ, ವಿದ್ಯಾವಂತರಲ್ಲಿ, ಯಾರಿರಲಿ. ಕೊನೆಗೆ ನಾನು ಎ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ನಾನು ಎಡಿಕ್ಷನ್ ಸೆಂಟ್ರಲ್ಲಿ ಇರುವಾಗ ನೋಡ, ನಮ್ಮದೇ ಸಹಸ್ಥಾಪಕರು ಬಿಲ್ಡಬ್ಲ್ಯೂ ಮತ್ತು ಡಾಕ್ಟರ್ ಬಾಬು ಎ ಸಹಸ್ಥಾಪಕರು ಸಾಹೇಬ್ ಅವರು 30 ಸ್ಥಾಪನೆ ಮಾಡಿದ್ರು. ಅವರು ಅವ್ರ ಬಗ್ಗೆ ನಾನು ನೋಡುವಾಗ ಅವರು ದಿಗ್ಗಜರು ಹೇಳ್ಬೋದು. ಒಬ್ಬ ಡಾಕ್ಟರು, ಮತ್ತೊಬ್ಬರು ಲಾಯರು, ಉದ್ಯಮಿ, ತುಂಬ ಎಣಿಸುವಾಗ ನಾನು ಎಣಿಸಿದ್ದೆ ನಾವು ಯಾವ ಲೆಕ್ಕ ಅವರು ಎಂದು. ಆದರೂ ಕೂಡ ಅವರು ಅವರ ಜೀವನ ನಮಗೋಸ್ಕರ ಅವರು ಮುಡಿಪಾಗಿಟ್ಟು ನಮಗೊಂದು ಕಾರ್ಯಕ್ರಮ ತೋರಿಸಿರುವಾಗ ಸ್ವಲ್ಪ ಮಟ್ಟಿಗೆ ನನಗೆ ಧೈರ್ಯ ಬಂತು. ಕೇವಲ ಕುಡುಗರಲ್ಲಿ ಆಚೀಚೆ ಅವರದ ಕಾರ್ಯಕ್ರಮ ಅಲ್ಲ, ಇಷ್ಟು ದೊಡ್ಡ ವ್ಯಕ್ತಿಗಳು ನಮಗೊಂದು ಕಾರ್ಯಕ್ರಮ ಅಂದರೆ ಅವರ ಜೀವನ ಚರಿತ್ರೆ ನಮಗೆ ಸಮರ್ಪಿಸುವಾಗ ನಾನು ತುಂಬ ಅರ್ಥ ಮಾಡಿಕೊಂಡೆ. ಆದರೆ ಬಂಧುಗಳ ಕಾರ್ಯಕ್ರಮಕ್ಕೆ ನನಗೆ ಸ್ವಲ್ಪ ಅರ್ಥವಾಯಿತು. ಆದರೆ ಸಂಪೂರ್ಣವಾಗಿ ಒಂದು ಕೈ ಮೇಲೆ ಎತ್ತಿ ಒಂದು ಸರೆಂಡರ್ ಅಥವಾ ಒಂದು ಸಂಪೂರ್ಣವಾಗಿ ಬಿಡುವ ಒಂದು ಇತ್ತು ಸ್ವಲ್ಪ ಇಲ್ಲ. ಅದರ ಬದಲಾಗಿ ಅಪರೂಪವಾಗಿ ಕುಡಿಯುವ, ಸ್ವಲ್ಪ ಕುಡಿಯುವ, ಏನಾದರೂ ಒಳ್ಳೆಯ ಸಮಾರಂಭ, ಏನಾದರೂ ಒಂದು ಕಾರ್ಯಕ್ರಮ ಕುಡಿಯುವ, ಅದೇ ಒಂದು ಕಲೆಯಲ್ಲ ಆಲೋಚನೆ. ಅದು ನನಗೆ ಇಷ್ಟು ಗೊತ್ತಿತ್ತಂದರೆ ಸ್ವಲ್ಪ ಕುಡಿದಂದರೆ ಇಲ್ಲಿಗೆ ಆಗುತ್ತಲ್ಲ, ಈಗ ಚೆನ್ನಾಗಿ ಅರ್ಥ ಆಗ್ತದೆ. ನಾನು ಯಾವ ಸ್ವಲ್ಪ ಕುಡಿಲಿ ಹೋದೆ ನಾನು ಖಂಡಿತವಾಗಿ ಅಡಿಮೇಲಾಗ್ತದೆ, ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅಂತ ಪ್ರಯತ್ನ ಹಲವಾರು ಮಾಡಿದ್ದೀನಿ ನಾನು. ಸ್ವಲ್ಪ ಕಲ್ಲು ಕುಡಿದಿಲ್ಲುವ, ಬಿಯರ್ ಇಡುವ ಕುಡಿಯುವ, ವೈನ್ ಕುಡಿಯುವ, ಅದು ಕುಡಿಯುವ, ಇದು ಕುಡಿಯುವ, ಮತ್ತು ನಾನು ಹೊರಗಿನ ಊರಲ್ಲಿರುವಾಗ ನನಗೆ ತುಂಬ ಮಂದಿ ಒಳ್ಳೆಯ ಒಂದು ಶರಾಬ ಕುಡಿಬೇಕಂತ ಒಳ್ಳೆಯ ಶರಾಬ ಕುಡಿದ ನಾನು ಕೂಡ ಪ್ರಯತ್ನ ಮಾಡಿದ್ದೇನೆ. ಆದರೆ ನನ್ನಂತ ಈ ಕುಡುಕರನಿಗೆ ಒಳ್ಳೆಯ ಶರಾಬು ಯಾವುದೋ ಒಂದು ಶರಾಬ ಕೊಟ್ಟರು ಸಹ ನನ್ನ ದೇಹದೊಳಗೆ ಹೋದ ಕೂಡಲೇ ಖಂಡಿತವಾಗಿ ಅದೊಂದು ಈ ಬ್ಲಾಟಿಂಗ್ ಪೇಪರ್ ಅಂತ ಹೇಳ್ಬೋದು, ಅದು ಹೇಗೆ ನಮ್ಮ ಪೆನ್ನಿನ ಇಂಕಲ್ಲಿ ಇರುತ್ತದೆ ಅದೇ ಕೂಡ ನನ್ನ ಬಾಡಿ, ನನ್ನ ಶರೀರ ಕೂಡ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಎಷ್ಟು ಕುಡಿತಾರೆ ಅಂತೇಳಿ ನನಗೆ ಅರ್ಥ ಆಗುತ್ತೆ. ಕೊನೆ ಏನೇನು ಬಂಧುಗಳೇ, ನಾನು ಕಾರ್ಯಕ್ರಮ ಬಂದೆ, ಕಾರ್ಯಕ್ರಮ ಒಳಗೆ ಹೊರಗೆ ಒಳಗೆ ಹೊರಗೆ ನಾನು ಒಂದು ಆಟ, ಒಂದು ತಲೆಗೊಂದು ಭಯಂಕರ ಒಂದು ಆಲೋಚನೆ ಹೋಯ್ತು ನನಗೆ. ನಾನೀಗ ಹಲವಾರು ತಿಂಗಳುಗಳನ್ನು ಕುಡಿತ ಮಾಡಲಿಲ್ಲ, ಇದು ಸುಮ್ಮನೆ ಕಾರ್ಯಕ್ರಮ ಯಾಕೆ ಹೋಗಬೇಕು, ಸ್ಕೂಟರ್ಗೆ ಪೆಟ್ರೋಲ್ ಹಾಕಬೇಕು, ಸಮಯ ವ್ಯರ್ಥ ಮಾಡಬೇಕು, ಕೆಲಸ ಅರ್ಧ ಬಿಟ್ಟು

ಆಗದೆ ಆಗಲೆಲ್ಲ ಆಲೋಚನೆ ಮಾಡ್ತಿದ್ವಿ, ಯಾಕೆ ನಾನು ಕುಡಿಯುವುದಿಲ್ಲ, ನನ್ನ ಮನೆಯವರು ಆಲೋಚಿಸ್ತಿತ್ತು ನಾನು ಐವನ್ ಕುಡಿಬಾರದು, ಕುಡಿತ ಒಂದು ಬಿಟ್ಟರೆ ಎಲ್ಲ ಸರಿಯಾಗಿ ಹೋಗ್ತದೆ, ಅವರ ಆಲೋಚನೆ ಹಾಗೂ ನನ್ನ ಆಲೋಚನೆ ಇತ್ತು. ಕುಡಿತ ಒಂದು ಬಿಟ್ಟು ಎಲ್ಲ ಆದರೂ ಕುಡಿತದಿಂದ, ಕುಡಿತದ ಕಾರಣದಿಂದ ಎಲ್ಲ ಕುಟುಂಬದಲ್ಲಿ ಮನೆಯಲ್ಲಿ ಇದು ಸಂಬಂಧಗಳು ಬೆರಕು ಮಾತಿಲ್ಲ, ಸರಿ ಸಮಯಕ್ಕೆ ಊಟಕ್ಕೆ ಊಟ ಸಹ ಸರಿಯಾಗಿ ಆಗ್ತಿರ್ಲಿಲ್ಲ. ಒಂದು ಗಂಟೆಗೆ ಊಟದ ಸಮಯ ಆದರೆ ಮೂರು ಗಂಟೆ ನಾಲ್ಕು ಗಂಟೆ ಊಟ ಮಾಡೋದು, ರಾತ್ರಿ ಊಟ ಇದ್ರಾಯಿತು. ಈ ಊಟ ಮಾಡ್ತಾರೆ ಆದರೆ ಯಾರು ಊಟ ಮಾಡೋದು, ಯಾರ ಜೊತೆ ಸೇರಿ ಊಟ ಮಾಡೋದು, ಅದೆಲ್ಲ ತುಂಬ ಒಂದು ಅಸ್ತವ್ಯಸ್ತವಾಗ್ತಿತ್ತು. ಆದರೆ ಒಂದು ವೇಳೆ ನಾನು ಅಂತ ಒಂದು ಆಲೋಚನೆ ಅಂದರೆ ಈ ಕಾರ್ಯಕ್ರಮದಿಂದ ನನಗಿದು ಬೇಡ. ನಾನು ಹಲವಾರು ತಿಂಗಳುಗಳಿಂದ ನಾನು ಸರಬು ರಹಿತ ಜೀವನವನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಗೊತ್ತ, ನನ್ನ ಪರಿಚಯದವರಿಗೆ, ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಐವನಿಗೆ ಊಟ ಮಾಡಿದಿಲ್ಲ. ಒಳ್ಳೆಯ ರೀತಿಯಲ್ಲಿ ಇದ್ದಾನೆ, ಸರಿಯಾಗಿ ಮನೆಗೆ ಬರ್ತಾನೆ, ಕೆಲಸ ಮಾಡ್ತಾನೆ, ಹೋಗ್ತಾನೆ. ಅದು ಯಾರಿಗೆ ಸಹ ನಾನು ಈ ಕಾರ್ಯಕ್ರಮ ಬಿಟ್ಟದ್ದು, ಕಾರ್ಯಕ್ರಮ ದೂರ ನಿಂತದ್ದು ಯಾರಿಗೆ ಸಹ ವಿಷಯ ಗೊತ್ತಿಲ್ಲ. ನನ್ನದು ಸಹ ಅದೇ ಆಲೋಚನೆ ಇಲ್ಲ, ಇನ್ನು ಕಾರ್ಯಕ್ರಮ ಬೇಡ ಬೇಡ ಬೇಡ ಹೇಳಿ. ಆದರೆ ಬಂಧುಗಳೇ, ಏನೋ ನನಗೆ ಗೊತ್ತಿಲ್ಲ, ನಾನು ನನ್ನ ತಲೆಯಲ್ಲೊಂದು ಯಾವಾಗ ಏನೋ ಒಂದು ಮೀಸಲಾಗ್ತದೆ, ಅಂದರೆ ಒಂದು ಕಾರ್ಯಕ್ರಮ ಇಟ್ಟಿದ್ದೆ ನಾನು. ಬರೋ ಒಂದು ಏಳೆ ತಿಂಗಳ ನಂತರ ನಮ್ಮೊಂದು ದೊಡ್ಡ ಹಬ್ಬ ಬರ್ತದೆ, ಏನಾಗ್ತದೆ ಯಾರೂ ಸಿಕ್ಕಿದ್ರೆ ಆ ಹಬ್ಬ ಬರೋ ಒಂದು ಏಳೆ ತಿಂಗಳ ನಂತರ ಬರೋದು ಹಬ್ಬದ್ದು ಸ್ವಲ್ಪ ಕೊಡದೆ ಏನಾಗ್ತದೆ ಎಣಿಸ್ತದೆ ನಾನು. ಹಾಗೆ ನಾನು ಏಳೆಂಟು ತಿಂಗಳ ತನಕ ಅದೇ ತಲೆಯಲ್ಲಿ ಅದೇ ಆಲೋಚನೆ, ಏನು ಆಲೋಚನೆ, ಹಬ್ಬದ ಸಮಯ ಸ್ವಲ್ಪ ಕುಡಿಯುವ ಒಳ್ಳೆಯ ಸರಬು ಕುಡಿದು ಅದೇ ಆಲೋಚನೆ ಇಟ್ಟುಕೊಂಡಿದ್ದೆ ನಾನು. ಆದರೆ ಆ ಸಮಯ ಬಂತು, ಆ ಸಮಯ ಕಟ್ಟದೆ ನಾನು ಅದೇ ಹಾಗೆ ಮಾಡಿದ್ದೆ ನಾನು. ನಾನು ಏನು ಏಳೆಂಟು ತಿಂಗಳುಗಳ ಮುಂಚೆ ಆಲೋಚನೆ ಮಾಡಿದ್ದೆ ಆ ಹಬ್ಬ ಸಮಯ ಕುಡಿಯುವಂತ, ಆ ಸಮಯ ಬರುವಾಗ ನಾನು ಅದೇ ರೀತಿ ಆಲೋಚನೆ ಮಾಡಿದ್ದೆ. ಇಬ್ಬರ ಸ್ನೇಹ ಇಟ್ಕೊಂಡು ಸ್ವಲ್ಪ ಕುಡಿಯುವುದು ನಾನು ಜಾಸ್ತಿಗೆ 15 ದಿನ ತನಕ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹೇಳಿ ಕಂಪ್ಲೀಟ್ ಏನೋ ನನಗೆ ಆಗ್ತಿಲ್ಲ. ಅಂತ ಒಂದು ಘಟನೆಗಳು ನನ್ನ ಜೀವನದಲ್ಲಿ ನಡೆದು ಲಿವರಿನ ಸಮಸ್ಯೆ ಬಂತು. ಲಿವರ್ ನನಗೆ ಡಾಕ್ಟರ್ ಹೇಳಿದ್ದು ಈ ಲಿವರ್ ನಿನ್ನ 2ನೇ ಸ್ಟೇಜಿಗೆ ಬಂದಿದ್ದು ಅಂತ ಹೇಳಿದ್ರು. ನನಗೆ ಇನ್ನು 3 ಸ್ಟೇಜ್ ಸಾಯ್ತಿದ್ದೀನಿ, ಬದುಕುತ್ತದೆ ನೀವು, ಯಾಕೆಂದ್ರೆ ಲಿವರ್ ಸ್ವಲ್ಪ ಉಲ್ಬಣವಾಗ್ತಾ ಬರ್ತೀನಿ, ಉಲ್ಬಣವಾಗ್ತಾ ಬರುತ್ತಿದ್ದೆ. ನಾನಿದ್ದೆ ಸ್ಕೋಪಿಗೆ ಇದು ಮಾಡಿದೆ ನಾನು, ಯಾವುದು ಎಂಡೋಸ್ಕೋಪಿ. ಆ ಡಾಕ್ಟರ್ ಹೋಗಿ ನಾನು ಸ್ವಲ್ಪ ಹಣ ಖರ್ಚು ಮಾಡುವಾಗ ಸ್ವಲ್ಪ ಲಿವರ್ದಲ್ಲಿ ಅವ್ರು ಹೇಳಿದ್ರೆ ಸ್ವಲ್ಪ ಕಲರ್ ಎಲ್ಲ ಕಪ್ಪು ಕಪ್ಪು ಆಗ್ತಾ ಬಂದಿದೆ, ಇನ್ನು ಶರಬು ಕುಡಿಬೇಡ ಅಂತ ಹೇಳ್ತಿದ್ರು. ಸ್ವಲ್ಪ ಸಮಯ ಅಂದರೆ ಕುಡಿಬೇಡ ಅಂತ ಹೇಳ್ತಿದ್ರು ಅವರು. ಅದೇ ಸ್ಟೇಜ್ ಇನ್ನೊಂದುಂಟಲ್ಲ 4ನೇ ಸ್ಟೇಜ್, ಅದೆಲ್ಲ ನನ್ನ ಆಲೋಚನೆ ನೋಡಿ ಎಂಥ ಒಂದು ಕಪಟಿ. ನನ್ನ ಒಂದು ಆಲೋಚನೆ ಅಂದರೆ ಸ್ಟೇಜ್ 4-5 ಇರ್ಬೋದು, ಆದರೆ ನನಗೆ ಡಾಕ್ಟರ್ ಹೇಳಿದರು ಖಂಡಿತವಾಗಿಲ್ಲ ಅಂದರೆ ಇದು 2 ಸ್ಟೇಜ್ ನೀವು ಕಂಪೌಂಡ್ ಬಿಡಬೇಕು, ಇದು ನಿಮಗೆ ನೀವು ಸಾಯಿತು ಗ್ಯಾರಂಟಿ ಅಂತ ಹೇಳ್ತಿದ್ರು. ಆದರೆ ಸಹ ನನ್ನ ಮನಸ್ಸು ಕೇಳುತ್ತಿರಲಿಲ್ಲ. ಹಾಗೆ ಬಂಧುಗಳ ಎಣೆಯಲ್ಲಿ ನನ್ನ ಮನೆಯವರ ಒಂದು ಸಹಾಯದಿಂದ ದೇವರು ಅವರೊಬ್ಬ ನನಗೆ ಸಹಾಯ ಮಾಡಿದ್ದಾರೆ ಒಂದು ಕಾರ್ಯಕ್ರಮದ. ಈಗ ಮಾಡು ನಾನು ಕಾರ್ಯಕ್ರಮ ನಾನು ಹಾಜರಾಗ್ತಾ ಇದ್ದೇನೆ. ನಾನು 2 ಬಾರಿ ನಾನು ಮರುಕುಡಿತಕ್ಕೆ ಹೋಗುತ್ತೆ ನಾನು, ಆದರೆ ನನಗೆ ಮರುಕುಡಿತ ಮಾಡೋ ಸಮಯದಲ್ಲಿ ಏನೋ ಒಂದು ನನಗೆ ಸಮಾಧಾನ ಆಗ್ತಿರಲಿಲ್ಲ. ಕುಡಿತ ಮಾಡಿದಾಗ ನನಗೆ ಆಗ್ತಿರಲಿಲ್ಲ, ಪಶ್ಚಾತ್ತ ಭಾಷೆ. ನಾನು ಈ ಸಭೆಯಲ್ಲಿ ಕಾರ್ಯಕ್ರಮ ಬಿಟ್ಟು ನಾನು ಪುನಃ ನಾನು ಮರುಕುಡಿತಿಲ್ಲ ಜಾಗದಿಂದಲ್ಲ, ಕುಡಿತ ಮಾಡಿದಾಗ ನನಗೆ ಆಗ್ತಿರಲಿಲ್ಲ, ಕುಡಿತ ಮಾಡಿದ್ರೆ ಪಶ್ಚಾತ್ತಾಪ. ಯಾಕೆ ನಾನು ಕುಡಿತೆ ನಾನು ಅದೆಲ್ಲ ಆಲೋಚನೆ ಬರ್ತಿತ್ತು, ಯಾಕಂದರೆ ನನ್ನ ಮನಸ್ಸಿನ ಈ ಸಮತೋಲನ ಸ್ಥಿತಿ ಸರಿ ಇರ್ತಿರಲಿಲ್ಲ. ಹಾಗೆ ಬಂಧುಗಳೇ, ನಾನು ಈಗ ನನಗೆ ಸ್ಪಷ್ಟವಾಗಿ ಅರ್ಥವಾಗ್ತಿದ್ದೆ ನಾನು ಈ ಕಾರ್ಯಕ್ರಮ ಹೇಗೆ ನಾನು ದೂರ ಸರಿದೆ ನಾನು, ಅದು ನನಗೆ ಏನೆಲ್ಲ ಆಯಿತು ನನಗೆ ಇಲ್ಲ. ನಾನೀಗ ಪಶ್ಚಾತ್ತಾಪದಿಂದ ನೊಂದಿದ್ದೇನೆ ನಾನು. ಈಗ ಹೇಳಿದರೆ ನಾನೀಗ ಆದಷ್ಟು ನಾನು ಕಾರ್ಯಕ್ರಮ ಬರಲು ನಾನು ಇಚ್ಛಿಸ್ತೀನಿ, ಯಾಕೆಂದರೆ ಇದೇ ನಮ್ಮ ಮಾಡಿಸಲು ಹೇಳ್ತಿರ್ಬೋದು ನಮಗೆ ಪರಿಹಾರ, ಅದೇ ನಮ್ಮ ಸಮಸ್ಯೆಗೆ ಪರಿಹಾರ. ನಮ್ಮ ಸಮಸ್ಯೆ ನನ್ನ ಮಾನಸಿಕ ಸ್ಥಿತಿಗೆ ಅಲ್ಲಾಗ್ತದೆ, ಒಂದಲ್ಲೊಮ್ಮೆ ಆಗುವಂಥ ಪರಿಸ್ಥಿತಿಗೆ ಈ ಸಭೆಯಲ್ಲಿ ಬಂಧುಗಳು ಬಲ ಬರಬಸ ಅನುಭವ ಅದೇ ನನಗೆ ಮರ್ಯಾದ. ನಾನು ಗಟ್ಟಿ ಹಿಡಿದುಕೊಂಡಿದ್ದೇನೆ, ಯಾಕಂದರೆ ಹಿರಿಯ ಬಂಧುಗಳು ಅವರು ಹಲವಾರು ವರ್ಷಗಳಿಂದ ಇವತ್ತು ಅವರು ಮೀಟಿಂಗ್ಸ್ಗಳು ಬರ್ತಾ ಇದ್ದೆ ನಮ್ಮ ಮಂಗಳೂರಲ್ಲಿ. ನಾನು ಅವ್ರನ್ನ ಪದವಾಗಿ ಕೇಳ್ತಿದ್ದೇನೆ, ನಿಮಗೆ ಮನೆಗೆ ಕೂತ್ಕೊಂಡಲ್ಲಿ ನಿಮಗೆ ನಿಲ್ಲಿಗಾಗಲ್ಲ, ಅವ್ರನ್ನ ಹೇಳ್ತಿದ್ದಾರೆ ನನ್ನ ಬೆನ್ನಿನ ಹಿಂದೆ ಬಾಟ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಅವರು. 30 ವರ್ಷದಿಂದ ಕುಡಿತ ಮಾಡದ ವ್ಯಕ್ತಿಗಳು ನನಗೆ ಹೇಳಿದ್ದಾರೆ ಬಂಧುಗಳು. ಅದು ನಾನು ಯಾವಾಗ ಕರೆದಿದ್ದೆ ಅದೆಲ್ಲ ನಾನು ತುಂಬ ಹೆದರಿಕೊಳ್ತೇನೆ, ಯಾಕಂದರೆ ಅವ್ರ ಬುದ್ಧಿವಾದ ಹೇಳುವಾಗ ನನಗೆ ಖಂಡಿತವಾಗಿ ನಾನು ಅರ್ಥ ಮಾಡೋದು ನಾನು ಹಿಡಿದುಕೊಳ್ಳುವಂತ ವಿಷಯ, ಯಾಕಂದ್ರೆ ನಮ್ಮ ಅನ್ಕೊಂಡು ಬಿಡುದಲ್ಲ ಅವ್ರ ಆದಷ್ಟು ವಾರದಲ್ಲಿ ಒಂದೆರಡು ನಾನು ಮೀಟಿಂಗ್ಸ್ ಹೋಗ್ತಿದ್ದೇನೆ. ನಮಗೆ ಬಂಧುಗಳು ಒಂದು ಗುಂಪಲ್ಲಿ ಇರುವಾಗ ಕಾರ್ಯ ಗುಂಪಲ್ಲಿ ಇರುವಾಗ ನಮಗೆ ಅವರು ಧೈರ್ಯ ಸಿಗ್ತದೆ ಅಂತ ಹೇಳ್ತಿದ್ದರು ಅವರು, ಯಾಕಂದ್ರೆ ನಮ್ಮ ಅವರು ಈಗ ಹೇಳ್ತಿದ್ದಾರೆ ಇದೊಂದು
ಕಾರ್ಯಕ್ರಮದಲ್ಲಿ ಒಂದು ಪವಾಡ ನಡೀತಿದ್ದೆ. ದೇವರೊಂದು ದೇವರ ಆತ್ಮದಲ್ಲಿ ಕೆಲಸ ಮಾಡ್ತಿದ್ದೆ. ಅವರು ಹೇಳುವಾಗ ನಾನು ಸ್ವಲ್ಪ ಆಲೋಚನೆ ಮಾಡ್ತಿದ್ದೆ, ನಿಜವಾಗಿ ಅದು ನನಗೆ ಅರ್ಥವಾಯಿತು. ದೇವ

0: ಅವರು ಬಂಧುಗಳ ಮುಖಾಂತರ ಬಲ ಭರವಸೆ ಅನುಭವ ಅವರ ಮುಖದಲ್ಲಿ ಪವಾಡ ಅವರು ಮಾಡ್ತಾ ಇದ್ದಾರಂತ ದೇವರು ಮಾಡ್ತಿದ್ರು ಹೇಳುವಾಗ ಸಂಪೂರ್ಣವಾಗಿ ನನಗೆ ಅರ್ಥ. ಯಾಕೆಂದ್ರೆ ನನಗೆ ವಿಚಿತ್ರ ರೀತಿಯಲ್ಲಿ ದೇವರು ನನ್ನ ಮನೆಯವರ ಮುಖ ನನಗೆ ದಾರಿ ತೋರಿಸಿದ್ರು ಈ ಕಾರ್ಯಕ್ರಮ. ಈಗ ನಾನು ಮಾಸ್ತರ್ ನಮ್ಮ ಶ್ರಮ ಖಂಡಿತವಾಗಿ ನಾನು ಶ್ರಮ ಮಾಡಲೇಬೇಕು. ಯಾಕೆಂದ್ರೆ ನಾನು ಶ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಶ್ರಮ ಮಾಡದಿದ್ದರೆ ನನಗೇನು ಫಲ ಲಭಿಸಿ ನನಗೆ ಅರ್ಥ ಆಯ್ತು. ಕೂತ್ಕೊಂಡೇ ನಾನು ಮನೆಗೆ ಕೂತ್ಕೊಂಡು ನನಗೆ ಆಗದು ಆಗ ನನಗೆ ದೇವರ ದಯಿಂದ ಈಗ ಮೊದಲು ನಾನು ಒಂದು ಸಮಯದ ನಾನು ನನ್ನ ಮನೆಯವರಿಗೋಸ್ಕರ ಅವರಿಗೆ ನಾನು ಸಮಾಧಾನ ಪಡಿಸಲು ಅವರ ಮನಸ್ಸಿಗೆ ಒಳ್ಳೆ ಒಂದು ಸ್ವಲ್ಪ ಉಲ್ಲಾಸ ಬರಲಿ ಅಂತ ನಾನು ಕಾರ್ಯಕ್ರಮ ಬರ್ತೀನಿ. ಅವ್ರನ್ನ ಕಳಿಸ್ತೀನಿ ಹೋಗು ಮೀಟಿಂಗ್ಸ್ ಹೋಗು. ಆದರೆ ನಾನು ಇವತ್ತು ನಾನು ನನಗೋಸ್ಕರ ಬರ್ತಾಯಿದ್ದೆ ಹೋಗ್ತಿದ್ದೇನೆ ಮೀಟಿಂಗ್ಸ್ಗಳಿಗೆ. ನನ್ನ ಟೈಮ್ ಆಯಿತು, 6 ಗಂಟೆಗೆ ಹೊರಡ್ತೇನೆ, ಸೀದಾ ಮೀಟಿಂಗ್ ಕೂತ್ಕೊಳ್ತೇನೆ, ಬಂದು ಅನುಭವ ನಾನು ಕೇಳ್ತಾ ಇದ್ದೇನೆ. ಒಳ್ಳೆ ಉಲ್ಲಾಸ ಆಗ್ತದೆ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತದೆ, ಸಂತೋಷ ಆಗ್ತದೆ. ಈಗ ನನಗೆ ಮೊದಲಾಗಿ ಬೆಳಿಗ್ಗೆ ಏಳುವಾಗ ಹಲವಾರು ಚಿಂತೆಗಳು, ಒಂದು ಮೈ ಭಾರ ಬ್ಲ್ಯಾಕ್ಔಟ್ ಆಗುವುದು, ಏನಾದರೂ ಹ್ಯಾಂಗ್ ಓವರ್ ಆಗುವುದು, ಏನು ಸರ್ ನನಗೆ ದೇವರು ಎದ್ದುಕೊಂಡು ಒಂದು ಧನ್ಯವಾದ ಸಲ್ಲಿಸುವ ದಿನವನ್ನು ನಾನು ಪ್ರಾರಂಭ ಮಾಡ್ತೇನೆ. ಮತ್ತು ದಿನದ ಒಂದು ಚಟುವಟಿಕೆಗಳು ಒಳ್ಳೆ ಉಲ್ಲಾಸದಲ್ಲಿ ನೆಮ್ಮದಿಯಾಗಿದ್ದೇನೆ. ನನ್ನಿಂದ ನನ್ನ ಮನೆಯಲ್ಲಿ ಕೂಡ ಈಗ ನೆಮ್ಮದಿ ಸಿಕ್ಕಿದೆ. ಈಗ ಅವರು ನನಗೆ ಮೀಟಿಸಿ ಹೋಗು, ಮೀಟಿಸಿ ಹೋಗಿ ಬಂದ್ಯ ಏನು ಅದನ್ನು ಎಂತ ಸಿಕ್ಕಿಡ್ತಾರೆ. ಈಗ ಈಗ ನಾನು ಯಾರ್ದ ಜಾಸ್ತಿ ಮಾತಾಡೋದು ನನ್ನ ಮನೆಯವರೊಟ್ಟಿಗೆ, ನನಗೆ ಎಷ್ಟು ಕೆಲಸ ಇದೆ ನಾನು ನಾನೀಗ ಮಾಡ್ತಾ ಇದ್ದೇನೆ. ಮೀಟಿಂಗ್ಸ್ ಹೋಗುದು, ದಿನನಿತ್ಯ ಕೆಲಸ, ಒಳ್ಳೆ ನೆಮ್ಮದಿ ಜೀವನ, ಯಾವುದನ್ನು ಆಸೆ ಬರೋದಿಲ್ಲ. ಕೆಲವೊಮ್ಮೆ ಫೋನ್ ಮುಖಾಂತರ ಬಂಧುಗಳು ಮಾತಾಡ್ತೇನೆ ನಾನು. ಮತ್ತು ಇನ್ನೊಂದು ವಿಚಾರ ಅಂದರೆ ಈಗ ನಾನು ಕುಡಿತ ಈಗ ನಾನು ದೂರ ನಿಂತಿದ್ದೇನೆ, ಕುಡಿತ ಆಸೆ ಪಡೋದಿಲ್ಲ. ಅದು ಏನೋ ನನಗೆ ಆಸೆ ಪಡ್ತಿದ್ದೆ ನನಗೆ, ಯಾಕಂದರೆ ನಾನು ಕುಡಿತ ಮಾಡಿದಂಥ ಒಂದು ಸಮಯದಲ್ಲಿ ಕೆಲವೆಲ್ಲ ಕಳೆದುಕೊಂಡಿದ್ದೇನೆ, ಮುಖ್ಯವಾಗಿ ಹಣ. ಈಗ ಹಣದ ಸಂಪಾದನೆ ಮಾಡುವ ಒಂದು ಕಾರ್ಯಕ್ರಮ ನನ್ನದು, ಅದೆಲ್ಲ ಆಲೋಚನೆ ಕೊಡ್ತದೆ ನನಗೆ. ಆದರೆ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ದೇವನಿಗೆ ಇವತ್ತಿಗೆ ನಿನಗೆ ಎಷ್ಟು ಮಟ್ಟಿಗೆ ನಾನು ನೋಡು ಖಂಡಿತವಾಗಿ ನನಗೀಗ ಜಾಸ್ತಿ ಕಳೆದು ಹೋದಂಥ ನನ್ನ ಕೆಲವು ಏನಾಗಲಿ ವಿಷಯಗಳು ಹಣೆಯಾಗಲಿ ಸಂಬಂಧ ನಾನು ಯಾವುದಕ್ಕೆ ನಾನು ತಲೆ ಕೇಳಿಸಿಲ್ಲ. ಏನಾಗಿದೆ ದಿನದ ದುಡಿಮೆ ದೇವರಿಗೆ ಧನ್ಯವಾದ ಸಲ್ಲಿಸುತ್ತಾ ದೇವರಿಗೆ ಇಂಥಷ್ಟಕ್ಕೆ ನಾನೀಗ ಸಂತೋಷವಿದ್ದೆ. ನಾನೀಗ ಅದು ಗಳಿಸಿದ್ದು ಇದು ಗಳಿಸಿದ್ದು ಯಾವ್ದು ಆಲೋಚನೆ ಮುಗಿದಿಲ್ಲ. ಒಂದು ವೇಳೆ ನಾನು ಅದೆಲ್ಲ ಆಲೋಚನೆಗಳನ್ನು ನನ್ನ ತಲೆಯಲ್ಲಿ ಇಟ್ಟುಕೊಂಡ್ರೆ ನಾನು ಕೂಡ ಮಾನಸಿಕವಾಗಿ ಬಿಡುತ್ತೆ ಯಾರು ಖಂಡಿತ ಅಂತ ನನಗೆ ಸಭೆಯಲ್ಲಿ ಕೆಲವು ಬಂಧುಗಳು ತುಂಬ ಒಂದು ನನಗೆ ಕೆಲವೆಲ್ಲ ಹೇಳ್ತಿದ್ದರು. ಒಳ್ಳೆ ಉತ್ತಮ ಜೀವನ ಅದರಲ್ಲಿ ಅವರು ಹೇಳ್ತಿದ್ದಾರೆ ನಮ್ಮಂತ ಅಮರಗಳಿಗೆ ಕೊನೆಯ ಒಂದು ದಾರಿ ಏಯ ಕಾರ್ಯಕ್ರಮ. ಅದು ಬಿಟ್ಟರೆ ಪ್ರಪಂಚದಲ್ಲಿ ನಮಗೆ ಎಲ್ಲಿ ನಮಗೆ ದಾರಿ ಇಲ್ಲ. ಬದಲಾಗಿ ನಮಗೆ ಒಂದು ಕಟ್ಟಿಟ್ಟು ಕೂತು ಒಂದು ಮೃತ್ಯು ಅಂತ ಹೇಳ್ಬೋದು ಅದನ್ನು ಬಂದು ಹೇಳಿದ್ದಾರೆ. ಹಾಗೆ ಬಂಧುಗಳೇ ನನಗೊಂದು ಒಳ್ಳೆಯ ಉತ್ತಮ ಜೀವನ ನಡೆಸಲಿಕ್ಕೆ ನನಗೊಂದು ಕಾರ್ಯಕ್ರಮ ದಾರಿ ಅದಲ್ಲದೆ ಬಂಧುಗಳ ಒಂದು ಸಹಕಾರದಿಂದ ನನಗೊಂದು ಉತ್ತಮ ಜೀವನ ಸಿಕ್ಕಿದೆ. ಹಾಗೆ ನಾನು ಇವತ್ತು ಒಂದು ಬಂಧುಗಳ ಸಮಸ್ಯೆಗಳನ್ನು ಮಾತಾಡಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಒಳ್ಳೆ ಒಂದು ಉಲ್ಲಾಸ ಆಗ್ತದೆ. ಹಾಗೆ ನನಗೆ ಸಿಕ್ಕಿದ ಒಂದು ಒಳ್ಳೆಯ ಒಂದು ಜೀವನದ ದಾರಿ ನಿಮಗೆ ಕೂಡ ಒಂದು ಮದ್ಯಪಾನ ರಹಿತ ಜೀವನ ಜಯಪಾಲಿಸಿ ಹೇಳುತ್ತಾ ನನ್ನ ಅನುಭವನ ಅದಕ್ಕೆ ನಿಲ್ಲಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೂ ಮುಕ್ತವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಅನುಭವ ಹಂಚಿಕೆ ಕುರಿತು ಮಂಗಳೂರು ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಸಾಹಿಬ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
3: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
4: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
2: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು.

0: ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ, ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ

0: ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ಕೇಳಿ ಬರೋಣ. ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅರೆ ತಲೆನೋವಿನ ಬಗ್ಗೆ ಅರಿವಿರಲಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅರೆ ತಲೆನೋವಿನ ಬಗ್ಗೆ ಅರಿವಿರಲಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೈಗ್ರೇನ್ ಅಥವಾ ಅರೆ ತಲೆನೋವು ಇದೊಂದು ಅಪರೂಪದ ಕಾಯಿಲೆಯಲ್ಲ, ಭಾರತೀಯರಲ್ಲಿ ಬೇರೆ ದೇಶಗಳಿಗಿಂತ ಹೆಚ್ಚಾಗಿ ಕಂಡುಬರುತ್ತದೆ. ಅಂದಾಜು 5-15 ಜನರಲ್ಲಿ ಒಬ್ಬರಿಗೆ ಈ ಸಮಸ್ಯೆ ಇದೆ ಎಂಬುದನ್ನು ಸಮೀಕ್ಷೆ ದೃಢಪಡಿಸಿದೆ. ದುರಾದೃಷ್ಟವಶ ರೋಗವನ್ನು ಸರಿಯಾಗಿ ಪತ್ತೆ ಹಚ್ಚಲಾಗದೆ, ಪತ್ತೆಯಾದರೂ ಸರಿಯಾಗಿ ಚಿಕಿತ್ಸೆಯಾಗದೆ ಬಹಳಷ್ಟು ಜನರು ಪರಿಹಾರದಿಂದ ವಂಚಿತರಾಗುತ್ತಿದ್ದಾರೆ. ಯುರೋಪ್ನಂತಹ ಮುಂದುವರೆದ ದೇಶಗಳಲ್ಲಿ ಕೇವಲ ಅಂದಾಜು 10 ಒಬ್ಬರಿಗೆ ಮಾತ್ರ ಸರಿಯಾದ ರೋಗ ಪತ್ತೆ ಹಾಗೂ ಚಿಕಿತ್ಸೆ ಸಾಧ್ಯವಾಗುತ್ತಿದೆ. ಆದ್ದರಿಂದ ಅರೆ ತಲೆನೋವಿನ ಬಗ್ಗೆ ಜನಮಾನಸದಲ್ಲಿ ಅರಿವು ಹೆಚ್ಚಾಗಬೇಕಾಗಿದೆ. ಅರೆ ತಲೆನೋವಿನ ಜೊತೆಗೆ ಇನ್ನಿತರ ಸಮಸ್ಯೆಗಳ ಸರಮಾಲೆಯೇ ಇರುತ್ತದೆ. ಬೆಳಕನ್ನು ನೋಡಲು ಕಷ್ಟವಾಗುವುದು, ಶಬ್ದಗಳನ್ನು ಸಹಿಸಲು ಸಾಧ್ಯವಾಗದಿರುವುದು, ವಾಕರಿಕೆ, ವಾಂತಿ ಇತ್ಯಾದಿ ಆಗಿರುತ್ತದೆ. ಅಷ್ಟೇ ಅಲ್ಲದೆ ಇನ್ನೇನು ತಲೆನೋವು ಪ್ರಾರಂಭವಾಗುವುದು ಎನ್ನುವ ಮುನ್ಸೂಚನೆಯಾಗಿ ಸುಸ್ತು, ಖಿನ್ನತೆ, ಆಕಳಿಕೆ ಇತ್ಯಾದಿ ಸಮಸ್ಯೆಗಳು ಮೊದಲಿಗೆ ಕಾಣಿಸಿಕೊಳ್ಳುತ್ತದೆ. ಅದನ್ನು ಅರೆ ತಲೆನೋವಿನ ಪ್ರೋಗ್ರಾಮ್ ಎನ್ನುತ್ತಾರೆ. ಇದು ಕೆಲವು ಗಂಟೆಗಳಿಂದ ಕೆಲವು ದಿನಗಳವರೆಗೆ ಇರುತ್ತದೆ. ಕೆಲವರಿಗೆ ಇದರ ಜೊತೆಗೆ ತಾತ್ಕಾಲಿಕವಾಗಿ ನರಸಂಬಂಧಿ ದೌರ್ಬಲ್ಯಗಳು ಉಂಟಾಗುತ್ತವೆ. ಉದಾಹರಣೆಗೆ ಕೈ ಮತ್ತು ಮುಖ ಚುಚ್ಚಿದ ಹಾಗೆ ಅಥವಾ ಜುಮ್ಮುಗಟ್ಟಿದ ಹಾಗೆ ಅನಿಸುತ್ತದೆ, ಕೆಲ ಕಾಲ ಕಣ್ಣು ಸರಿಯಾಗಿ ಕಾಣಿಸದೇ ಹಾಗೆ ಇರುವುದು ಇತ್ಯಾದಿಗಳಾಗುತ್ತವೆ. ಇದನ್ನು ಅರೆ ತಲೆನೋವಿನ ಆರ ಎನ್ನುತ್ತಾರೆ. ಇದು ಸಾಧಾರಣವಾಗಿ 5 ನಿಮಿಷದಿಂದ

ಒಂದು ಗಂಟೆಯವರೆಗೆ ಇರುತ್ತದೆ. ಒಮ್ಮೆ ತಲೆನೋವು ಪ್ರಾರಂಭವಾದರೆ ಔಷಧಿ ತೆಗೆದುಕೊಳ್ಳದಿದ್ದರೆ 4 ಗಂಟೆಯಿಂದ 3 ದಿನಗಳವರೆಗೆ ಸತತ ನೋವು ಅನುಭವಿಸುತ್ತಿರಬೇಕಾಗುತ್ತದೆ. ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ಹೆಚ್ಚುತ್ತಾ ಉಕ್ಕುತ್ತದೆ. ತಲೆನೋವು ಕಡಿಮೆಯಾದ ಮೇಲೆಯೂ ಸುಸ್ತು, ಏಕಾಗ್ರತೆ ಕಡಿಮೆಯಾಗುವುದು, ಕುತ್ತಿಗೆ ಬಿಗಿತ ಇತ್ಯಾದಿ ಸಮಸ್ಯೆಗಳು 1-2 ದಿನ ಕಾಡಬಹುದು. ಇದನ್ನು ಪೋಸ್ಟ್ರೋಮ್ ಎಂದು ಕರೆಯುತ್ತಾರೆ. ಸಾಧಾರಣವಾಗಿ ಈ ರೀತಿ ತಲೆನೋವುಗಳು ತಿಂಗಳಿಗೆ 2-4 ಬಾರಿ ಬರುತ್ತದೆ. ಕೆಲವರಿಗೆ ಅದಕ್ಕೂ ಹೆಚ್ಚು ಬಾರಿ ಬರಬಹುದು. ಇನ್ನು ಕೆಲವರಲ್ಲಿ ಮುಟ್ಟಿನ ಸಮಯದಲ್ಲಿ ಮಾತ್ರ ಈ ರೀತಿ ತಲೆನೋವು ಕಂಡುಬರುತ್ತದೆ. ಇದನ್ನ ಮುಟ್ಟಿನ ಅರೆತಲೆನೋವು ಎನ್ನುತ್ತಾರೆ. ನರಗಳು ಅನಗತ್ಯವಾಗಿ ಪ್ರಚೋದನೆಗೊಂಡು ನೋವಿನ ಸಂಕೇತಗಳನ್ನು ಕೊಡಲು ಪ್ರಾರಂಭಿಸುವುದರಿಂದ ಅರೆತಲೆನೋವು ಉಂಟಾಗುತ್ತದೆ. ಈ ಸಮಸ್ಯೆ ಹೆಚ್ಚಾಗಿ ಅನುವಂಶಿಕವಾಗಿ ಬರುತ್ತದೆ. ಹೆಸರೇ ಹೇಳುವಂತೆ ಅರೆತಲೆನೋವು ತಲೆಯ ಅರ್ಧ ಭಾಗದಲ್ಲಿ ಮಾತ್ರ ನೋವು ಉಂಟು ಮಾಡುವುದಾದರೂ ಕೆಲವರಲ್ಲಿ 2 ಕಡೆ ತಲೆನೋವನ್ನು ಉಂಟು ಮಾಡುತ್ತದೆ. ಸಾಧಾರಣವಾಗಿ 10-15 ದಿನಗಳಲ್ಲಿ ಈ ಸಮಸ್ಯೆ ಪ್ರಾರಂಭವಾಗುತ್ತದೆ. ಆರಂಭದಲ್ಲಿ ಚಿಕಿತ್ಸೆ ಪಡೆಯುವುದು ಉತ್ತಮವಾಗಿದೆ. ನಿದ್ರೆ ಕಡಿಮೆಯಾದರೆ, ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರೆ, ಇತರೆ ಕಾರಣಗಳಿಂದ ಅನಾರೋಗ್ಯಕ್ಕೆ ಈಡಾಗಿದರೆ ಅರೆತಲೆನೋವು ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಲ್ಲಿ ಈ ಸಮಸ್ಯೆ 3 ಪಟ್ಟು ಹೆಚ್ಚು. ಋತುಚಕ್ರದ ಸಮಯದಲ್ಲಿ ಸಹಜವಾಗಿ ಆಗುವ ಹಾರ್ಮೋನುಗಳ ಏರಿಳಿತವೇ ಇದಕ್ಕೆ ಕಾರಣ. ಎಲ್ಲಾ ತಲೆನೋವುಗಳು ಅರೆ ತಲೆನೋವುಗಳು ಆಗಲ್ಲ. ಅದರಲ್ಲೂ ಜ್ವರದ ಜೊತೆ ಬರುವ ತಲೆನೋವು, ಜೊತೆಗೆ ಪೆಟ್ಟಾದ ನಂತರ ಬಂದ ತಲೆನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು, ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ನ ಜೊತೆಗೆ ಉಂಟಾಗುವ ತಲೆನೋವು, ಕೆಲವೇ ನಿಮಿಷಕ್ಕೆ ಬಂದು ಹೋಗುವ ತೀವ್ರ ಮಟ್ಟದ ತಲೆನೋವು, ಇದರಲ್ಲಿ ಬೇರೆಯದೇ ಆದ ತೀವ್ರ ಮಟ್ಟದ ನರಸಂಬಂಧಿ ಸಮಸ್ಯೆ ಇರುವುದರ ಸಂಕೇತವಾಗಿದೆ. ಹಾಗೆಯೇ ತಲೆನೋವಿನ ಒಟ್ಟಿಗೆ ಕಣ್ಣು ನೋವು, ಮಬ್ಬಾಗಿ ಕಾಣುವುದು ಇದ್ದರೆ ಕಣ್ಣಿನ ವೈದ್ಯರ ಬಳಿ ಪರೀಕ್ಷಿಸಿ ಸರಿಯಾದ ಕನ್ನಡಕವನ್ನು ಹಾಕಿಕೊಂಡಲ್ಲಿ ತಲೆನೋವು ಪರಿಹಾರವಾಗಬಹುದು. ಆಗಾಗ ಉಂಟಾಗುತ್ತಿರುವ ಎಲ್ಲ ತಲೆನೋವುಗಳು ಅರೆ ತಲೆನೋವುಗಳಲ್ಲ. ತಲೆಯ 2 ಕಡೆ ಒತ್ತಿದ ಹಾಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರೂ ಹೆಚ್ಚಾಗದ ಸಾಧಾರಣ ಪ್ರಮಾಣದ ತಲೆನೋವಾಗಿದ್ದರೆ ಒತ್ತಡದ ನೋವಿನಿಂದ ಸಂದೇಹಿಸಬೇಕು. ಅರೆ ತಲೆನೋವು ತಲೆಯ ಕಡೆ ಒಂದೇ ಮಿಡಿತದ ರೀತಿ ಸಾಧಾರಣದಿಂದ ತೀವ್ರ ಮಟ್ಟದಾಗಿದ್ದು ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆಯೇ 1 ಕಡೆ ತಲೆಗೆ ಬರುವ ಎಲ್ಲ ತಲೆನೋವುಗಳು ಮೈಗ್ರೇನ್ ಅಲ್ಲ. ಅಪರೂಪಕ್ಕೆ ಗುಂಪು ಗುಂಪಾಗಿ ಬರುವ ತೀವ್ರ ಪ್ರಮಾಣದ, ಆದರೆ 1/2 ಗಂಟೆಯಿಂದ ಹೆಚ್ಚಾದರೆ 3 ಗಂಟೆಯವರೆಗೆ ಮಾತ್ರ ಇರುವ ಅರೆ ತಲೆನೋವನ್ನು ಗುಂಪು ತಲೆನೋವು ಅಥವಾ ಕ್ಲಸ್ಟರ್ ಹೆಡ್ಏಕ್ ಎನ್ನುತ್ತಾರೆ. ಇದರಲ್ಲಿ ತಲೆನೋವಿನ ಪ್ರಮಾಣ ಅತ್ಯಂತ ತೀವ್ರವಾಗಿದ್ದು ಮೂಗು ಕಟ್ಟಿ, ಕಣ್ಣು ಕೆಂಪಾಗಿ, ಕಣ್ಣೀರು ಬರುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅರೆ ತಲೆನೋವನ್ನು ಪತ್ತೆ ಹಚ್ಚಲು ಯಾವುದೇ ರಕ್ತ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ನ ಅವಶ್ಯಕತೆ ಇಲ್ಲ. ಆದರೆ ಬೇರೆ ಯಾವುದಾದರೂ ತೀವ್ರ ರೂಪದ ನರಸಂಬಂಧಿ ಸಮಸ್ಯೆಗಳ ಸಂದೇಹವಿದ್ದಲ್ಲಿ ಸಿಟಿ ಅಥವಾ MRI ಸ್ಕ್ಯಾನಿಂಗ್ ಬೇಕಾಗುತ್ತದೆ. ಅರೆ ತಲೆನೋವಿಗೆ ಅತ್ಯುತ್ತಮವಾದ ಔಷಧಿಗಳು ಲಭ್ಯವಿದೆ. ಇವು ನೋವು ಇರುವ ಸಮಯದಲ್ಲಿ ನೋವು ನಿವಾರಕಗಳನ್ನು ತೆಗೆದುಕೊಳ್ಳಬೇಕು. ಆದರೆ ಆಗಾಗ ಅಂದರೆ ತಿಂಗಳಿಗೆ 2 ದಿನಕ್ಕೂ ಹೆಚ್ಚು ನೋವು ಉಂಟಾಗುತ್ತಿದ್ದರೆ ಅಥವಾ ನೋವು ಅತ್ಯಂತ ತೀವ್ರ ಮಟ್ಟವಾಗಿದ್ದರೆ ಪ್ರತಿದಿನ ಔಷಧವನ್ನು ತೆಗೆದುಕೊಂಡರೆ ಅರೆ ತಲೆನೋವು ಕಾಣಿಸಿಕೊಳ್ಳುವುದಿಲ್ಲ. ಸಾಧಾರಣ 6-12 ತಿಂಗಳು ಈ ರೀತಿಯ ಔಷಧಿಯನ್ನು ತೆಗೆದುಕೊಂಡು ನಂತರ ನಿಲ್ಲಿಸಿ ನೋಡಬಹುದು. ಏನು ಮಾಡಿದರೆ ಅರೆ ತಲೆನೋವು ಪ್ರಾರಂಭವಾಗುತ್ತದೆ ಎಂಬುದನ್ನು ಗಮನಿಸಿ ಅದರಿಂದ ದೂರವಿರಬೇಕು. ಉದಾಹರಣೆಗೆ, ಹೆಚ್ಚಾಗಿ ಮಾನಸಿಕ ಒತ್ತಡ, ವಿಶ್ರಾಂತಿಯ ಕೊರತೆ ಅರೆ ತಲೆನೋವನ್ನು ಉಂಟು ಮಾಡುತ್ತದೆ ಎಂದರೆ ಒತ್ತಡ ನಿವಾರಕವಾದ ಯೋಗ, ಧ್ಯಾನ, ಪ್ರಾಣಾಯಾಮಗಳು ಅರೆ ತಲೆನೋವನ್ನು ನಿಯಂತ್ರಿಸುವಲ್ಲಿ ಸಹಕಾರಿಯಾಗುತ್ತದೆ. ಸಮಯಕ್ಕೆ ಸರಿಯಾಗಿ ನಿದ್ದೆ, ಹಿತವಾದ ಆಹಾರ ಹಾಗೂ ಜೀವನ ಶೈಲಿ ಅತ್ಯಂತ ಮುಖ್ಯವಾಗಿದೆ. ಅರೆ ತಲೆನೋವು ಅಪರೂಪದ ಕಾಯಿಲೆಯೇನಲ್ಲ, ಅದರ ಬಗೆಗಿನ ಸರಿಯಾದ ತಿಳುವಳಿಕೆ ಹಾಗೂ ಚಿಕಿತ್ಸೆಯಿಂದ ಅದನ್ನು ಸಮರ್ಥಕವಾಗಿ ನಿಭಾಯಿಸಬಹುದಾಗಿದೆ. ಕೇಳುಗರೆ, ಕೇಳಿದರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅರೆ ತಲೆನೋವಿನ ಬಗ್ಗೆ ಅರಿವಿರಲಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅರೆತಲೆನೋವಿನ ಬಗ್ಗೆ ಅರಿವಿರಲಿ ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಗಾಂಧಿ ಸಮಯಕ್ಕೆ ಬಹಳ ಮಹತ್ವ ಕೊಡೋರು. ಒಂದೊಂದು ನಿಮಿಷ ತೂಕ ಮಾಡಿ ಬಳಸ್ಬೇಕು. ಹಾಗೆ ಒಂದ್ಸಲ ಇದ್ದಾರೆ ದಿಲ್ಲಿಯಲ್ಲಿ, ಏನು ಟೈಟ್ ಶೆಡ್ಯೂಲ್, ಎಷ್ಟು ಬಿಗಿ ಆಗ್ಬಿಡ್ತಲ್ಲ, ಒಂದೊಂದು ನಿಮಿಷ ಫ್ರೀ ಇಲ್ಲ. ಮಹಾದೇವ್ ದೇಸಾಯಿ ಒದ್ದಾಡ್ ಹೋಗ್ಬೇಕು, ಯಾಕೆ ಟೈಮ್ ಕೊಡೋದು, ಏನು ಮಾಡೋದು ಅಂತ ಗೊತ್ತಿಲ್ಲ. ಒಂದೊಂದು ಇಷ್ಟು ಎಲ್ಲರಿಗೂ ನಿಮಿಷ ನಿರ್ದೇಶ ಆಗಿರೋದು, 3 ನಿಮಿಷ ಈ ಅಪಾಯಿಂಟ್ಮೆಂಟ್ಗೆ, ನೆಕ್ಸ್ಟಿಗೆ 5 ನಿಮಿಷ, ಮುಂದಿನ 7 ನಿಮಿಷ, ಹಿಂಗೆಲ್ಲ ಕೊಡಬೇಕು. ಅಷ್ಟೇ ನಿಮಿಷ, ಅಷ್ಟು ನಿಮಿಷ ಆದ ತಕ್ಷಣ ಎದ್ದಿಂತ ಬಿಡೋರು ಗಾಂಧಿ, ಆಯಿತು ಥ್ಯಾಂಕ್ ಯು ಅಂತ ಕಳಿಸ್ಬಿಡೋರು ಎಲ್ಲರನ್ನು. ಹೀಗೆ ಮ್ಯಾನೇಜ್ ಮಾಡ್ತಾ ಇದ್ರು. ಊಟ ಕೂತಾಗ ಕೂಡ ಅಪಾಯಿಂಟ್ಮೆಂಟೇ ಅದು, ಊಟ ಕೂತ್ಕೊಂಡಾಗ ಇವ್ರು ಊಟ ಮಾಡ್ತಿರ್ಬೇಕಾದ್ರೆ ಎದುರಿಗೆ ಕೂತ್ ಮಾತಾಡ್ತಿರ್ದು ಅದೊಂದು ಅಪಾಯಿಂಟ್ಮೆಂಟೇ. ಈ ಥರ ಸಮಯ ಕಳಿಸ್ಬೇಕು. ಅದ್ಯಾಕೆ ಕೆಲವರು

ಅವರು ಮೆಟ್ಲು ಇಳೋದನ್ನ ಅಪಾಯಿಂಟ್ಮೆಂಟ್ ಕೊಡ್ತಿದ್ರು. ನಾನು ಮೇಲ್ ಮೆಟ್ಲು ಇರ್ತೀನಲ್ಲ, ಕೆಳಗೆ ನಡ್ಕೊಂಡ್ ಬರ್ತೀನಿ, 20 ಮೆಟ್ಲು ಇಳಿಬೇಕು, 2-3 ನಿಮಿಷ ಆಗತ್ತೆ. ಹೇಗಿದ್ರು ಆ 3 ನಿಮಿಷನೇ ಅಪಾಯಿಂಟ್ಮೆಂಟ್ ಮಾತಾಡ್ಕೊಂಡು ಹೋಗಿ. ಇಷ್ಟು ಮಟ್ಟಿಗೆ ಸಮಯ ಪ್ರಜ್ಞೆ ಇತ್ತು ಅವ್ರದ್ದು. ಅಂತ ಒಂದು ಸಂದರ್ಭದಲ್ಲಿ ಕೆ ಎಂ ಮುನ್ಷಿ ಅವರು ಬಂದ್ಬಿಟ್ರು. ಬಂದ್ಬಿಟ್ಟು ಮಹಾದೇವ್ ದೇಸಾಯಿ ಹೇಳಿದಂತೆ, ದೇಸಾಯಿ ಇದು ಹಿಂದಿ ಪರಿಷತ್ತಿನ ಕೆಲಸ, ಇದು ಅಧ್ಯಕ್ಷರು ಗಾಂಧಿನೇ, ನಾನು ಸೆಕ್ರೆಟರಿ ಇದ್ದೀನಿ, ಅರ್ಜೆಂಟಾಗಿ ಮಾತಾಡಲೇಬೇಕಾದಂಥ ವಿಷಯ ಇದೆ. ಅಯ್ಯೋ ಕರ್ಮ ಅಂದ್ರವ್ರು, ಒಂದು ನಿಮಿಷ ಇಲ್ಲಲ್ಲ ಸರ್, ಹೇಗೆ ಮಾಡೋದು ಅಂತ ಮುನ್ಷಿ ಕೇಳಿದರು. ಏನಪ್ಪ ಏನು ಮಾಡ್ತೀನಿ ನೋಡು, ಬಾಪೂಜಿ ಕೇಳಿ ನೋಡು, ನನಗೊಂದು 10 ನಿಮಿಷ ಬೇಕಾಗ್ತದೆ ಅಂದರು. ಅಯ್ಯೋ 10 ನಿಮಿಷನ, ಕಷ್ಟ, ನೋಡ್ತೀನಿ ಅಂದರು. ಒಂದು ಯಾವುದೋ ಅಪಾಯಿಂಟ್ಮೆಂಟ್ ಮುಗಿದ್ಮೇಲೆ ಮಹಾದೇವ್ ದೇಸಾಯಿ ಓಡಿ ಹೋಗಿ ಗಾಂಧೀಜಿ ಹೇಳಿದ್ರಂತೆ, ಮುನ್ಷಿಯವರು ಬಂದಿದ್ದಾರೆ, ತುಂಬ ತುರ್ತಂತೆ, ಹಿಂದಿ ಸಾಹಿತ್ಯ ಪರಿಷತ್ತಿನ ಕೆಲಸ ಅಂತೆ, ಏನು ಮಾಡಬೇಕು? ಹೌದಾ, ಅರ್ಜೆಂಟ್ ಇಲ್ಲದೆ ಹೋದರೆ ಮುನ್ಷಿ ಬರೋ ಪೈಕಿ ಅಲ್ಲ. ಇರೋಕ್ಕೇಳು, ರೆಸ್ಟ್ ತೊಗೊಳಕ್ಕೆ ಹೇಳು, ಊಟ ಮಾಡಿ, ನಾ ಫಿಕ್ಸ್ ಮಾಡ್ತೀನಿ ಹೇಗೂ ಮಾಡ್ತೀನಿ ಅಂದರು. ಮುಂದಿನ ಅಪಾಯಿಂಟ್ಮೆಂಟ್ ಏನು ಅಂತ ಕೇಳಿದರು. ಒಬ್ರು ಬಂದಿದ್ದಾರೆ, ಒಂದು ಯಾವುದೋ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆದಿದ್ದಾರೆ, ಒಪ್ಕೊಂಡಿದ್ದೀರಿ, ಇನ್ವಿಟೇಷನ್ ಕೊಡೋಕೆ ಬರ್ತಾ ಇದ್ದಾರೆ, ಎಷ್ಟು ನಿಮಿಷ ಅವರಿಗೆ ಅಂತ ಕೇಳಿದರು. 3 ನಿಮಿಷ ಕಳಿಸು ಅಂದರು. ಅವರೆಲ್ಲ ಸಂಭ್ರಮದಿಂದ ಬಂದರು, ಒಂದು 10 ಜನ ಗಾಂಧಿ ನೋಡೋದಕ್ಕೆ. ಇದು ಮೊದಲೇ ಹೇಳಿದ್ರು, ಇನ್ವಿಟೇಷನ್ ಕೊಡೋಕೆ ಬರಬೇಡ್ರಿ, ನೀವು ಕಳಿಸ್ಕೊಡ್ರಿ ಅಂತ ಹೇಳಿದರು. ಅವ್ರಿಗೊಂದು ಅವಕಾಶ ಗಾಂಧಿಯನ್ನು ನೋಡೋದಕ್ಕೆ. ಅದಕ್ಕೆಲ್ಲರೂ ಸಮಾರಂಭದವ್ರು ಒಂದು 15-20 ಜನ ಬಂದಿದ್ದಾರೆ. ಗಾಂಧಿ ಏನು ಮಾಡಿದ್ರು ಗೊತ್ತಾ, ಕುರ್ಚಿ ಮೇಲೆ ಕೂತ್ಕೊಳ್ಳೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಬನ್ನಿ, ಆ ಕೊಡಿ ಇನ್ವಿಟೇಷನ್ ಕಾರ್ಡ್ ಕೊಡಿ, ತೊಗೊಳ್ಳಿ. ಎಷ್ಟು ದಿವಸ? ಇಂಥ ದಿವಸ ಅಲ್ಲ, ಓಕೆ, ಇಂಥ ಎಷ್ಟೊತ್ತಿಗೆ ಎಷ್ಟು ಆಗ್ತದೆ, ಕರೆಕ್ಟ್ ಟೈಮ್ ಮಾಡ್ತಿರ್ತಾನೆ, ಆ ಬಂದ್ಬಿಡ್ತೀನಿ, ನಡ್ಕೊಂಡು ಬರ್ತೀನಿ, ಕಾರಿಗಿರಬೇಡ, ನಾನು ವಾಕಿಂಗ್ ಆದಂಗೆ ಆಯಿತು, ಆಯ್ತಾ, ಹೊರಡಿ ಇನ್ನ ಬೇಗ ಹೊರಡಿ, ಕೆಲಸ ಮಾಡಿ, ಮಾತಾಡಬೇಡಿ ಅಂತ ಓಡಿಸ್ಬಿಟ್ರು. ಪಾಪ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಡಿ, ಕಳಿಸ್ಬಿಟ್ಟು ತಕ್ಷಣ ಮಹಾದೇವ್ ದೇಸಾಯಿ ಹೇಳಿದ್ರು, ನೋಡೋ 2 ನಿಮಿಷ ಕಳ್ಳತನ ಮಾಡಿದ್ದೀನಿ, ಇದರೊಳಗೆ 2 ನಿಮಿಷ ಉಳಿಸಿದ್ದೀನಿ, ನೆಕ್ಸ್ಟಲ್ಲಿ ಮುಳಿಸ್ತೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ 10 ನಿಮಿಷ ಇದ್ದದನ್ನು 7 ನಿಮಿಷಕ್ಕೆ ಮುಗಿಸೋದು, 3 ನಿಮಿಷ ಉಳಿಸೋದು. ಹೀಗೆ ಹೇಳ್ತಿದ್ರಂತೆ, ನಾನು ಸಮಯದ ಕಳ್ಳತನ ಮಾಡ್ತಾ ಇದ್ದೀನಿ ಅಂತ, ಸಮಯದ ಕಳ್ಳತನ ಮಾಡ್ತಾ ಇದ್ದೀನಿ. ಮುಂದಿನ 3-4 ಸಂದರ್ಶನಗಳನ್ನು ಅಲ್ಲೊಂದು ನಿಮಿಷ, ಇಲ್ಲೊಂದು ನಿಮಿಷ, ಇಲ್ಲೊಂದು 2 ನಿಮಿಷ ಉಳಿಸಿ 10 ನಿಮಿಷ ಮಾಡಿ ಮಧ್ಯಾಹ್ನ 3 ಗಂಟೆಗೆ ಮುನ್ಷಿಯವರು ಬರೋಕ್ಕೆ ಹೇಳಿ ಮಾತಾಡ್ತೀನಿ ಅಂತ ಹೇಳಿದ್ರಂತೆ. ಇದು ನನಗೆ ಯಾಕೆ ಆಶ್ಚರ್ಯ ಅನಿಸುತ್ತಂದರೆ, ನಮ್ಮಲ್ಲಿ ಬಹಳ ಜನಕ್ಕೆ ಸಮಯ ಹೆಂಗೆ ಕಳೆಯೋದು ಅಂತ ಗೊತ್ತಿಲ್ಲ. ಹೊತ್ತು ಹೋಗ್ತಾ ಇಲ್ಲ ಸರ್, ಸಮಯ ಹೋಗ್ತಾ ಇಲ್ಲ. ಸಮಯ ಕಳೆಯೋದು ಹೇಗೆ ಅಂತ ನಮಗೆ ಚಿಂತೆ ಆಗಿರುವಾಗ, ಈ ಮನುಷ್ಯ ಸಮಯ ಕೂಡಿಸ್ತಾ ಇದ್ರು, ಕಳೀತಾ ಇರಲಿಲ್ಲ. ಒಂದೊಂದು ನಿಮಿಷ ತೂಕ ಹಾಕಬೇಕು, ಸಾಧ್ಯ ಇಲ್ಲ. 2 ನಿಮಿಷ ಇದ್ದಲ್ಲ, 2 ನಿಮಿಷ, 3 ನಿಮಿಷ ಇಲ್ಲ ನಿಮ್ಗೆ ಹೋಗಿ. ಹಿಂಗೆ ಮಾಡಿದ್ದಕ್ಕೇ ಒಂದು ಸಣ್ಣ ಜೀವಿತಾವಧಿಯಲ್ಲಿ ಪ್ರಪಂಚಕ್ಕೆ ಮಾದರಿ ಹಾಕಿಕೊಟ್ರಲ್ಲ. ನಮ್ಮ ನಿಮಿಷ ಅಲ್ಲ, ತಾಸಲ್ಲ, ದಿವಸಗಳೇ ಲೆಕ್ಕ ಇಲ್ಲ, ಹಾಗೆ ಕಳೆದು ಬಿಡ್ತೀವಿ. ವ್ಯವಸ್ಥಿತವಾಗಿ ಸಮಯವನ್ನು ಕೊಂದು ಹಾಕ್ಬಿಡ್ತೀವಿ. ಆದರೆ ಸಮಯದ ಬೆಲೆ ಅರಿತವರು ಮಾತ್ರ ಮಹಾತ್ಮ ಆಗೋಕ್ಕೆ ಸಾಧ್ಯ ಇದೆ. ಸಮಯದ ಬೆಲೆ ಅರ್ಥ ಆಗದೆ ಇದ್ದವರು ಸಮಯವನ್ನು ಕಳ್ಕೊತೇವೆ, ಬದುಕಿನ ಅವಕಾಶಗಳನ್ನು ಕಳ್ಕೊತೇವೆ, ಸೌಂದರ್ಯವನ್ನು ಕಳ್ಕೊತೇವೆ. ಆದ್ದರಿಂದ ಗಾಂಧಿ ಜೀವನವನ್ನು ಗಳಿಸುವಾಗ ಆ ಜೀವ ಆರಾಮಾಗಿ ವಿಶ್ರಾಂತಿಯಿಂದ ಹೋದದ್ದಲ್ಲ, ಅದು ಪ್ರತಿ ಕ್ಷಣವೂ ದುಡಿದುದು. ಎದಕ್ಕೋಸ್ಕರ? ಒಬ್ಬ ಬಿಸ್ನೆಸ್ ಮನ್ ದುಡಿತಾನೆ, 1 ತಾಸು ದುಡಿದ್ರೆ 1 ಲಕ್ಷ ರೂಪಾಯಿ ಬರ್ತದೆ ಅಂತ ದುಡಿತಾನೆ. ಇವ್ರಿಗೆ ಬರೋದೇನಿಲ್ಲ, ಏನು ಉಸಿರಾಡಿಸಿದ್ರು ಕೂಡ ದೇಶಕ್ಕೆ ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಲಿ, ಜನರು ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ನಿಮಿಷ ನಿಮಿಷವನ್ನು ತೂಗು ಮಾಡಿ ತಮ್ಮ ಜೀವನವನ್ನು ಗಂಧದ ಹಾಗೆ ತೇದು ಬಿಟ್ರಲ್ಲ ಮಹಾತ್ಮ. ಅವ್ರು ನೆನೆಸ್ಕೊಂಡಾಗ ನಾವು ಜೀವಿತಾವಧಿಯಲ್ಲಿ ನಮ್ಮ ಸಮಯಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ಅನಿಸೋದಿಲ್ವೇ?

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಾಬೆಳಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.

0: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
1: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನು.

ದಾರಿ ಚೆಲ್ಲುತ್ತಾ ಧುಮ್ಮಿಕ್ಕಿ ನದಿ.

ಕಣ್ಣ ತೆರೆದು ಬಾನು ಕೋಟಿ ಕಿರಣ ಇಳಿದು ಬಂದ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿ

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕತ್ತಲಿನಿಂದ ಬೆಳಕಿನಡೆಗೆ ಎಂಬ ವಿಷಯದ ಕುರಿತು ದಿಶಾ ಭಾರತ್ ಸಂಸ್ಥಾಪಕರು ಲರ್ನ್ ವೇದಾಂತ ಸಂಯೋಜಕರಾಗಿರುವ ಶ್ರೀ ಪ್ರಮೋದ್ ನಟರಾಜ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

0: ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಸುಸ್ವಾಗತ, ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು.
1: ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿಯ ಹಬ್ಬದ ಶುಭಾಶಯಗಳು ಅಂತ ಹೇಳುವಾಗ ಹಲವಾರು ಜನ ಯಾವುದೇ ಹಬ್ಬದ ಶುಭಾಶಯಗಳನ್ನು ಹೇಳುವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಇದು ನಮ್ಮ ಸಮೂಹಕ್ಕೆ ಒಂದು ಶುಭಾಶಯಗಳು, ಇದು ನಮ್ಮ ರಾಜ್ಯಕ್ಕೆ ಶುಭಾಶಯಗಳು, ಇದು ನಮ್ಮ ದೇಶಕ್ಕೆ ಶುಭಾಶಯಗಳು ಅಂತ. ಆದರೆ ದೀಪಾವಳಿ ಅನ್ನುವಂತಹ ಹಬ್ಬ ಬರೀ ನಮ್ಮ ಭಾರತಕ್ಕೆ ಸೀಮಿತವಾಗಿಲ್ಲ, ಬರೀ ಹಿಂದೂಗಳಿಗೆ ಸೀಮಿತವಾಗಿಲ್ಲ, ಇಡೀ ಜಗತ್ತು ಆಚರಿಸುತ್ತೆ. ನೀವು ನೋಡಿದ್ರೆ ಎಷ್ಟು ದೇಶಗಳು ಆಚರಿಸುತ್ತೆ ಅಂದಾಗ, ಅದು ಸಿಂಗಾಪುರ್ ಇರಬಹುದು, ಮಲೇಷ್ಯಾ ಇರಬಹುದು, ಈ ತರ ಈಸ್ಟರ್ನ್ ಕಂಟ್ರೀಸ್ಗಳಿವೆ ಅಷ್ಟೇ ಅಲ್ಲದೆ USA UK ಇಲ್ಲೆಲ್ಲವೂ ಕೂಡ, ಅಮೆರಿಕಾದಲ್ಲಿರುವಂತ ಹಲವಾರು ಸ್ಟೇಟ್ಗಳಲ್ಲಿ ಹಾಲಿಡೇ ಆಗಿ ಕೂಡ ಆಚರಿಸ್ತಾರೆ, ಅಂದ್ರೆ ಅಷ್ಟರ ಮಟ್ಟಿಗೆ ಜೋರಾಗಿ ಆಚರಿಸ್ತಾರೆ. ಅಷ್ಟೇ ಅಲ್ಲದೆ, ನಮಗೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಇಡೀ ಜಗತ್ತಿನಲ್ಲಿ ಇರುವಂತಹ ಒಂದು ದೊಡ್ಡ ಸಂಸ್ಥೆ ಅಂದ್ರೆ ವಿಶ್ವಸಂಸ್ಥೆ, ನಾವೆಲ್ಲರೂ ಓದಿರ್ತೀವಿ UNO ಅಂತ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. 2014 ಅಂತ ಭಾವಿಸ್ತೀನಿ, 2014 ಇದನ್ನ ಪ್ರತಿ ವರ್ಷ ವಿಶ್ವಸಂಸ್ಥೆಯಲ್ಲೂ ಕೂಡ ದೀಪಾವಳಿಯನ್ನ ಸೆಲೆಬ್ರೇಟ್ ಮಾಡಬೇಕು. ಯಾಕೆಂದ್ರೆ ಎಲ್ಲರೂ ಕೂಡ ಕತ್ತಲಿನಿಂದ ಬೆಳಕಿನೆಡೆಗೆ ನಡೀಬೇಕು. ಹಾಗಾಗಿ ಏನು ಅಂತಂದಾಗ, ಭಾರತ ಜಗತ್ತಿಗೆ ಕೊಟ್ಟಿರುವಂತಹ ಒಂದು ಕೊಡುಗೆ ಅಂತಂದಾಗ ಈ ಬೆಳಕು. ಆ ಬೆಳಕಿನ ಒಂದು ವಿಚಾರವನ್ನ ಮಾಡೋಣ. ಭಾರತ ಅಂದ ತಕ್ಷಣ, ಇಂಡಿಯಾ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂತಹ ಕಲ್ಪನೆ ಏನ್ ಬರುತ್ತೆ? ನಿಮ್ಮ ಮನಸ್ಸಿಗೆ ಭಾರತ ಅಂದ ತಕ್ಷಣ ಏನ್ ಅನ್ಸುತ್ತೆ? ನಿಮಗೆ ಯಾವ ಭಾವ ಬರುತ್ತೆ? ಯಾವ ವಿಚಾರ ಕಣ್ಣಿ ಮುಂದೆ ಬರುತ್ತೆ? ಭಾರತ ಅಂದ ತಕ್ಷಣ ಈ ಪ್ರಶ್ನೆಯನ್ನು ನಾನು ಹಲವಾರು ಶಾಲಾ ಕಾಲೇಜುಗಳಲ್ಲಿ ಕೇಳಿದಾಗ ಹಲವಾರು ಜನ ಅಂತಾರೆ, ಭಾರತ ಅಂದ ತಕ್ಷಣ ವಿಶ್ವಗುರು, ಭಾರತ ಅಂದ ತಕ್ಷಣ ಅಧ್ಯಾತ್ಮ, ಭಾರತ ಅಂದ ತಕ್ಷಣ ಆಯುರ್ವೇದ, ಯೋಗ, ಭಾರತ ಅಂದ ತಕ್ಷಣ ಸಂಸ್ಕೃತಿ, ಭಾರತ ಅಂದ ತಕ್ಷಣ ಅದೊಂದು ಸಾಂಸ್ಕೃತಿಕ ರಾಷ್ಟ್ರ, ಸರ್ವಧರ್ಮ ರಾಷ್ಟ್ರ. ಈ ರೀತಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಭಾವಿಸ್ತಾ ಹೋಗ್ತಾರೆ. ಹಲವಾರು ಕಡೆ ಹೋದ ತಕ್ಷಣ ಭಾರತ ಅಂದ ತಕ್ಷಣ ಊಟ, ಸಂಪ್ರದಾಯಗಳು, ಈ ರೀತಿಯೂ ಕೂಡ ಬರ್ತಾ ಹೋಗುತ್ತೆ. ಆದರೆ ಕೆಲವರು ಕೂಡ ಹೇಳ್ತಾರೆ, ಭಾರತ ಅಂದ ತಕ್ಷಣ ಇಟ್ಸ್ ಎ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್ ಅಂದ್ರೆ ಈ ಒಂದು ಹಬ್ಬಗಳ ತವರು ಅಂತ ಹೇಳಬಹುದು ಅಂತ. ಯಾಕೆಂದ್ರೆ ನೀವು ಬೇರೆ ದೇಶದಲ್ಲಿ ಬೇರೆ ಧರ್ಮಗಳಲ್ಲಿ ನೋಡಿದಾಗ ಎಷ್ಟು ಹಬ್ಬಗಳಿವೆ ಅಂದಾಗ, ವರ್ಷಕ್ಕೆ 2, ವರ್ಷಕ್ಕೆ 3, ವರ್ಷಕ್ಕೆ 1-5. ಆದರೆ ಭಾರತ

ದೇಶದಲ್ಲಿ ಹಬ್ಬಗಳು ಅಂತಂದಾಗ ಅದು ವರ್ಷಕ್ಕೆ ಒಮ್ಮೆ ಬರುವಂತದ್ದಲ್ಲ, ವರ್ಷವೆಲ್ಲ ಹಬ್ಬ ಇರುವಂತದ್ದು. ಎಷ್ಟರ ಮಟ್ಟಿಗೆ ಪ್ರತಿದಿನವೂ ಹಬ್ಬ ನಮ್ದ್ರಲ್ಲಿ, ನಮಗೆ ಗೊತ್ತಿರೋ ಹಾಗೆ ಕ್ಯಾಲೆಂಡರ್ ಅನ್ನೋದನ್ನ ಪಂಚಾಂಗ ಅಂತೀವಿ, ಅದು ಸೌರಮಾನ ಪದ್ಧತಿಯನ್ನು ಉಪಯೋಗಿಸುವಂತದ್ದು ಒಂದಿದೆ, ಚಾಂದ್ರಮಾನ ಪದ್ಧತಿಯನ್ನು ಉಪಯೋಗಿಸೋದಿದೆ. ಸೌರಮಾನ ಅಂದಾಗ ನಮ್ಗೆ ಗೊತ್ತಿರುತ್ತೆ ಸಂಕ್ರಾಂತಿ ಇರಬಹುದು, ಅಥವಾ ಈ ಬೆಂಗಾಲ್ನಲ್ಲಿ ಅಥವಾ ತಮಿಳ್ನಾಡಲ್ಲಿ ಆಚರಿಸುವಂತಹ ಈ ಯುಗಾದಿ, ಸೌರಮಾನ ಯುಗಾದಿ ಇರಬಹುದು, ಈ ರೀತಿಗಳಲ್ಲಿರುವಂಥದ್ದು ವೈವಿಧ್ಯತೆಗಳ ತಾಣವನ್ನ ಹೊಂದಿರುವಂಥದ್ದು ಭಾರತ. ಈ ಹಬ್ಬಗಳಲ್ಲಿ ನಾವು ನೋಡಿದಾಗ ಎಂಥ ವಿಶೇಷತೆ ಇದೆ ಅಂದ್ರೆ, ನಮ್ಮ ಭಾರತದಲ್ಲಿ ಪ್ರತಿನಿತ್ಯವೂ ಹಬ್ಬ. ಇದನ್ನ ಹೇಳಿದಾಗ ಸರಿ, ಇದನ್ನ ಎಲ್ಲರೂ ಕೂಡ ಹೇಳ್ತಾರೆ, ಆದರೆ ಇದನ್ ನಿಜ ಅಂತ ಹೆಂಗ ನಂಬುದು, ಇದು ಸತ್ಯವಾ ಅಂತಂದಾಗ ನಿಮಗೆ ನಾನೊಂದು ಸರಿ ಒಬ್ರು ಕೇಳಿದಾಗ ಹಾಗೆ ಎಕ್ಸ್ಟೆಂಪರ್ ಪ್ರಶ್ನೆಗೆ ಉತ್ತರ ಕೊಟ್ಟಂಥದ್ದು. ಭಾರತದಲ್ಲಿ ನಮಗೆ ಪಂಚಾಗತ ಪದ್ಧತಿಯಲ್ಲಿ ಗೊತ್ತಿದೆ ನಮಗೆ, ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ ಗೊತ್ತಿದೆ ನಮ್ಗೆಲ್ಲರೂ ಕೂಡ. ಪೂರ್ಣಿಮೆವರೆಗೂ ಬರುತ್ತೆ, ಇನ್ನೊಂದು ಸರಿ ಅಮಾವಾಸ್ಯವರೆಗೂ ಬರುತ್ತೆ. ನಾನು ಒಂದು ಸರಿ ಹೀಗೆ ಹೇಳ್ತಾ ಹೋದೆ, ಯಾವ ಮಟ್ಟಿಗಿದೆ ಅಂದಾಗ ಪಾಡ್ಯ ಅಂದ ತಕ್ಷಣ ಯಾವ ಹಬ್ಬ ನೆನಪು ಬರುತ್ತೆ ನಮ್ಗೆ? ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪಾಡ್ಯ ಅಂದ ತಕ್ಷಣ ನಮ್ಗೆ ನಿನ್ನೆ ಒಂದಂತೂ ಹಬ್ಬ ಆಚರಿಸಿದೀವಿ, ಬಲಿಪಾಡ್ಯಮಿ. ಆದ್ರೆ ಅಷ್ಟೇ ಅಲ್ಲ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿಯ ಮೊದಲ ದಿನ ಪಾಡ್ಯ ಇರುತ್ತೆ. ಹಾಗಾಗಿ ಪಾಡ್ಯ ನಮಗೆ ಆಚರಿಸುವಂತಹ ದಿನ. ಬಿದಿಗೆ, ಸೋದರ ಬಿದಿಗೆ, ಇವತ್ತು ಸೋದರ ಬಿದಿಗೆಯನ್ನು ಆಚರಿಸುವಂತಹ ದಿನ. ಅಂದ್ರೆ ಅಣ್ಣಂದಿರು ತಂಗಿಯ ಮನೆಗೆ, ಅಕ್ಕನ ಮನೆಗೆ ಹೋಗಿ ಅವರಿಗೆ ಒಂದು ಆಶೀರ್ವಾದವನ್ನ ಮಾಡಿ ಅವರ ಒಂದು ವಿಶಸ್ಸನ್ನ ತಗೊಂಡು ಅಲ್ಲಿ ಒಂದು ರೀತಿಯ ಬಾಂಡಿಂಗ್ ನ ಬೆಳೆಸುವಂತಹ ಸೋದರ ಬಿದಿಗೆ. ಇನ್ನು ತೃತೀಯ ಅಂದಾಗ ನಮ್ಗೆಲ್ಲರಿಗೂ ಗೊತ್ತು, ಚಿನ್ನದ ಅಂಗಡಿಗಳೆಲ್ಲ ಅವಾಗೆಲ್ಲ ತುಂಬಾ ಮಿಣುಕ್ತಾ ಇರುತ್ತೆ. ಯಾವುದು ತೃತೀಯ ಅಂತಂದಾಗ ನಮ್ಗೇನು ಅನ್ಸುತ್ತೆ? ಅಕ್ಷಯ ತೃತೀಯ. ಚತುರ್ಥಿ ಅಥವಾ ಚೌತಿ, ಗಣೇಶ ಚತುರ್ಥಿ, ನಮ್ಗೆಲ್ಲರಿಗೂ ಗೊತ್ತು. ಪಂಚಮಿ ಅಂತಂದಾಗ ಋಷಪಂಚಮಿ, ಋಷಿ ಪಂಚಮಿ, ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಲವಾರು ಋಷಿಗಳನ್ನ ನಾವು ಪೂಜಿಸುವಂತ, ಯಾಕೆ ನಮ್ಮ ದೇಶವೇ ಋಷಿ ಪರಂಪರೆಯಿಂದ ಬಂದಿರುವಂತಹ ಋಷಿ ಪಂಚಮಿ. ಇನ್ನು ನಿಮ್ಗೆ ಹಲವಾರು ಜನ ಗೊತ್ತಿರುತ್ತೆ, ನಾಗಪಂಚಮಿಯನ್ನ ಕೂಡ ಆಚರಿಸ್ತೀವಿ. ಷಷ್ಠಿ ಅಂತಂದಾಗ ಸ್ಕಂದ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ. ಸಪ್ತಮಿ, ರಥ ಸಪ್ತಮಿ, ಸೂರ್ಯನನ್ನ ಪೂಜಿಸಿ ನಾವು ಅಂದು ಸೂರ್ಯ ನಮಸ್ಕಾರವನ್ನ ಆಚರಿಸುವಂತಹ ದಿನ. ಅಷ್ಟಮಿ, ನಮ್ಗೆಲ್ಲರಿಗೂ ಇಷ್ಟವಾದಂತಹ ದೇವ ಅಂತಂದಾಗ ಕೃಷ್ಣ, ಕೃಷ್ಣ ಜನ್ಮಾಷ್ಟಮಿ. ನವಮಿ, ರಾಮನವಮಿ, ರಾಮನವಮಿ. ದಶಮಿ, ವಿಜಯದಶಮಿ. ಏಕಾದಶಿ, ವೈಕುಂಠ ಏಕಾದಶಿ. ದ್ವಾದಶಿ, ಉತ್ಥಾನ ದ್ವಾದಶಿ. ಉತ್ಥಾನ ದ್ವಾದಶಿ ಅಂದ್ರೆ ಈ ಇನ್ನೊಂದು 10 ದಿನಕ್ಕೆ ಬರುವಂತಹ ಈ ತುಳಸಿ ಹಬ್ಬ. ತ್ರಯೋದಶಿ, ಪ್ರದೋಷವನ್ನ ಆಚರಿಸುವಂಥದ್ದು, ಪ್ರತಿ ತಿಂಗಳಲ್ಲೂ ಆಚರಿಸುವಂಥದ್ದು. ಇನ್ನು ಅಥವಾ ತ್ರಯೋದಶಿಗೆ ಧನ್ತೆರಾಸ್, ನಾವು ಮೊನ್ನೆ ಕೂಡ ಆಚರಿಸಿದಂಥದ್ದು. ಚತುರ್ದಶಿ, ನರಕ ಚತುರ್ದಶಿ. ಹುಣ್ಣಿಮೆ ಅಂತ ಹೋದ್ರೆ ಹಲವಾರು, ಗುರುಪೂರ್ಣಿಮೆ ಹುಣ್ಣಿಮೆಯ ದಿನನೇ ಬರುತ್ತೆ, ಹೋಲಿ ಹುಣ್ಣಿಮೆಯ ದಿನನೇ ಬರುತ್ತೆ, ಈ ರೀತಿ ಹಲವಾರು ಬರ್ತಾ ಹೋಗುತ್ತೆ. ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ. ನೋಡಿ, ಯೋಚನೆ ಮಾಡಿ, ಪಾಡ್ಯ, ಬಿದಿಗೆ, ತದಿಗೆ, ನೀವು ಯಾವ ದಿನ ಹೇಳ್ತಿರೋ ಪ್ರತಿದಿನಕ್ಕೂ ಒಂದಲ್ಲ ಒಂದು, ನಾನು ಒಂದೊಂದು ಎಕ್ಸಾಂಪಲ್ ಹೇಳಿದೆ, ನೀವು ಒಂದ್ಸರಿ ಕ್ಯಾಲೆಂಡರ್ನ ನೋಡಿದ್ರೆ ಪ್ರತಿದಿನವೂ ಹಬ್ಬ ಇರುತ್ತೆ. ಯಾಕೆ ಈ ಹಬ್ಬಗಳು ಅಂದಾಗ, ಕೆಲವು ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳಾದ್ರೆ ಕೆಲವು ಹಬ್ಬಗಳು ಸ್ಥಾನೀಯ ರಾಜ್ಯ ಮಟ್ಟದಲ್ಲಿರುತ್ತೆ, ಕೆಲವು ಸೀಸನಲ್ ಅಂದ್ರೆ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಇದ್ದರೆ, ಕೆಲವು ಒಂದು ಸಿಂಬಾಲಿಕ್ ಸೂಚ್ಯವಾಗಿ ಇರುವಂತದ್ದಿರುತ್ತೆ, ಕೆಲವು ಭಗವಂತನ ಅವತಾರಗಳನ್ನ ಪೂಜಿಸುವಂತದ್ದಾದ್ರೆ, ಇನ್ನು ಕೆಲವು ನಮ್ಮ ದೇಶದಲ್ಲಿ ಬಂದ ಹೋದಂತಹ ಮಹಾಪುರುಷರನ್ನ ನೆನಪು ಮಾಡ್ಕೊಳ್ಳುವಂಥದ್ದು. ವಾಲ್ಮೀಕಿ ಜಯಂತಿ ಇರಬಹುದು, ಕನಕದಾಸರ ಜಯಂತಿ ಇರಬಹುದು, ಬಸವಣ್ಣನರ ಜಯಂತಿ ಇರಬಹುದು, ಈ ರೀತಿಯಲ್ಲಿ ಮಹಾಪುರುಷರ ಜಯಂತಿಯನ್ನು ಆಚರಿಸೋದು, ಆರಾಧನೆಯನ್ನು ಮಾಡೋದು, ಈ ರೀತಿಯಲ್ಲಿ. ಹಾಗಾಗಿ ನಿಮ್ಮ ಕ್ಯಾಲೆಂಡರ್ನಲ್ಲಿ ಒಂದು ಸರಿ ಹೋದ್ರೆ ಹಬ್ಬ ಅಂತ ಬಂದ್ರೆ ಪ್ರತಿನಿತ್ಯವೂ ಹಬ್ಬವೇ, ಪ್ರತಿನಿತ್ಯವೂ ಹಬ್ಬವೇ, ಒಂದಲ್ಲ ಒಂದು ರೀತಿಯ ಹಬ್ಬ. ಹಾಗಾಗಿ ಹಲವಾರು ಜನ ಅಂತಾರೆ, ಇವರೆಲ್ಲ ಹಬ್ಬ ಮಾಡೋದು ಸ್ವೀಟ್ ಮಾಡಕ್ಕ ಅಥವಾ ಸ್ವೀಟ್ ತಿನ್ನೋದಕ್ಕೆ ಹಬ್ಬ ಮಾಡೋದು ಅಂತ. ಆ ರೀತಿಯಲ್ಲಿ ಭಾರತ ಅಷ್ಟರ ಮಟ್ಟಿಗೆ ಸಾಂಸ್ಕೃತಿಕವಾಗಿ ಉಳಿದು ಬೆಳೆದು ಬಂದಿರುವಂಥದ್ದು ಈ ಹಬ್ಬಗಳಿಂದ. ಈ ಹಬ್ಬಗಳ ಒಂದು ಉಪಯೋಗಗಳನ್ನ ಹಲವಾರು ರೀತಿಯಲ್ಲಿ ಹೇಳ್ಬೋದು. ಅದು ನಮ್ಮ ವೈಯಕ್ತಿಕವಾಗಿ ಬೆಳವಣಿಗೆಯ ಜೊತೆಗೆ ಸಾಮಾಜಿಕವಾಗಿ ನೋಡಿದಾಗ, ಒಂದು ಹಬ್ಬ ಅಂದ ತಕ್ಷಣ ನೀವು ಏನ್ ಮಾಡ್ತೀರಿ? ಹೋಗ್ತೀರಾ, ಹೂ ತಗೊಂಡ್ಬರ್ತೀರಾ, ಹೂ ಮಾರೋ ವ್ಯಕ್ತಿಗೆ ದುಡ್ಡಾಯ್ತು. ಹಣ್ಣು ತಗೊಂಡ್ಬರ್ತೀರಾ, ಹಣ್ಣು ಮಾರುವಂತ ವ್ಯಕ್ತಿಗಾಯ್ತು. ಇನ್ನು ಅಲಂಕಾರಕ್ಕೆ ಒಂದಷ್ಟು ತರ್ತೀರಾ, ಅವ್ರಿಗಾಯ್ತು. ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯ ಹಬ್ಬಕ್ಕೆ ಸಮಾಜವನ್ನ ಒಂದು ಒಟ್ಟುಗೂಡಿಸಿಕೊಂಡು ಮಾಡಿದಾಗ ಅವರು ಬೆಳೀತಾರೆ, ನಾವು ಬೆಳಿತೀವಿ. ಆರ್ಥಿಕವಾಗೂ ಬೆಳವಣಿಗೆ ಆಗತ್ತೆ, ವೈಯಕ್ತಿಕವಾಗೂ ಬೆಳವಣಿಗೆ ಆಗತ್ತೆ, ಸಾಂಸ್ಕೃತಿಕವಾಗಿ ಅದೆಲ್ಲವೂ ಕೂಡ ಉಳಿಯುತ್ತೆ. ಈ ದೃಷ್ಟಿಯಲ್ಲಿ ಹಬ್ಬಗಳನ್ನ ಆಚರಿಸುವಂಥದ್ದು ನಮ್ಮ ದೇಶ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಹಬ್ಬಗಳ ಲಿಸ್ಟ್ ಅಲ್ಲಿ ಯಾವುದು ಹೆಚ್ಚು ದಿನಗಳ ಕಾಲ ನಡೆಯೋದು ಅಂತಂದಾಗ, ಮುಖ್ಯವಾಗಿ ನವರಾತ್ರಿ. ನವರಾತ್ರಿಯಲ್ಲಿ ನಮಗೆ ಗೊತ್ತಿರೋ 9+1 10 ದಿನ ಅದನ್ನ ನಾವು ಆಚರಿಸ್ತೀವಿ. ಹಾಗೆ ಅದನ್ನ ಬಿಟ್ಟರೆ ನಾವು ಮುಖ್ಯವಾಗಿ ನೋಡುವಂಥದ್ದು ಈ ದೀಪಾವಳಿ. ದೀಪಾವಳಿಯನ್ನ 5 ದಿನಗಳ ಕಾಲ ಆಚರಿಸ್ತೀವಿ. ದೀಪಾವಳಿಯನ್ನ 5 ದಿನಗಳ ಕಾಲ, ಮೊದಲನೇ ದಿನ ಧನ್ತೆರಾಸ್ ಅಂತ ಹೇಳಿ, 2ನೇ ದಿನ ನರಕ ಚತುರ್ದಶಿ, 3ನೇ ದಿನ ಮಹಾಲಕ್ಷ್ಮಿಯ ಪೂಜೆ, 4ನೇ ದಿನ ಬಲಿಪಾಡ್ಯಮಿ, 5ನೇ ದಿನ ಸೋದರ ಬಿದಿಗೆ. ಹಾಗಾಗಿ 5 ದಿನಗಳ ಪೂಜೆಯನ್ನ ಅಥವಾ 5 ದಿನಗಳ ವ್ರತವನ್ನ ಅಥವಾ 5 ದಿನಗಳ ಹಬ್ಬ ಯಾವುದು ಅಂತಂದಾಗ ಅದು ದೀಪಾವಳಿ. ಹಾಗಾಗಿ ದೀಪಾವಳಿ ಅನ್ನುವಂಥದ್ದು ಅತ್ಯಂತ ಒಂದು
ಎಲ್ಲ ಕಡೆಯೂ ವಿಜೃಂಭಣೆಯಿಂದ, ಹೊರಗೆ ಅಷ್ಟೇ ಅಲ್ಲ, ನಮ್ಮ

ಎಲ್ಲ ದೀಪಾವಳಿ ಅಂದ ತಕ್ಷಣ ಪಟಾಕಿ ಹೊಡೆಯೋದು, ರಾಕೆಟ್ ಹಾರಿಸೋದು ಇಷ್ಟೇ ಆಗುತ್ತೆ. ಆದರೆ ದೀಪಾವಳಿಯ ಅಂತರ್ಗರ್ಭಿತವಾದಂತಹ ಏನು ಸೂಚನೆ ಅನ್ನೋದನ್ನ ಏನು ಅಂದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ. ಆದ್ರೆ ನಾನು ನಿಮ್ಗೆ ಪ್ರಶ್ನೆ ಕೇಳೋದಂತಾಗ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಅನ್ನೋದು ಸರಿ, ಆದ್ರೆ ಕತ್ತಲಿದ್ರೆ ಪ್ರಾಬ್ಲಮ್ ಏನು? ಕತ್ತಲಲ್ಲೇ ಇದ್ರೆ ಆಯ್ತು, ಬೆಳಕಿಗೆ ಯಾಕೆ ಹೋಗ್ಬೇಕು? ನಿಮ್ಮನೆ ಪ್ರಶ್ನೆ ಕೇಳ್ತೀನಿ, ಕತ್ತಲು ಅಂದ ತಕ್ಷಣ ನಿಮ್ಗೆ ಯೋಚನೆ ಮಾಡಿ, ಗಾಢಾಂಧಕಾರ, ಕೃಷ್ಣಾಂಧಕಾರವಾಗಿ ಪೂರ್ತಿ ಕತ್ತಲು, ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳೇನು? ನಿಮ್ಗೆ ಯಾವ ರೀತಿ ಭಾವನೆ ಬರುತ್ತೆ ಕತ್ತಲು ಅಂದ ತಕ್ಷಣ? ನಿಮ್ಮ ಹೃದಯದಲ್ಲಿ ಏನನ್ಸತ್ತೆ ಅಂತಂದಾಗ, ಹಲವಾರು ಜನ ಹೇಳೋದು ಅಂದಾಗ ಭಯ, ಕತ್ತಲು ಅಂದ ತಕ್ಷಣ ಭಯ, ಯಾರು ಇಲ್ಲ ಏನು ಅಂತ. ಇನ್ನೇನ್ ಬರಬಹುದು ಕತ್ತಲು ಅಂದದ್ದು? ಹಲವಾರು ಜನರಿಗೆ ಅಸಹಾಯಕತೆ ಆಗತ್ತೆ. ಯಾಕೆ ಅಂತಂದಾಗ, ಏನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ, ಕಣ್ಣಿದೆ ಆದ್ರೆ ದೃಷ್ಟಿಗೇನು ಗೋಚರ ಆಗ್ತಾ ಇಲ್ಲ, ಕತ್ತಲಿನ ಹೇಗೆ ನಾನು ಎದುರಿಸ್ಲಿ? ಭಯ ಆಯ್ತು, ಅದರ ಜೊತೆಗೆ ಒಂದು ರೀತಿಯ ಹೆಲ್ಪ್ಲೆಸ್ನೆಸ್, ಅಸಹಾಯಕತೆ ಆಯ್ತು. ಕತ್ತಲು ಅಂದ ತಕ್ಷಣ ಒಂದು ನಿರಾಶಾ ಭಾವನೆ, ಏನ್ ಮಾಡೋದು, ಜೀವನದಲ್ಲಿ ಏನ್ ಗಳಿಸೋದು, ಏನು ಗೊತ್ತಾಗ್ತಾ ಇಲ್ಲ. ಕತ್ತಲು ಅಂದ ತಕ್ಷಣ ನನ್ನಲ್ಲಿ ಏನೇನು ಇಲ್ಲಿ ಸುತ್ತಮುತ್ತಲ ಇರುವಂತಹ ವಸ್ತುಗಳು ಇದ್ದರೂ ಕೂಡ ಕಾಣದಂತಹ ಪರಿಸ್ಥಿತಿ, ಹೌದಲ್ವೇ? ಕತ್ತಲು ಅಂದಾಗ ಕತ್ತಲಾದ ತಕ್ಷಣ ನಾವೆಲ್ಲರೂ ಏನ್ ಮಾಡ್ತೀವಿ? ಮಲಕ್ಕೊಳಕ್ ಹೋಗ್ತೀವಿ, ಅಂದ್ರೆ ಆಲಸ್ಯ, ಆಲಸ್ಯದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಕತ್ತಲು. ಈಗ ನೋಡಿದಾಗ ಪ್ರತಿಯೊಂದು ಕೂಡ ಕತ್ತಲಾದಾಗ ಎಲ್ಲರೂ ಇದ್ದಾಗ ಏನಾಗತ್ತೆ? ಭಯ, ಹೆಲ್ಪ್ಲೆಸ್ನೆಸ್ ಇದೆ, ಅಂದಾಗ ಕೋಪ ಬರುತ್ತೆ, ಕೋಪ ಬಂದು ಯಾರಿಗಾರು ಬೈಬೇಕು, ಯಾವ ಕಿರಿಚ್ಕೋಬೇಕು, ಅರಚ್ಕೊಳ್ಬೇಕು ಅಂತ ಅನ್ಸುತ್ತೆ. ಇದೆಲ್ಲ ಯಾಕೆ ಅಂದಾಗ, ಕತ್ತಲಿಗೆ ಒಂದು ಸಂಕೇತ ಅಂದಾಗ ಅಜ್ಞಾನ, ಅಜ್ಞಾನವೇ ಕತ್ತಲಿಗೆ ಸಂಕೇತ. ಹಾಗಾಗಿ ಈ ಕತ್ತಲು ಅನ್ನುವಂಥದ್ದು, ಈ ಭಯ, ಅಸಹಾಯಕತೆ, ಈ ಒಂದು ರೀತಿಯ ಕ್ರೋಧ, ಇದನ್ನೆಲ್ಲ ಉತ್ಪಾದನೆ ಮಾಡತ್ತಲ್ಲ, ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಕತ್ತಲಲ್ಲೇ ನೆಮ್ಮದಿಯಾಗಿರ್ತಾರೆ, ನೆಮ್ಮದಿಯಾಗಿದ್ಬಿಡಬಹುದು, ಬೆಳಕಿಗೆ ಯಾಕೆ ಹೋಗ್ಬೇಕು ಅಂತ ಅನ್ಸ್ಬಿಡುತ್ತೆ, ಜೀವನವೇ ನಶ್ವರ ಅನ್ನುವಂತಹ ಭಾವ ಕೂಡ ಬಂದ್ಬಿಡುತ್ತೆ ಕತ್ತಲಲ್ಲೇ ಇದ್ರೆ. ಆದ್ರೆ ಈ ಕತ್ತಲಿನಲ್ಲಿರುವಂತಹ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಾಗ, ಓ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಹಾಗಾದ್ರೆ ಇದರಿಂದ ಹೊರಗೆ ಬರಬೇಕು. ಅದಕ್ಕೆ ಒಬ್ರು ಇಂಗ್ಲಿಷ್ ನಲ್ಲಿ ಪ್ರೋವರ್ಬ್ ಹೇಳ್ತಾರೆ, ಅ ಪ್ರಾಬ್ಲಮ್ ವಿಚ್ ಇಸ್ ವೆಲ್ ಅಂಡರ್ಸ್ಟುಡ್ ಇಸ್ ಹಾಫ್ ಸಾಲ್ವ್ಡ್. ಯಾವ ಸಮಸ್ಯೆಯನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೋತಾರೋ ಅವರಿಗೆ ಪ್ರಾಬ್ಲಮ್ ಅರ್ಧ ಸಾಲ್ವ್ ಆದ ಹಾಗೆ, ಒಂದು ಉತ್ತರ ಸಿಕ್ಕದ ಹಾಗೆ ಅಂತ. ಹಾಗಾಗಿ ಕತ್ತಲಲ್ಲಿ ಇರಬಾರ್ದು ಅನ್ನೋದು ಮೊದಲು ನಮ್ಗೆಲ್ಲರಿಗೂ ಗೊತ್ತಾಗಬೇಕು. ಆಯ್ತು, ಕತ್ತಲಲ್ಲಿ ಇರೋದು ಬೇಡ, ಹಾಗಾದ್ರೆ ಏನ್ ಮಾಡೋಣ? ಈಗ ಕತ್ತಲಿನಿಂದ ಹೊರಗೆ ಬರಬೇಕು ಅಂದ್ರೆ ಏನ್ ಮಾಡೋದು? ಕತ್ತಲನ್ನ ಹೋಗಿಸ್ಬೇಕು. ನಾನೀಗ ಕತ್ತಲಲ್ಲಿ ಇದೀನಿ, ಭಯ ಆಗ್ತಾ ಇದೆ, ಕ್ರೋಧ ಬರ್ತಾ ಇದೆ, ಅಜ್ಞಾನ ಇದೆ, ಆಲಸ್ಯ ಆಗ್ತದೆ, ಇದೆಲ್ಲವೂ ಆಗ್ತಾ ಇದೆಯಲ್ಲ, ಈಗ ಕತ್ತಲಿನಿಂದ ನಾನು ಹೊರಗೆ ಬರಬೇಕು, ಏನ್ ಮಾಡ್ಲಿ ಅಂತಂದಾಗ, ಕತ್ತಲಿನಿಂದ ನಾನು ಕಸದ ಪರಕೆ ಇಟ್ಕೊಂಡು ದೂಡ್ಲ ಸಾಧ್ಯನಾ? ಆಗೋದಿಲ್ಲ. ಕತ್ತಲು ಹೋಗ್ಲಿ ಅಂತ ಹೇಳ್ಬಿಟ್ಟು ಕತ್ತಲಿನ ಜೊತೆ ಗುದ್ದಾಡ್ಲ? ಆಗೋದಿಲ್ಲ. ಕತ್ತಲಿನ ಜೊತೆ ಏನ್ ಮಾಡ್ಲಿ ಹಾಗಿದ್ರೆ? ಪ್ರಾರ್ಥನೆ ಮಾಡಿ, ಕತ್ತಲೆ ಕತ್ತಲೆ ಕತ್ತಲೆ ದಯವಿಟ್ಟು ಹೋಗು ಅಂತ ಪ್ರಾರ್ಥನೆ ಮಾಡ್ಲ? ಆಗೋದಿಲ್ಲ. ಕತ್ತಲೆ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಿ ಒಳಗಿನ ಒಂದು ಬೆಳಕನ್ನ ನೋಡುವಂತ ಪ್ರಯತ್ನ ಮಾಡ್ಲ? ಭಯದಲ್ಲಿದ್ದಾಗ ಧ್ಯಾನ ಮಾಡೋದಕ್ಕಾಗಲ್ಲ. ಹಾಗಾದ್ರೆ ಕತ್ತಲನ್ನ ಹೋಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದಾಗ, ಒಂದೇ ಸಿಂಪಲ್ ಮಾಡಬೇಕು. ಒಂದು ಜ್ಯೋತಿಯನ್ನ ಹಚ್ಚಬೇಕು, ದೀಪವನ್ನ ಹಚ್ಚಬೇಕು, ಅದು ಮ್ಯಾಚ್ ಸ್ಟಿಕ್ ಯಾವುದೇ ಮೂಲಕ ಆಗ್ಲಿ ಒಂದು ಜ್ಯೋತಿ ಬರಬೇಕು, ಬೆಳಕು ಬರಬೇಕು. ಆ ಬೆಳಕನ್ನ ತಂದ ತಕ್ಷಣ ಅಲ್ಲಿದ್ದಂತಹ ಕತ್ತಲೆ ಹೋಗಿ ಅಲ್ಲಿದ್ದಂತಹದ್ದು ಪ್ರಕಾಶ ಆಗುತ್ತೆ. ಬೆಳಕು ಅಂದ್ರೆ ಏನು ಅರ್ಥ? ಬೆಳಕಿನಲ್ಲಿದ್ದೀರಾ, ನಿಮಗೆ ಯೋಚನೆ ಮಾಡಿ, ನೀವು ಕಂಪ್ಲೀಟ್ ಬೆಳಕಿನಲ್ಲಿದ್ದೀರಿ, ಆಗ ನಿಮ್ಮ ಮನಸ್ಸಿನ ಭಾವ ಹೇಗಿರುತ್ತೆ? ಕಂಫರ್ಟೇಬಲ್ ಆಗಿರುತ್ತೆ, ಆರಾಮ್. ಹಾ, ಏನೇನು ಆಗ್ತಾ ಇದೆ ಸುತ್ತಮುತ್ತ ನನಗೆ ಗೊತ್ತು, ಎಲ್ಲೆಲ್ಲಿಂದ ಏನೇನು ಬರ್ತಾ ಇದೆ ನನಗೆ ಅರಿವಿದೆ, ಒಂದು ಅವೇರ್ನೆಸ್ ಇರುತ್ತೆ. ಸೆಕೆಂಡ್, ಕ್ಲಾರಿಟಿ ಇರುತ್ತೆ, ನಾನು ಎಲ್ಲಿ ಹೋಗಬೇಕು, ಯಾವ ದೃಷ್ಟಿಯಲ್ಲಿ ಇರಬೇಕು, ಯಾವ ಕಡೆ ಹೋದ್ರೆ ನನಗೆ ಸರಿಯಾಗತ್ತೆ, ಯಾವ ಕಡೆ ಹೋದ್ರೆ ನನಗೆ ಆಪತ್ತು ಬರುತ್ತೆ, ಇದೆಲ್ಲವೂ ಕೂಡ ಬೆಳಕಿದ್ದಾಗ ಆಗುತ್ತೆ. ಅಷ್ಟೇ ಅಲ್ಲದೆ ಕ್ಲಾರಿಟಿ ಆಫ್ ವಿಷನ್, ನನ್ನ ಜೀವನಕ್ಕೆ ಒಂದು ದೃಷ್ಟಿ ಸಿಗತ್ತೆ. ಇದೆಲ್ಲವೂ ಯಾವುದರಿಂದ ಬರುತ್ತೆ? ಜ್ಞಾನದಿಂದ ಬರುತ್ತೆ. ಹಾಗಾಗಿ ಕತ್ತಲು ಅನ್ನೋದು ಅಜ್ಞಾನವಾದ್ರೆ ಬೆಳಕು ಅನ್ನುವಂಥದ್ದು ಜ್ಞಾನ. ಆ ಕತ್ತಲನ್ನ ಹೋಗಿಸೋದಕ್ಕೆ ಹೇಗೆ ಬೆಳಕೇ ಬೇಕೋ, ಅಜ್ಞಾನವನ್ನ ಹೋಗಿಸ್ಲಿಕ್ಕೆ ಬೇಕಾಗೋದು ಒಂದೇ ಒಂದು ಜ್ಞಾನ. ಹಾಗಾಗಿ ನಾವೆಲ್ಲರೂ ಕೂಡ ಬೇರೆ ಬೇರೆ ಶಾಲೆಗಳಲ್ಲಿ ಕಲಿತಾ ಇರೋರು ಏನಕ್ಕಾಗಿ ನಾವು ಹಾತೊರಿತಾ ಇದ್ದೀವಿ ಅಂದಾಗ, ನಮ್ಮಲ್ಲಿ ಹೃದಯದಲ್ಲಿ ಇರುವಂತಹ ಕತ್ತಲೆಯನ್ನ ಹೋಗಿಸಿ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋದಂಥದ್ದು ಮುಖ್ಯ. ಅದನ್ನ ಹೇಳ್ತಾ ಇದ್ರೆ, ಅಜ್ಞಾನವೇ ಅಂಧಕಾರ, ಸುಜ್ಞಾನವೇ ಬೆಳಕು. ತುಂಬಾ ಒಳ್ಳೆಯ ಮಾತು. ಈ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಫೆಸ್ಟಿವಲ್ಸ್ಗಳು ಕೂಡ, ನಮ್ಮ ಎಲ್ಲ ಹಬ್ಬಗಳು ಕೂಡ ಈ ಒಂದು ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗೋದೆ. ನಿಮ್ಗೆ ಅನ್ನಿಸ್ತಾ ಇಲ್ವಲ್ಲ, ದೀಪಾವಳಿ ಮಾತ್ರ ಹಾಗಲ್ವಾ ಅಂತ? ಇಲ್ಲ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದು, ಎಲ್ಲರಿಗೂ ಗೊತ್ತಿರುವಂತ ಒಂದು ವೇದ ಮಂತ್ರ ಯಾವುದು ಅಂತಂದಾಗ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಈ ಮೂರು ಸಾಲನ್ನ ನೋಡಿ, ಕತ್ತಲಿಂದ ಬೆಳಕಿನೆಡೆಗೆ ಅಂತ ಇವತ್ತು ನನಗೆ ಕೊಟ್ಟುವಂತ ಟಾಪಿಕ್ ಯಾವುದಂದ್ರೆ ಮಧ್ಯದ್ದು ಏನು, ತಮಸೋಮ ಜ್ಯೋತಿರ್ಗಮಯ.
ತಮಸ್ಸಿನಿಂದ

ಜ್ಯೋತಿಯ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ. ಅದರ ಮೊದಲನೇದೇನು? ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದ ಕಡೆಗೆ. ಯಾವುದು ಸರಿಯಲ್ಲವೋ ಅದನ್ನ ಬಿಟ್ಟು ಸರಿಯ ಮಾರ್ಗದ ಕಡೆಗೆ ನಡೆಯೋದು ಮೊದಲನೇ ಹೆಜ್ಜೆ ಆದ್ರೆ, ಎರಡನೇದು ಕತ್ತಲಿನಿಂದ ಬೆಳಕಿನೆಡೆಗೆ, ಮೂರನೇದು ಮೃತ್ಯೋರ್ಮ ಅಮೃತಂಗಮಯ ಅಂದ್ರೆ ಮೃತ್ಯುವೆಯಿಂದ ಅಮೃತತ್ವದ ಕಡೆಗೆ. ಯಾವುದು ಸಾವು ಅಂತದಿದೆಯೋ ಆ ಸಾವನ್ನ ಮೀರಿದಂತಹ ಒಂದು ತತ್ವವನ್ನ ಅರ್ಥ ಮಾಡ್ಕೊಳ್ಳೋ ಕಡೆಗೆ ಹೋಗುವಂತಹ ದೃಷ್ಟಿಯಿಂದ ಪ್ರತಿಯೊಂದು ಹಬ್ಬವೂ ಕೂಡ ನಡೀತಾ ಇದೆ. ಪ್ರತಿಯೊಂದು ಆಚರಣೆಗಳು ಕೂಡ ಹೀಗೆ, ಪ್ರತಿಯೊಂದು ಸಂಪ್ರದಾಯ ಸಂಸ್ಕೃತಿ ನಮ್ಮ ಭಾರತದಲ್ಲಿರೋದು ಇದಕ್ಕಾಗೆ. ಆದರೆ ಇದು ನಮ್ಮಂತ ಶಾಲಾ ಮಕ್ಕಳುಗಳಿಗೆ ಯಾವ ರೀತಿ ಉಪಯುಕ್ತವಾಗಬಹುದು, ಯಾವ ರೀತಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದಾಗ, ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತು ನಾನು ದೀಪಾವಳಿಯಲ್ಲಿ ನಿಮಗೆ ಗೊತ್ತಿರುವಂತಹ ಕಥೆಗಳನ್ನೇ ಅದನ್ನ ಜೀವನಕ್ಕೆ ಹೊಂದಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಾವು ನಮ್ಗೆ ಆಗ್ಲೇ ನೋಡಿದ ಹಾಗೆ ಈ ದೀಪಾವಳಿ ಅನ್ನುವಂಥದ್ದು 5 ದಿನದ ಹಬ್ಬ ಆಗಿರೋದ್ರಿಂದ ಮೊಟ್ಟ ಮೊದಲ ದಿನ ಯಾವುದು ಅಂದಾಗ ಧನ್ತೆರಾಸ್ ಅಂತ ನಾವೆಲ್ಲರೂ ಕೂಡ ಓದಿದ್ದೀವಿ, ಕೇಳಿದ್ದೀವಿ. ಅದರ ಜೊತೆಗೆ ನಾವು ಸ್ಟೇಟಸ್ ಅಲ್ಲಿ ಕೂಡ ವಾಟ್ಸ್ಆಪ್ ನ ಸ್ಟೇಟಸ್ ನಲ್ಲಿ, ಫೇಸ್ಬುಕ್ ನಲ್ಲಿ ಎಲ್ಲ ಕಡೆ ನಾವು ಈ ಸರಿ ಹಾಕೊಂಡಿರ್ತೀವಿ 4-5 ದಿನದ ಹಿಂದೆ. ಏನು ಅಂದಾಗ ಹಲವಾರು ದಿನ ಧನ್ತೆರಾಸ್ ಅಂತ ಅಂದಾಗ ಅವತ್ತು ಧನ ಬಂದು ಸೇರುವಂತಹ ದಿನ ಅಂತ ಅನ್ಕೊಂಡಿದ್ದಾರೆ. ಖಂಡಿತ ಹೌದು, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ, ತಪ್ಪಿಲ್ಲ. ಆದರೆ ಅದರ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಅದರ ಹಿನ್ನೆಲೆಯಾದಂತಹ ಒಂದು ಕಥೆಯನ್ನ ನೋಡೋಣ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದಾನೊಂದು ಕಾಲದಲ್ಲಿ, ಎಷ್ಟು ಹಿಂದೆ ಅಂತ ಹೇಳಕ್ಕಾಗದಲ್ಲಿರುವಷ್ಟು ಹಿಂದಿನ ಕಾಲದಲ್ಲಿ ದೇವತೆಗಳು ಮತ್ತು ಅಸುರರು ಅವರಿಗೆ ಒಂದು ಅಮೂಲ್ಯವಾದಂತಹ ರತ್ನ ಯಾವುದು ಅಂತಂದಾಗ ಅಮೃತ. ಆ ಅಮೃತ ಅನ್ನುವಂಥದ್ದು ಬೇಕಾಗಿದೆ. ಆ ಅಮೃತವನ್ನ ಪಡೆಯೋದಕ್ಕೆ ಇಬ್ಬರೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ, ದೇವತೆಗಳು ರಾಕ್ಷಸರು ಇಬ್ಬರೂ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ಗೊತ್ತಾಯಿತು ಅದು ಒಂದು ಸಾಗರದಲ್ಲಿದೆ, ಸಮುದ್ರದಲ್ಲಿ ಇದೆ. ಸಮುದ್ರದಲ್ಲಿರೋದನ್ನ ತೆಗೆಯೋದು ಹೇಗೆ ಅಂತಂದಾಗ ಮಂಥನ ಮಾಡಬೇಕು. ಮಂಥನ ಮಾಡೋದು ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಮೊಸರನ್ನ ಕಡಿತಾ ಕಡಿತಾ ಕಡಿತಾ ಅಲ್ಲೇ ಇರುವಂತಹ ಬೆಣ್ಣೆ ಹೊರಗೆ ಬರುತ್ತೋ ಹಾಗೆ ಸಮುದ್ರವನ್ನ ಕಡಿಬೇಕು, ಸಮುದ್ರವನ್ನ ಮಂಥನ ಮಾಡಬೇಕು. ಮಂಥನ ಮಾಡಿದಾಗ ಆ ಸಮುದ್ರದ ಆಳದಲ್ಲಿರುವಂತಹ ಅನರ್ಘ್ಯವಾದಂತಹ ವಸ್ತುಗಳೆಲ್ಲವೂ ಕೂಡ ಹೊರಗೆ ಬರುತ್ತೆ. ಹಾಗಾಗಿ ಅಲ್ಲಿ ಮಂಥನ ಮಾಡೋಣ ಅಂತ. ಅದಕ್ಕೆ ಸಮುದ್ರದ ಹೆಸರೇ ರತ್ನಾಕರ ಅಂತ. ಅಂದ್ರೆ ನಮಗೆ ಯಾವ್ಯಾವುದು ವ್ಯಾಲ್ಯೂಯಬಲ್, ಯಾವ್ಯಾವುದು ಮೌಲ್ಯಯುತವಾಗಿದೆಯೋ ಅದೆಲ್ಲವೂ ಕೂಡ ಸಮುದ್ರದಲ್ಲಿ ಸಿಗತ್ತೆ. ಹಾಗಾಗಿ ಅದನ್ನ ಮಂಥನ ಮಾಡೋಣ ಅಂತ ಹೇಳಿ ಇಬ್ರು ಒಂದು ಟ್ರೀಟಿ ಮಾಡಿಕೊಂಡು, ಒಪ್ಪಂದ ಮಾಡಿಕೊಂಡು ಇಬ್ಬರು ಕೂಡ ವರ್ಕ್ ಮಾಡೋಣ ಅಂತಾರೆ. ಹಾಗಾಗಿ ಒಂದು ಮಂದಾರ ಪರ್ವತವನ್ನ ತಂದು ಅದನ್ನ ಮತ್ತನಾಗಿ ಮಾಡಿ ವಾಸುಕಿ ನಾಗನನ್ನ ಕರೆದು ಅವನನ್ನ ಹಗ್ಗವನ್ನಾಗಿ ಮಾಡಿ ಒಂದು ಕಡೆ ಅಸುರರು ಒಂದು ಕಡೆ ದೈವತೆಗಳು ಇಬ್ಬರು ಕೂಡ ಆ ಮಂಥನವನ್ನ ಮಾಡ್ತಾ ಇದಾರೆ. ದಿನಗಳು ಕಳೆದುವು, ವಾರಗಳು ಕಳೆದುವು, ತಿಂಗಳುಗಳು ಕಳೆದುವು, ಏನೂ ಬರ್ತಾ ಇಲ್ಲ. ಆದರೆ ಯಾವ ಉದ್ದೇಶಕ್ಕಾಗಿ ಬಂದಿದಾರೋ ಅವ್ರು ಬಿಡಬಾರದು ಅಂತ ಹೇಳಿ ಮತ್ತೆ ಮಾಡ್ತಾ ಇದಾರೆ. ಆಗ ಇವ್ರಿಗೆ ಅನ್ನಿಸ್ತು ಅಸುರರಿಗೆ, ನಮಗೆ ಬಾಲದ ಕಡೆ ಇದೆಯಲ್ಲ, ದೇವತೆಗಳು ಮಾತ್ರ ಮುಖದ ಕಡೆ ಇಟ್ಕೊಂಡಿದ್ದಾರೆ, ಸರ್ಪದ ಮುಖದ ಕಡೆಗೆ. ಹಾಗಾಗಿ ಅವ್ರು ಯಾಕೆ ಮುಖದ ಕಡೆ ಇರಬೇಕು, ನಾವ್ಯಾಕೆ ಬಾಲದ ಕಡೆ ಇರಬೇಕು, ನಾವೇ ಹಾಗಾದ್ರೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ದೇವತೆಗಳನ್ನ ಕೇಳಿದ್ರು. ನಾವು ಮುಂದೆ ಹೋಗ್ಬೇಕು, ನಾವು ಮುಖದ ಹತ್ರ ಇರ್ತೀವಿ, ನೀವೇ ಬಾಲ ಇಟ್ಕೊಳ್ಳಿ ಅಂತಂದ್ರು. ದೇವತೆಗಳಂದ್ರು ಆಯ್ತು ನಿಮ್ ಇಷ್ಟ ಅಂತ ಹೇಳಿದ್ರು, ಬಿಟ್ಕೊಟ್ರು. ಹಾಗೆ ಮತ್ತೆ ಮಾಡಿದ್ರು, ದಿನ ವಾರ ತಿಂಗಳು ಕಲಿತು. ಹಾಗೆ ಮಾಡ್ತಾ ಏನಾಯ್ತು ಅಂತನಾಗ ಮೊಟ್ಟ ಮೊದಲು ಸುಸ್ತಾಯ್ತು ವಾಸುಕಿಗೆ. ವಾಸುಕಿ ಅಷ್ಟು ದಿನದಿಂದ ಕಷ್ಟಪಟ್ಟಿದಂತಹ ಕಷ್ಟ ಹೃದಯಾಂತರಾಳದಲ್ಲಿ ದೇಹದಿಂದ ಒಳಗಿಂದ ಹಾಲಾಹಲವಾಗಿ ಭಗ್ ಅಂತ ಹೊರಗೆ ಬಂತು ಬಾಯಿಂದ. ಬಾಯಿ ಮುಂದೆ ಯಾರಿದ್ರು? ಇವಾಗ ಅಸುರರಿದ್ರು, ಅವರೆಲ್ಲರೂ ಕೂಡ ನಾಶವಾಗ್ತಾ ಇದಾರೆ. ಹಾಗಂತ ಇಬ್ಬರು ಒಪ್ಪಂದಕ್ಕೆ ಬಂದಿದ್ದಲ್ಲ, ಈಗ ಹಾಲಾಹಲ ಬಂದ್ಬಿಟ್ಟಿದೆ, ಯಾರು ತಗೊಳ್ಳೋದು ಅಂತಂದಾಗ ಶಿವನನ್ನ ಬೇಡಿದ್ರು. ಶಿವ ಭೋಲಾಶಂಕರನಂತೆ ಬಂದು ಆ ವಿಷವನ್ನ ತಗೊಂಡು ವಿಷಕಂಠನಾಗಿ ಹೋದ ಅಂತ ಕಥೆ. ಆದ್ರೆ ಅಲ್ಲಿಗೆ ನಿಲ್ಲ, ಅದಾದ್ರೆ ಮತ್ತೆ ಮಂಥನವನ್ನ ಮಾಡಿದ್ರು ಹಲವಾರು ಅನರ್ಘ್ಯ ವಸ್ತುಗಳು ಬರ್ತಾ ಕೆಲವು ವಸ್ತುಗಳ ನಂತರ ಒಬ್ಬ ದಿವ್ಯವಾದಂತಹ ಪ್ರಕಾಶಮಾನವಾದಂತಹ ಒಬ್ಬ ವ್ಯಕ್ತಿ, ದಿವ್ಯ ವ್ಯಕ್ತಿ ಬಂದ. ನೋಡ್ತಾರೆ ಬೆಳಗ್ತಾ ಇದ್ದಾನೆ, ಕೈನಲ್ಲಿ ಅಮೃತ ಕಳಶ. ಇವ್ರು ಯಾವುದಕ್ಕಾಗಿ ಕಾದಿದ್ರು ಆ ಅಮೃತ ಕಳಶವನ್ನ ಕೈನಲ್ಲಿ ಹಿಡಿದು ಬರ್ತಾ ಇದ್ದಾನೆ ಆ ಒಂದು ಕಮಂಡಲುವಿನಲ್ಲಿ. ಹಾಗೆ ಇನ್ನೊಂದು ಕೈನಲ್ಲಿ ಏನಿದೆ ಅಂತಂದಾಗ ಒಂದಷ್ಟು ಸಸ್ಯ ಮೂಲಿಕೆಗಳು ಇದೆಲ್ಲವನ್ನು ಹಿಡ್ಕೊಂಡು ಬಂದಿದ್ದಾನೆ. ಯಾರಪ್ಪ ಇಂಥ ಅದ್ಭುತವಾದಂತಹ ವ್ಯಕ್ತಿ ಅಂತಂದಾಗ ಅಲ್ಲಿ ಬರುವಂಥದ್ದು ಧನ್ವಂತರಿ ಅಂತ. ಆ ಧನ್ವಂತರಿ ಈ ಅಮೃತ ಕಳಶವನ್ನು ತಂದ ದಿನ ಧನ್ತೆರಾಸ್. ನಾವೆಲ್ಲರೂ ಕೂಡ ಏನ್ಕೊಂಡಿದೀವಿ, ಧನ್ತೆರಾಸ್ ಅಂದ್ರೆ ಧನ ಬರುವಂತಹ ದಿನ ಅಂತ. ಆದ್ರೆ ನಿಜವಾಗಿ ನೋಡಿದಾಗ ಧನ್ತೆರಾಸ್ ಅಂದ್ರೆ ಧನ್ವಂತರಿ ಅಮೃತ ಕಲಶವನ್ನ ಹಿಡಿದು ಬಂದಂತಹ ದಿನ. ಆದ್ರಿಂದನೇ ಧನ ಅನ್ನುವಂಥದ್ದು ಸಂಪತ್ತು, ಭಾಗ್ಯ. ಆದ್ರೆ ನಮ್ಮ ಭಾರತೀಯರನ್ನ ಕೇಳಿ, ಮಕ್ಕಳನ್ನ ಕೇಳಿ, ಯಾವುದು ಅತಿ ಮುಖ್ಯವಾದ ಭಾಗ್ಯ ಅಂದಾಗ ಆರೋಗ್ಯವೇ ಭಾಗ್ಯ. ಯೋಚನೆ ಮಾಡಿ, ನಿಮ್ಗೆ ಅದ್ಭುತವಾದಂತ ಎಷ್ಟೆಷ್ಟು ಬೇಕೋ ಸಂಪತ್ತನ್ನ ಕೊಡ್ತೀವಿ, ಆದ್ರೆ ICU ಅಲ್ಲಿ ಇರ್ಬೇಕು ಅಂದ್ರೆ ಏನ ಹೇಗಿರುತ್ತೆ ಜೀವನ? ICU ಅಲ್ಲಿ ಬಿದ್ದಿರ್ಬೇಕು. ನಿಮ್ದು ಜಮೀನಿದೆ, ನಿಮ್ಗೆ ದೊಡ್ಡ ದೊಡ್ಡ ಬಂಗ್ಲೆ ಇದೆ, ನಿಮ್ಗೆ ದೊಡ್ಡ ದೊಡ್ಡ ಕಾರು ಇದೆ, ಎಲ್ಲವೂ ಇದೆ. ಆದ್ರೆ ನೀವು ICU ನಲ್ಲೋ ಪೇಷಂಟ್ ಆಗಿ ಬೆಡ್ ಪೇಷಂಟ್ ಆಗಿದ್ರೆ ಹೇಗಿರುತ್ತೆ?
ಹಾಗಾಗಿ ಮೊಟ್ಟ ಮೊದಲು ಮುಖ್ಯವಾಗಿ ಈ ದೀಪಾವಳಿಯಲ್ಲಿ ಕಲಿಬೇಕಾದಂಥದ್ದು ಆರೋಗ್ಯ.

ಆರೋಗ್ಯವೇ ಭಾಗ್ಯ. ನಮ್ಮ ಜೀವನ ಏನಾಗಿರ್ಬೇಕು, ಆರೋಗ್ಯ ಭಾಗ್ಯ ಬರಲಿ ಅಂತ ಹೇಳಿ ಪರಮಾರ್ಥನನ್ನ ಪ್ರಾರ್ಥನೆ ಮಾಡೋದು ಒಂದ್ ಕಡೆ, ಆದ್ರೆ ಅದ್ರ ಕಡೆಗೆ ನಾವು ನಡಿಬೇಕು. ಯೋಗವನ್ನ ಮಾಡುವಂಥದ್ದು, ವ್ಯಾಯಾಮವನ್ನ ಮಾಡುವಂಥದ್ದು, ಆಟವನ್ನ ಆಡುವಂಥದ್ದು, ನಮ್ಮ ಜೀವನ ಶೈಲಿಯಲ್ಲಿ ಏನನ್ನ ತಿಂತೀವಿ, ಎಷ್ಟನ್ನ ತಿಂತೀವಿ, ಯಾವಾಗ ತಿಂತೀವಿ, ಆಹಾರ ವಿಹಾರ ವಿಚಾರ ಈ ಮೂರನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಧನ್ತೆರಾಸ್ ಅನ್ನುವಂಥದ್ರ ಹಬ್ಬದ ಒಂದು ಸಾರ್ಥಕತೆ ಆಗುತ್ತೆ. ಆಗ ನಾವು ಆರೋಗ್ಯದಿಂದ ಇದ್ದು ನಮ್ಮ ಆಹಾರ ವಿಹಾರ ವಿಚಾರ ಚೆನ್ನಾಗಿದ್ದಾಗ ನಿಜವಾದ ಅದು ನಮಗೆ ಬೇಕಾಗಿರುವಂತಹ ಧನವೂ ಕೂಡ ನಮ್ಮ ಜೀವನಕ್ಕೆ ಬರುತ್ತೆ. ಹಾಗಾಗಿ ಮೊಟ್ಟ ಮೊದಲ ಧನ್ತೆರಾಸ್ ಕಥೆಯಿಂದ ಕಲಿಬೇಕಾದಂಥದ್ದೇನು, ಆರೋಗ್ಯವನ್ನ ಸಂಪಾದಿಸೋಣ. ಆರೋಗ್ಯವನ್ನ ಸಂಪಾದಿಸಿ ಆ ಆರೋಗ್ಯವನ್ನ ಧನಾರ್ಜನೆಯನ್ನ ಮಾಡೋಣ. ಆ ಧನಾರ್ಜನೆ ಧರ್ಮದ ರೀತಿಯಲ್ಲಿದ್ದು ಬೇರೆಯವ್ರಿಗೆ ದಾನ ಮಾಡುವಂಥದ್ದಾಗಲಿ. ಇದು ಮೊಟ್ಟ ಮೊದಲ ದಿನದ ಧನ್ತೆರಾಸ್ ಕಥೆ. ಅವತ್ತದೆಲ್ಲ ಮುಗೀತು. ನೆಕ್ಸ್ಟ್ ದಿನ ನಾವೇನ ಆಚರಿಸಿದ್ವಿ ಅಂತಂದಾಗ ನರಕ ಚತುರ್ದಶಿ. ನರಕ ಚತುರ್ದಶಿಯನ್ನ ಆಚರಿಸಿದ್ವಿ. ನರಕ ಚತುರ್ದಶಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಕತೆ ಏನು ಅಂತಂದಾಗ, ನರಕಾಸುರ ಅನ್ನುವಂತಹ ಒಬ್ಬ ಮಹಾ ಅಸುರ ರಾಕ್ಷಸ ಇದ್ದ. ಅವನು ಇಡೀ ಭೂಮಂಡಲವನ್ನ ಆಡ್ತಾ ಇದ್ದ, ಆಯ್ತು ಆಳ್ಕೊಳ್ಳಿ ಅಂತಿದ್ದು. ಆದರೆ ಅವನಿಗೆ ಆ ಅಧಿಕಾರದ ಬಗ್ಗೆ ಎಷ್ಟರ ಮಟ್ಟಿಗೆ ಮೋಹ, ಎಷ್ಟರ ಮಟ್ಟಿಗೆ ದಾಹ ಬಂತು ಅಂದ್ರೆ, ಇವತ್ತಿನ ನಾವು ಪೊಲಿಟಿಷಿಯನ್ಸ್ ನೋಡ್ತೀವಲ್ಲ, ನನಗ್ ಬೇಕು ಪವರ್, ನನಗ್ ಬೇಕು ಪವರ್ ಅಂತ, ಅದರ ನೂರರಷ್ಟು ಆಸೆ, ಅದರ ನೂರರಷ್ಟು ಮಹತ್ವಾಕಾಂಕ್ಷೆ. ನಾನು ಈ ಭೂಮಿಯನ್ನಷ್ಟೇ ಅಲ್ಲ, ಪಾತಾಳವನ್ನು ಆಳಬೇಕು, ದೇವಲೋಕವನ್ನು ಆಳ್ಬೇಕು ಅಂತ ಹೇಳಿ, ಮೂರು ಲೋಕವನ್ನು ಆಳಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷೆಯಿಂದ ಹಲವಾರು ಕಡೆಯಿಂದ ಪ್ರಯತ್ನವನ್ನು ಮಾಡ್ತಿದ್ದ. ಹೋಗಿ ದೇವತೆಗಳ ವಿರುದ್ಧ ಫೈಟ್ ಮಾಡುವಂಥದ್ದು, ಎಲ್ಲರನ್ನು ಹಿಂಸೆ ಮಾಡುವಂಥದ್ದು, ಭೂಮಿಯಲ್ಲಿರುವಂತಹ ಜನರನ್ನ ನರಳಿಸುವಂಥದ್ದು. ಹಾಗೆ ಅಲ್ಲಿ ಹೋದಾಗ 16,000 ಜನ ಮಹಿಳೆಯರನ್ನ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಎಲ್ಲರನ್ನು ಕಿಡ್ನಾಪ್ ಮಾಡ್ಕೊಂಡ್ಬಂದು ತನ್ನ ಒಂದು ಕಾರಾಗೃಹದಲ್ಲಿ ಇಟ್ಟು ಅವ್ರನ್ನ ಭೋಗಿಸೋದಕ್ಕೆ ಶುರು ಮಾಡಿದ್ದ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ರು ಅನ್ಕೋತಿದ್ರು, ಅಯ್ಯೋ ಏನಪ್ಪ ಕಾಲ ಬಂತು ಹೀಗೆ, ಒಬ್ರು ಇವತ್ ನಾವೇ ನೋಡಿ ಯೋಚನೆ ಮಾಡಿ, ಒಂದು ಹೆಣ್ಣಿಗೆ ಯಾರಿಗಾರು ಅನ್ಯಾಯ ಆದ್ರೆ ಅಯ್ಯೋ ಎಂಥ ಕಾಲ ಬಂತಿದ್ದೀವಿ. 16,000 ಹೆಣ್ಣನ್ನ ಕರ್ಕೊಂಡು ಹೋಗೋದ್ರ ಜೊತೆಗೆ ಹೋಗ್ತಾ ಇದ್ದಾಗ ಅದಿತಿ ಅಂತ ಒಬ್ಬ ಮಹಾಮಾತೆ ಇದ್ಲು, ಅವಳ ಕಿವಿಯಲ್ಲಿ ಅದ್ಭುತವಾದಂತಹ ಓಲೆಗಳು ಹೊಳಿತಾ ಇದ್ವು. ಅದನ್ನ ನೋಡಿ ಕಿವಿಯಿಂದ ಕಿತ್ಕೊಂಡು ನನಗೂ ಬೇಕು ಚೆನ್ನಾಗಿರೋದೆಲ್ಲವೂ ಅಂತ ಹೇಳಿ ಹೊರಟ. ಯಾವ್ಯಾವ್ದು ಜಗತ್ನಲ್ಲಿ ಚೆನ್ನಾಗಿದೆಯೋ ಅದೆಲ್ಲವೂ ನನ್ನದಿರಬೇಕು ಅಂತ. ಇದೇ ರೀತಿ ನಮಗೆ ಗೊತ್ತಿರೋ ಹಾಗೆ ಹಿಟ್ಲರ್ ಕೂಡ ಇದ್ದಿದ್ದು. ಹಿಟ್ಲರ್ ಏನು ಜಗತ್ತಿನಲ್ಲಿರುವಂತಹ ಒಳ್ಳೊಳ್ಳೆದೆಲ್ಲವೂ ಕೂಡ ನನ್ನ ಹತ್ರ ಇರಬೇಕು ಅಂತ ಅವನು ಯಾವ ರೀತಿ ಮಾಡಿದ್ನೋ, ಹಾಗೆ ಅಸುರನಾಗಿದ್ದಂತಹ ನರಕಾಸುರ ಕೂಡ ಎಲ್ಲವನ್ನ ತಗೊಂಡು ನನ್ನ ಹತ್ರ ಇರಬೇಕು, ನನ್ನ ಹತ್ರ ಇರಬೇಕು ಅಂತ ಹೇಳಿ ಪ್ರಾಗ್ಜ್ಯೋತಿಷ ನಗರ ಅನ್ನುವ ಒಂದು ಕಡೆ ಇದ್ದ. ಇದೆಲ್ಲವೂ ಆಗಿ ಕಿವಿಯೆಲ್ಲ ಕಿತ್ಕೊಂಡು ಹೋಗಿ ರಕ್ತ ಬರುವಂತಹ ಸಂದರ್ಭದಲ್ಲಿ ಅವಳು ಅಧಿದೇವಿ ಹೋಗಿ ಸತ್ಯಭಾಮಿ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ನೋಡಮ್ಮ ಈ ರೀತಿ ಆಗೋ ಇದೆ ಜಗತ್ತು, ಏನ್ ಮಾಡೋದು ಅಂತ. ಸತ್ಯಭಾಮೆ ನೋಡಿ ನೊಂದು ಬೆಂದು ಕೃಷ್ಣನ ಕಡೆ ಒಂದ್ಸರಿ ನೋಡ್ತಾಳೆ. ಕೃಷ್ಣನ ಕಡೆ ನೋಡಿದ ತಕ್ಷಣ ಕೃಷ್ಣ ಅಂತಾರೆ, ನೀನು ಹಲವಾರು ದಿನದಿಂದ ಬಯಸ್ತಾ ಇದ್ದೀಯಲ್ಲ, ನೀನು ಕೂಡ ಬಂದು ಯುದ್ಧ ಸಮರದಲ್ಲಿ ನಿಲ್ಲಬೇಕು ಅಂತ, ಬಾ ಹೋಗೋಣ ಅಂತ ಹೇಳಿ ಕೃಷ್ಣ ಮತ್ತು ಸತ್ಯಭಾಮೆ ಗರುಡನ ಏರಿ ಪ್ರಾಗ್ಜ್ಯೋತಿಷ ನಗರಕ್ಕೆ ಹೊರಡ್ತಾರೆ. ನಮ್ಗೆ ಇಲ್ಲಿ ಗೊತ್ತಾಗತ್ತೆ, ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ದೇಶದಲ್ಲಿ ಬರೀ ಯಾವತ್ತು ಕೂಡ ಅಡಿಗೆ ಮನೆಗೆ ಸೀಮಿತರಾಗಿಲ್ಲದೆ, ಬರೀ ಒಗ್ಗರಣೆ ಹಾಕೋದಕ್ಕೆ ಸೀಮಿತರಾಗಿಲ್ಲದೆ, ಒಂದು ಸಂಗ್ರಾಮ ಅಂತ ಬಂದ್ರೆ ಮುಂದೆ ನಿಲ್ತಾ ಇದ್ರು. ನಮ್ಗೆ ಈಗ ಕೂಡ ರೀಸೆಂಟ್ ಆಗಿ ಗೊತ್ತಿದೆ, ಆಪರೇಷನ್ ಸಿಂಧೂರ್ ಆದಾಗ ಅದರದನ್ನೆಲ್ಲ ಬ್ರೀಫಿಂಗ್ ಮಾಡಕ್ ನಮ್ಗೆ ಯಾರು ಬಂದಿದ್ದು, ಹೆಣ್ಮಕ್ಳು ಬಂದ್ರು, ಹೆಣ್ಮಕ್ಳು ಸೈನ್ಯದಲ್ಲಿದ್ದಾರೆ. ಆ ರೀತಿಯಲ್ಲಿ ಸತ್ಯಭಾಮೆ ಮತ್ತು ಕೃಷ್ಣ ಗರುಡನ ಏರಿ ಹೋಗ್ತಾರೆ. ಆದರೆ ನರಕಾಸುರನಿಗೆ ಒಂದು ವರ ಇದ್ದಿದ್ದೇನಂತ ಅಂದ್ರೆ, ಅವನು ಯಾರ ಹತ್ರನೂ ಸಾಯಬಾರದು, ಭೂದೇವಿ ಹತ್ರನೇ ಸಾಯ್ಬೇಕು, ತನ್ನ ತಾಯಿ ಹತ್ರನೇ ಸಾಯ್ಬೇಕು ಅಂತ. ಹಾಗಾಗಿ ಕೃಷ್ಣ ಬರ್ತಿದ್ದ ನೋಡಿ, ಏ ಕೃಷ್ಣ ನನಗೇನ್ ಮಾಡಕ್ ಸಾಧ್ಯ, ಏನೋ ಮಾಡೋದಕ್ಕಾಗಲ್ಲ, ಅವನ ಒಂದು ಸರ್ವೆಂಟ್ ನ ಇದ್ದ, ಸೇವಕ ಇದ್ದ ಮುರ ಅಂತ, ಅವನ್ನ ಕಳಿಸ್ಬಿಟ್ಟು ಹೋಗು ಫೈಟ್ ಮಾಡು ಅಂದ. ಮುರ ಬಂದ ಫೈಟ್ ಮಾಡಕ್ ನಿಂತ, ಕೃಷ್ಣನ ಮುಂದೆ ನಿಲ್ಲೋದಕ್ ಸಾಧ್ಯವೇ? ಕೃಷ್ಣ ಒಂದೇ ಸರಿ ಹೊಡೆದು ಸಾಯಿಸ್ದ. ಆಮೇಲೆ ನರಕಾಸುರನೇ ಬಂದ. ಹಲವಾರು ದಿನಗಳ ಕಾಲ ಯುದ್ಧ ನಡೀತಾ ಇದೆ, ಸತ್ಯಭಾಮೆ ಫೈಟ್ ಮಾಡ್ತಾ ಇದ್ದಾಳೆ, ಆದ್ರೆ ನೂರಕ್ಕೆ ನೂರು ಮನ್ಸು ಕೊಡ್ತಾ ಇಲ್ಲ. ಒಂದು ರೀತಿಯ ಮಾತೃವಾತ್ಸಲ್ಯ ಅವಳಲ್ಲಿ ಕಾಣ್ತಾ ಇದೆ, ಯಾಕಂದ್ರೆ ಅವಳು ಭೂದೇವಿಯ ಒಂದು ಅವತಾರವೇ ಅಂತ ಹೇಳಿ, ಒಂದು ರೀತಿಯ ಮಾತೃವಾತ್ಸಲ್ಯ ಇರೋದ್ರಿಂದ ಅವನ್ ಕೆಟ್ಟವನು ಅಂತ ಆದ್ರೂ ಕೂಡ ಯಾಕೋ ಮನಃಪೂರ್ವಕ ಆಡ್ತಾ ಇಲ್ಲ, ಮನಃಪೂರ್ವಕವಾಗಿ ಯುದ್ಧ ಮಾಡ್ತಾ ಇಲ್ಲ, ಮನಃಪೂರ್ವಕವಾಗಿ ಅವನು ಸಂಹಾರ ಮಾಡ್ತಾ ಇಲ್ಲ. ನೋಡ್ತಾ ಇದ್ದಾನೆ, ದಿನಗಳು ಕಳೀತಾ ಇದೆ, ವಾರಗಳು ಕಳೀತಾ ಇದೆ, ಕೃಷ್ಣ ಅನ್ಸರಿ ನೋಡ್ತಾನೆ ಯಾಕೆ ಹೀಗ್ ಮಾಡ್ತಿದ್ದಾಳೆ, ಯಾಕಂದ್ರೆ ವರ ತಗೊಂಡ್ರಿಂದ ಕೃಷ್ಣ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸರಿ ಒಂದು ಬಾಣ ಬರುತ್ತೆ, ಕೃಷ್ಣನ ಮೇಲೆ ಬೀಳತ್ತೆ, ಕೃಷ್ಣ ಮೂರ್ಛೆ ತಪ್ಪಿ ಬಿದ್ದ್ಬಿಡ್ತಾನೆ. ಸತ್ಯಭಾಮೆ ನೋಡ್ತಾನೆ, ಹೀಗೂ ಉಂಟಾ, ಕೃಷ್ಣನಂತ ಕೃಷ್ಣ ಜಗದೋದ್ಧಾರಕ ಬೀಳೋದುಂಟ ಅಂತ ಹೇಳಿ ತನ್ನ ಪತಿಗೆ ಆಗಿದ್ದು ನೋಡಿ ಆಕ್ರೋಶದಿಂದ ಒಂದು ಹೊಡೆತ ಕೊಡ್ತಾಳೆ. ನರಕಾಸುರನ ಸಂಹಾರ ಆಗತ್ತೆ. ಸಂಹಾರ ಆಯ್ತು ಅಂತ ಈ ಕಡೆ ತಿರುಗಿ ನೋಡಿದ್ರೆ ಕೃಷ್ಣ ಆರಾಮಾಗಿ ಎದ್ದು ನಗ್ನಗ್ತಾ ಇರ್ತಾನೆ. ನಿನ್ನ ಪ್ರೇರೇಪಣೆ ಮಾಡೋದಕ್ಕೆ, ನಿನ್ನಲ್ಲಿ ಆ ಧರ್ಮ ಜಾಗೃತಿಯನ್ನ ಮಾಡಿ, ಅಸುರ ಎಂಥವನೇ ಆಗ್ಲಿ, ನಮ್ಮವನೇ ಆಗ್ಲಿ ಬೇರೆಯವನೇ ಆಗ್ಲಿ, ಹೊಡೆದು ಬಿಸಾಕ್ಬೇಕು, ಆ ನೀತಿಯನ್ನ ಕಲಿಸೋದಕ್ಕೆ ನಾನು ನೀತಿಯ ನಾಟಕ ಆಡಿದೆ ಅಂತ ಹೇಳಿ ಮತ್ತೆ ಬರ್ತಾನೆ. ಆಗ ನರಕಾಸುರನ ವಧೆ ಆಗತ್ತೆ. ಹಲವಾರು ವಾರಗಳು ನಡೆದಂತಹ ಆ ಒಂದು ಯುದ್ಧ ಸಂಗ್ರಾಮದಲ್ಲಿ ಕೃಷ್ಣ ಮತ್ತು ಸತ್ಯಭಾಮೆಯ ಒಂದು ದೇಹ ರಕ್ತದಿಂದ ತುಂಬಿರುತ್ತೆ. ದೇಹದ ಮೇಲೆಲ್ಲ ಹಲವಾರು ರಕ್ತ ಎಲ್ಲ ಆಗಿಲ್ಲ,
ಕೊಳಚೆ ಲಾಗಿರುತ್ತೆ, ಅವರು ವಾಪಸ್

ದ್ವಾರಕೆ ಬಂದಾಗ ಅವರಿಗೆ ಎಣ್ಣೆ ನೀರನ್ನು ಸ್ನಾನ ಮಾಡಿಸಿ ಆ ಮೇಲಿನ ಒಂದು ಹಲವನ್ನ ಹೋಗಲಾಡಿಸ್ತಾರೆ. ಆ ದೃಷ್ಟಿಯಿಂದ ನಾವು ಕೂಡ ಇವತ್ತು ನರಕ ಚತುರ್ದಶಿಯಿಂದ ಏನ್ ಮಾಡ್ತೀವಿ, ಎಣ್ಣೆ ನೀರನ್ನು ಸ್ನಾನ ಮಾಡ್ತೀವಿ. ಅದು ಕೃಷ್ಣನಲ್ಲಿದ್ದಂತಹ ಹೊರಗಿನ ದೇಹದ ಒಂದು ಮಲವನ್ನ ಹೋಗಲಾಡಿಸಕ್ಕೆ ಆ ಕಾಲದಲ್ಲಿ ಮಾಡಿದ್ರೆ, ನಾವು ನಮ್ಮ ಹೃದಯದಲ್ಲಿರುವಂತಹ ಅಂತರಂಗ ಶುದ್ಧಿಯನ್ನ ಮಾಡಿಕೊಳ್ಳೋದಕ್ಕೆ ನಾವು ಮಾಡಬೇಕಾದ್ದು ಅಭ್ಯಂಜನ ಸಾಕ ಸ್ನಾನ. ಒಂದು ಅದು ಆರೋಗ್ಯದ ದೃಷ್ಟಿಯಿಂದ ಆಯುರ್ವೇದದ ದೃಷ್ಟಿಯಿಂದ ಅದು ದೇಹಕ್ಕೆ ಒಳ್ಳೇದು ಕೊಡುತ್ತೆ, ಆದ್ರೆ ದೇಹಕ್ಕಷ್ಟೇ ಅಲ್ಲದೆ ನಾವು ಮಾಡಬೇಕಾಗಿರುವಂತಹದ್ದು ಮನಸ್ಸಿನಲ್ಲಿರುವಂತಹ ಒಂದು ಕೊಳೆಯನ್ನ ಹೋಗಲಾಡಿಸುವಂಥದ್ದು. ಯಾಕೆ ಎಲ್ಲರ ಹೃದಯದಲ್ಲೂ ನರಕ ಇದ್ದಾಗಿದೆ. ನರಕ ಅಂತಂದ್ರೆ ಕೆಟ್ಟ ಒಂದು ಯೋಚನೆಗಳು, ಕೆಟ್ಟ ಒಂದು ಚಿಂತನೆಗಳು, ಕೆಟ್ಟ ಒಂದು ಮನೋಭಾವಗಳು ಎಲ್ಲರಲ್ಲೂ ಕೂಡ. ಆ ಮುರ ಅನ್ನುವಂಥವನ್ ಏನು ಅಂತಂದಾಗ ನಮ್ಮ ಹೃದಯದಲ್ಲಿರುವಂತಹ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದೆಲ್ಲವನ್ನು ಕೂಡ ನಮ್ಮಲ್ಲೂ ಇದೆ. ಅದನ್ನ ಹೋಗಲಾಡಿಸ್ಬೇಕು ಅಂದಾಗ ಕೃಷ್ಣ ಮತ್ತು ಸತ್ಯಭಾಮೆ ಅಲ್ಲಿ ಹೇಗ್ ಬಂದ್ರು, ಹಾಗೆ ನಮ್ಮ ಹೃದಯದಲ್ಲಿ ಆ ಒಂದು ಪರಮಾತ್ಮ ಶಕ್ತಿ ಎರಡೂ ದಿಕ್ಕಿನಿಂದ ಬಂದು ಅದನ್ನ ಫೈಟ್ ಮಾಡಿದಾಗ ಆ ದೃಷ್ಟಿಯಲ್ಲಿ ಆಗತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ನರಕಾಸುರನ ಸಂಹಾರವನ್ನ ಮಾಡಿ ನಾವು ಪುನೀತರಾಗುವಂತಹ ದಿನ ಯಾವ್ದಾಗ ನರಕ ಚತುರ್ದಶಿ. ನರಕಾಸುರ ಸಂಹಾರ ಹೊರಗಲ್ಲ, ಹೃದಯದಲ್ಲಿ. ಇದು ಎರಡನೇ ದಿನ. ಇನ್ನು ಮೂರನೇ ದಿನ ಅಂತ ಬಂದಾಗ ಮಹಾಲಕ್ಷ್ಮಿ ಪೂಜೆ. ಮಹಾಲಕ್ಷ್ಮಿಯು ಕೂಡ ನಮ್ಗೆ ಆಗ್ಲೇ ಹೇಳಿದ ಹಾಗೆ ಸಮುದ್ರ ಮಂಥನದಲ್ಲಿ ಜನನವನ್ನಾಳಿ ವೈಕುಂಠದಲ್ಲಿ ಇರುವಂತಹ ವಿಷ್ಣುವಿನ ಪತ್ನಿಯಾದದು. ಒಂದು ದಿನ ಮಹಾಲಕ್ಷ್ಮಿಗೆ ಅನ್ಸತ್ತೆ, ನಾನು ನನಗಿವತ್ತು ಯಾಕೋ ಕರುಣಾರಸ ತುಂಬಾ ಬರ್ತಾ ಇದೆ, ಯಾರಿಗಾರು ಒಬ್ರಿಗೆ ನಾನು ಅತಿ ಹೆಚ್ಚು ದಾನವನ್ನ, ಅತಿ ಹೆಚ್ಚು ಅನುಗ್ರಹವನ್ನ, ಕೃಪೆಯನ್ನ ಮಾಡಬೇಕು ಅಂತ ಇದ್ದೀನಿ, ಯಾರಿಗ ಮಾಡ್ತೀನಿ ಅಂತಂದಾಗ ವಿಷ್ಣು ಕೇಳ್ತಾನೆ, ಯಾರಿಗ ಮಾಡ್ತೀಯಾ ಅಂತ. ಭೂಲೋಕದಲ್ಲಿ ಯಾರು ಅತಿ ಸ್ವಚ್ಛವಾಗಿ, ಶುಭ್ರವಾಗಿ, ಶುದ್ಧವಾಗಿದ್ದಾರೋ ಅವರಿಗೆ ನಾನು ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ ಭೂಲೋಕಕ್ಕೆ ಬಂದು ಸಂಚಾರ ಮಾಡ್ತಾಳಂತೆ. ಪ್ರತಿ ಪ್ರತಿ ಊರಿಗೆ, ಪ್ರತಿ ಪ್ರತಿ ರಾಜ್ಯಕ್ಕೆ, ಪ್ರತಿ ಪ್ರತಿ ಕೇರಿಗೆ ಹೋಗಿ ಎಲ್ಲವನ್ನ ನೋಡ್ತಾ ಇದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಅಶುಚಿ, ಕೊಳೆ, ಅಶುದ್ಧತೆ ಇದೇ ತುಂಬಿದೆ. ಯಾರೂ ಇಲ್ವಲ್ಲ, ಯಾರೂ ಇಲ್ವಲ್ಲ ಅಂತ ಅವಳು ಅನುಗ್ರಹ ಮಾಡಬೇಕಾಗಿ ಬಂದಿರುವಂತಹ ತಾಯಿ ಎಲ್ಲೂ ಕಾಣಿಸ್ತಾ ಇಲ್ಲ. ಕೊನೆಗೆ ಯಾವುದೋ ಒಂದು ಮನೆ ನೋಡ್ತಾಳೆ, ಅತೀ ಶುದ್ಧವಾಗಿರುತ್ತೆ. ಅಲ್ಲಿ ಅವಳು ತೀರ್ಮಾನ ಮಾಡ್ತಾಳೆ, ಇಲ್ಲಿ ಕರುಣಿಸ್ಬೇಕು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಮನೆಯೇನೋ ಶುದ್ಧವಾಗಿದೆ, ಆದರೆ ಮನಸ್ಸು ಶುದ್ಧವಾಗಿಲ್ಲ, ಅಲ್ಲೂ ಕೊಡೋದಿಲ್ಲ. ಆಗ ವಾಪಸ್ ಬಂದು ಎಲ್ಲಿ ಎಲ್ಲಿ ಎಲ್ಲಿ ಅಂತ ಹೋಗ್ತಾಗ ಒಬ್ಬರ ಸಂತರ ಮನೆ ಸಿಗತ್ತೆ, ಅಲ್ಲಿ ಹೋಗಿ ತನ್ನ ಒಂದು ಅನುಗ್ರಹವನ್ನ ಕೊಡ್ತಾಳೆ. ಹಾಗಾಗಿ ಇವತ್ತು ಕೂಡ ಮಹಾಲಕ್ಷ್ಮಿಯ ಪೂಜೆ ದಿನ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಜೆ ಆದಾಗ ಎಲ್ಲರೂ ಕೂಡ ಮನೆಯನ್ನ ಕ್ಲೀನ್ ಮಾಡ್ತೀವಿ, ಹೊರಗೆ ರಂಗೋಲಿಯನ್ನ ಹಾಕ್ತೀವಿ, ಹೊರಗೆ ಬೆಳಕನ್ನ ದೀಪವನ್ನ ಇಡ್ತೀವಿ. ಯಾಕಂದ್ರೆ ಅಲ್ಲೂ ಕೂಡ ರಾತ್ರಿ ಬಂದಿಲ್ಲು, ಏನ್ ಮಾಡ್ತಿದಾರೆ ಜನ ನೋಡೋದಕ್ಕೋಸ್ಕರ. ಬೆಳಕನ್ನ ಇಟ್ಟು ತಾಯಿ ನಮ್ಮನೆಗೆ ಬಾ, ನಮ್ಮನೆಗೆ ಬಾ, ನಮ್ಮನೆಗೆ ಬಾ ಅಂತ ಹೇಳಿ ಶುದ್ಧವಾಗಿ ಇಡ್ತೀವಿ. ಆದರೆ ಮಹಾಲಕ್ಷ್ಮಿ ದೇವಿ ಶುದ್ಧತೆಯನ್ನ ನೋಡ್ತಾಳೆ, ಆದರೆ ಯಾವ ಶುದ್ಧತೆ ಅಂದಾಗ ಹೊರಗಿನ ಶುದ್ಧತೆಯನ್ನ ನೋಡೇ ನೋಡ್ತಾಳೆ, ಆದರೆ ಹೊರಗಿನ ಶುದ್ಧತೆ ಅಷ್ಟೇ ಅಲ್ಲದೆ ಒಳಗಿನ ಶುದ್ಧತೆಯನ್ನು ನೋಡ್ತಾಳೆ. ಅದೇ ಬಸವಣ್ಣನವರು ಹೇಳಿದ್ದು, ಕೊಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಹಾಗಾಗಿ ಬಹಿರಂಗ ಶುದ್ಧಿಗಾಗಿ ನಾವು ಸ್ನಾನ, ಸಾಬೂನು ಇದನ್ನೆಲ್ಲ ಉಪಯೋಗಿಸೋಣ. ಮನೆಯ ಶುದ್ಧಿಗಾಗಿ ನಾವು ಏನೇನ್ ಬೇಕು, ಫಿನಾಯಿಲ್ಲೋ ಅದು ಏನೇನು ಉಪಯೋಗಿಸ್ತೀವೋ ಉಪಯೋಗಿಸೋಣ. ಆದರೆ ಮನಸ್ಸಿನ ಶುದ್ಧಿಯನ್ನ ಮಾಡಿಕೊಂಡಾಗ ಅಲ್ಲಿ ದೇವಿಯ ಅನುಗ್ರಹ ಆಗತ್ತೆ. ಅದಕ್ಕಾಗಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನ ತಂದಾಗ ಏನು ಅಂತಂದಾಗ ಹೊರಗಿನ ಶುದ್ಧಿ, ಒಳಗಿನ ಶುದ್ಧಿ ಎರಡೂ ಮುಖ್ಯ. ಇದರ ಜೊತೆಗೆ ನಾವು ಅವತ್ತೇ ಕೂಡ ನಮ್ಗೆ ಗೊತ್ತಿರೋ ಹಾಗೆ ನೀವೆಲ್ಲರೂ ಕೂಡ ನವರಾತ್ರಿಯ ದಿನ ಬಂದಾಗ ವಿಜಯದಶಮಿಯಿಂದ ಯಾಕೆ ಆಚರಿಸ್ತಾರೆ ಅಂದಾಗ ರಾಮ ರಾವಣರ ಯುದ್ಧ ನಡೀತು, ರಾಮ ರಾವಣನ ಸಂಹಾರ ಮಾಡಿ ಧರ್ಮ ಅಧರ್ಮದ ವಿರುದ್ಧ ಗೆದ್ದಂತಹ ದಿನ ವಿಜಯದಶಮಿ ಅಂತ ಕೇಳಿದ್ದೀರಿ. ಆದ್ರೆ ಅಲ್ಲಿ ನಡೀತು, ಇದೆಲ್ಲ ನಡೀತು, ರಾಮ ರಾವಣ ಯುದ್ಧ ಎಲ್ಲ ನಡೆದಿದ್ದು ಲಂಕೆಯಲ್ಲಿ ನಡೀತು. ಲಂಕೆಯಲ್ಲಿ ಅದಾದ ನಂತರ ಸೀತೆಯನ್ನ ಕರ್ಕೊಂಡು ಬಂದು ಆ ಪುಷ್ಪಕ ವಿಮಾನದಲ್ಲಿ ಬಂದು ವಾಪಸ್ ಬರ್ತಾ ಬರ್ತಾ ಬರ್ತಾ ನಮ್ಮ ಕರ್ನಾಟಕ ಕಿಷ್ಕಿಂಧ ಅಲ್ಲಿ ಒಂದಷ್ಟು ಜನನ ಹತ್ತಿಸ್ಕೊಂಡು ಪುಷ್ಪಕ ವಿಮಾನದಿಂದ ವಾಪಸ್ ಬಂದು ಚಿತ್ರಕೂಟ ಪಂಚವಟಿಗೆ ಬಂದು ಭರತನನ್ನ ಮಿಲನ ಮಾಡಿ ಭರತನ ಜೊತೆ ಅಯೋಧ್ಯೆಗೆ ರಾಮ ಲಕ್ಷ್ಮಣೆ ಸೀತೆ ಮೂರೂ ಜನ 14 ವರ್ಷಗಳ ಕಾಲ ವನವಾಸ ಮಾಡಿ ಮುಗಿಸಿ ಬಂದ ನಂತರ ಅವರು ಎಂಟರ್ ಆಗ್ತಾರೆ ಅಯೋಧ್ಯೆಗೆ. ಅವರೆಲ್ಲರೂ ಬರ್ತಾ ಇದ್ದಾರೆ. ರಾಮ ಲಕ್ಷ್ಮಣ ಸೀತೆ ಎಂಥ ತ್ಯಾಗವನ್ನ ಮಾಡಿದ್ರು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಎಲ್ಲವನ್ನ ಮಾರನೇ ದಿನ ರಾಜನಾಗಬೇಕಾಗಿದ್ದವನು ಎಲ್ಲವನ್ನ ತ್ಯಾಗ ಮಾಡಿ ಕಾಡಿಗೆ ಹೋದನ್ನಲ್ಲ 14 ವರ್ಷಗಳ ಕಾಲ ಆದ್ಮೇಲೆ ಬರ್ತಾ ಇದ್ದಾನೆ ಅಂತ ಹಲವಾರು ಜನ ಸ್ವಾಗತಿಸಿದ್ರೆ ಇನ್ನಷ್ಟು ಜನ ಅಲ್ಲ ಕಳಿಸಿದ್ದು ರಾಮನನ್ನ, ಆದ್ರೆ ಸೀತೆಯು ಕೂಡ ಸಹಧರ್ಮಚಾರಿಣಿ ಅಂತ ಹೇಳಿ ಅವನ ಜೊತೆ ಹೋದಲ್ಲ, ವಾವ್ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವರನ್ನು ಸ್ವಾಗತಿಸಕ್ಕೆ. ರಾಮ ಸೀತೆ ಗಂಡ ಹೆಂಡತಿ ಸರಿ, ಆದರೆ ಲಕ್ಷ್ಮಣ ಯಾಕೆ ಹೋಗ್ಬೇಕಾಗಿತ್ತು? ಲಕ್ಷ್ಮಣ ರಾಮ ಮತ್ತು ಸೀತೆಗೆ ಸೇವಕನಾಗಿ ಹೋಗಿ 14 ವರ್ಷಗಳ ಕಾಲ ಸೇವೆಯನ್ನ ಮಾಡದಲ್ಲ, ಅವನ ಒಂದು ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಇಡೀ ಅಯೋಧ್ಯೆಯ ಜನ ಸಾವಿರಾರು ದೀಪಗಳನ್ನ ಮನೆಯ ಮುಂದೆ ಇಟ್ಟು ಅವರನ್ನ ವೆಲ್ಕಮ್ ಮಾಡಿಕೊಂಡು ಸ್ವಾಗತಿಸುವಂತಹ ದಿನ ಯಾವ್ದಾಗಿತ್ತು ಅಂದ್ರೆ ಈ ದಿನ ಮಹಾಲಕ್ಷ್ಮಿ ಅಮಾವಾಸ್ಯೆ. ನಾವ್ ಯಾವ್ದು ಹೇಳ್ತೀವಿ ಅದು ಅಮಾವಾಸ್ಯೆ ಅಂದ್ರೆ ಅತಿ ಕತ್ತಲು. ಅದನ್ನ ವೆಲ್ಕಮ್ ಮಾಡೋದು ಯಾವ್ದಿಂದ? ಬೆಳಕಿನಿಂದ.
ಅಲ್ಲಿವರೆಗೂ

ಕತ್ತಲಿತ್ತು. ರಾಮ ಬಂದ ನಂತರ ಅಯೋಧ್ಯ ಅಂದ್ರೆ ರಾಮ ಜನ್ಮ ಭೂಮಿ ಅಷ್ಟೇ ಅಲ್ಲದೆ ರಾಮ ರಾಜ್ಯವಾಗಿ ಬದಲಾಗುವಂತಹ ಕಾಲ ಬಂತು ಅನ್ನೋಂತಹ ದೃಷ್ಟಿಯಿಂದ ಅಲ್ಲಿ ನಾವು ನೋಡುವಂಥದ್ದು ಅವತ್ತು ಇನ್ನೊಂದು ಕತೆ, ರಾಮನ ಒಂದು ಅಯೋಧ್ಯೆಗೆ ಬಂದಂತಹ ದಿನ. ಅದಾದ ನಂತರ ಮುಂದಿನ ದಿನ ಯಾವುದು, ಬಲಿಪಾಂಡ್ಯ. ನಮಗೆಲ್ಲರಿಗೂ ಕೂಡ ಬಲಿಯ ಕಥೆ ಗೊತ್ತೇ ಇದೆ. ಬಲಿಚಕ್ರವರ್ತಿ ಇಡೀ ಭೂಮಿಯನ್ನ ಆಳ್ತಾ ಇದ್ದ, ಅತ್ಯಂತ ಧಾರ್ಮಿಕವಾಗಿ ಅತ್ಯಂತ ಒಳ್ಳೆಯವನಾಗಿ ಚೆನ್ನಾಗಿ ಆಳ್ತಾ ಇದ್ದ.

ರಾಜ್ಯವನ್ನ ವಿಸ್ತಾರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಎಲ್ಲವನ್ನ ಪಡ್ಕೊಂಡ, ಎಲ್ಲರನ್ನು ಚೆನ್ನಾಗೂ ನೋಡ್ಕೊಳ್ತಾ ಇದ್ದ, ಕೆಟ್ಟ ಮನುಷ್ಯ ಏನಲ್ಲ. ಆದರೆ ಇದನ್ನ ಪಡ್ಕೊಂಡ ನಂತರ ಅವನಲ್ಲಿ ಒಂದು ರೀತಿಯ ಗರ್ವ ಬಂತು, ನಾನು ಅಸುರ, ನಾನು ಒಳ್ಳೆ, ಅವನು ಒಳ್ಳೆಯವನೇ, ಆದರೆ ನಮ್ಮ ಒಂದು ಏನಿದೆ ಪೀಳಿಗೆ ಇದೆ, ನಮ್ಮ ಒಂದು ವಂಶ ಏನಿದೆ ಇದೇ ಇಡೀ ಮೂರು ಲೋಕವನ್ನು ಆಳಬೇಕು ಅಂತ ಹೇಳಿ ಮೂರು ಲೋಕಕ್ಕೆ ಆಕ್ರಮಣ ಮಾಡಕ್ ಶುರು ಮಾಡಿದ. ಒಂದು ಕಡೆ ಯುದ್ಧದ ರೀತಿಯಲ್ಲಿ ಆಕ್ರಮಣ, ಇನ್ನೊಂದು ಕಡೆ ಯಜ್ಞದ ರೀತಿಯಲ್ಲಿ ಆಕ್ರಮಣ. ಯುದ್ಧದಲ್ಲಿ ಬಲಶಾಲಿಯಾಗಿ ಹಲವಾರು ಜನರನ್ನು ಸೋಲಿಸಿ ಗೆಲ್ತಾ ಇದ್ದ, ಇನ್ನೊಂದು ಯಜ್ಞವನ್ನ ಮಾಡ್ತಾ ಮಾಡ್ತಾ ಇಡೀ ಮೂರು ಲೋಕಕ್ಕೂ ನಾನೇ ಇಂದ್ರನಾಗಬೇಕು, ಬಲಿ ಇರೋನು ಬಲೀಂದ್ರನಾಗಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ. ಒಳ್ಳೆಯವನೇನೋ ಸರಿ, ಮಹತ್ವಾಕಾಂಕ್ಷೆಯೂ ಸರಿ, ಆದರೆ ಯಾವಾಗ ಒಂದು ಕಾಸ್ಮಿಕ್ ಕಾರ್ಡರಲ್ಲಿ ಅಂದ್ರೆ ಜಗತ್ತಿನ ಒಂದು ನಿಯಮದಲ್ಲಿ ಏರುಪೇರಾಗತ್ತೋ ಅವಾಗ ದೇವತೆಗಳೆಲ್ಲರೂ ಕೂಡ ಹೋಗಿ ನೋಡು ಈ ರೀತಿ ಆಗ್ತದೆ, ಈಗ ಬಲಿ ಏನೋ ಒಳ್ಳೆಯವನು ತೊಂದರೆ ಇಲ್ಲ, ಆದರೆ ಮುಂದಿನ ವಂಶಸ್ಥರು ಯಾವ ರೀತಿ ಇರ್ತಾರೆ ಗೊತ್ತಿಲ್ಲ. ಅಸುರ ಪರಂಪರೆಯಲ್ಲಿ ಎಲ್ಲರೂ ಯಾವ್ಯಾವ ರೀತಿ ಬಂದ್ರು ಅಂತ ನಾವೇ ನೋಡಿದೀವಿ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಈ ರೀತಿ ಎಲ್ಲ ಬಂದಿದ್ದಾರೆ. ಹಾಗಾಗಿ ಏನಾರು ಮಾಡಬೇಕು ಅಂತ ಹೇಳಿ ವಿಷ್ಣುವನ್ನ ಕರೀತಾರೆ. ವಿಷ್ಣು ತನ್ನ ಅವತಾರವನ್ನ ಎತ್ತಿ ಬರ್ತಾನೆ, ಒಂದು ಸಣ್ಣ ಬಾಲಕನಾಗಿ, ನಿಮಗಿಂತ ಚಿಕ್ಕ ಹುಡುಗನಾಗಿ, 6-7 ವರ್ಷದ ಹುಡುಗನಾಗಿ ಬರ್ತಾನೆ. ವಾಮನ ಅಂದ್ರೆ ಅತಿ ಚಿಕ್ಕ ಬಾಲಕನಾಗಿ ಬರ್ತಾನೆ, ಬಂದು ಆ ಯಜ್ಞ ನಡೀತಾ ಇರುವಂತಹ ಶಾಲೆಗೆ ಬರ್ತಾನೆ. ಅಲ್ಲಿ ಹಲವಾರು ಯಜ್ಞಗಳನ್ನು ನಡೀತಾ ಇದೆ. ಯಜ್ಞ ಆದ್ಮೇಲೆ ದಕ್ಷಿಣೆ ಅಥವಾ ದಾನವನ್ನು ನೀಡೋದು ಒಂದು ರೂಢಿ, ಅಂದ್ರೆ ಯಾರೇ ಬಂದು ಯಾರು ಕೊಡಬೇಕು ಅನ್ನೋದು, ಬರೀ ಅವ್ರಿಗೆಲ್ಲ ಬಲಿ ಹಲವಾರು ತನ್ನ ಹತ್ರ ಇದ್ದಂತಹ ಸಂಪತ್ತನ್ನ ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ. ಈ ವ್ಯಕ್ತಿ ಬರ್ತಾ ಇದೆ ನೋಡಿ, ವಾಮನ ಬರ್ತಾ ಇದೆ ನೋಡಿ, ಆ ತೇಜಸ್ಸು ನೋಡಿ ಬಲಿಗೆ ಅನ್ಸುತ್ತೆ, ವಾಹ್ ಎಂಥ ಒಬ್ಬ ತೇಜಸ್ವಿ ವ್ಯಕ್ತಿ, ಅವನನ್ನು ವೆಲ್ಕಮ್ ಮಾಡಕ್ ಅಂತ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಕರ್ಕೊಂಡು ಬರ್ತಾನೆ. ನೀವೇನ್ ಬೇಕು ಕೇಳಿದ, ಕೊಡ್ತೀನಿ ಅಂತ. ಆಗ ಆ ವಾಮನ ಕೇಳ್ತಾನೆ, ನನಗೆ ಬೇಕಾಗಿರೋದು 3 ಹೆಜ್ಜೆಯಾಗುವಷ್ಟು ನೆಲ ಅಷ್ಟು ಸಾಕು ಅಂತ. ಹಾಗಂತೆ 3 ಹೆಜ್ಜೆನ, ನನ್ನದು ಇಡೀ ಭೂಮಂಡಲ, ಇಡೀ ತ್ರಿಭುವನವನ್ನೇ ಗೆಲ್ಲೋದಕ್ಕೆ ಇಷ್ಟು ಪ್ರಯತ್ನ ಮಾಡ್ತಿದ್ದೀನಿ, 3 ಎಲ್ಲ ಕೇಳ್ಬೇಡಿ, ಜಾಸ್ತಿ ಕೇಳಿ, ನನಗೆ ಏನ್ ಬೇಕಾದ್ರೂ ಕೊಡ್ತೀನಿ. ಪಕ್ಕದಲ್ಲೇ ಇದ್ದಂತಹ ಆಚಾರ್ಯರು ಹೇಳ್ತಾರೆ, ಬೇಡ ಬೇಡ ಬೇಡ, ಏನೋ ಇಲ್ಲಿ ಒಂಥರ ತಿಳ್ಕೋಬೇಕಿದೆ, ಯಾಕೋ ಇದು ಗೊತ್ತಾಗ್ತಲ್ಲ, ಇಂಥ ತೇಜಸ್ವಿ ವ್ಯಕ್ತಿ ಇದೆ ಅಂದ್ರೆ ಏನೋ ತಿಳ್ಕೋಬೇಕು ಅಂತ. ಅವನಂತಾರೆ, ನನ್ನ ವಿರುದ್ಧ ಯಾರಾಗತ್ತೆ, ನಾನು ಏನನ್ ಬೇಕಾದ್ರೂ ಗೆಲ್ತೀನಿ, ನಾನು ಯಾರನ್ನು ಬೇಕಾದ್ರೂ ಗೆಲ್ತೀನಿ, ನನಗೆ ಗೊತ್ತಿರುವ ಏನು ಅಂತ, ನಾನು ಬಲೀಂದ್ರನಾಗ ಹೊರಟಿರು ಅಂತ ಹೇಳಿ ತನ್ನ ಅಹಂಕಾರ ದರ್ಪ ಗರ್ವದಿಂದ ಎಲ್ಲವನ್ನು ಗಳಿಸ್ತೀನಿ ಅಂತ ಕೂತಿರ್ತಾನೆ. ಆಗ ಬಲಿ ಕೇಳಿದ್ದನ್ನ ವಾಮನ ಒಪ್ಪಿಕೊಂಡು, ಆಯ್ತು ನನಗೆ ಬೇಕಾಗಿರೋದು 3 ಹೆಚ್ಚು ಕೊಡಬೇಡ ಅಂತ. ಆಯ್ತು, ಯಾ ಎಲ್ಲಿ ಬೇಕು 3 ತಗೊಳ್ಳಿ ಅಂತ. ತಕ್ಷಣ ತಗೊಳ್ಳಿ ಅಂದ ತಕ್ಷಣ ಆ ವಾಮನ ಇದ್ದಂಥವನು ತ್ರಿವಿಕ್ರಮನಾಗಿ ಬೆಳೀತಾ ಹೋಗ್ತಾನೆ. ತ್ರಿವಿಕ್ರಮ ಅಂತಂದಾಗ 3 ಲೋಕವು, ಅವನ ತಲೆ ಕಾಲು ಏನು ಕಾಣಿಸ್ತಿಲ್ಲ, ಅಷ್ಟು ವಿಸ್ತಾರವಾಗಿ. ನಾವು ಹನುಮಂತ ಬೆಳೆದ ಅಂತ ಕೇಳಿದೀವಲ್ಲ, ಅದರ 100ರಷ್ಟು, ಅದರ 1000ರಷ್ಟು, ಅದರ 1,00,000ರಷ್ಟು ವಿಸ್ತಾರವಾಗಿ ಬೆಳಿತಾನೆ. ಮೊದಲನೇ ಹೆಜ್ಜೆಯನ್ನ ಇಡೀ ಅಂತರಿಕ್ಷವನ್ನ ಅಳಿತಾನೆ. ಅಂತರಿಕ್ಷ ಅಂದ್ರೆ ಇಡೀ ಆಕಾಶ, ಆಕಾಶಕ್ಕೆ ಅಂತ ಒಂದು ಜಾಗ ಇಲ್ಲ, ಎಲ್ಲ ಕಣ್ಣಿಗೆ ಕಾಣುವಂತದ್ದು ಎಲ್ಲವನ್ನು. ಎರಡನೇದನ್ನ ಭೂಮಿಯನ್ನ ಅಳಿತಾನೆ. ಇದನ್ನ ಒಂದೊಂದು ಕಡೆ ಮೊದಲ ಭೂಮಿಯನ್ನ ಅಳೆದು ಎರಡನೇ ಆಕಾಶ ಅಂತ ಹೇಳ್ತಾರೆ. ಇನ್ನು ಈ ಅಂತರಿಕ್ಷವೂ ಆಯ್ತು, ಭೂಮಂಡಲವೂ ಆಯ್ತು, 3ನೇದನ್ನ ಎಲ್ಲಿಡ್ಲಿ ಅಂತ ಕೇಳಿದಾಗ ಆಗ ಬಲಿಗೆ ಗೊತ್ತಾಗತ್ತೆ, ಇಷ್ಟವರೆಗೂ ನನಗೆ ಯಾಕೆ ಈ ಪ್ರಾಬ್ಲಮ್ ಬಂತು ಅಂದಾಗ ತನ್ನಲ್ಲಿರುವಂತಹ ಅಹಂಕಾರದಿಂದ ಬಂತು, ತನ್ನಲ್ಲಿರುವಂತಹ ದರ್ಪದಿಂದ ಬಂತು. ಹಾಗಾಗಿ ಈ ಎರಡನ್ನೂ ಕೂಡ ಕೊಟ್ಟಂತಹ ಕೊಟ್ಟೆ ಅನ್ನುವಂತಹ ಭಾವ ಇದೆಯಲ್ಲ ಅಹಂಕಾರ, ಅದಕ್ಕಾಗಿ ನನ್ನ ಮೇಲೆ ಇಡು ತಂದೆ ಅಂತಂತಾನೆ. ಅಲ್ಲಿಯವರೆಗೂ ಅಸುರನಾಗಿದ್ದ, ನಾನು ಗೆಲ್ತೀನಿ, ನಾನು ಪಡಿತೀನಿ, ನಾನು ಎಲ್ಲವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ, ನಾನೇ ಗ್ರೇಟು ಅನ್ನುವಂಥದ್ದ. ಯಾವಾಗ ಅಹಂಕಾರ ಗೊತ್ತಾಯ್ತು, ತನ್ನಲ್ಲಿ ಅಹಂಕಾರ ಇದೆ ಅನ್ನೋದು ಗೊತ್ತಾಯ್ತೋ, 3ನೆಯ ಹೆಜ್ಜೆಯನ್ನ ನನ್ನ ತಲೆಯ ಶಿರದ ಮೇಲಿಡು, ಶಿರದ ಮೇಲೆ ಅಂತಂದ್ರಂತ ನನ್ನ ಅಹಂಕಾರವನ್ನ ನಿನಗೆ ಕೊಡ್ತಾ ಇದ್ದೀನಿ ಅಂತ. ಮನುಷ್ಯ ಒಳ್ಳೆಯವನಿದ್ದ, ಮನುಷ್ಯ ದಾನವನ್ನ ಮಾಡ್ತಿದ್ದ, ಮನುಷ್ಯ ಧರ್ಮವನ್ನ ಫಾಲೋ ಮಾಡ್ತಿದ್ದ, ಆದರೆ ಮನುಷ್ಯನಲ್ಲಿ ಅಹಂಕಾರ ಇತ್ತು. ಅಹಂಕಾರವನ್ನ ಮರ್ದನ ಮಾಡೋದಕ್ಕಾಗಿ ತ್ರಿವಿಕ್ರಮ 3ನೇ ಕಾಲನ್ನ ಆ ಬಲಿಯ ತಲೆಯ ಮೇಲೆ ಇಡ್ತಾನೆ. ಆದರೆ ಅವನ್ನ ಶಿಕ್ಷಿಸೋದಕ್ಕಲ್ಲ, ಅವನನ್ನ ಪ್ರಶಸ್ತಿ ಕೊಡುವಂತಹದ್ದು, ಅವನಿಗೆ ಒಂದು ರಿವಾರ್ಡ್ ಕೊಡುವಂಥ, ಅವನಿಗೆ ಉಡುಗೊರೆ ಕೊಡುವಂಥದ್ದು. ಎಲ್ಲರೂ ಕೊಟ್ಟರು ಬಲಿಯ ಮರ್ದನ ಮಾಡಿ ಬಲಿನ ಸಾಯಿಸ್ಬಿಟ್ಟ ಅಂತ, ಇಲ್ಲ ಮಾಡಲಿಲ್ಲ, ಬಲಿಯನ್ನ ಪಾತಾಳ ಲೋಕಕ್ಕೆ ಅಲ್ಲಿಗೆ ಕಳಿಸಿ ನಿನ್ನನ್ನು ನಿಜವಾಗ್ಲೂ ಇಂದ್ರ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇಂದ್ರನಿಗಿಂತ ಒಳ್ಳೆಯ ಕ್ವಾಲಿಟಿ ಇದೆ, ಇಂದ್ರನಿಗಿಂತ ಹೆಚ್ಚು ಭಕ್ತಿ ಇದೆ, ಶರಣಾಗತಿ ಇದೆ, ನಿನ್ನ ಅಹಂಕಾರವನ್ನೇ ಕೊಟ್ಟಿದ್ಯ, ಹಾಗಾಗಿ ಇನ್ಮೇಲಿಂದ ಪ್ರಾರ್ಥನೆ ಮಾಡಿದಾಗ ಇಂದ್ರನ ಹತ್ರ ಹೋಗ್ತಿದ್ದೆ ನಾನು, ಆದರೆ ನಿನ್ನ ಹತ್ರ ಸದಾ ನಾನು ನಿನ್ನ ದ್ವಾರಪಾಲಕನಾಗಿರ್ತೀನಿ ಅಂತ ಹೇಳಿ ಬಲಿಗಿನ ಆ ಒಂದು ಪಾತಾಳ ಲೋಕದ ಇಂದ್ರನಾಗಿ ರಾಜನನ್ನಾಗಿ ಮಾಡಿ ನಿನ್ ಏನ್ ಬೇಕು ಹೇಳು, ನಿನ್ನ ಸೇವಕನಾಗಿ ನಾನು ಇರ್ತೀನಿ ಅಂತ ಹೇಳಿ ವಿಷ್ಣು ಹೊರಗೆ ನಿಲ್ತಾನೆ. ಈ ದೃಷ್ಟಿಯಲ್ಲಿ ನಮ್ಗೆ ಅರ್ಥ ಮಾಡ್ಕೋಬೇಕಾದ್ರು ಬಿಕಮಿಂಗ್ ಗುಡ್ ಇಸ್ ವೆರಿ ಗುಡ್, ಆದ್ರೆ ಒಳ್ಳೆಯವನಾದೆ ಅನ್ನುವಂತಹ ಗರ್ವವು ಕೂಡ ನಮ್ಮಲ್ಲಿರಬಾರ್ದು. ಹಲವಾರು ಸರಿ ದಾನ, ನಿಮ್ಗೆ ಗೊತ್ತಾ ನಾನು ಎಷ್ಟು ಕೊಟ್ಟಿದ್ದೀನಿ ದುಡ್ಡು, ಇಷ್ಟು ಮಾಡಿದೀನಿ ಅಷ್ಟು ಮಾಡಿದಿಂತ ಪೇಪರ್ ಅಲ್ಲಿ ಹಾಕಿಸ್ಕೊಳ್ಳೋದು, ವಾಟ್ಸ್ಆಪ್ ಅಲ್ಲಿ ಹಾಕೋದು, ಫೇಸ್ಬುಕ್ ಅಲ್ಲಿ ಹಾಕೋದು, ಈ ರೀತಿ ಮಾಡಿದಾಗ ಒಳ್ಳೇದು ಕೆಲಸ ಮಾಡ್ತಿದ್ದಾರೆ, ಆದರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಗರ್ವ ಬರುತ್ತಲ್ಲ ಅದನ್ನು ಹೋಗಲಾಡಿಸ್ಬೇಕು. ಹ್ಯುಮಿಲಿಟಿ,
ವಿನಯ ಅನ್ನುವಂಥದ್ದು ಅತಿ ಮುಖ್ಯ ಅನ್ನುವಂಥದ್ದು ಈ ಕಥೆಯಲ್ಲಿ ಗೊತ್ತಾಗುವುದು.

ಇದು ಬಲಿಪಾಡ್ಯಮಿ, ನಾವೆಲ್ಲ ಇಲ್ಲಿ ಆಚರಿಸುವಂತದ್ದು. ಆದ್ರೆ ಉತ್ತರ ಭಾರತದಲ್ಲಿ ಇದನ್ನ ಬಲಿಪಾಡ್ಯಮಿಯನ್ನ ಜೊತೆಗೆ ಇನ್ನೊಂದು ಅಂದ್ರೆ ಗೋವರ್ಧನ ಪೂಜೆ ಅಂತ ಕೂಡ ಆಚರಿಸ್ತಾರೆ. ಗೋವರ್ಧನ ಪೂಜೆ ಅಂದ್ರೆ ನಮಗೆ ಇದು ಮತ್ತೆ ಕೃಷ್ಣನದ ಒಂದು ಲೀಲೆಯಲ್ಲಿ ಬರುವಂತದ್ದು. ಕೃಷ್ಣ ಗೋಕುಲದಲ್ಲಿದ್ದ, ಬೃಂದಾವನದಲ್ಲಿದ್ದ, ಇದೆಲ್ಲ ಕಥೆ ಗೊತ್ತಿದೆ. ಒಂದು ಸರಿ ಈ ಇಂದ್ರನ ಪೂಜೆ ಮಾಡಬೇಕು ಅಂತ ಹೇಳಿ ಹಲವಾರು ಸರಿ ನಡೀತಾ ಇತ್ತು. ಕೃಷ್ಣ ಕೇಳ್ದ, ಇಂದ್ರನ ಪೂಜೆ ಮಾಡೋಣ ಸರಿ, ಆದ್ರೆ ನಮಗೆಲ್ಲವನ್ನೂ ಕೊಡ್ತಾ ಇರೋದು ಯಾವುದು? ಈ ಗೋವರ್ಧನಗಿರಿ, ಅಲ್ಲೇ ನಮ್ ಹಸುಗಳು ಹೋಗಿ ಮೇಯೋದು, ಅಲ್ಲೇ ನಮ್ಗೆ ಆಹಾರ ಬರೋದು, ಅದರ ಒಂದು ಬೆಟ್ಟದ ಕಾರಣದಲ್ಲಿ ನಮ್ಗೆ ಮಳೆ ಬರೋದು. ಹಾಗಾಗಿ ನಮ್ಮ ಕಣ್ಣು ಮುಂದೆನೆ ಇರುವಂತಹ ಈ ಗೋವರ್ಧನ ಪರ್ವತವನ್ನ ಪೂಜೆ ಮಾಡೋದು ಬಿಟ್ಟು ಕಣ್ಣಿಗೆ ಕಾಣದಂತಹ ದೇವರನ್ನ ಪೂಜೆ ಮಾಡ್ಬೇಕಾ? ಅದನ್ನ ಮಾಡೋಣ, ಅದನ್ನ ಬಿಡೋದು ಬೇಡ, ಆದ್ರೆ ಇದನ್ನ ಮಾಡಬೇಕು ಅಂತ ಜನ ಎಲ್ಲ ಒಪ್ಪಿದ್ರು. ಆಯ್ತು, ಫಸ್ಟ್ ಇದಕ್ ಮಾಡೋಣ ಅಂತ ಹೇಳಿ, ಅದನ್ನ ಆಮೇಲೆ ಮಾಡೋಣ ಅಂತ ಹೇಳಿ ಇಟ್ರು. ಈ ಗೋವರ್ಧನ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇಂದ್ರನಿಗೆ ಕೋಪ ಬಂತು, ಇಷ್ಟು ವರ್ಷ ನನಗೆ ಪೂಜೆ ಮಾಡ್ತಾ ಇದ್ರು, ನಿಲ್ಲಿಸಿದ್ರಲ್ಲ, ಇವ್ರನ್ನ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಭೋ ಅಂತ ಹೇಳಿ ಮಳೆ. ಇವಾಗ ನಮ್ಮ ಹಲವಾರು ಕಡೆ, ಇವಾಗ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಳೆ ಬರ್ತಿದೆಯಲ್ಲ, ಉತ್ತರ ಭಾರತದಲ್ಲಿ ಬರ್ತಿದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ಬರ್ತಾನೇ ಇದೆ, ಬರ್ತಾನೇ ಇದೆ, ಬರ್ತಾನೇ ಇದೆ. ಒಂದು ದಿನ, ಎರಡು ದಿನ, ಏಳು ದಿನ ಕಾಲ ಇಡೀ ಊರು ಊರೆ ಕೊಚ್ಕೊಂಡು ಹೋಗುವಂತಹ ಮಳೆ ಬರ್ದಾಗ ಶುರುವಾಯ್ತು. ಎಲ್ರು ಬಂದ್ರು, ಇಂದ್ರ ಕೋಪಿಸ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಹೀಗಾಗ್ತಾ ಇದೆ, ದಯವಿಟ್ಟು ಕೃಷ್ಣ ಏನಾರ ನಮ್ಮನ್ನ ಕಾಪಾಡು ಅಂತ. ಆಗ ಕೃಷ್ಣ ಏನ್ ಮಾಡ್ತಾನೆ, ತನ್ನ ಕಿರುಬೆರಳಿನಿಂದ ಗೋವರ್ಧನೋದ್ಧಾರ ಅಂತ ಹೇಳಿ ಗೋವರ್ಧನ ಪರ್ವತವನ್ನ ಹಿಡಿದು ಎತ್ತಿ ಅಲ್ಲೆಲ್ಲ ಇಡೀ ಹಳ್ಳಿಯವ್ರನ್ನ ನಿಲ್ಲಿಸ್ತಾನೆ. ಏಳು ದಿನಗಳ ಕಾಲ ಆಗತ್ತೆ, ಏಳು ದಿನ ಆದ್ರೂ ಕೂಡ ಏನೂ ವರ್ಕೌಟ್ ಆಗಿಲ್ಲ ಅಂತ ಹೇಳಿ ಆ ಇಂದ್ರನೇ ಬಂದು ಆ ಕೃಷ್ಣನಿಗೆ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ, ನನ್ನ ಅಹಂಕಾರವನ್ನ ಮರ್ದನ ಮಾಡಿದ್ದೀಯಾ, ಹಾಗಾಗಿ ನೀನೇ ಜಗದೋದ್ಧಾರಕ, ನಾನು ತಪ್ಪು ಮಾಡಿದೆ, ಕ್ಷಮಿಸು ಅಂತ ಕೇಳಿದ್ರು. ಈ ಒಂದು ಗೋವರ್ಧನೋದ್ಧಾರ ಆಗಿ ಗೋವರ್ಧನ ಪೂಜೆಯನ್ನ ಮಾಡಿದ ದಿನ ಈ ಒಂದು ಪಾಡ್ಯ. ಹಾಗಾಗಿ ಈ ಒಂದು ಕಥೆಯನ್ನು ಕೂಡ ಅರ್ಥ ಏನು, ಸೇಮ್ ಅರ್ಥ. ಬಲಿಯಲ್ಲೂ ಇದ್ದಂಥದ್ದು ಅಹಂಕಾರ, ಇಲ್ಲ ಇದ್ದಂಥದ್ದು ಅಹಂಕಾರ, ಆ ಅಹಂಕಾರದ ಮರ್ದನ ಈ ಬಲಿಪಾಡ್ಯಮಿ ದಿನ ಆಗುವಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಏನಾಗ್ಬೇಕು, ಎಲ್ಲವೂ ಆದ್ಮೇಲೆ ಖುಷಿ ಆಗ್ಬೇಕು, ನೆಮ್ಮದಿ ಆಗ್ಬೇಕು, ಆನಂದ ಇರ್ಬೇಕು, ಸುಖ ಇರ್ಬೇಕು. ಅದಕ್ಕೆ ಸೋದರ ಪಿದಿಗೆ ಎಲ್ಲ ಆಯ್ತು. ಕೃಷ್ಣ ಏನ್ ಮಾಡ್ದ, ಆ ಕಡೆ ನರಕಾಸುರ ಸಂಹಾರ ಮಾಡ್ದ. ಕೃಷ್ಣ ಏನ್ ಮಾಡ್ದ, ಇಲ್ಲಿ ಯಾವುದೇ ರೀತಿಯಲ್ಲಿ ತಗೊಂಡ್ರು ಕೂಡ ಎಲ್ಲವೂ ಆದ್ಮೇಲೆ ಏನು, ಈ ಒಳ್ಳೆ ಊಟ ಮಾಡಬೇಕು ಅಂತ ಅನ್ಸತ್ತೆ. ಹಾಗಾಗಿ ಅಣ್ಣ ತಂಗಿಯ ಮನೆಗೆ ಅಥವಾ ತಮ್ಮ ಅಕ್ಕನ ಮನೆಗೆ ಹೋಗುವಂಥದ್ದು. ಹೋದಾಗ ಅಲ್ಲಿ ಒಂದು ಭಕ್ಷ್ಯ ಭೋಜ್ಯಗಳನ್ನ ಊಟ ಮಾಡ್ತಾ ಅವರಲ್ಲಿ ಒಂದು ರೀತಿಯ ಬಾಂಡಿಂಗ್ ಸಂಬಂಧವನ್ನ ಗಾಢವಾಗಿ ಮಾಡ್ತಾ ಇರೋದು. ಅವರಿಗೆ ರಕ್ಷಣೆ ಕೊಡ್ತೀನಿ ಅನ್ನುವಂತಹ ವಿಶ್ವಾಸವನ್ನ ಅಣ್ಣ ಕೊಟ್ರೆ, ನಿನ್ನ ಒಂದು ಚೆನ್ನಾಗಿ ನಿನ್ನ ಒಂದು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ತಂಗಿ ಅಥವಾ ಅಕ್ಕ ಹೇಳುವಂಥದ್ದು. ಈ ದೃಷ್ಟಿಯಲ್ಲಿ ಸೋದರ ಬಿದಿಗೆ ಅನ್ನೋದು ಇದು. ಕೃಷ್ಣ ನರಕಾಸುರ ಸಂಹಾರ ಆದ್ಮೇಲೆ ಬಂದ್ಮೇಲೆ ಸುಭದ್ರೆ ಕೃಷ್ಣನಿಗೆ ಆರತಿಯನ್ನ ಮಾಡಿ ಒಳಗೆ ಕರ್ಕೊಂಡು ಒಂದು ಭಕ್ಷ್ಯ ಭೋಜ್ಯಗಳನ್ನ ಕೊಟ್ಟಂತಹದ್ದು. ಇವತ್ತು ಕೂಡ ಅದು ನಡೀತಾ ಇದೆ, ಎಲ್ಲರ ಮನೆಯಲ್ಲೂ ಕೂಡ ನಡೆಯುತ್ತೆ. ಹಾಗೆ ಯಮ ತನ್ನ ಸಹೋದರಿಯ ಮನೆಗೆ ಹೋದಂತಹದ್ದು, ಅವನು ಕೂಡ ಹೇಳ್ತಾನೆ, ಯಾರು ಈ ದಿನ ಅಕ್ಕ ತಂಗಿಯ ಮನೆಗೆ ಹೋಗ್ತಾರೋ ಅವರಿಗೆ ಶ್ರೇಯಸ್ಸು ಲಭಿಸುತ್ತೆ ಅಂತ. ಹಾಗಾಗಿ ಎಲ್ಲವೂ ಆಗಲೇ ಒಂದು ಹೊರಗಿನ ಸಮಾಜವನ್ನ ಇದ್ದಂತಹ ಕಂಟಕವನ್ನ ಹೋಗ್ಲಾಡ್ಸಾಯ್ತು, ನಮ್ಮ ಹೃದಯದಲ್ಲಿ ಇರುವಂತಹ ಕಂಟಕವನ್ನು ಹೋಗ್ಲಾಡ್ಸಾಯ್ತು, ಕುಟುಂಬವನ್ನ ಚೆನ್ನಾಗಿ ಮಾಡೋದಕ್ಕೋಸ್ಕರ ಈ ಒಂದು ಸೋದರ ಬಿದಿಗೆ. ಹೀಗಾಗಿ ಈ ಎಲ್ಲ ಕಥೆಗಳನ್ನ ನೋಡಿದಾಗ ಒಂದೊಂದು ಕಥೆಯಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಮೊಟ್ಟ ಮೊದಲು ಧನ್ವಂತರಿ ಅಂತಂದಾಗ ಆರೋಗ್ಯವೇ ಭಾಗ್ಯ. ಹಾಗಾಗಿ ಮೊಟ್ಟ ಮೊದಲು ನಾವೇನ್ ಮಾಡಬೇಕು, ಆರೋಗ್ಯವನ್ನ ಗಳಿಸ್ಕೊಳ್ಬೇಕು. ಆರೋಗ್ಯ ಗಳಿಕೆಗಾಗಿ ನಾವು ಏನನ್ ಮಾಡಬೇಕು, ವ್ಯಾಯಾಮ, ಯೋಗ, ಧ್ಯಾನ ಇಂಥದನ್ನೆಲ್ಲ ಮಾಡೋದು, ಆಹಾರ ವಿಹಾರ ವಿಚಾರ ಮಾಡುವಂಥದ್ದು. ಭಾರತೀಯ ವೈದ್ಯಕೀಯ ಪದ್ಧತಿಯಾದಂತಹ ಆಯುರ್ವೇದವನ್ನ ನಾವು ಹೆಚ್ಚು ಉಪಯೋಗ ಪಡೆಯುವಂಥದ್ದು ಮಾಡಿರೋದು ಧನ್ತೇರಾಸ್ ದಿನದಿಂದ ಮಾಡುವಂಥದ್ದು. ನರಕ ಚತುರ್ದಶಿ, ನರಕ ಚತುರ್ದಶಿ ಅಂದ್ರೆ ಹೃದಯದಲ್ಲಿರುವಂತಹ ನರಕಾಸುರನನ್ನು ನಾಶ ಮಾಡುವಂಥದ್ದು, ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಹೋಗಲಾಡಿಸುವಂಥದ್ದು, ನಮ್ಮಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನ ಹೋಗಲಾಡಿಸುವಂಥದ್ದು, ಕೆಟ್ಟ ಚಿಂತನೆಗಳನ್ನ ಹೋಗಲಾಡಿಸುವಂಥದ್ದು. ಹಾಗೆ ಹೆಣ್ಣು ಮಕ್ಕಳಿರ್ಬೋದು, ಈ ಸಮಾಜದಲ್ಲಿ ಆಗ್ತಿರುವಂತಹ ಶೋಷಣೆಗಳನ್ನ ಹೋಗಲಾಡಿಸೋದಕ್ಕೆ ನನ್ನ ಪ್ರಯತ್ನವನ್ನ ಮಾಡುವಂಥದ್ದು, ಗಟ್ಟಿಯಾಗಿ ನಿಲ್ಲುವಂಥದ್ದು, ಇದು ನರಕ ಚತುರ್ದಶಿ. ಮೂರನೇದು ಮಹಾಲಕ್ಷ್ಮಿ ಪೂಜೆ, ಅಂದ್ರೆ ಹೊರಗಿನ ಶುದ್ಧತೆಯ ಜೊತೆಗೆ ಒಳಗಿನ ಶುದ್ಧತೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಆ ರಾಮ ಒಳಗೆ ಬರಬೇಕು ಅಯೋಧ್ಯೆಗೆ ಅಂದ್ರೆ ಹೇಗೆ ಎಲ್ಲರೂ ಕೂಡ ಬೆಳಕಿನಿಂದ ಕರೆದ್ರು, ಹಾಗೆ ನನ್ನ ಹೃದಯದಲ್ಲಿ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂದಾಗ ಅಲ್ಲಿ ಬೆಳಕನ್ನ ತರುವಂಥದ್ದು. ನಾಲ್ಕನೇದು ಗೋವರ್ಧನ ಪೂಜೆ ಮತ್ತು ಬಲಿಪಾಡ್ಯಮಿ, ಎಲ್ಲವನ್ನ ಮಾಡಿದಾಗ ಒಂದು ರೀತಿಯ ಗರ್ವ, ನಾನಿಷ್ಟು ಮಾಡಿದ್ದೀನಿ, ನನಗೇನೀಗ ಎಲ್ಲವೂ ಬಂತು, ನನಗೆ ಹಣ ಬಂದಿದೆ, ನನಗೆ ವಿದ್ಯೆ ಇದೆ, ನನಗಿದೆ ಅನ್ನುವಂತಹ ದರ್ಪ ಗರ್ವವನ್ನ ಬಿಟ್ಟು ಯಾವಾಗ ಒಬ್ಬ ವ್ಯಕ್ತಿ ವಿನಯದಿಂದ ಇರ್ತಾನೋ ಆಗ ವಿಷ್ಣುವೇ ಹೇಗೆ ಬಲಿಯ ಒಂದು ದ್ವಾರಪಾಲಕನಾಗಿ ನಿಂತು, ಹಾಗೆ ನಮ್ಮ ಜೀವನದಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಪರಮಾತ್ಮ ನಮ್ಮ ಜೊತೆಯಲ್ಲಿರ್ತಾನೆ, ಎಲ್ಲದಕ್ಕೂ ಸಹಾಯ ಮಾಡ್ತಾನೆ, ಸಹಕಾರವನ್ನ ನೀಡ್ತಾನೆ. ಹಾಗಾಗಿ ಅದನ್ನ ಮಾಡುವಂಥದ್ದು. ಕೊನೆಯದು ಕುಟುಂಬವನ್ನ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಇಡುವಂತಹ ಸೋದರ ಪೀರಿಗೆ. ಈ ಐದು ದಿನಗಳ ಕಥೆಗಳನ್ನ

0: ಏನ್ ಮಾಡೋದು?
1: ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವಂಥದ್ದು. ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗೋದು ಅಂತಂದಾಗ, ಸಾಧಾರಣವಾಗಿ ನಾವು ಸಮಾಜದಲ್ಲಿ ನೋಡಿದಾಗ ಕತ್ತಲಿನಿಂದ ಬೆಳಕಿಗೆ ನಾವೇನು ಮಾಡಬೇಕಾಗಿಲ್ಲ. ಉದಾಹರಣೆಗೆ, ಬೆಳಕಾಗಿದೆ, ಅತಿ ಚೆನ್ನಾಗಿ ಬೆಳಕಿದೆ, ಸಂಜೆ ಆಗ್ತಾ ಆಗ್ತಾ ಕತ್ತಲಾಯ್ತು, ರಾತ್ರಿ ಆದಾಗ ಗಾಢಾಂಧಕಾರವಾಯ್ತು, ಏನ್ ಮಾಡ್ಬೇಕು ನಾವು? ಏನು ಮಾಡ್ಬೇಕಿಲ್ಲ, ಬೆಳಗಿನವರೆಗೂ ಕಾದ್ರೆ ಮತ್ತೆ ಸೂರ್ಯ ಬರ್ತಾನೆ, ಬೆಳಕು ಬಂದ್ಬಿಡುತ್ತೆ. ಇದು ಭೌತಿಕವಾಗಿ ಕಾಣುವಂಥದ್ದು. ಆದ್ರೆ ರಾತ್ರಿ ಕೆಲಸ ಮಾಡಕ್ಕೂ ಸಣ್ಣ ಒಂದು ದೀಪವನ್ನು ನಾವು ಹಚ್ತೀವಿ. ಆದ್ರೆ ಇದು ಭೌತಿಕವಾಗಿ ನಾವು ಏನ್ ಮಾಡ್ಲಿಲ್ಲ ಅಂದ್ರೂ ಬೆಳಕಾಗತ್ತೆ. ಆದ್ರೆ ನಮ್ಮ ಜೀವನದಲ್ಲಿ ಬೆಳಕಬೇಕು ಅಂದ್ರೆ, ನಾನು ಏನು ಮಾಡಲ್ಲ, ಅಲ್ಲಿ ತರ ನಾನು ಕೂತ್ಕೋತೀನಿ ಅಂದ್ರೆ ಯಾವ ಕಾರಣಕ್ಕೂ ಆಗದಿಲ್ಲ. ನನ್ನ ಹೃದಯದಲ್ಲಿರುವಂತಹ ಕತ್ತಲು ಅಂದ್ರೆ ಭಯ, ನನ್ನ ಹೃದಯದಲ್ಲಿರುವಂತಹ ಕತ್ತಲು ಅಂದರೆ ಒಂದು ರೀತಿಯ ನಿರಾಶಾ ಭಾವನೆ, ಒಂದು ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತೀವಲ್ಲ, ಹೆಲ್ಪ್ಲೆಸ್ನೆಸ್ ಇರ್ಬೋದು, ಕ್ರೋಧ ಇರ್ಬೋದು, ಅಜ್ಞಾನ ಇರ್ಬೋದು, ಇದು ತನ್ನ ತಾನೇ ಹೋಗೋದಿಲ್ಲ, ನೈಸರ್ಗಿಕವಾಗಿ ಹೋಗೋದಿಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು. ಪ್ರಯತ್ನ ಯಾವುದು? ಆಗ್ಲೇ ಹೇಳಾಗೆ ಭೌತಿಕವಾಗಿ ಶಾರೀರಿಕವಾಗಿ ಬೆಳೆಯುವಂಥದ್ದು, ಮಾನಸಿಕವಾಗಿ ವಿಸ್ತಾರವಾಗುವಂಥದ್ದು, ಬೌದ್ಧಿಕವಾಗಿ ಶಾರ್ಪ್ ಆಗುವಂಥದ್ದು, ಸಾಮಾಜಿಕವಾಗಿ ಒಂದು ಕಳಕಳಿಯನ್ನು ಇಟ್ಕೊಳ್ಳುವಂಥದ್ದು, ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗುವಂಥದ್ದು, ವಿಕಾಸ ಹೊಂದುವಂಥದ್ದು, ಈ ಐದನ್ನ ಮಾಡಿದಾಗ ಫಿಸಿಕಲ್, ಇಮೋಷನಲ್, ಇಂಟೆಲೆಕ್ಚುಯಲ್, ಸೋಷಿಯಲ್, ಸ್ಪಿರಿಚುಯಲ್, ಈ ಐದೂ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಬೆಳೆದಾಗ ಆಗ ನಿಜವಾಗ್ಲೂ ಕೂಡ ಕತ್ತಲಿನಿಂದ ಬೆಳಕಿಗೆ ಹೋಗ್ತಾನೆ, ಬೆಳಕಿಗೆ ಹೋಗುವುದಷ್ಟೇ ಅಲ್ಲದೆ ಆ ಬೆಳಕನ್ನ ಸುತ್ತಮುತ್ತಲು ಹರಡ್ತಾನೆ. ಹರಡುವ ಮೂಲಕ ತಾನು ಒಂದು ಜ್ಯೋತಿಯಾಗಿ ಬೇರೊಂದು ಹಣತೆಯನ್ನ ಬೆಳಗಿ ಸಮಾಜಕ್ಕೆ ಬೆಳಕನ್ನ ನೀಡಿ ಒಂದು ತಾರೆಯಾಗಿ ಹೋಗ್ತಾನೆ. ಆ ರೀತಿಯಲ್ಲಿ ನಾವು ಕೂಡ ಒಂದು ಅದ್ಭುತವಾದ ತಾರೆಯಾಗೋಣ. ಯಾರು ಯಾರಿಗೆ ಬೇಕೋ ಅಂತವರಿಗೆ ಒಂದು ಮಾರ್ಗದರ್ಶನವನ್ನು ನೀಡೋಣ. ಇದ್ದಾಗ ನಮ್ಮ ಪ್ರೆಸೆನ್ಸ್ನ ನೋಡಿ ವಾಹ್ ಅನ್ಬೇಕು, ನಾವು ಹೋದ ಮೇಲೆ ಇಂಥವ್ರು ಇದ್ರಲ್ಲಪ್ಪ ಅನ್ಬೇಕು. ಆ ರೀತಿಯ ಒಂದು ಅದ್ಭುತವಾದ ಬಾಳನ್ನ ಬಾಳೋಣ ಅಂತ ಹೇಳ್ತಾ ಧನ್ಯವಾದ.
2: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬ ವಿಷಯದ ಕುರಿತು ದಿಶಾ ಭಾರತ್ ಸಂಸ್ಥಾಪಕರು ಲರ್ನ್ ವೇದಾಂತ ಸಂಯೋಜಕರಾಗಿರುವ ಶ್ರೀ ಪ್ರಮೋದ್ ನಟರಾಜರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಕರ್ಮಗಳನ್ನು ಮಾಡುವ ಯಾವ ಜನರ ಪಾಪವು ಕ್ಷೀಣವಾಗಿರುವುದೋ ಅವರು ಸುಖ ದುಃಖಗಳೆಂಬ ದ್ವಂದ್ವಗಳ ಮೋಹದಿಂದ ಬಿಡುಗಡೆಯನ್ನು ಹೊಂದಿ ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹುಟ್ಟುವಾಗಲೇ ದ್ವಂದ್ವಗಳಿಂದ ಒಳಗೊಂಡಂತಹ ವ್ಯಕ್ತಿ ಪಾರಾಗುವುದಕ್ಕೆ ಒಂದು ಮಾರ್ಗವನ್ನ ತೋರ್ತಾನೆ. ಅಂದರೆ ನಾವು ಹುಟ್ಟುವಾಗ್ಲಿಂದಲೇ ಒಂದು ದ್ವಂದ್ವಗಳಿಂದ ಕೂಡಿರ್ತೇವೆ. ಲಾಭ ನಷ್ಟ ನ್ಯಾಯ ಅನ್ಯಾಯ ಪಾಪ ಕರ್ಮ ಪಾಪ ಪುಣ್ಯ ಅನ್ನುವಂಥ ಒಂದು ಭಾವನೆಗಳು ಭಾವಗಳು. ಆದರೆ

0: ಪರಿಸ್ಥಿತಿ ಅನ್ನೋದಿದೆಯಲ್ಲ, ಅದು ನಿರಾಶೆಯಿಂದಲೇ ಕೂಡಿಲ್ಲ. ಈ ಗಾಢ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 110,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 212,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 102,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 110,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2,460 ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ, ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ, ಇಲ್ಲಿನ ಜನರಿಗೆ ವಿಶ್ವಾಸ ದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ, ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ, ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಂಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೆಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋದ 8 ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆ ಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3 ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು 3 ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾ ರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 cm ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ ನಾರಾಯಣಪುರದಲ್ಲಿ ತಲಾ 9 cm ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 lakh ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 crore ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8

0: ರೂಪಾಯಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 7ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸಮಸ್ಯೆಗಳ ಕುರಿತು ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ವೀರೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
5: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ವಿಷಯದ ಕುರಿತು ಮಾತನಾಡಲು, ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 7ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ವೀರೇಶ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
6: ನಮಸ್ಕಾರ, ನಿಮಗೂ ಸ್ವಾಗತ.
5: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
6: ನಾನು ಸರಗೂರಿನ 7ನೇ ವಾರ್ಡಿನ ನಿವಾಸಿ. ನಾನು 7ನೇ ವಾರ್ಡಿಂದ ಎಲೆಕ್ಷನಲ್ಲಿ ಗೆದ್ದಿದ್ದೀನಿ, ಸದಸ್ಯನಾಗಿದ್ದೀನಿ. ಈಗ ಉಪಾಧ್ಯಕ್ಷ ಆಗಿದ್ದೀನಿ, ನಾನು ಸರಗೂರು ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದೀನಿ, ವೀರೇಶ್ ಅಂತ.
5: ಸರ್, ಪ್ರಸ್ತುತವಾಗಿ ಸರಗೂರಿನ ಒಂದು ವಾರ್ಡ್ಗಳ ಪರಿಸ್ಥಿತಿ ಹೇಗಿದೆ, ಅದರ ಒಂದು ಸ್ಥಿತಿಗತಿಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
6: ಏನಿದೆ ಸರ್ ಅಂದರೆ, ಇವಾಗ ನಾವು ಬಂದ ಮೇಲೆ ಸ್ವಲ್ಪ, ನಾವು ಗೆದ್ದ ಮೇಲೆ ಒಂದು 4 ವರ್ಷ ಆಯಿತು ನಾವು ಗೆದ್ದು. ಅವತ್ತಿಂದ ಸ್ವಲ್ಪ ನಮ್ಮ ಕೈಲಿ ಆದಷ್ಟು ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬಂದ್ವಿ. ರೋಡ್ಗಳಾಗ್ಬೋದು, ಚರಂಡಿಗಳಾಗ್ಬೋದು, ನೀರಿಂದಾಗ್ಬೋದು, ಕುಡಿಯೋ ನೀರಿಂದಾಗ್ಬೋದು, ಇನ್ನು ನೈರ್ಮಲ್ಯ ತಡೆಯೋದಾಗಲಿ, ಅದೆಲ್ಲ ಮಾಡ್ಕೊಬಂದಿದ್ವಿ ಸರ್. ನಾವು ನಮಗೆ ತುಂಬ ಪೌರ ಕಾರ್ಮಿಕರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಲ್ಲದೆ ಹೋದರೆ ನಾವೇನು ಮಾಡೋಕ್ಕೆ ಆಗಲ್ಲ. ಅವರು ಸಪೋರ್ಟ್ ಮಾಡಿದರೆ ಅದೇ ಥರ ಎಲ್ಲ ಥರ ಮಾಡ್ಕೊಬರ್ತಾ ಇದ್ದೀವಿ ಸರ್. ರೋಡ್ಗಳು ಈಗ ನಮಗೆ ಅನುದಾನಗಳು ಕಡಿಮೆ, ನಮ್ಮ ಪಟ್ಟಣ ಪಂಚಾಯತಿಗೆ ಅನುದಾನಗಳು ಕಡಿಮೆ ಸ್ವಲ್ಪ. ಇರೋ ಅನುದಾನದಲ್ಲಿ ಏನು ಮಾಡಬೇಕು ಅದನ್ನು ವಾರ್ಡ್ಗಳಿಗೆ ನಾವು ಮಾಡ್ತೀವಿ. 12 ವಾರ್ಡ್ಗೆ ಈಗ ಒಂದು ಅಮೌಂಟನ್ನ ನಾವು 12 ಜನ ಡಿವೈಡ್ ಮಾಡ್ಕೋತೀವಿ. ಡಿವೈಡ್ ಮಾಡ್ಕೊಳ್ಳೋಂಥದ್ರಲ್ಲಿ ನಮಗೆ ಬಂದದ್ರಲ್ಲಿ ಏನು ಮಾಡಬೇಕು, ಏನು ಮಾಡ್ಬೋದು, ಅದನ್ನು ನೋಡಿ ನಾವು ಮಾಡ್ಕೊಬರ್ತಾ ಇದ್ದೀವಿ ಸರ್. ಎಲ್ಲ
5: ಅಂದರೆ ಸರಗೂರಿನ ಎಲ್ಲ ವಾರ್ಡ್ಗಳು ಹಿಂದಿನ ಸಂದರ್ಭಗಳಲ್ಲಿ ಹೇಗಿತ್ತು, ಈ ಪ್ರಸ್ತುತ ಎಷ್ಟು ಸುಧಾರಣೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿ.
6: ಅದೇ ರೋಡ್ಗಳೆಲ್ಲ ಪರವಾಗಿಲ್ಲ ಇವಾಗ, ಮುಂಚೆ ಇದ್ದಂಥದ್ರಲ್ಲಿ ರೋಡ್ಗಳು ಸ್ವಲ್ಪ ಚೆನ್ನಾಗಿರಲಿಲ್ಲ ಯಾವುದೂ. ಈಗ ನಾವು ಗೆದ್ದು ಬಂದ ಮೇಲೆ ಎಲ್ಲ ಸ್ವಲ್ಪ ರೋಡ್ಗಳೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಒಂದು 15-20% ಕೆಲಸಗಳೈತೆ ರೋಡ್ಗಳದು, ಅವೆಲ್ಲ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅನುದಾನ ಬಂದರೆ ಮಾಡ್ತೀವಿ.
5: ಸರ್, ಪ್ರಸ್ತುತ ತಮ್ಮ ವಾರ್ಡಿನ ಸ್ಥಿತಿಗತಿ ಹೇಗಿದೆ, ಇನ್ನು ಏನೆಲ್ಲ ಸಮಸ್ಯೆಗಳು ಪ್ರಸ್ತುತ ದಿನಗಳಲ್ಲೂ ಸಹ ಕಾಡ್ತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
6: ಮುಂಚೆಗಿಂತ ಚೆನ್ನಾಗಿದೆ ಸರ್. ನಮ್ಮ ವಾರ್ಡ್ ತುಂಬ ಸ್ವಲ್ಪ ಅಭಿವೃದ್ಧಿ ಮಾಡಿದೀವಿ. ನಾವು ಜನಗಳ ಜೊತೆ ತುಂಬ ಸಂಪರ್ಕ ಇಟ್ಕೊಂಡಿದೀವಿ. ಒಂದ್ ಕಸ ಹಾಕೋದಾಗ್ಲಿ, ಸುಮಾರು ಎಲ್ಲಾ ಕಡೆ ಸುರಿದು ಬಿಡೋರು ಕಸಗಳು. ಅವಾಗ ನಾವು ಗೆದ್ದು ಬಂದ್ಮೇಲೆ ಸ್ವಲ್ಪ ಎಲ್ಲರಿಗೂ ಹೇಳ್ಕೊಂಡು, ಈಗ ಆಟೋ ಬರುತ್ತೆ ಆಟೋ ಹಾಕಿ, ಆಟೋ ಬರಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ನಾ ಆಟೋ ಕಳ್ಸಿಕೊಡ್ತೀನಿ. ಮುಂಚೆ ಅಂದ್ರೆ ಆ ತರ ಯಾರು ಮೇಂಟೆನೆನ್ಸ್ ಮಾಡ್ತಿರ್ಲಿಲ್ಲ, ಯಾರು ಹೇಳೋರೇ ಇರಲಿಲ್ಲ, ಕೇಳೋರೇ ಇರಲಿಲ್ಲ. ವಾರ್ಡ್ ನಾವು ಗೆದ್ದು ಬಂದ್ಮೇಲೆ ಎಲ್ಲರಿಗೂ ಜನಗಳ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ವಿ. ಒಂದು ದಿವಸ ಆಟೋ ಬರಲಿಲ್ಲ ಅಂದ್ರೆ ಹೇಳಿ ನನಗೆ. ಒಬ್ರು ಬಂದು ಈಗ ಪೌರ ಕಾರ್ಮಿಕ ಕ್ಲೀನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಹೇಳಿ, ನಾವು ಕರೆಸ್ತೀವಿ. ಏನ್ ಮಾಡ್ಬೇಕು, ನನಗೆ ಫೋನ್ ಮಾಡಿ ಮಾತಾಡಿ, ನಿಮ್ಗೆ ಏನಾಗ್ಬೇಕು ಬಗ್ಗೆ ಅಲ್ಲೇನ ಸಮರ್ಸು, ಬಗೆಹರಿಸ್ಕೊಡ್ತೀನಿ ಸಮಸ್ಯೆನ ಅಂತ ಎಲ್ಲ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ವಿ ಸರ್. ಮುಖ್ಯವಾಗಿ ಬೇಕಾಗಿರೋದೇ ಅದು.
5: ಹೌದು,
6: ವಾರ್ಡ್ಗಳಲ್ಲಿ ಜನಗಳ ಜೊತೆ ನೇರ ಸಂಪರ್ಕ ಇರ್ಬೇಕು, ದಿನಾ ಸಂಪರ್ಕ ಅವ್ರ ಜೊತೆ ಇರ್ಬೇಕು. ನಾನು ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಮಗೆ ಫೋನ್ ಮಾಡ್ತಾರೆ. ಆ ಕ್ಷಣದಲ್ಲಿ ನಾವು ಏನಾಯ್ತು ಅಷ್ಟು ಅಷ್ಟಲ್ಲಿ ಬಗೆಹರಿಸ್ಕೊಂಡಿರ್ತೀವಿ. ಮೇನಾಗಿ ಕಸದೇ ಸರ್ ಬರ್ತಾ ಇರೋದು ಇನ್ನೇನು ನಮ್ಮ

0: ಅದರಲ್ಲಿ ಸ್ವಲ್ಪ ರಸ್ತೆ ಗಿಸ್ತೆಗಳೆಲ್ಲ ಚೆನ್ನಾಗಿದ್ದವು, ಅಲ್ಲಿಂದ ಚೆನ್ನಾಗೈತೆ. ಈಗಲೂ ಹಂಗೆ ಮಡಿಕೊಂಡಿದ್ದೀವಿ ನಾವು. ಈಗೆಲ್ಲ ನಮ್ಮ ಕೇಂದ್ರ ಸರ್ಕಾರದಿಂದ ಜಲ್ ಜೀವನ್ ಮಿಷನ್ದು ರಸ್ತೆಗಳೆಲ್ಲ ಅಗೆದು ಬಿಟ್ಟಿದ್ರು, ಪೈಪ್ ಲೈನ್ ಇದು. ಈಗೆಲ್ಲ ಹೇಳ್ಕೊಂಡು ನಾವು ಅವ್ರಿಗೆಲ್ಲ ಅದೇ ತರ ಅದೇ ರೀತಿ ಕೆಲಸ ಮಾಡಿಸಿದ್ದೀವಿ ಸರ್. ಮುಂಚೆ ಹೆಂಗಿತ್ತು ರಸ್ತೆ ಅದೇ ರೀತಿ ಕೆಲಸ ಮಾಡಿಸಿ ಆ ಥರ. ಅವ್ರಿಗೆಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡು ರೋಡ್ಗಳೆಲ್ಲ ಮುಂಚೆ ಹೆಂಗಿತ್ತು ಅದೇ ರೀತಿ ಮಾಡಿಸಿದೀವಿ ಆ ಥರ. ಮುಂಚೆ ಅಂದ್ರೆ ಸ್ವಲ್ಪ ಕಸದೇ ಪ್ರಾಬ್ಲಮ್ ಇದ್ದದ್ದು ನಮ್ಮಲ್ಲಿ, ಬೇರೆ ಏನಿರಲಿಲ್ಲ, ನೀರಿಂದು ಪ್ರಾಬ್ಲಮ್ ಇರಲಿಲ್ಲ, ಚೆನ್ನಾಗಿತ್ತು ನೀರದೆಲ್ಲ ಏನು. ಈಗಲೂ ಹಂಗೆ ಐತೆ, ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್.
1: ಸರ್, ವಾರ್ಡಿನ ಅಭಿವೃದ್ಧಿಗೆ ಇರುವಂತಹ ತೊಡಕುಗಳೇನು ಅಥವಾ ಏನೆಲ್ಲ ಅಡೆತಡೆಗಳು ಸಹ ಇಂದಿಗೂ ಕಾಡ್ತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಏನಿಲ್ಲ ಸರ್, ನಮ್ಗೇನು ತೊಂದರೆ ಇಲ್ಲ, ನಾವು ಮಾಡ್ತಾ ಇದೀವಿ ಸರ್. ಅದನ್ನ ಅಡೆತಡೆ ಅಂತ ಏನಿಲ್ಲ, ಮಾಡ್ಬೇಕು ಅಂತ ಮನ್ಸು ಮಾಡಿದ್ಮೇಲೆ ಏನೇ ಅಡೆತಡೆ ಬಂದ್ರು ಮಾಡ್ತೀವಿ ಸರ್.
1: ಅಂದ್ರೆ ಈಗ ಫಂಡ್ಸ್ ಇರಲ್ವಲ್ಲ,
0: ಫಂಡ್ಸ್ ಇಲ್ಲ, ಅದೊಂದು ಪ್ರಾಬ್ಲಮ್. ಈಗ ಸಣ್ಣ ಪುಟ್ಟ ರೋಡ್ಗಳು ಆಗ್ಬೇಕು, ಅದೇ ಹೇಳಿದ ಒಂದು 20% ರೋಡ್ ಆಗ್ಬೇಕು ನಮ್ಗೆ. ಒಂದೊಂದು ದಿನಗಳಲ್ಲಿ ಯಾವ್ದಾದ್ರು ಫಂಡ್ ಬಂದ್ರೆ ಅದು ರೋಡ್ ಕ್ಲಿಯರ್ ಮಾಡಿ. ಏನಾಗಿತ್ತು ಅಂದ್ರೆ ಅವಾಗ 15 ದಿವಸಕ್ಕೊಂದ್ಸರಿ ಕ್ಲೀನ್ ಮಾಡಕ್ ಬರ್ತಿದ್ರು. ಒಂದೊಂದು ವಾರ್ಡ್ ಅನ್ನ 15 ದಿವಸಕ್ಕೊಂದ್ಸರಿ ಕ್ಲೀನ್ ಮಾಡೋದು ಆತರ ಮಾಡ್ತಿದ್ರು.
1: ಒಂದು ವಾರ್ಡ್ ಅನ್ನ 15 ದಿನಕ್ಕೊಂದ್ಸಲ ಕ್ಲೀನ್
0: ಮಾಡ್ತಿದ್ರು, ಆತರ ಮಾಡ್ತಿದ್ರು. ಅವಾಗ 12 ವಾರ್ಡ್ ಇತ್ತು, ಮಧ್ಯದಲ್ಲಿ 2 ದಿವಸ ರಜಾ ಬರೋದು. ಹಂಗಾಗಿ 15 ದಿವಸಕ್ಕೆ ಒಂದು ವಾರ್ಡ್ಗೆ ಹೋಗ ಇದಿತ್ತು. ಅವಾಗ ನಾವೇನ್ ಮಾಡೋದು, ಗೆದ್ದು ಬಂದ್ಮೇಲೆ ನಾವು ಆತರ ಬೇಡ, ವಾರ್ಡ್ಗೆ ಒಬ್ಬೊಬ್ರು ಸಪ್ರೇಟ್ ಪೌರ ಕಾರ್ಮಿಕರನ್ನ ಹಾಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು, ದಿನ ನೀಟಾಗಿರ್ಬೇಕು ವಾರ್ಡು, ಅವ್ರೊಬ್ರು ಮೇಂಟೈನ್ ಮಾಡ್ತಾರೆ ಆ ಥರನೇ ಮಾಡಿ. ಎಲ್ಲ ವಾರ್ಡ್ಗಳಲ್ಲೂ ಹಂಗೆ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಮ್ಮ ಅವ್ರ ಪೂರ್ವಕರು. ಅದು ಕಸದ ವಿಷಯದಲ್ಲಿ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ ಸರ್.
1: ಸರ್, ವಾರ್ಡಿನ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ಬಗ್ಗೆ ತಾವು ಮೊದಲೇ ತಿಳಿಸಿದ್ರಿ, ಈಗ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಈಗ ತುಂಬ ಚೆನ್ನಾಗಿದೆ ಸರ್, ಮುಂಚೆಗಿಂತ ತುಂಬ ಚೆನ್ನಾಗಿದೆ. ನಮ್ದೇ ಡೈರಿ ಇದೆ ಅಲ್ಲಿ, ನಾವು ನಮ್ಮ ಇಲ್ಲಿಂದ ಒಬ್ರನ್ನ ಇದು ಮಾಡಿಕೊಟ್ಟಿದ್ರು ನಮಗೆ, ಇರ್ಬೋದು ಸ್ವಾಮಿ ಅಂದ್ಬಿಟ್ಟು ನಮ್ಮ ವಿವೇಕಾನಂದ ಆಸ್ಪತ್ರೆ ಗಿಫ್ಟ್ ಮಾಡಿಕೊಟ್ಟಿದ್ರು ಕಸ ವಿಂಗಡಣೆ ಹಸಿ ಕಸ. ಅವ್ರು 1 ವರ್ಷ ಕಸ ಮೇಂಟೈನ್ ಮಾಡೋದು ನಾವು ಗೆದ್ದು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ. ಹಂಗಾಗಿ ಅಲ್ಲಲ್ಲೇ ಹಸಿ ಕಸ ಸ್ವಲ್ಪ ಅಲ್ಪ ಸ್ವಲ್ಪ ಜನ ಅಲ್ಲೇ ವಿಂಗಡಣೆ ಮಾಡಿಕೊಡ್ತಾರೆ. ಎಂಥದ್ದು ಆಗಿಲ್ಲ ಅನ್ನೋದನ್ನ ಅಲ್ಲಿ ನಮ್ಮ ಶೆಡ್ಡಲ್ಲಿ ತಗೊಂಡೋಗಿ ನಮ್ಮ ಪೌರ ಕಾರ್ಮಿಕರು ಮಾಡ್ತಾರೆ. ವಾರಕ್ಕೆ ಒಂದ್ಸತಿ 2 ದಿವಸ ಅವರು ಅದನ್ನ ವಿಂಗಡಣೆ ಮಾಡಿ, ಗೊಬ್ಬರಕ್ಕೆ ಹೋಗೋದು ಗೊಬ್ಬರಕ್ಕೆ, ಪ್ಲಾಸ್ಟಿಕ್ ಕವರ್ಸೇ ಬೇರೆ ಆತರ ಮಾಡಿ, ಗ್ಲಾಸ್ ಪೀಸಸ್ಗಳೇ ಬೇರೆ ಆತರ ಮಾಡಿ ವಿಂಗಡಣೆ ಮಾಡಿ ನಿರ್ವಹಣೆ ಮಾಡ್ತಾ ಇದಾರೆ ಸರ್. ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ. ಇವಾಗ
1: ಇನ್ನು ನೈರ್ಮಲ್ಯ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, ನೀವು ಚರಂಡಿಗಳಾಗಿರ್ಬೋದು, ಅಂದ್ರೆ ನಿಮ್ಮ ವಾರ್ಡ್ ನಲ್ಲಿ ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ.
0: ಇಲ್ಲ ಸರ್, ಎಲ್ಲ ಚೆನ್ನಾಗಿ ಮಡಿಗಣಿ, ತುಂಬ ಚೆನ್ನಾಗಿ ಮಡಿಗಣಿ. ನಾವೀಗ ಪೌರ ಕಾರ್ಮಿಕರು ನಾವೆಲ್ಲ ಅಟ್ಯಾಚ್ಮೆಂಟ್ ಚೆನ್ನಾಗಿರೋದು. ನಾವೇನೈತೆ ಏನೇ ಪ್ರಾಬ್ಲಮ್ ಇದ್ರು ಅವರು ಅಷ್ಟೇ ಪೌರ ಕಾರ್ಮಿಕರು, ದಿನ ಒಂದ್ಸತಿ ವಿಸಿಟ್ ಮಾಡೇ ಮಾಡ್ತಾರೆ. ನಾನು ಮನೆ ಹತ್ರ ಬಿಡ್ತಾರೆ, ಇಲ್ಲಿಂಗಾಗಿತ್ತು ಇಲ್ಲಿಂಗಾಗಿತ್ತು ಸರಿ ಮಾಡದೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಯಾವ್ದಾರ ಸಾರ್ವಜನಿಕರಿಂದ ಫೋನ್ ಬಂದಿದ್ರೆ ನನಗೆ, ನಾನು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಇಂಥ ಜಾಗದಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಹೋಗಿ ನೋಡಿ ನಾನು ಬರ್ತೀನಿ ಅಂತ ಹೇಳ್ತೀನಿ. ಆಗ ಹೋಗಿ ಅವರು ಅಟೆಂಡ್ ಮಾಡಿರ್ತಾರೆ, ಅವರು ನಮ್ಮ ಪೌರ ಕಾರ್ಮಿಕರು ಏನಿದ್ದಾರೆ ಹೋಗಿ ಅಟೆಂಡ್ ಮಾಡಿರ್ತಾರೆ. ಯಾರ ಇದೆ ಇವತ್ತವರೆಗೂ ನಮ್ಗೆ ಆ ಥರ ಏನು ನಾವು ಹೇಳಂದಲ್ಲ ಯಾವುದು ಮಿಸ್ ಮಾಡಿಲ್ಲ, ಹೋಗಿ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರೆ ಅಲ್ಲೇ. ಪುನಃ ಜನ ಅವ್ರ ಕೈಲೆ ಫೋನ್ ಮಾಡ್ತಾರೆ, ಯಾರು ಕಂಪ್ಲೇಂಟ್ ಹೇಳಿರ್ತಾರೆ ಅವ್ರ ಕೈಲಿ ಫೋನ್ ಮಾಡಿಸ್ತಾರೆ, ಅವ್ರು ಮಾಡಿದೀವಿ ಸರ್ ಮಾಡೋರು ಸರ್ ಲೆಕ್ಕಾಚಾರ ಕೇಳ್ತಾರೆ.
1: ಅಂದ್ರೆ ಏನ್ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಗೆ ತಕ್ಷಣದಲ್ಲೇ ಒಂದು ಪರಿಹಾರವನ್ನ ಪೌರ ಕಾರ್ಮಿಕರು ಒದಗಿಸ್ತಾ ಇದ್ದಾರೆ.
0: ಒದಗಿಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ ನಮಗೆ. ಸರ್ಗೂರು ಪಟ್ಟಣಕ್ಕೆ ಹೇಳ್ಬೇಕು ಅಂದ್ರೆ ಅವರು
1: ಸರ್, ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ತಮ್ಮ ವಾರ್ಡ್ನಲ್ಲಿ ನಿರ್ವಹಣೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಮೂಲಭೂತ ಸರ್, ನೀರು ಈಗ ನೀರ್ದೇನು ತೊಂದರೆ ಇಲ್ಲ ಸರ್, ನಮಗೆ ತುಂಬ ಚೆನ್ನಾಗಿದೆ. ಬಟ್ ಒಂದೊಂದ್ಸರಿ ಏನು ಮೋಟ್ರ್ ಪ್ರಾಬ್ಲಮ್ ಇಲ್ಲ ಕರೆಂಟ್ ಪ್ರಾಬ್ಲಮ್ ಟ್ರಾನ್ಸ್ಫರ್ ಎಲ್ಲ 12 ವಾರ್ಡ್ಗೂ ಏನು ಸಮಯ ಇರ್ತದೆ ಆ ಥರ ಇರ್ತದೆ. ಆದರೂ ನಮ್ಗೇನು ತೊಂದರೆ ಇಲ್ಲ, ಒಂದು ಬೋರ್ ಇದೆ ಅದರಿಂದ ಕುಡಿಯೋಕ್ಕಾಗದೆ ಹೋದ್ರು ಬೇರೆ ಕೆಲಸಗಳಿಗೆಲ್ಲ ಉಪಯೋಗ ಆಗೋಂಥ ನೀರು ಚೆನ್ನಾಗೈತೆ ಸರ್, ಮೇಂಟೈನ್ ಆಯ್ತೆ, ನಮ್ಗೇನು ತೊಂದರೆ ಇಲ್ಲ.
1: ಇನ್ನು ರಸ್ತೆ
0: ರಸ್ತೆ ಎಲ್ಲ ಆಲ್ಮೋಸ್ಟ್ ಆಗಿ ಚೆನ್ನಾಗಿದೆ ಸರ್. ಒಂದು 1/2 ಕಿಲೋಮೀಟರ್ ಇಲ್ಲ, ಅದು 500 ಮೀಟರ್ ಇಲ್ಲ, 300 ಮೀಟರ್ ರೋಡ್ ಚೆನ್ನಾಗಿಲ್ಲ. ನೆಕ್ಸ್ಟ್ ಬಜೆಟ್ ಅಲ್ಲಿ ಏನಾದ್ರು ಒಂದು ಮಾಡಿ ಮಾಡಿಸ್ತೇನೆ ಸರ್. ಅದು
1: ಇನ್ನು ಶೌಚಾಲಯಗಳು,
0: ಶೌಚಾಲಯಗಳೆಲ್ಲ ಚೆನ್ನಾಗಿದೆ ಸರ್. ನಮ್ದು ಈಗ ನಾವು ಗೆದ್ಮೇಲೆ ಸ್ಟೇಟ್ ಬ್ಯಾಂಕ್ ಮುಂದೆ ಒಂದು ಶೌಚಾಲಯ ಮಾಡಿ, ಸಾರ್ವಜನಿಕ ಹೋಗ್ಬೇಕು ಅನ್ನೋದಕ್ಕೆ ಒಂದು ಶೌಚಾಲಯ ನಾನು ಮಾಡಿಸ್ತೇನೆ. ನಮ್ಮ ಪಟ್ಟಣ ಪಂಚಾಯತಿ ಅನುದಾನ ಒಂದು 9 ಲಕ್ಷ ಅನುದಾನ ಹಾಕಿ ಅದನ್ನ ಮಾಡಿಸಿದೀನಿ. ಅದನ್ನು ಓಪನ್ ಮಾಡಿಸ್ಬೇಕು, ಇನ್ನೂ ಆಗಿಲ್ಲ, ಓಪನ್ ಮಾಡಿಸ್ತೀವಿ. ಇನ್ನೊಂದು 2-3 ತಿಂಗಳಲ್ಲಿ ಅದೊಂದು ಚಲೋ ಅಮೌಂಟ್ ಬಿಡುಗಡೆ ಆದ ತಕ್ಷಣ ಓಪನ್ ಮಾಡಿಸ್ಕೊಡ್ತೀವಿ ಸರ್. ಅದು
1: ಬೀದಿ ದೀಪಗಳು
0: ಇಲ್ಲ, ಅದೆಲ್ಲ ನಿರ್ವಹಣೆ ಮಾಡ್ತಾ ಇದೀವಿ ಸರ್. ನಮ್ಗೆ ಏನು ತೊಂದರೆ ಇಲ್ಲ, ಯಾವುದು ಬೀದಿ ದೀಪಗಳದು ಹೋಗ್ತಾ 1-2 ಹೋಗ್ತಾ ಇರ್ತದೆ ತಿಂಗಳು ಒಂದ್ಸರಿ, 1 ತಿಂಗಳಿಗೆ ಒಂದ್ಸರಿ ಮೇಂಟೈನ್ ಮಾಡ್ತಾ ಇದೆ. 15 ದಿವಸ 20 ದಿವಸ ತಿಂಗಳಿಗೆ

0: ಪೀರಿಯಡ್ ಹೋಗ್ತವೆ ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ ಸರ್.
1: ಸರ್, ನಿಮ್ಮ ವಾರ್ಡ್ನಲ್ಲಿರುವ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಾ ಇರುವಂತಹ ಒತ್ತು ಎಂಥದ್ದು ಎಂಬುದ್ರ ಬಗ್ಗೆ ತಿಳಿಸೋದಾದ್ರೆ.
0: ಈಗ ಸರ್, ಈಗ ಶಾಲೆಗಳಿಗೆ ಅಂದ್ರೆ ಕ್ಲೀನಿಂಗ್ ಕೇಳ್ತಾರೆ ಪಾಪ, ನಿನ್ಗೆ ನೀನು ನಮ್ಮಲ್ಲಿ ನೀನು ಬೇರೆ ತರ ಅನುದಾನ ಕೊಡಕ್ ಬರಲ್ಲ. ಹಾಸ್ಪಿಟಲ್ಗಾದ್ರು ಅಷ್ಟೇ, ಶಾಲೆಗಳಿಗಾದ್ರು ಅಷ್ಟೇ, ಕ್ಲೀನಿಂಗ್ಗಳು ಕೇಳ್ತಾರೆ ಸರ್, ವಾಟರ್ ಪ್ರೂಫ್ ಕೇಳ್ತಾರೆ, ಕ್ಲೀನಿಂಗ್ ಕೇಳ್ತಾರೆ, ಅವೆಲ್ಲ ಅವ್ರು ಕೇಳಿದಾಗ ನಾವು ಮಾಡಿಸ್ಕೊಡ್ತೀವಿ ಸರ್. ಸರ್ಕಾರಿ ಆಸ್ಪತ್ರೆ ಇದೆ, ಅವ್ರು ಅಷ್ಟೇ, ಅವ್ರೇನು ಕೇಳೋದೆಲ್ಲ ಅವರೇ ಮಾಡ್ಕೊತಾರೆ. ಬಟ್ ಕೊರೋನಾ ಟೈಮಲ್ಲೆಲ್ಲ ತುಂಬ ನಾವು ಚೆನ್ನಾಗಿ ಮಾಡಿದೋ, ನಾವು ಕ್ಲೀನಿಂಗ್ ಮಾಡಿಸೋದು, ಸ್ಯಾನಿಟೈಸ್ ಮಾಡಿಸೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡೋದು. ಕೊರೋನಾ ಟೈಮಲ್ಲಿ 2 ದಿವಸಕ್ಕೊಂದ್ಸರಿ ಸ್ಯಾನಿಟೈಸ್ ಮಾಡಿಸ್ತಿದ್ದೋ ನಾವು ಅವಾಗ, ಎಲ್ಲ ಪೇಷಂಟ್ಸ್ಗಳು ಅಲ್ಲೇ ಜಾಸ್ತಿ ಅಲ್ವಾ, ಅವರು ಸರ್ಕಾರಿ ಆಸ್ಪತ್ರೆಯಲ್ಲೇ ಜಾಸ್ತಿ. ಆ ಟೈಮಲ್ಲೆಲ್ಲ ಏನು ಮಾಡೋದು, ನಾವು ಸ್ಯಾನಿಟೈಸ್ ನಮ್ಮ ಆಫೀಸಿಂದ ಸ್ಯಾನಿಟೈಸ್ ಮಾಡಿಸ್ಕೊಡೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದೀವಿ ಸರ್. ಶಾಲೆ ಇಲ್ಲ ಸರ್, ತುಂಬ ಚೆನ್ನಾಗಿದೆ, ಶಾಲೆಗಳಲ್ಲಿ ತುಂಬ ಚೆನ್ನಾಗಿದೆ, ಹೋಯ್ತಾ ಇರ್ತೇವೆ ಅವಾಗ. ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರೆ. ನಮ್ಮ ಅಡುಗೆ ಬರೋದ್ರಿಂದ ಸರ್ಕಾರಿ ಶಾಲೆಗಳು ಒಂದು 3 ಶಾಲೆ ನಮಗೆ ಬರುತ್ತೆ, ಆಸ್ಪತ್ರೆ ನಮಗೆ ಬರುತ್ತೆ. ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಫೋನ್ ಮಾಡ್ತಾರೆ ಅವರು. ನಮ್ಮ ಟೀಚರ್ಸ್ಗಳು ಏನಿದ್ದಾರೆ, ಪ್ರಿನ್ಸಿಪಲ್ಸ್ ಇವರು ಎಲ್ಲ ಅವರೆಲ್ಲ ಮಾಡ್ತಾರೆ, ಬನ್ನಿ ಸರ್ ಹಿಂಗಾಗಿದೆ ಅಂತ. ನಾವು ಹೋಗ್ತೀವಿ ಅಲ್ಲೇ, ಏನೋ ಸಣ್ಣ ಪುಟ್ಟ ಇದ್ರೆ ಸಾಲ್ವ್ ಮಾಡ್ತೀವಿ, ಕ್ಲೀನಿಂಗ್ ಹೇಳ್ತಾರೆ ಕ್ಲೀನ್ ಮಾಡಿಸ್ಕೊಡ್ತಾ ಇರ್ತೀವಿ, ವಾಟ್ರು ಬರಲಿಲ್ಲ ಅಂದರೆ ವಾಟ್ರು ಹೇಳ್ತಾರೆ ಸ್ವಲ್ಪ ವಾಟ್ ನೀರಂದು ಬಿಡಿಸ್ಕೊಡ್ತಾ ಇರ್ತೀವಿ ಸರ್. ಈಗ ಅವಾಗಲಿಂದನೂ ಅದೇ ಥರ ಒಂದು 80 ಜನ 90 ಜನ ಅಷ್ಟೇ, ಅದೇ ಪಿ ಯು ಹುಡುಗರುಗಳು ವಿದ್ಯಾರ್ಥಿಗಳು ಅಷ್ಟೇ ಮೇ ಇದು ಬರ್ತಾ ಇರೋದು, ಅವಲಿಂದ ಒಂದು 20 ವರ್ಷದಿಂದನೂ ಅಷ್ಟೇ ಬರ್ತಾ ಇರೋದು ನಮ್ಮ ಶಾಲೆಗಳಲ್ಲಿ. ಅದೇ ಥರ ಹೋಗ್ತಾ ಇದೆ, ಅದೇ ಥರ ಮೇಡ. ಏನು ಸರ್ಕಾರದಿಂದ ಏನು ಬರಬೇಕು ಅದೆಲ್ಲ ತಲುಪ್ತಾ ಐತೆ ಅವ್ರಿಗೆ, ಮಕ್ಕಳು ವಿದ್ಯಾರ್ಥಿಗಳಿಗೆ ಕ್ಲೀನಿಂಗ್ ಆಗಲಿ, ಒಂದು ಊಟ ಊಟದ ವ್ಯವಸ್ಥೆ ಇದೆಲ್ಲ ಮಧ್ಯಾಹ್ನ, ಅದು ಎಲ್ಲ ಏನು ಅದ್ರಲ್ಲಿ ಏನು ತೊಂದರೆ ಇಲ್ಲ ಸರ್, ಎಲ್ಲ ನಡೀತಾ ಇದೆ. ಏನು ಅವತ್ತಿಂದ ಏನು 70 ಜನ ವಿದ್ಯಾರ್ಥಿಗಳು ಏನಾದ್ರು ಅಷ್ಟೇ ಅವರೇ ಸರ್, ಅದು ಅದರಲ್ಲೇನು ಇದಿಲ್ಲ. ನಮ್ಗಳಿಗೆ ಸರ್ ಅವಾಗ ಏನೂ ಇರಲಿಲ್ಲ, ನಮ್ಗೇನಂದ್ರೆ ಅವಾಗ ಒಂದು ಫುಡ್ ಅಂತ ಕೊಡೋರು ಅಷ್ಟೇ ಇಲ್ಲ ಹಾಸ್ಟೆಲಲ್ಲಿ, ಸ್ಕೂಲ್ ಬಿಟ್ಟಾಗ ಒಂದು ಫುಡ್ ಅಂತ ಕೊಡ್ತಿದ್ರು, ಅಷ್ಟು ಬಿಟ್ಟು ಏನು ಕೊಡ್ತಿರ್ಲಿಲ್ಲ. ನಾವೆಲ್ಲ ಪರ್ಚೇಸ್ ಮಾಡಕ್ ಮಾಡ್ತಿದ್ದೀವಿ ಅವಾಗೆಲ್ಲ, ಇವತ್ತು ಬಟ್ ಫ್ರೀ ಕೊಟ್ಟರು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ, ಜನಗಳು ಕರ್ಕೊಬಂದು ಮಕ್ಕಳನ್ನ ಸೇರಿಸ್ತಾ ಇಲ್ಲ ಸರ್.
1: ಹೌದು,
0: ಪ್ರತಿಯೊಂದು ಈಗ ನಮಗೆ ಈಗ ಮಧ್ಯಾಹ್ನ ಊಟ ಇದೆ ಅವ್ರಿಗೆ, ಬಟ್ಟೆ ಕೊಡ್ತಾರೆ, ಪೆನ್ ಕೊಡ್ತಾರೆ, ಶೂ ಕೊಡ್ತಾರೆ, ಆ ಥರ ಎಲ್ಲ ಕೊಟ್ಟರು ಮಕ್ಕಳುಗಳು ಬರ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣನೇ ಐತೆ ಇವತ್ತು, ನಮಗಿದ್ದ ಕಾಲಕ್ಕೂ ಇವತ್ತಿಗೂ ತುಂಬ ಚೆನ್ನಾಗೈತೆ ಸರ್, ಆದರೂ ಜನ ಅದಕ್ಕೆ ಬರ್ತಾ ಇಲ್ಲ ಅಷ್ಟೇ.
1: ಸರ್, ಜೆ ಜೆ ಎಂ ಬಗ್ಗೆ ತಾವು ಮುಂಚಿತವಾಗಿ ಮಾತಾಡ್ತಿದ್ರಿ, ಈಗ ಜೆ ಜೆ ಎಂ ತಮ್ಮ ಒಂದು ವಾರ್ಡ್ನಲ್ಲಿ ಯಾವ ಹಂತದಲ್ಲಿದೆ, ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಈಗ ಸರ್, ಈಗ 1.5 ವರ್ಷ ಆಯಿತು ಜೆ ಜೆ ಎಂ ಕೆಲಸ ಸ್ಟಾರ್ಟ್ ಆಗಿ, ಇದು ಕೇಂದ್ರ ಸರ್ಕಾರದ ಶುದ್ಧ ಕುಡಿಯುವ ನೀರಿನ ಘಟಕ, ಇದು ಕೆಲಸ ನಡೀತಾ ಇದೆ ಸರ್. ಫಸ್ಟ್ ಎಲ್ಲ ಅಪೋಸಿಟೇ ಮಾಡಿದ್ರು, ಆದರೂ ಬಟ್ ಅದನ್ನ ನಿಲ್ಸೋಕ್ಕಾಗಲ್ಲ, ಮಾಡಲೇಬೇಕು, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಅದು ಮಾಡಲೇಬೇಕು ಅಂತ ಮಾಡಿಸ್ತದೆ ಸರ್. ತುಂಬ ಚೆನ್ನಾಗಿ ಕೆಲಸಗಳಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಅಂದರೆ ಒಂದು 2-3 ತಿಂಗಳು ಲೇಟ್ ಆಯ್ತದೆ ಅಷ್ಟೇ ಅವ್ರು ಹೇಳೋದ್ರ ಲೆಕ್ಕಾಚಾರಕ್ಕೆ, ಆದರೂ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ, ನಿರ್ವಹಣೆ ನಡೀತಾ ಇದೆ. ಇನ್ನು ಅಲ್ಪ ಸ್ವಲ್ಪ ಪೈಪ್ ಲೈನ್ಗಳು ಆಗಬೇಕು, ಎಲ್ಲ ಒಳಗೂ ಆಗಬೇಕು, 10 ಅಂದರೆ 5 ಈ ಥರ ಪೈಪ್ ಲೈನ್ಗಳು ಆಗಬೇಕು, ಆಗುತ್ತೆ, ಅದು ಆಗುತ್ತೆ ಹೇಳಿದೀವಿ, ಎಲ್ಲ ಹೇಳಿದೀವಿ. ಈಗೆಲ್ಲ ಹೊಸ ಮೋಟರ್ಗಳೆಲ್ಲ ಕುಣಿಸ್ತಾ ಇದಾರೆ ಅಲ್ಲಿ, ಜಾಕ್ವೀಲಲ್ಲಿ ಟ್ರಾನ್ಸ್ಫಾರಮ್, ಹೊಸ ಟ್ರಾನ್ಸ್ಫಾರಮ್ ಮಾಡ್ತಾ ಇದಾರೆ. ಅದು ಬಂದರೆ ತುಂಬ ಚೆನ್ನಾಗಿ ಸರ್ಗೂರಿಗೆ ಶುದ್ಧ ಕುಡಿಯುವ ನೀರಿನ ಚೆನ್ನಾಗಿ ಕೊಡ್ಬೋದು ಜನಗಳಿಗೆ. ತುಂಬ ಒಂದು 12 ಗಂಟೆಯಿಂದ 14 ಗಂಟೆ ನೀರು ಇರಬೇಕು, ಬತ್ತಾ ಇರಬೇಕು, ಆ ಥರ ನಡೀತಾ ಇದೆ ಸರ್ ಕಾಮಗಾರಿಗಳೆಲ್ಲ ನಡೀತಾ ಇದೆ.
1: ಸರ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗಿನ ತಮ್ಮ ಪಾತ್ರದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ?
0: ಈಗ ಸ್ವಲ್ಪ ಸರ್, ಡ್ರೈನ್ಗಳು 2-3 ಕಡೆ ಡ್ರೈನ್ ಇರಲಿಲ್ಲ ಸರ್, ಡ್ರೈನ್ ಮಾಡಿಸಿದ್ದೀನಿ. ಡಾಂಬರ್ಗಳು ಇರಲಿಲ್ಲ, ಡಾಂಬರ್ಗಳು ಮಾಡಿಸ್ತಾ ಇದ್ದೀನಿ ಇವಾಗ. ಆಮೇಲೆ ನಾವು ಗೆದ್ದು ಬಂದಾಗ ಒಂದು ಸಾರ್ವಜನಿಕವಾಗಿ ಬರ್ನಿಂಗ್ ಯಾಡ್ ಅಂತ ಸ್ಮಶಾನ ಇದರಲ್ಲಿ,
1: ಹೌದು,
0: ಅದೊಂದು ಮಾಡಿಸ್ತೋ ಸರ್. ನಾವು ಬಂದಾಗ ಒಂದು 5 ಲಕ್ಷ ಅದು ಫಂಡ್ ಮಾಡಿ ಸಾರ್ವಜನಿಕವಾಗಿ ಬರ್ನಿಂಗ್ ಇದು ಮಾಡಿಸ್ತೋ ಅಲ್ಲಿ, ಆ ಥರದ. ಆಮೇಲೆ ಬೋರ್ಗಳು, ಕೆಟ್ಟೋದ ಬೋರ್ಗಳೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೀವಿ ಅವತ್ತಿಂದ. ಆಮೇಲೆ ಅಲ್ಲಿ ಸೋಮೇಶ್ವರನ ದೇವಸ್ಥಾನದ ಹತ್ರ ಸರ್, ನಮ್ಮ ಇದರಲ್ಲಿ ಒಂದು ಬೋರ್ ಹಾಕ್ಸ್ಕೊಡು, ಕೈ ಹ್ಯಾಂಡ್ ಬೋರು, ಅಲ್ಲಿ ಹೋದ್ರೆ ಯಾರಿಗೂ ನೀರಿಗೆ ತೊಂದರೆ ಆಗೋದು, ಕೈ ಕಾಲು ತೊಳಿಯೋಕ್ಕಾಗಲಿ ಕುಡಿಯೋಕ್ಕಾಗಲಿ ನೀರು ಇರ್ತಿರ್ಲಿಲ್ಲ. ಆ ಥರದಲ್ಲಿ ನಮ್ಮ ಅನುದಾನದಲ್ಲಿ ಅದೊಂದು ಬೋರ್ ಹಾಕ್ಸಿ ಹ್ಯಾಂಡ್ ಬೋರ್ಡು ನೀರು ಬರಬೇಕು ಇಪ್ಪಂದಂಗೆ ಆ ಥರ ಮಾಡಿದ್ವಿ. ನಮ್ಮ ಒಳಲ್ಲಿ ಏನು ಕೆಲಸಗಳೇನಿಲ್ಲ ಸರ್, ಇರೋದ್ರಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಮಾಡಿದ್ದೀನಿ ಸರ್. ಇಲ್ಲಿ ಕಾಂಕ್ರೀಟ್ ರೋಡ್ಗಳಿರಲಿಲ್ಲ, ಅದೆಲ್ಲ ಒಳಗಡೆ ನಮ್ಮ ಒಂದು ಎಷ್ಟಿ ಸಮುದಾಯ ಇರೋಂಥ ಜಾಗ ಬರ್ತದೆ, ಅಲ್ಲೆಲ್ಲ ಕಾಂಕ್ರೀಟ್ಗಳು ಹಾಕ್ಸಿದ್ದೀನಿ, ಡ್ರೈನ್ಗಳು ಮಾಡಿಸ್ಕೊಟ್ಟಿದ್ದೀನಿ ಸರ್.
1: ಆಮೇಲೆ
0: ಚರಂಡಿ ಮೇಲಲ್ಲಿ ಚಿಕ್ಕದು ಒಂದು ಗಲ್ಲಿ ಇತ್ತು, ಓಡಾಡೋಕ್ಕಾಯ್ತಿರ್ಲಿಲ್ಲ, ಅದ್ರ ಮೇಲೆ ಸ್ಲ್ಯಾಬ್ ಹಾಕ್ಸ್ಕೊಟ್ಟಿದ್ದೀನಿ.

0: ಓಡಾಡಕ್ಕೆ ಆತರ ಎಲ್ಲ ಕೆಲಸ ಏನೇನಾಯ್ತಿದೆ ಅದೆಲ್ಲ ಮಾಡಿಸಿದೀನಿ ಸರ್ ಆಲ್ಮೋಸ್ಟ್ ಆಲ್.
1: ಸರ್, ನಿಮ್ಮ ಸದಸ್ಯತ್ವದಲ್ಲಿ ವಾರ್ಡಿನ ಅಭಿವೃದ್ಧಿಗೆ ಇನ್ನು ಏನೆಲ್ಲ ಮುಂದಿನ ಯೋಜನೆಗಳನ್ನ ಹಾಕೊಂಡಿದ್ದೀರಾ?
0: ನಮ್ದು ಸರ್ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು 80% ಕೆಲಸ ಮಾಡಿದೀನಿ ಅಂತ ನನಗನ್ಸುತ್ತೆ. ಅದನ್ನ ಸಾರ್ವಜನಿಕರು ಹೇಳ್ಬೇಕು, ಅವ್ರು ಹೇಳ್ಬೇಕು, ನಾವ್ ಹೇಳಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ಹೇಳ ಏನ್ ಕೆಲಸ ಮಾಡೋರೆ. ಅದೇನು ಸ್ವಲ್ಪ ದೂರ ರೋಡ್ ಇದೆ ಸರ್, ನಾನು 100 meters ಅಷ್ಟು ರೋಡ್ ಬಂದು 300 meters ರೋಡ್ ಐದು ಮಾಡ್ಬೇಕು. ಅದೊಂದು ಮಾಡ್ಬಿಟ್ರೆ ಒಂದು ಫಿಲ್ ಆಗತ್ತೆ ಸರ್. ಒಂದೆರಡು ಕಡೆ ಸಣ್ಣದೊಂದು ಡಕ್ಕೊಳ್ ಮಾಡ್ಬೇಕು, ಒಂದೆರಡು ಕಡೆ ಡ್ರೈನ್ ಮಾಡ್ಬೇಕು ಸರ್, ಚಿಕ್ಕ ಚಿಕ್ಕ ಡ್ರೈನ್ಗಳವೆಲ್ಲ. ಅದೇ ಅಕ್ಕಪಕ್ಕ ಮನೆಯವ್ರದ್ದು ಸಮ್ಮತಿ ಬೇಕು, ಅದಕ್ಕೆ ಅವರು ಒಪ್ಕೋಬೇಕು ಮಾಡಿ ಅಂತ. ಆ ಥರ ಜಾಗಗಳಲ್ಲಿ ಮಾಡಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಒಪ್ಪಿಸಿ ಆ ಚರಂಡಿನ ಮಾಡಿಸಿ ಕೆಲಸ ಒಂದು 100% ಫುಲ್ಫಿಲ್ ಆಗಂಗೆ ಮಾಡಬೇಕು ಅಂತ ಆಸೆ ಸರ್. ನಮಗೆ ಇನ್ನೊಂದು 6 ಅವಧಿ ಇದೆ, 6 ಅಷ್ಟು ಕಾಮಗಾರಿಗಳನ್ನ ಮಾಡಿ ಮುಗಿಸ್ಬೇಕು ಅಂತ ನಮ್ಮಲ್ಲಿ ಇದಿದೆ ಸರ್, ಆಸೆ ಇದೆ ನಮಗೆ. ಬೇರೆ ರೋಡ್ಗಳಾಗಲಿ ಚರಂಡಿಗಳಾಗಲಿ ಎಲ್ಲ ಎಲ್ಲ ಕ್ಲಿಯರ್ ಆಗಿದೆ ಸರ್, ಆ ಥರದಲ್ಲಿ ಅದು ಪ್ರಾಬ್ಲಮ್ ಇಲ್ಲ. ಏನಂದ್ರೆ ಮಾಡಿದ್ರೆ ನೆಕ್ಸ್ಟ್ ಸಮುದಾಯಗಳಿಗೆ ಏನಾರ ಮಾಡಬೇಕು, ಏನ ಅವ್ರಿಗೊಂದ ಈಗ ದೇವಸ್ಥಾನಗಳು ಕ್ಷೇತ್ರಗಳು ಆ ಥರ ಇರೋಕ್ಕೆ ಏನಾರ ಒಂದು ಸರ್ಕಾರದಿಂದ ಸಹಾಯ ಮಾಡಬೇಕು.
1: ಅಂದ್ರೆ ಈಗ ಸಮುದಾಯಕ್ಕೆ ನಿಮ್ಮ ಪ್ರಕಾರ ಈಗ ಒಂದೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಮುದಾಯ
0: ಭವನಗಳಿರ್ತವೆ, ಅದಕ್ಕೇನು ಸಣ್ಣ ಪುಟ್ಟ ಅಂತದ್ದು ಸರ್ಕಾರದಿಂದ ಏನಾರ ಬರೋಂಥ ಅನುದಾನಗಳನ್ನ ಕೊಡಿಸಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಸರ್. ಶಾಸಕರಿಗೊಂದು ಮಾತು ಹೇಳೋದೇ ಇಷ್ಟೇ, ನಮಗೆ ಗೆದ್ದಾಗಲಿಂದ ನಾವು ಕೇಳ್ತೇವೆ ಸರ್ಗೂರು ಈಗ ಅಲ್ಲಿ ಗ್ಯಾಸ್ ಸೌಜನ್ಯ ಗ್ಯಾಸ್ ಏಜೆನ್ಸಿಯಿಂದ ನಮಗೆ ಬಂದು ಕಲಂಡಿ ಚಾನಲ್ ತನಕ ನಾವು ಡಬಲ್ ರೋಡ್ ಮಾಡ್ಕೊಡಿ ಅಂತ ಕೇಳ್ತೇವೆ, ಅವತ್ತಿಂದ ಕೇಳ್ತೇವೆ, ಅವತ್ತಿಂದ ಆಶ್ವಾಸನೆ ಕೊಡ್ತಾರೆ ಮಾಡ್ತೀನಿ ಮಾಡ್ತೀನಿ ಅಂತ, ಇನ್ನೂ ಮಾಡಿಲ್ಲ. ಅದನ್ನು ಶಾಸಕರು ನಮ್ಮ ಸಂಸದರಿದ್ದಾರೆ ಎಂ ಪಿ ಅವರು ಅವರು ಎಲ್ಲ ಸೇರಿ ಅದೊಂದು ಕೆಲಸನ ಮಾಡ್ಕೊಡಿ ಅಂತ ಕೇಳ್ಕೊತೀವಿ, ಮನವಿ ಮಾಡ್ಕೊತೀವಿ. ಎಲ್ಲ ಕಡೆ ತುಂಬಾ ಅವಶ್ಯಕತೆ ಇದೆ ಸರ್, ಎಲ್ಲ ಕಡೆ ಈಗ ಅಕ್ಕಪಕ್ಕ ಈಗ ನಾವು ಎಡಿಯಾಲ್ಕ್ ಹೋದ್ರೆ ಎಡಿಯಾದಲ್ಲಿದೆ, ಕೋಟೆಗೆ ಹೋದ್ರೆ ಕೋಟೆಯಲ್ಲಿದೆ, ಮಧ್ಯ ಇರೋ ನಮ್ಮ ಸರ್ಗೂರಲ್ಲೇ ಇಲ್ಲ, ಇಂಥ ತಾಲೂಕು ಕೇಂದ್ರವಾಗಿ ಇಲ್ಲೇ ಆ ಡಬಲ್ ರೋಡ್ ಇಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ತುಂಬ ನಮಗೆ ಟ್ರಾಫಿಕ್ ಜಾಮ್ ಆಗೋದು, ಆಕ್ಸಿಡೆಂಟ್ಸ್ಗಳಾಗೋದು ಈ ಥರ ತುಂಬ ಆಗ್ತಾ ಇದೆ. ಅದಕ್ಕೆ ಶಾಸಕರಿಗೆ ಒಂದು ಮನವಿ ಮಾಡ್ತೀವಿ, ಅದನ್ನ ಒಂದು ಕಾಮಗಾರಿ ಮಾಡ್ಕೊಡಿ ನಮಗೆ ಅಂತ ಕೇಳ್ಕೊಳ್ತೀವಿ. ಈ ನಿಮ್ಮ ಜನಧ್ವನಿ ಮುಖಾಂತರ ಅವ್ರನ್ನ ಕೇಳ್ಕೊತೀವಿ. ಈಗ ನಮಗೆ ಸರ್ ಸರ್ಕಾರದಿಂದ ಮನೆಗಳು ಕೊಡ್ತಾ ಇಲ್ಲ, ಬರ್ತಾ ಇಲ್ಲ, ಹಣ ಬಿಡುಗಡೆ ಆಯ್ತಾ ಇಲ್ಲ. ಅವೇ ತುಂಬಾ ಮನೆಗಳಿವೆ ನಮ್ಗೆ, ನಾವು ಕೊಳಚೆ ಪ್ರದಕ್ಕೆ ಸೇರಿಸ್ಬೇಕು ಅಂತಾನೆ ಸ್ವಲ್ಪ ಓಡಾಡಿದೆ ನಾನು, ಬಟ್ ಅದಾಗ್ಲಿಲ್ಲ. ಹಂಗಾಗಿ ಈಗ ಸರ್ಕಾರದಲ್ಲಿ ಏನಾರ ಮನೆಗಳು ಕೊಟ್ಟೆ ಸರ್, ಮನೆ ಬಿಡುಗಡೆ ಮಾಡ್ಕೊಡ್ಬೇಕು ಸರ್ಕಾರ. ಸ್ವಲ್ಪ ಸ್ವಲ್ಪ ಮನೆಗಳಿದೆ, ಹಳೆ ಮನೆ ಅಂಚಿನ ಮನೆಗಳೇ ಇದೆ ಇನ್ನು, ಅಂತ ಮನೆಗಳಿಗೆ ಅನುದಾನಗಳು ಕೊಡ್ಬೇಕು ಸರ್.
1: ಸರ್, ಒಟ್ಟಾರೆಯಾಗಿ ವಾರ್ಡಿನ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ನಮಗೆ ಸರ್ ತುಂಬ ವಾರ್ಡಲ್ಲಿ ಯುವಕರು ಸಾರ್ವಜನಿಕರೇ, ನಮ್ಮ 7ನೇ ವಾರ್ಡ್ ಸಾರ್ವಜನಿಕರು ಯುವಕರುಗಳು, ಚಿಕ್ಕ ಹುಡುಗರಾದ್ರೂ ಅಷ್ಟೇ ಇವತ್ತು ನಮ್ಮ ಕಂಡ್ರೆ ಪ್ರೀತಿಯಾಗಿದ್ದಾರೆ, ನಾವು ಅವ್ರ ಜೊತೆಗೆ ಅಷ್ಟೇ ಅನ್ಯೋನ್ಯತೆ ಇದ್ದೀವಿ, ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮನ್ನ ಇನ್ವೈಟ್ ಮಾಡ್ತಾರೆ, ಹಂಗಾಗಿ ನಮ್ಮ ಕೈಲಾದದನ್ನ ನಾವು ಸಹಾಯ ಮಾಡ್ತೀವಿ. ಆಮೇಲೆ ಅವರು ನಮ್ಮನ್ನ ಅಷ್ಟೇ ಇಷ್ಟಪಟ್ಟು ಕರೀತಾರೆ ಎಲ್ಲ ಇದಕ್ಕೂ ಕಾರ್ಯಕ್ರಮಗಳು, ಎಲ್ಲ ಎಲ್ಲ ಸಮಾಜದಲ್ಲಿ 4-5 ಬರ್ತದೆ ನಮ್ಮಲ್ಲಿ, ಎಲ್ಲ ಸಮಾಜದಲ್ಲೂ ನಮ್ಮನ್ನ ಇಷ್ಟಪಟ್ಟು ಕರೀತಾರೆ, ನಾವು ಅಷ್ಟೇ ಗೌರವ ಅವ್ರು ಕರೆದಕ್ಕೆ ಗೌರವ ಆಗೋಗಿ ಅವ್ರ ಪ್ರೀತಿ ಪಾತ್ರ ಪಾತ್ರ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಹಂಗಾಗಿ ವಾರ್ಡಲ್ಲಿ ಏನು ಸಮಸ್ಯೆ ಇಲ್ಲ ನಮ್ಮಲ್ಲಿ ಅಂತ ನಾವು ತಿಳ್ಕೊಂಡಿದ್ದೀವಿ, ಬಟ್ ಅದನ್ನು ಅವರು ಸಾರ್ವಜನಿಕರು ಹೇಳಬೇಕು ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ, ಜೊತೆಗೆ ಸರಗೂರಿನ ತಾಲೂಕಿನ ಜನತೆಗೆ ಮತ್ತು ನಿಮ್ಮ ವಾರ್ಡ್ನ ಜನತೆಗೆ ಏನಾದರೂ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಈಗ ನಾವು ಏನೇ ಕಸ ನಿರ್ವಹಣೆ ಮಾಡ್ತೀವಿ ಅಂದ್ರೆ ಸರ್ ಮೊದಲನೇದಾಗಿ ಸಾರ್ವಜನಿಕರೇ ಮುಖ್ಯ, ಅವರೇ ಮೇನ್, ಅವ್ರೇನು ಮಾಡ್ಬೇಕು, ಕಸನ ಇಲ್ಲಿ ರೋಡ ರಸ್ತೆಗಳ ಸುರಿಬೇಡಿ, ಏನು ನಿಮ್ಮ ಪ್ರತಿಯೊಂದು ಪಂಚಾಯತಿಗೂ ಒಂದೊಂದು ಗಾಡಿ ಕೊಟ್ಟವ್ರು, ಕಸ ತುಂಬ್ಕೊಳಕ್ಕೆ ಅವ್ರಿಗೆ ಬಂದೇ ಬರ್ತಾರೆ, ಮನೆ ಮುಂದಕ್ಕೆ ಬಂದೇ ಬರ್ತಾರೆ, ಆ ಕಸನೆಲ್ಲ ಅದಕ್ಕೆ ಹಾಕಿ ಎಲ್ಲ ಸಾರ್ವಜನಿಕ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಅದನ್ನೇ ಎಲ್ಲ ಎಲ್ಲ ನಾವು ಇಡೀ ನಾವು ಎಲ್ಲ ಸರ್ಗೂರು ತಾಲೂಕು ಅನ್ನೋದೆಲ್ಲ ಇಡೀ ಎಲ್ಲ ದೇಶದ ಜನತೆನೇ ಕೇಳ್ಕೊಳ್ಳೋದು ಅದನ್ನ ಫಸ್ಟ್ ಕಸನ ಗಾಡಿಗಳು ಬರ್ತವೆ ಗಾಡಿಗಳಿಗೆ ಹಾಕಿ ಅಲ್ಲಿ ಇಲ್ಲಿ ಸುರಿದು ನೈರ್ಮಲ್ಯ ಮಾಡಬೇಡಿ. ವಾರ್ಡಿಂದ ಏನು ತೊಂದರೆ ಇಲ್ಲ ನಮ್ಮ

0: ಜನತೆಗೆ ನಾವು ಸದಾ ಚಿರುಗುಡಿ ಆಗಿರ್ತೀವಿ ಸರ್, ನಮ್ಮ ವಾರ್ಡಿನ ಜನತೆಗೆ.
1: ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಮಸ್ತೆ, ಎಲ್ಲ ಜನತೆಗೂ ತುಂಬ ಹೃದಯದ ಧನ್ಯವಾದಗಳು.
1: ಇಂದು ನಾವು ಸರಗೂರು ಪಟ್ಟಣದ 7ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ವೀರೇಶ್ ಅವರಿಂದ 7ನೇ ವಾರ್ಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 7ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ವೀರೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್.

0: ಕ್ರಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700 ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರುಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21 ಮರುಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300 ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000 ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ಮಹಿಳೆಯರಿಗೆ ಯಾವ್ಯಾವ ಹಕ್ಕುಗಳಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರೈಟ್ ಟು 0 FIR. ಅದಂದರೆ ಹೆಣ್ಮಗಳು ಒಂದು ಪ್ರದೇಶದಿಂದ, ಅಂದರೆ ಆಕೆಯ ಸ್ಥಳೀಯ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಗೆ ಏನಾದರೂ ತೊಂದರೆಗಳಾದರೆ, ತೊಂದರೆ ಅಂತ ಅಂದರೆ ಕಿರುಕುಳ ಅಥವಾ ಇನ್ನೊಬ್ಬರಿಂದ ದೌರ್ಜನ್ಯ ಅಥವಾ ಪುರುಷನಿಂದ ಏನಾದರೂ ಟಾರ್ಚರ್, ಇತರ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ತಕ್ಷಣ ಆಕೆ ಏನು ಮಾಡಬಹುದು, ಎಲ್ಲಿ ಆಕೆಗೆ ತೊಂದರೆ ಆಗ್ತದೆ, ಆ ಜಾಗದಲ್ಲಿರುವಂಥ ಆ ಪ್ರದೇಶದಲ್ಲಿರುವಂಥ ಒಂದು ಪೊಲೀಸ್ ಠಾಣೆಗೆ ದೂರು ಕೊಡುವಂಥದ್ದು. ಆ ದೂರು ಕೊಟ್ಟ ನಂತರ ಆ ಪೊಲೀಸ್ ಠಾಣೆಯವರು 0 FIR ಅಂತ ಹೇಳಿ ಅದನ್ನು ಗಣನೆ ತಗೋತಾರೆ. ಆನಂತರ ಆ ಒಂದು ಹೆಣ್ಣು ಮಗಳ ಸ್ಥಳೀಯ ಪ್ರದೇಶದ ಪೊಲೀಸ್ ಠಾಣೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇದು

ಒಂದು ಹಕ್ಕು. ಎರಡನೇದು ರೈಟ್ ಟು ಈಕ್ವಲ್ ಫೇ, ಸಮಾನ ವೇತನ, ಅಂದರೆ ಸಮಾನ ಕೆಲಸ ಮತ್ತು ಸಮಾನ ವೇತನ. ಇವತ್ತು ಪುರುಷನಿಗೆ ಒಂದು ರೀತಿಯ ಸಂಬಳ, ಮಹಿಳೆಗೆ ಒಂದು ರೀತಿಯ ಸಂಬಳ, ಈ ಥರ ತಾರತಮ್ಯ ನಡೀತಿರೋದು ಎಲ್ರಿಗೂ ಗೊತ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಹೆಂಗಸಿಗೆ ಅಥವಾ ಮಹಿಳೆಗೆ ಸಂಬಳದಲ್ಲಿ ಏನಾದರೂ ಭೇದ ಭಾವ ಇದ್ದರೆ ಸಮಾನ ವೇತನ ಕೊಡದಂಥ ಪಕ್ಷದಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್, ಆ ಲೇಬರ್ ಕಮಿಷನರ್ ಏನಿರ್ತಾರೆ ಆ ಡಿಪಾರ್ಟ್ಮೆಂಟಿಗೆ ನಾವು ದೂರು ಕೊಡ್ಬೋದು. ಸೊ ಸಮಾನ ವೇತನ ಸಮಾನ ಕೆಲಸ ಅಂತ ಹೇಳಿ ಒಂದು ಹಕ್ಕಿದೆ. ಇನ್ನೊಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋವಂಥದ್ದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು. ಈಗ ಒಬ್ಬ ಹೆಣ್ಣು ಮಗಳು ಆಕೆಯ ತವರ ಮನೆಯಿಂದ ಏನು ಆಸ್ತಿ ಇದೆ ಪಿತ್ರಾರ್ಜಿತವಾದಂಥ ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನು ಹುಡ್ಕೋಬೋದು. ನಂತರ ಫ್ರೀ ಟ್ರಾನ್ಸ್ಪೋರ್ಟ್ ಫಾರ್ ಪ್ರೆಗ್ನೆಂಟ್ ವುಮೆನ್, ಉಚಿತ ಆಂಬ್ಯುಲೆನ್ಸ್ ಗರ್ಭಿಣಿಯರಿಗೆ. ಸಾಮಾನ್ಯವಾಗಿ ತುಂಬ ಎಮರ್ಜೆನ್ಸಿ ಆದಾಗ ನಾವುಗಳು ಪ್ರೈವೇಟಾಗಿ ವೆಹಿಕಲ್ಗಳು ಮಾಡ್ತಾರೆ, ಕೆಲವ್ರ ಹತ್ರ ಹಣ ಇರುತ್ತೋ ಇರೋಲ್ವೋ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಉಚಿತವಾಗಿ ಆ ಗರ್ಭಿಣಿಯರಿಗೆ ಆಂಬ್ಯುಲೆನ್ಸ್, ಈ ಒಂದು ಕಡೆಯಿಂದ ತಾಲೂಕು ಲೆವೆಲ್ ಇದ್ದಂಥ ಒಂದು ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೋ ಒಂದು ಕಡೆ ಪ್ರೆಗ್ನೆನ್ಸಿ ಸ್ವಲ್ಪ ಕಷ್ಟ ಆಗ್ಬೋದು ಸಂಬಂಧಪಟ್ಟಂಥ ಟೆಕ್ನಿ ಇರೋದಿಲ್ಲ ಅಂತ ಅಂದಾಗ ಅವರು ಡಿಸ್ಟ್ರಿಕ್ಟ್ ಲೆವೆಲ್ಗಿರುವಂಥ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಆಂಬ್ಯುಲೆನ್ಸನ್ನು ಉಚಿತವಾಗಿ ಕೊಡ್ತಾರೆ, ಅಲ್ಲಿ ಯಾವುದೇ ರೀತಿಯಂಥ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟು ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಅಂದರೆ ಕೆಲಸದ ಸ್ಥಳದಲ್ಲಿ ತೊಂದರೆ, ಅಲ್ಲಿ ಯಾವುದೇ ರೀತಿಯಂಥ ಸೆಕ್ಸುವಲ್ ಹರಾಸ್ಮೆಂಟ್ ಇದ್ದರೆ ಮತ್ತು ನೋ ಅಫೆನ್ಸಿವ್ ಬಿಹೇವಿಯರ್ ನಡತೆ ಮತ್ತು ಎದುರಿಸೋದು ಬೆದರಿಸೋದು ಈ ಥರ ಇದ್ದಂಥ ಸಂದರ್ಭದಲ್ಲಿ ಆಕೆಯ ಕೆಲಸ ಮಾಡುತ್ತಿದ್ದಂಥ ಸ್ಥಳದಲ್ಲಿ ಮೇಲಧಿಕಾರಿಯಿಂದಾಗಲಿ ಅಥವಾ ಕೆಳದರ್ಜೆಯ ಅಧಿಕಾರಿಯಿಂದಾಗಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡ್ತಿದ್ದಂಥ ಕೊಲೀಗ್ಗಳಿಂದಾಗಲಿ ಏನಾದರೂ ಲೈಂಗಿಕ ವಿಚಾರದಿಂದಾಗಿ ಅಥವಾ ಅವ್ರ ನಡತೆಯಿಂದಾಗಲಿ ಏನಾದ್ರು ತೊಂದರೆ ಆದರೆ ಮಾನಸಿಕವಾಗಿ ಹಿಂಸೆ ಆಗ್ತಾಯಿದ್ರೆ ಅವರು ಏನು ಮಾಡ್ಬೋದು, ಒಂದು ದೂರು ನೀಡ್ಬೋದು. ICC ಅಂತ ಇದೆ, ಇಂಟರ್ನ್ಯಾಷನಲ್ ಕಂಪ್ಲೈಂಟ್ಸ್ ಕಮಿಟಿ ಅಂತ ಹೇಳಿ, ಅದಕ್ಕೆ ದೂರು ಕೊಟ್ಟು ಅವರು ರಕ್ಷಣೆಯನ್ನು ಪಡ್ಕೋಬಹುದು. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ರಕ್ಷಣೆಯ ಪಡೆಯುವಂಥ ಹಕ್ಕು. ಎನಿ ಟೈಪ್ ಆಫ್ ಹರಾಸ್ಮೆಂಟ್, ರಿಪೀಟೆಡ್ ಕಾಲ್ಸ್ ಆರ್ ಮೆಸೇಜ್, ಫಾಲೋವಿಂಗ್ ವುಮೆನ್, ಮೇಂಟೈನಿಂಗ್ ಎ ವುಮೆನ್ಸ್ ಮೂಮೆಂಟ್ಸ್ ವಿತೌಟ್ ಅವರ್ ಕನ್ಸೆಂಟ್ ಇಸ್ ಸ್ಟಿಕ್ಕಿಂಗ್, ಅಂದರೆ ಯಾವುದೇ ರೀತಿಯಂಥ ಹರಾಸ್ಮೆಂಟನ್ನು ಕೊಡ್ತಾಯಿದ್ರೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಪದೇ ಪದೇ ಕಾಲ್ ಮಾಡ್ತಾಯಿದ್ರೆ, ಮೆಸೇಜ್ ಮಾಡ್ತಾಯಿದ್ರೆ, ನಾವು ಎಲ್ಲೇ ಹೋಗಿ ನಮ್ಮನ್ನು ಫಾಲೋ ಮಾಡ್ತಾಯಿದ್ರೆ, ನಾವು ಯಾವುದೇ ರೀತಿಯಂಥ ಕೆಲಸಕ್ಕೆ ಹೋಗಲಿ ಅಥವಾ ಒಂದು ಹೋಟೆಲು ಅಥವಾ ಇಲ್ಲೆಲ್ಲೋ ನಾವು ನಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲಲ್ಲಿ ನಾವು ಹೋಗ್ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡ್ತಾಯಿದ್ರೆ, ನಮಗೆ ಡೌಟ್ ಅಬಲ್ ಅನಿಸಿದ್ರೆ, ಮತ್ತು ನನ್ನ ಒಪ್ಪಿಗೆ ಹೇಳ್ತಾನೆ ಅವರು ನನ್ನ ಹತ್ರ ಬಂದು ನನಗೆ ಇಷ್ಟ ಆಗದಿರೋ ಥರ ಏನಾದರೂ ಅವರು ಬಿಹೇವ್ ಮಾಡ್ತಾಯಿದ್ದಂಥ ಸಂದರ್ಭದಲ್ಲಿ ನಾವು ರಕ್ಷಣೆಯನ್ನು ಪಡ್ಕೋಬೋದು. ಸೊ ಇನ್ನು ಮೆಟರ್ನಿಟಿಂಗ್ ಲೀವ್ ರೈಟ್ಸ್ ಅಂತ ಒಂದಿದೆ, ಗರ್ಭಿಣಿಯರಿಗೆ ರಜೆ ಪಡೆಯುವಂಥ. ಅವರು ಕೆಲಸದ ಮಹಿಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅಂದಮೇಲೆ ಬಿಫೋರ್ ಡೆಲಿವರ್ ಮತ್ತು ಆಫ್ಟರ್ ಚೈಲ್ಡ್ ಬರ್ತ್, ಬಿಫೋರ್ ಡೆಲಿವರಿ 8 ವಾರ ತನಕ ಅವರು ರಜೆನ ತೊಗೋಬೋದು, ಅದು ಅವರು. ಮತ್ತು ಪಾಪು ಹುಟ್ಟಿದ ನಂತರ 18 ವಾರಗಳ ಕಾಲ ತೊಗೋಬೋದು, ಒಟ್ಟು 26 ವಾರ ಪೇಯ್ಡ್ ಮೆಟರ್ನಿಟಿ ಲೀವ್ ಅಂತ ಹೇಳ್ತಾರೆ. ಅದಕ್ಕೆ ಸಂಬಳನ ಕೊಡಲೇಬೇಕಾಗತ್ತೆ. ಆ ಗರ್ಭಿಣಿಯ ವ್ಯವಸ್ಥೆಯಲ್ಲಿದ್ದಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಅವಳು ಸಂಬಳವನ್ನು ಪಡೆಯುವಂಥ ಹಕ್ಕನ್ನು ಸಹ ಹೊಂದಿರ್ತಾಳೆ. ಮತ್ತು ನೆಕ್ಸ್ಟ್ ಬಂದು ನೋ ಹರೆಸ್ಟ್ ಆಫ್ ವುಮೆನ್ ಹ್ಯಾಡ್ ನೈಟ್, ಅಂದರೆ ಒಬ್ಬ ಮಹಿಳೆಯನ್ನು ನೈಟ್ ಅಂದರೆ ಬೆಳಿಗ್ಗೆ 6 AM ವರೆಗೆ ಮತ್ತು ನೈಟ್ ಸಂಜೆ 6 ಗಂಟೆಯಿಂದ, ಅಂದರೆ ಸಂಜೆ 6 ಗಂಟೆಯಿಂದ ಮಾರ್ನಿಂಗ್ 6 ವರೆಗೆ, ಅಂದರೆ ನೈಟು ರಾತ್ರಿ ವೇಳೆಯಲ್ಲಿ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗಿಲ್ಲ. ಒಂದು ವೇಳೆ ಅರೆಸ್ಟ್ ಮಾಡಲೇಬೇಕು, ಸೀಸ್ ವೆರಿ ಡೇಂಜರ್, ನಮ್ಮ ದೇಶಕ್ಕೆ ಅವಳಿಂದ ತೊಂದರೆ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಅವಳಿಗೆ ತೊಂದರೆ ಆಗ್ತಾ ಇದೆ, ಅವಳಿಂದ ಅಪಾಯಗಳಾಗುತ್ತೆ ಸಮಾಜಕ್ಕೆ ಅಂತಂದ್ರೆ ಮಾಡ್ಬೋದು. ಇಟ್ಟು ಪರ್ಮಿಷನ್ ಟು ಕೋರ್ಟ್, ನ್ಯಾಯಾಲಯದ ಪರ್ಮಿಷನ್ ತೆಗೆದುಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಆದರೆ ಆ ಮಹಿಳೆಯರನ್ನ ಅರೆಸ್ಟ್ ಮಾಡಬೇಕಾದ್ರೆ ಇನ್ನೊಬ್ಬರು ಲೇಡಿ ಪೊಲೀಸ್ ಇರಲೇಬೇಕಾಗುತ್ತೆ, ಅಧಿಕಾರಿಗಳು ಇರಲೇಬೇಕಾಗುತ್ತೆ. ಆ ಮೆಡಿಕಲ್ ಚೆಕಪ್ಪು ಅವಳು ಪ್ರೈವೇಟಾಗಿ ಏನಾದರೂ ತೊಗೋಬೇಕು ಅಥವಾ ಇನ್ನೊಂದು ಏನೋ ಮಾಡಬೇಕು ಅಂತಂದ್ರೆ ಅಲ್ಲೊಬ್ಬರು ಮಹಿಳೆ ಪೊಲೀಸ್ ಅಧಿಕಾರಿಗಳು ಖಂಡಿತವಾಗಿ ತರಬೇಕಾಗುತ್ತೆ. ಒಂದು ವೇಳೆ ವೆರಿ ಇಂಪಾರ್ಟೆಂಟ್ ಅರೆಸ್ಟ್ ಮಾಡಲೇಬೇಕು ಅಂತ ಆದರೆ ಮಾತ್ರ ಅವ್ರು ಮಾಡ್ಬೋದು. ಸಾಮಾನ್ಯ ಪ್ರಕರಣಗಳಲ್ಲಿ ಒಬ್ಬ ಮಹಿಳೆಯನ್ನು ರಾತ್ರಿ ಹೊತ್ತು ಸಂಜೆ 6 ಗಂಟೆಯ ಮೇಲೆ ಮತ್ತು ಬೆಳಿಗ್ಗೆ ಜಾವ 6 ಗಂಟೆ ಒಳಗೆ ಅರೆಸ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಬಂತು ಪುರುಷ ಅಧಿಕಾರ.

ಅಧಿಕಾರಿ ಚೆಕಪ್ ಮಾಡುವಂತಿಲ್ಲ. ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಒಬ್ಬ ಪುರುಷ ಅಧಿಕಾರಿ ಆ ಒಂದು ಮಹಿಳೆಯನ್ನು ಚೆಕ್ ಮಾಡುವಂತಿಲ್ಲ. ಯಾಕೆಂದರೆ ಒಂದು ವೇಳೆ ತುಂಬ ಎಮರ್ಜೆನ್ಸಿ ಆಗಿದೆ, ಚೆಕ್ ಮಾಡಲೇಬೇಕು, ತುಂಬ ತುರ್ತು ಸಮಯ ಅಂತ ಅಂದಾಗ ಅಂಥ ಸಂದರ್ಭದಲ್ಲಿ ಒಬ್ಬರು ಮಹಿಳೆ ಆಫೀಸರ್ಸು ಖಂಡಿತ ಇರಬೇಕಾಗುತ್ತೆ. ಮತ್ತು ಏನಾದರೂ ಪ್ರೈವೇಟ್ ಸ್ಥಳದಲ್ಲಿ ಕರ್ಕೊಂಡೋಗಿ ಪರೀಕ್ಷೆ ಮಾಡಬೇಕು. ಸೊ ಏನೇ ಮಾಡೋದಿದ್ರೂ ಒಬ್ಬ ಮಹಿಳೆ ಖಂಡಿತವಾಗಿ ಇರಲೇಬೇಕು. ಸೊ ನೆಕ್ಸ್ಟು ರೈಟ್ ಟು ಪ್ರೈವಸಿ ಫಾರ್ ಸೆಕ್ಸುವಲ್ ಕ್ರೈಮ್ಸ್. ಒಬ್ಬ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಾದರೆ ಆ ಎಲ್ಲ ಮಾಹಿತಿಗಳನ್ನು ಪೊಲೀಸ್ನವರು ಆಗಲಿ, ವೈದ್ಯಾಧಿಕಾರಿಗಳಾಗಲಿ, ಅಥವಾ ವಿಡಿಯೋದವರಾಗಲಿ, ವಿಡಿಯೋದವರ ಕರ್ತವ್ಯವಾಗಿದೆ. ಅಂದರೆ ಆ ದೌರ್ಜನ್ಯ ಏನಾಗಿದೆ ಆ ಒಂದು ಗೌಪ್ಯತೆಯನ್ನು ಇರಿಸತಕ್ಕದ್ದು, ಆ ಗೌಪ್ಯತೆ ಇರಿಸ್ಕೋಬೇಕು. ಅಂದರೆ ಒಬ್ಬ ವ್ಯಕ್ತಿ ಏನೋ ಆಗಿದೆ ಅಂತಂದರೆ ಅದನ್ನು ಪಬ್ಲಿಕ್ ಮಾಡೋದಾಗಿಲ್ಲ, ಅದು ವೈಯಕ್ತಿಕವಾದಂಥ ಮಾಹಿತಿಯಾಗಿರುತ್ತೆ. ಅವರ ಹೆಸರಾಗಲಿ ಅಥವಾ ಅವರ ವಿಳಾಸ ಆಗಲಿ ಅಥವಾ ಇತ್ಯಾದಿ ವಿಚಾರಗಳನ್ನ ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಏನು ದೌರ್ಜನ್ಯ ಅಥವಾ ಆ ಒಂದು ವೈಯಕ್ತಿಕ ಮಾಹಿತಿಗಳನ್ನು ಇಲ್ಲೂ ಸಹ ಅದನ್ನು ಇದು ಮಾಡೋಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟು ರೈಟ್ ಟು ಎಗೇನೆಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್. ಇದಕ್ಕೆ ರಿಯಲ್ ರೆಮಿಡೀಸ್ ನೋಡಿ, ಯಾವುದೇ ಒಬ್ಬ ಮಹಿಳೆ ಮೇಲೆ ಒಂದು ಶೋಷಣೆ ಆದಂಥ ಸಂದರ್ಭದಲ್ಲಿ ಪ್ರೊಟೆಕ್ಷನ್ ಆಫ್ ಆರ್ಡರ್, ಆಮೇಲೆ ಮನೆಯಲ್ಲಿರಲು ಮನೆಗೆ ಹೋಗಲು ಆರ್ಡರ್ ಪಡ್ಕೋಬೋದು, ಮತ್ತು ಪ್ರೀ ಲೀಗಲ್ ಏಟ್ ಅಂತ ನಿಮಗೆ. ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇದೆ ನಮ್ಮ ಮನೆಯವರಿಂದಾಗಿ ಅಂತ ಅಂದಾಗ ನಾವು ಹಿಂದೆ 498 ಆಗ್ತಿದ್ವಿ, ಇವಾಗ ನಮಗೆ DNS ಆ್ಯಕ್ಟ್ ಪ್ರಕಾರ ನಾವು ಆಗ್ತೀವಿ. ಸೊ ಇಲ್ಲಿ ನಾವೇನು ಮಾಡ್ಬೋದು, ನಮ್ಮ ಮನೆಗೆ ನಾವು ಹೋಗೋದು ಹೋಗ್ತೀನಿ ಶೋಷಣೆ ಆಗ್ತಾಯಿದೆ ಅಂತಂದರೆ ನಾವು ನ್ಯಾಯಾಲಯದಿಂದ ಅದನ್ನು ಪ್ರೊಟೆಕ್ಷನ್ಗೆ ರಕ್ಷಣೆಗೋಸ್ಕರ ಒಂದು ಆದೇಶನ ಪಡ್ಕೋಬೋದು ಕೋರ್ಟಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿ. ಆ ನಂತರ ಮನೇಲಿ ಇರೋಕ್ಕೆ ಮತ್ತು ಆ ಮನೆಗೆ ನಾವು ಹೋಗೋಕ್ಕೆ ಬರೋದಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿರೋದು ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಆದೇಶನ ಕೊಡ್ಕೋಬೋದು. ಸೊ ಒಂದು ವೇಳೆ ನಾನು ಮಹಿಳೆ ಆಗಿದ್ದು ನನಗೆ ಒಬ್ಬ ಪ್ರೈವೇಟ್ ಅಡ್ವೊಕೇಟ್ ನೇಮಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ನನಗೆ ಅಷ್ಟೊಂದು ಇನ್ಕಮ್ ನನ್ನ ಹತ್ರ ಇಲ್ಲ ಅಂತ ಅಂದ ನಮ್ಮ ನ್ಯಾಯಾಲಯದಲ್ಲಿ ಒಂದು ಪ್ರೀ ಲೀಗಲ್ ಏಡ್ ಅಂತ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಇರುತ್ತೆ. ಅಲ್ಲಿ ನಮಗೆ ಏನವರು ದಾಖಲೆಗಳನ್ನ ಕೇಳ್ತಾರೆ ಆ ದಾಖಲೆಗಳನ್ನ ಕೊಟ್ಟು ಆ ನಂತರ ನಾವು ಆ ನ್ಯಾಯಾಲಯದ ಆ ಒಂದು ಲೀಗಲ್ ಏಡ್ ಏನು TLSC ಅಂತ ಹೇಳ್ತಾರೆ ಅಲ್ಲಿ ಅಧಿಕಾರಿಯ ಒಂದು ಪರ್ಮಿಷನ್ ಅಂತ ಓದ್ಕೊಂಡು ಆ ನಂತರ ನಾವು ಪ್ರೀ ಲೀಗಲ್ ಸರ್ವಿಸಲ್ಲಿ ಅಡಿಯಲ್ಲಿ ನಾವು ಕೇಸ್ ದಾಖಲೆ ಮಾಡಬಹುದು. ಅದೊಂದು ಸಹ ಒಂದು ಮತ್ತು ಅದೊಂದು ನ್ಯಾಯಾಲಯ ಒದಗಿಸ್ಕೊಟ್ಟಿರುವಂಥ ಒಂದು ಉಪಯೋಗ ಅಂದರೆ ತಪ್ಪಾಗಲಾರದು. ಇನ್ನೊಂದು ರೈಟು ಸ್ತ್ರೀಧನ. ತವ್ರ ಮನೆಯಿಂದ ಆ ಮಹಿಳೆಗೆ ಗಿಫ್ಟ್ ಕೊಟ್ಟಿದ್ರೆ ಅಥವಾ ಹಣ ಕೊಟ್ಟಿದ್ರೆ ಅಥವಾ ಚಿನ್ನಗಳನ್ನ ಉಡುಗೆಗಳನ್ನ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಯಾವುದೇ ಆ ಒಂದು ಮದುವೆಯ ಸಮಯದಲ್ಲಿ ಆ ವ್ಯಕ್ತಿಗೆ ಯಾವುದೇ ರೀತಿಯಂಥ ಒಂದು ಉಡುಗೊರೆಗಳನ್ನು ಕೊಟ್ಟಿದ್ರೆ ಅವರ ಪೇರೆಂಟ್ಸ್ ಆಗಲಿ ಅಥವಾ ರಿಲೇಟಿವ್ಸ್ ಆಗಲಿ ಅದು ಆಕೆಯ ಸ್ವಯರ್ಜಿತ ಹಕ್ಕು ಅಂತ ಬರುತ್ತೆ. ಆಕೆಯ ಹೊರತುಪಡಿಸಿ ಬೇರೆ ಯಾರಿಗೋದು ಹಕ್ಕು ಬರೋದಿಲ್ಲ. ಆ ವ್ಯಕ್ತಿ ಏನಾದರೂ ಕೊಟ್ಟರೆ ಅದನ್ನು ಪಡ್ಕೋಬೋದು ಹೊರತು ಬಲವಂತವಾಗಿ ಅದು ನಮ್ಮ ಬರೋದಿಲ್ಲ, ಅದು ಆಕೆಯ ಸೊತ್ತಾಗಿರುತ್ತದೆ. ಇನ್ನು ನಾವು ಒಂದು ಹೇಳುವಂತಂದರೆ ಗರ್ಭಪಾತ ಮಾಡಿಸ್ಕೊಳ್ಳುವಂಥ ಒಂದು ಹಕ್ಕು ಇದೆ, ರೈಟ್ ಟು ಅಬಾರ್ಷನ್ ಫಾರ್ ವುಮೆನ್. 18 ವರ್ಷಕ್ಕಿಂತ ಮೇಲ್ಪಟ್ಟವರು, ಮದುವೆ ಆಗಿರುವಂಥ ಮಹಿಳೆ, ಮದುವೆ ಆಗದ ಮಹಿಳೆ ಸಹ ಮಾಡಿಸ್ಕೋಬೋದು. ಅಂದರೆ ಅವರು ಆಫ್ಟರ್ 18 ಇಯರ್ಸ್ ಆಗಿ ಒಂದು ವೇಳೆ ಏನಾದರೂ ಆ ಥರ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಅವಕಾಶ ಇದೆ. ಮತ್ತು ವಿಧವೆಯರು ಯಾರು ಡಿವೋರ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ಆಕೆಯ ಏನು ಮದುವೆ ಆಗಿದ ನಂತರ ಸಂಸಾರ ಕಂಟಿನ್ಯೂ ಆಗಿರುತ್ತೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದವ್ರು ಡಿವೋರ್ಸ್ ಪಡ್ಕೊಂಡಾಗ ಮುಂದೆ ನೆಕ್ಸ್ಟ್ ನನಗೆ ಫ್ಯೂಚರ್ ಪ್ಲಾನಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ, ನನ್ನ ಲೈಫಲ್ಲಿ ಎಲ್ಲೋ ಡ್ಯಾಮೇಜ್ ಆಗುತ್ತೆ, ಡಿವೋರ್ಸ್ ಆಗ್ಬಿಟ್ಟಿದ್ದೆ ಅಂತ ಬಂದಾಗ ನೆಕ್ಸ್ಟ್ ಇನ್ನೊಂದೇ ಮದುವೆ ಮಾಡ್ಕೋಬೇಕು, ನನ್ನ ಲೈಫ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದಾಗ ಅದು ಆಕೆ ಅದನ್ನು ಆಪರೇಷನ್ ಮಾಡಿಸ್ಕೋಬೋದು. ಮತ್ತು ಏನಾದರೂ ಒಂದು ವೇಳೆ ಏನಾದರೂ ರೇಪ್ ಆಗಿದ್ದಂಥ ಸಂದರ್ಭದಲ್ಲಿ ಪಾಪ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಫ್ಯೂಚರಲ್ಲಿ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಅದನ್ನು ಅವರು ಸಹ ಮಾಡ್ಕೋಬೇಕು. ಮತ್ತು ಎಮರ್ಜೆನ್ಸಿ ಸಮಯ ಮಹಿಳೆಗೆ ಅಥವಾ ಗರ್ಭಿಣಿ ವ್ಯವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಕೆ ಏನೋ ಒಂದು ಕಡೆ ಒಂದೆಲ್ಲ ತೊಂದರೆ ಆಗುತ್ತೆ ಅಂತ ಅಂದಾಗ ಆ ಗರ್ಭಪಾತೆ ಮಾಡಿಕೊಳ್ಳುವಂಥ ಹಕ್ಕು ಸಹ ಇದೆ. ಮತ್ತು ಮೈನರ್ ಅವರು ಏನಾದರೂ ಒಂದು ವೇಳೆ ರೇಪ್ ಈ ಥರ ಏನಾದರೂ ಆಗಿದ್ದರೆ ಮೈನರ್ ಗಾರ್ಡಿಯನ್ ಆದಂಥ ಪೇರೆಂಟ್ಸ್ಗಳನ್ನ ಒಪ್ಪಿಗೆನ ತಗೊಂಡು ಅವ್ರಿಗೂ ಸಹ ಆ ಥರ ಮಾಡ್ಬೋದಾಗುತ್ತೆ. ನೆಕ್ಸ್ಟು ಈ ದತ್ತು ಪಡೆಯುವಂಥ ಹಕ್ಕು ಸಹ ಇದೆ ಮಹಿಳೆಗೆ, ಯಾರನ್ನು ಬೇಕಾದರೂ ಪಡಿಬಹುದು. ಆದರೆ ಮದುವೆ ಆಗಿರುವಂಥ ಮಹಿಳೆ ಆಗಲಿ ಅಥವಾ ಮದುವೆ ಆಗದೆ ಇರುವಂಥ ಮಹಿಳೆ ಆಗಲಿ ದತ್ತು ಪಡಿಬೋದು. ಆದರೆ ಯಾವ ವ್ಯಕ್ತಿ ಅಂದರೆ ಯಾವ ಮಹಿಳೆ ಒಂದು ಮಗುವನ್ನು ಅದು ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗುವನ್ನು ದತ್ತು ಪುತ್ರನಾಗಿ ಪಡಿತಾ ಇದ್ದೀನಿ ಅಂತ ಅಂದಮೇಲೆ ಆ ವ್ಯಕ್ತಿಗೂ ಆ ದತ್ತು ಪಡ್ಕೊಳ್ತಾ ಇರೋಂಥ ವ್ಯಕ್ತಿಗೂ 25 ವರ್ಷ ಅಂತರ ಇರಬೇಕು. ನೆಕ್ಸ್ಟು ಮದುವೆ ನಂತರ ಬಲವಂತದ ಧರ್ಮ,
ಮತಾಂತರದ ವಿರುದ್ಧ ರಕ್ಷಣೆ ರಕ್ಷಣೆ ಅಗೇನ್ಸ್ಟ್ ದ ಫೋರ್ಸ್ಡ್ ಅಲಿಜೆನ್ಸ್ ಕನ್ವರ್ಷನ್ ಆಫ್ಟರ್ ದಿ ಮ್ಯಾರೇಜ್.

ಕುಟುಂಬದಲ್ಲಾಗಲಿ ಅಥವಾ ಗಂಡಗಳಿಗೆ ಗಂಡ ಕಡೆಯವರಾಗಲಿ ಅಥವಾ ಯಾರೇ ಆಗಲಿ ಅಥವಾ ಸ್ನೇಹಿತರಾಗಲಿ, ನಾನಾದರೂ ಮದುವೆ ಆದ ನಂತರ ನನಗೆ ಇದೇ ಧರ್ಮ ಬೇಕು, ನೀನು ಅಲ್ಲಿಗೆ ಕನ್ವರ್ಟ್ ಆಗು ಮತಾಂತರ ಆಗು ಅಂತ ಹೇಳೋದಕ್ಕೆ ಬರೋದಿಲ್ಲ. ಆಕೆ ಸ್ವಯಂ ಪ್ರೇರಿತವಾಗಿ ಬೇಕಲಿ ಏನು ಬೇಕಾದ್ರೂ ಮಾಡ್ಬೋದು, ಬಲವಂತವಾಗಿ ನನಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ಇದೆ. ಸೊ ರೈಟ್ ಟು ಡಿವರ್ಸ್, ಸೊ ಅದು ಕಡಿಮೆ ಆಗಲಿ. ಯಾಕಂದರೆ ನನ್ನ ಒಪಿನಿಯನ್, ಯಾವುದೇ ವ್ಯಕ್ತಿ ಮದುವೆ ಆದ ನಂತರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಕಷ್ಟ ಸುಖನ ಅನುಭವಿಸ್ಕೊಂಡು ಹೋಗೋದು ಧರ್ಮ ಅಂತ ಹೇಳ್ತೀನಿ. ಆದರೆ ಒಂದು ವೇಳೆ ತೀರಾ ಅದು ಇರಳ ಆದವೆ ಅಂತ ಅದೊಂಥರ ತುಂಬ ದೊಡ್ಡದಾದರೆ ವಿಚಾರನ ಪಡ್ಕೋಬಹುದು. ಆಕೆಗೆ ಗಂಡನಿಂದಾಗಿ ಗಂಡ ಮನೆಯವರಿಂದಾಗಿ ಮಾನಸಿಕ ಗೌರಿ ಆದರೆ, ಹಿಂಸೆ ಆದರೆ, ದೈಹಿಕವಾಗಿ ಹಿಂಸೆ ಆದರೆ ಇಂಥ ಸಂದರ್ಭದಲ್ಲಿ ವರ್ಮಾನನ ಕಿರುಕುಳ ಈ ಥರ ಎಲ್ಲ ಗೌರಿ ಅರೆಜ್ಮೆಂಟಲ್ಲ ಈ ಥರ ಕೆಲವು ಪ್ರಕರಣಗಳೆಲ್ಲ ಬರ್ತಾ ಇದೆ ನ್ಯಾಯಕ್ಕೆ. ಇಂಥ ಸಂದರ್ಭದಲ್ಲಿ ಅವರು ವಿಚಾರ ಪಡೆಯುವಂಥ ಹಕ್ಕನ್ನು ಹೊಂದಿದ್ದಾರೆ. ಸೊ ನೆಕ್ಸ್ಟ್ ರೈಟ್ ಟು ಮೇಂಟೆನೆನ್ಸ್, ಜೀವನಾಂಶ ಪಡೆಯುವಂಥ ಒಬ್ಬ ಮಹಿಳೆ ತನ್ನ ಗಂಡನಿಂದ ಅಥವಾ ಮಕ್ಕಳಿಂದ ಗಾಡಿಯನ್ನಾಗಿ ಸಹ ತಿಂಗಳಿಗೆ ಜೀವನಾಂಶ ಪಡೆಯುವಂಥ ಹಕ್ಕಿದೆ. ಆ ಮಗುಗೂ ಸಹ ಗಾಡಿಯನ್ನಾಗಿ ಪಡ್ಕೋಬೇಕು. ಒಂದು ವೇಳೆ ನೀವು ಸಂಪಾದಿಸುವ ಹಣ ನಿಮಗೆ ಸಾಕಾಗ್ತಿಲ್ಲ ಅಂತ ಅಂದಾಗ ಸಹ ನಾವು ಜೀವನಾಂಶ ಪಡ್ಕೋಬೋದು ಒಬ್ಬ ಮಹಿಳೆ. ಸೊ ನೆಕ್ಸ್ಟ್ ನಾವು ವರದಕ್ಷಿಣೆ ವಿರುದ್ಧ ನಿಲ್ಲುವಂಥ ಹಕ್ಕು, ವರದಕ್ಷಿಣೆ ಕೇಳೋದಾಗಲಿ ಕೊಡೋದಾಗಲಿ ಅದೆಲ್ಲ ತಪ್ಪಿದೆ. ಅದೆಲ್ಲ ಫೋನೆ ಕೇಟೆ ಇಂದ ಐ ಪಿ ಸಿ ಬರ್ತಿತ್ತು, ಈಗ ಬಿ ಎನ್ ಎಸ್ ಅಲ್ಲಿ ಬರುತ್ತೆ. ಸೊ ಅದು ಯಾವ ವ್ಯಕ್ತಿ ಬಂದು ನಮಗೆ ವರದಕ್ಷಿಣೆ ಬೇಕು ಅಂತಂದರೆ ಅದರ ವಿರುದ್ಧ ನಿಲ್ಲುವಂಥ ಹಕ್ಕು ನಮಗಿದೆ. ಸೊ ರೈಟ್ ಟು ರಿಫ್ಯೂಸ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಬೈ ಮೇಲ್ ಡಾಕ್ಟರ್, ಒಬ್ಬ ಪುರುಷ ಡಾಕ್ಟರಿಂದ ಮೆಡಿಕಲ್ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನನಗೆ ಒಪ್ಪಿಗೆ ಅಂತ ಹೋದರೆ ಅದನ್ನು ತಿರಸ್ಕಾರ ಮಾಡ್ಬೋದು. ನನಗೆ ಒಬ್ಬ ಪುರುಷ ಡಾಕ್ಟರ್ ಹತ್ರ ನಾನು ಮೆಡಿಕಲ್ ಚೆಕಪ್ ಮಾಡಿಸೋದು ನನಗೆ ಕಷ್ಟ ಆಗುತ್ತೆ, ಒಂದು ಮಹಿಳೆಗೆ ಕಷ್ಟ ಆಗುತ್ತೆ ಅಂತಾಗ ನನಗೆ ಮಹಿಳೆ ಡಾಕ್ಟರ್ ಬೇಕು ಅಂತ ಪಡ್ಕೊಳ್ಳೋದು ಅವ್ರಕ್ಕೆ ಆಗಿರುತ್ತೆ. ಒಂದು ವೇಳೆ ಏನಾದರೂ ಎಮರ್ಜೆನ್ಸಿ ಇದೆ, ಮಹಿಳೆ ಡಾಕ್ಟರ್ ಇದಕ್ಕೆ ಆಗೋದಿಲ್ಲ, ಪುರುಷ ಡಾಕ್ಟ್ರನ್ನ ಅದನ್ನು ಚೆಕ್ ಮಾಡಬೇಕು, ವೆರಿ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ಆ ಕೇರದಲ್ಲಿ ಒಂದು ಮಹಿಳೆಯ ಡಾಕ್ಟರ್ ಆ ಒಂದು ಪರೀಕ್ಷೆಯ ವೇಳೆಯಲ್ಲಿ ಇರಬೇಕಾಗುತ್ತೆ. ಮತ್ತು ಒಂದು ವೇಳೆ ಅದು ಲಭ್ಯವಿಲ್ಲ ಅಂತ ಅಂದ್ರೆ ಆ ಸ್ಟಾಫಲ್ಲಿ ಯಾರೇ ಒಬ್ಬರು ಮಹಿಳೆಯರಿದ್ದರೆ ಆ ಸ್ಟಾಫನ್ನ ಜೊತೆ ಇಟ್ಕೊಂಡು ಅವರ ಚಿಕಿತ್ಸೆ ಅಥವಾ ಪರೀಕ್ಷೆ ಮಾಡ್ಬೋದು. ಅದಕ್ಕೂ ಲಭ್ಯವಿಲ್ಲ ಅಂತಂದಾಗ ಏನು ಮಹಿಳೆ ಬಂದಿರ್ತಾರೆ ಪರೀಕ್ಷೆ ಮಾಡಿಸೋ ಮಹಿಳೆ ಸಂಬಂಧಿಕರಾಗಲಿ ಅಥವಾ ಸ್ನೇಹಿತರಾಗಲಿ ಆ ಲೇಡೀಸು ಅಲ್ಲಿರಲೇಬೇಕು ಅಂತ ಹೇಳುತ್ತೆ. ಫ್ರೀ ಲೀಗಲೈಡ್ ರೈಟ್ಸ್, ಉಚಿತ ಕಾನೂನು ಪಡೆಯುವಂಥ ಒಂದು ಹಕ್ಕಿದೆ. ಹೇಳಿದೆ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಪ್ರತಿಯೊಂದು ತಾಲೂಕು ಒಳಗಿದೆ. ಸೊ ಇಲ್ಲಿ ಒಬ್ಬ ಮಹಿಳೆ ಆದವರು ನನಗೆ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಆಕೆಯ ಪ್ರಕರಣ ನಡೆಸಲು ಸಲುವಾಗಿ ಅಥವಾ ಆಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಲಹೆ ಕೇಳೋಕ್ಕೆ ಸಂದರ್ಭ ಸಂತಾಗಿ ಇಲ್ಲೋಗಿ ನಾವು ಕೇಳಬಹುದು. ಮತ್ತು ಈ ಒಂದು ಅರ್ಜಿನ ಕೊಟ್ಟು ಅವರು ಏನು ಕೆಲವೊಂದು ದಾಖಲೆ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡು, ಕ್ಯಾಮನ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟು ನಾವು ಅದನ್ನು ಪಡ್ಕೋಬೋದು. ಆ ಥರ ಈ ಥರ ಒಂದು ಮಹಿಳೆಯರಿಗಿರುವಂಥ ಹಕ್ಕುಗಳು ಇದೆ. ಅದನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯ ಬಗ್ಗೆ ಮಾತಾಡೋಣ. ಪ್ರತಿ ವರ್ಷ ಡಿಸೆಂಬರ್ 24ರಂದು ಭಾರತದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ನೋಡಿ, ಈ ಗ್ರಾಹಕರ ದಿನಾಚರಣೆ ಅಂದರೆ ಗ್ರಾಹಕ ಅಂದರೆ ವಸ್ತುಗಳನ್ನು ಕೊಳ್ಳುವವರನ್ನು ಗ್ರಾಹಕ ಅಂತ ಕರಿತೀವಿ. ಈ ಸೇವೆಗಳನ್ನು ಒದಗಿಸುವವನು ನಾವು ಪೂರೈಕೆದಾರ ಅಂತ ಹೇಳಿ ಕರಿತೀವಿ. ಗ್ರಾಹಕ ಅಂದರೆ ಯಾರು, ಪೂರೈಕೆದಾರ ಅಂದರೆ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಪೂರೈಕೆದಾರರು ಗ್ರಾಹಕರಿಗೆ ಅನೇಕ ರೀತಿಯಲ್ಲಿ ಶೋಷಣೆ ಮಾಡುತ್ತಾರೆ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಏನು ಗ್ರಾಹಕರು ಅಂತ ಹೇಳ್ತೀವಿ, ಬಳಕೆದಾರರು, ಇವರ ಶೋಷಣೆಗೆ ಕಾರಣಗಳೇನು? ನಾವು ಒಂದು ಹಂತದಲ್ಲಿ ಉತ್ಪಾದಕರ ಸೇವೆ ಮತ್ತು ಸರಕುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತಿದ್ರು ಒಂದು ಹಂತದಲ್ಲಿ, ಈಗಲ್ಲ. ಉದಾಹರಣೆಗೆ ಈ ಹಾಲು, ಹಣ್ಣು, ತರಕಾರಿ ಈ ಥರ ಮುಂತಾದವುಗಳನ್ನು ನೇರವಾಗಿ ನಮಗೆ ಸಿಗ್ತಾ ಇತ್ತು. ಇಲ್ಲಿ ಯಾವುದೇ ರೀತಿಯಂತಹ ಮಧ್ಯವರ್ತಿಯ ಹಾವಳಿ ಇರಲಿಲ್ಲ. ಮಧ್ಯವರ್ತಿಗಳು ಅಂತ ಅಂದರೆ ದಲ್ಲಾಳಿಗಳು. ನೋಡಿ, ಈ ಬೇಸಾಯದ ಉದ್ಯಮ ಹಲವು ರೀತಿಯಲ್ಲಿ ಬೆಳೆದಂತೆ ಈ ಮಾರಾಟದ ವಿಧಾನವೂ ಸಹ ಕಾಲಘಟ್ಟದಂತೆ ಬದಲಾಯಿತು. ಗ್ರಾಹಕರಿಗೂ ಮತ್ತು ಪೂರೈಕೆದಾರರಿಗೂ ನಡುವಿನ ಅಂತರ ಹೆಚ್ಚಾಗಿ, ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲದಂತಾಯಿತು. ಈಗ ನಮ್ಮ ಒಬ್ಬ ಗ್ರಾಹಕ ಏನು ಬಳಕೆದಾರ ಇದ್ದಾರಲ್ಲ, ಇವರ ಹಕ್ಕುಗಳು

ಏನು ಈ ಆಕ್ಟಲ್ಲಿ ಏನು ಹೇಳುತ್ತೆ, ಮಾಹಿತಿ ಪಡೆಯುವ ಹಕ್ಕು. ಅಂದರೆ ಒಂದು ವಸ್ತುನ ನಾವು ಕೊಂಡ್ಕೊಳ್ಬೇಕಾದ್ರೆ ಆ ವಸ್ತು ಬಗ್ಗೆ ಏನು ಮಾಹಿತಿ ಇರುತ್ತೆ, ಇನ್ಫಾರ್ಮೇಷನ್ನ ನಾವು ಪಡ್ಕೋಬಹುದು. ಆ ವಸ್ತುಗಳ ಬಗ್ಗೆ ಅಳಿಸುವಂಥ ಹಕ್ಕು ಇದೆ. ನಾವು ಏನು ಕೇಳಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳ. ಮತ್ತು ನಾವು ಯಾವುದೇ ಒಂದು ವಸ್ತುನ ತಗೋಬೇಕಾದರೂ ಇಂಥ ವಸ್ತುಗಳನ್ನ ಆಯ್ಕೆ ಮಾಡುವಂಥ ಹಕ್ಕಿದೆ. ನಮ್ಗೆ ಇಂಥದ್ದೇ ಬೇಕು ಅಂತ ಹೇಳಿ ಆಯ್ಕೆ ಮಾಡುವಂಥ ಹಕ್ಕಿದೆ. ಮತ್ತು ಈ ಒಂದು ಶೋಷಣೆಯ ವಿರುದ್ಧ ಪರಿಹಾರ ಪಡೆಯುವಂಥ ಒಂದು ಹಕ್ಕು ನಮಗೆ. ಒಂದು ವೇಳೆ ಅಂದರೆ ಬಳಕೆದಾರರಿಗೆ ಏನಾದರೂ ಅನ್ಯಾಯ ಆದರೆ, ಮೋಸ ಆದರೆ, ವಂಚನೆ ಆದರೆ, ಫಾರ್ ಎಕ್ಸಾಂಪಲ್ ಒಂದು ನಾವು ವಸ್ತುನ ತಗೊಂಡಾಗ ಆ ಎಕ್ಸ್ಪೈರಿ ಡೇಟನ್ನು ನಾವು ನೋಡಿರಲ್ಲ, ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟ್. ಉದಾಹರಣೆಗೆ ಒಂದು ವಸ್ತುಲಿ ಬಿಫೋರ್ 6 ಮಂತ್ ಯೂಸಿಂಗ್ ಅಂತ ಇರುತ್ತೆ. ಹಾಗೆ ನಾವು ಒಂದು ವಸ್ತುನ ತಗೋಬೇಕಾದ್ರೆ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು ಮತ್ತು ಅದು ಎಷ್ಟು ದಿನಗಳವರೆಗೆ ನಾವು ಅದನ್ನು ಉಪಯೋಗಿಸಬೇಕು ಅಂತ ಹೇಳಿ ಎಕ್ಸ್ಪೈರಿ ಡೇಟ್ಗಳನ್ನ ನಾವು ನೋಡಬೇಕಾಗತ್ತೆ. ಸೊ ಇದರಲ್ಲಿ ಏನಾದರೂ ಅನ್ಯಾಯ ಆದರೆ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಹಕ್ಕನ್ನು ಚಲಾಯಿಸಬೇಕು. ಗ್ರಾಹಕರಿಗೆ ತಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವಕ್ಕೆ ಈ ಒಂದು ಏನು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತಾರೆ. ನೋಡಿ, 1986 December 24 ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದು ಈ ಕಾಯ್ದೆ ಜಾರಿಗೆ ಬಂತು. ಯಾವುದು? ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ. ನೋಡಿ, ಅದೇ 1962 ವಿಶ್ವ ಗ್ರಾಹಕರ ದಿನ March 15 ಆಚರಿಸ್ತಾರೆ. ಅಂದರೆ ವಿಶ್ವ ಗ್ರಾಹಕರ ದಿನಾಚರಣೆ March 15 1962 ಅದು ಜಾರಿಗೆ ಬರುತ್ತೆ. ಆ ಕಾಯ್ದೆಯ ಉದ್ದೇಶ ಏನು? ಈ ಗ್ರಾಹಕರ ಕಾಯ್ದೆಯ ಉದ್ದೇಶ ಏನು? ಅನ್ಯಾಯದ ವ್ಯಾಪಾರ, ದೋಷಯುಕ್ತ ಸರಕುಗಳು, ಈ ರೀತಿಯ ಶೋಷಣೆಯ ವಿರುದ್ಧ ಗ್ರಾಹಕರುಗಳಿಗೆ ಸಂರಕ್ಷಣೆಯನ್ನು ಒದಗಿಸುವಂಥ ಗುರಿಯನ್ನು ಈ ಕಾಯ್ದೆಯು ಹೊಂದಿರುತ್ತದೆ. ಹಾಗೆ 2019 ಸಹ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಅಂತ ಬಂತು. ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಪ್ರತ್ಯೇಕ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವು ಸಹ ರಚನೆ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆಯ ಒಂದು ದೆಹಲಿಯಲ್ಲಿ ದೂರು ನೀಡಬೇಕಾಗುತ್ತೆ. ಈ ಗ್ರಾಹಕರ ನ್ಯಾಯಾಲಯದಲ್ಲಿ ನಾವು ದೂರು ದಾಖಲಿಸಬಹುದು ಮತ್ತು ದೂರು ದಾಖಲಿಸಿ ಪರಿಹಾರ ಪಡೆಯಬಹುದು. ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಬಂದ ಮೇಲೆ ಲಕ್ಷಾಂತರ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಗೆಹರಿಸಲಾಗಿದೆ. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ಏನು ವಿಧಿ ಅಂತ ಏನು ಹೇಳ್ತೀವಿ, 14-19 ವಿಧಿಯಲ್ಲಿ ಈ ಒಂದು ಹಕ್ಕುಗಳನ್ನು ಪ್ರತಿಪಾದಿಸಲಾದ ಹಕ್ಕುಗಳನ್ನು ಆಧರಿಸಿದೆ. ನೋಡಿ, ಈ ಆ್ಯಕ್ಟು ಈ ಒಂದು ಗ್ರಾಹಕರ ದಿನಾಚರಣೆ ಉದ್ದೇಶ ಏನು, ಗ್ರಾಹಕರ ದಿನ ಒಂದು ಕಾಯ್ದೆ ಬರೋದಕ್ಕೆ ಉದ್ದೇಶ ಏನು ಅಂತಂದರೆ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಈ ಗ್ರಾಹಕರ ಸಂರಕ್ಷಣೆ ಕಾಯ್ದೆಯ ಸುರಕ್ಷತೆ ಮತ್ತು ಗುಣಮಟ್ಟ, ಮತ್ತು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು. ಅರ್ಥ ಆಯಿತು ಅಲ್ವಾ? ಮಾರುಕಟ್ಟೆಯಲ್ಲಿ ನಡೆಯಬಹುದಾದಂಥ ಅನುಚಿತ ವ್ಯವಹಾರದ ತಡೆಗಟ್ಟುವುದು, ಅದರ ಗುಣಮಟ್ಟ, ಅದರ ಅಳತೆ, ಅದರ ತೂಕ, ಅದರ ಬೆಲೆ ಇತ್ಯಾದಿಗಳನ್ನು ಅದು ಒಳಗೊಂಡಿರುತ್ತೆ. ತೆಗೆದುಕೊಂಡಂಥ ವಸ್ತುಗಳು ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ. ಈಗ ನಾವು ಒಂದು ವೇಳೆ ಒಂದು ವಸ್ತುನ ತಗೊಂಡಾಗ ಆ ವಸ್ತುನ ತಗೊಂಡೋಗಿ ಮನೇಲಿ ಕೆಟ್ಟೋದ್ರೆ ಅಥವಾ ಅವರೇನು ಟೈಮ್ ಕೊಟ್ಟಿರ್ತ ಆ ಟೈಮ್ ಒಳಗೆ ಅದು ಹಾಳಾದರೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಸೂಕ್ತ ಪರಿಹಾರನ ಪಡ್ಕೋಬಹುದು. ಈ ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋದು ಇದರ ಉದ್ದೇಶ. ಈ ಗ್ರಾಹಕರ ಸಂರಕ್ಷಣೆಗೆ ಕೆಲವೊಂದು ಒಂದು 3 ವೇದಿಕೆಯನ್ನ ನಿರ್ಮಿಸಲಾಗಿದೆ. ಒಂದು ಜಿಲ್ಲಾ ಆಯೋಗ, ಇನ್ನೊಂದು ರಾಜ್ಯ ಆಯೋಗ, ಮೂರನೇದು ರಾಷ್ಟ್ರೀಯ ಆಯೋಗ. ನೋಡಿ, ಜಿಲ್ಲಾ ಆಯೋಗ ಅಂತಂದರೆ ಆ ಜಿಲ್ಲಾ ಆಯೋಗ ಆ ಜಿಲ್ಲಾ ನ್ಯಾಯಾಲಯದಲ್ಲಿ ಏನು ಗ್ರಾಹಕರ ಸಂರಕ್ಷಣೆ ಸಂಬಂಧಪಟ್ಟ ಹಾಗೆ 1 ಕೋಟಿಗಿಂತ ಕೆಳಪಂಟಂತ ಪ್ರಕರಣಗಳಿದ್ದರೆ ನಾವು ಆ ಒಂದು ಜಿಲ್ಲಾ ಆಯೋಗದಲ್ಲಿ ನಾವು ಅದನ್ನು ತರಬಹುದು. ಎರಡನೇದು ಬಂದು ರಾಜ್ಯ ಆಯೋಗ. ಇಲ್ಲಿ ಯಾವುದನ್ನು ನಾವು ತರ್ಬೋದು ಅಂದರೆ 10 ಕೋಟಿಗಿಂತ ರಾಜ್ಯ ಆಯೋಗದಲ್ಲಿ ನಾವು ಪ್ರಕರಣ ತರ್ಬೋದು. ಈ ರಾಷ್ಟ್ರೀಯ ಆಯೋಗ ಅಂತ ಹೇಳ್ಬಿಡ್ದು ಅಲ್ಲಿ 10 ಕೋಟಿ ಮೇಲ್ಪಟ್ಟದ್ದು, 10 ಕೋಟಿಗಿಂತ ಮೇಲ್ಪಟ್ಟಂಥ ಪ್ರಕರಣಗಳಿದ್ದರೆ ಅಲ್ಲಿ ರಾಷ್ಟ್ರೀಯ ಆಯೋಗದಲ್ಲಿ ತರ್ಬೋದು. ನಾವು ಏನು ಒಂದು ವಸ್ತುಗಳನ್ನ ತಗೋತೀವಿ ಆ ವಸ್ತುಗಳ ಬೆಲೆ

0: ಎಷ್ಟು ಬೆಲೆ ಬಾಳುತ್ತೆ ಆ ಒಂದು ಹಂತದಕ್ಕೆ, ಆ ಒಂದು ಆಯೋಗಕ್ಕೆ ನಾವು ದೂರನ್ನ ಪ್ರಕರಣವನ್ನು ದಾಖಲು ಮಾಡಬೇಕಾಗತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಆಯೋಗ ಇದ್ದೇ ಇರು. ಆ ಜಿಲ್ಲಾ ಆಯೋಗದ ನ್ಯಾಯಪೀಠಕ್ಕೆ ರಾಜ್ಯ ಸರ್ಕಾರದಿಂದ ನಾಮಿತಗೊಂಡಂತಹ ಜಿಲ್ಲಾ ನ್ಯಾಯಾಧೀಶರ ಅರ್ಹತೆಯುಳ್ಳ ವ್ಯಕ್ತಿಯು ಅಧ್ಯಕ್ಷರಾಗಿರುತ್ತಾರೆ. ಅದರಲ್ಲಿ ಇಬ್ಬರು ಸದಸ್ಯರು ಇರ್ತಾರೆ, ಒಬ್ಬರು ಮಹಿಳೆ ಸದಸ್ಯರು ಇರ್ತಾರೆ, ಇಲ್ಲ ಒಂದು ಕ್ರೋ ಅವರು ಯಾವುದು ಜಿಲ್ಲಾ ಆಯೋಗ. ಅದೇ ಥರ ರಾಜ್ಯ ಆಯೋಗ, ರಾಜ್ಯದ ಒಂದು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರುಗಳು ಅಥವಾ ಹಾಲಿ ನ್ಯಾಯಾಧೀಶರುಗಳು ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಅಲ್ಲಿ ಬಂದು ರಾಜ್ಯ ಆಯೋಗದಲ್ಲಿ 10 ಕೋಟಿ ಕೆಳಪಟ್ಟಂಥ ಪ್ರಕರಣಗಳನ್ನು ನಾವು ದಾಖಲಿಸ್ಬೋದು. ಮತ್ತು ರಾಷ್ಟ್ರೀಯ ಆಯೋಗ, ಅಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಸರ್ವೋಚ್ಚ ನ್ಯಾಯಾಲಯದ ಒಬ್ಬರು ನ್ಯಾಯಾಧೀಶರು ಮತ್ತು 4 ಜನ ಸದಸ್ಯರು ಇರ್ತಾರೆ. ಅಬೌಟ್ 10 ಕ್ರೋರ್ ಇರುತ್ತೆ ಇನ್ನು ರಾಷ್ಟ್ರೀಯ ಆಯೋಗ. ಹೀಗೆ ನೋಡಿ, ನಮ್ಮ ಈ ಗ್ರಾಹಕರ ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ದೂರಿನಲ್ಲಿ ಇರಬೇಕಾದ ಒಂದು ಮಾಹಿತಿ ಏನು ಅದನ್ನು ವೆರಿ ಇಂಪಾರ್ಟೆಂಟ್. ಈ ನಾವು ದೂರು ಸಲ್ಲಿಸ್ಬೇಕಾದ್ರೆ ನಮ್ಗೆ ಎನ್ನೇ ಆಗಿದೆ, ನಾವು ಈ ಥರ ಮೆಟೀರಿಯಲ್ಸ್ಗಳನ್ನ ತೊಗೊಂಡು ಇಂಥ ವಸ್ತುಗಳಿಂದ ಈ ಥರ ಡ್ಯಾಮೇಜ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಾಗಿ ನಾವು ದೂರು ಸಲ್ಲಿಸ್ಬೇಕಾದ್ರೆ ನಾನು ಮಾಹಿತಿಗಳನ್ನು ಕೊಡೋದು ತುಂಬ ಮುಖ್ಯ ಆಗುತ್ತೆ. ಮೊದಲು ದೂರುಗಳು ನಾವು ಕೈ ಬರಹದಲ್ಲೂ ಸಹ ಇರಬಹುದು ಅಥವಾ ನಾವು ಬೆಳಚಿನಿಂದ ಮಾದರಿಯಲ್ಲಿರ್ಬೋದು. ಅಂದರೆ ನಾವು ಕೈಯಲ್ಲೂ ಸಹ ಬರೆದು ನೀಟಾಗಿ ಸ್ಪಷ್ಟವಾಗಿ ಅರ್ಥವಾಗುತ್ತೆ, ನಾವು ದೂರನ್ನು ಸಲ್ಲಿಸ್ಬೋದು ಅಥವಾ ಟೈಪಿಂಗು ಮಾಡಿ ಸಹ ನಾವು ಅದನ್ನೇ ಸಲ್ಲಿಸ್ಬೋದು. ಆ ಮಾಹಿತಿಯಲ್ಲಿ ಏನಿರಬೇಕು, ಏನು ಆ ಮಾಹಿತಿಯಲ್ಲಿ ಆ ದೂರು ಕೊಡುವವರ ಹೆಸರು ಇರಬೇಕು, ಸಂಪೂರ್ಣ ಹೆಸರು, ಅವರ ವಿಳಾಸ, ಅವರ ದೂರವಾಣಿ ಸಂಖ್ಯೆ ಕಂಪಲ್ಸರಿ ಬರೆದಿರಲೇಬೇಕು. ಮತ್ತು ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಕೊಡಬೇಕು ಅಂದ್ಕೋತೀವಿ ಅವರ ಪೂರ್ಣ ವಿಳಾಸವನ್ನು ನಾವು ಅಲ್ಲಿ ನಮೂದು ಮಾಡಬೇಕು. ಯಾವ ವಸ್ತುವಿನಿಂದ ನಷ್ಟ ಆಗಿದೆ ಅಥವಾ ಯಾವ ವಸ್ತುವಿನಿಂದ ನಮಗೆ ಮೋಸ ಆಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ನಮೂದು ಮಾಡಬೇಕು. ಮತ್ತು ನಷ್ಟ ಆಗಿರುವಂಥ ಮೊತ್ತ ಎಷ್ಟು ಅದು ತುಂಬ ತುಂಬ ಮುಖ್ಯ, ಅದನ್ನು ನಾವು ಅಲ್ಲಿ ಮೆನ್ಷನ್ ಮಾಡಬೇಕಾಗಿ. ಮತ್ತು ಆ ನಷ್ಟದ ಸೂಕ್ತ ಪರಿಹಾರ ಮೊತ್ತ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ರಸೀದಿ ಅಥವಾ ಬಿಲ್ಲನ್ನು ನಾವು ಲಗತ್ತಿಸಬೇಕು, ಲೀಸ್ಟ್ ಆಫ್ ಡಾಕ್ಯುಮೆಂಟ್ ಅಂತ. ನಾವು ಯಾವ ವಸ್ತುನ ತೊಗೊಂಡ್ರು, ಅವ್ರೇನು ಆ ಟೈಮಲ್ಲಿ ರಸೀದಿ ತೊಗೊಂಡಿದ್ರು, ಬಿಲ್ಲು ಈ ಥರ ಏನು ಇತ್ತು ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಆ ಲೀಸ್ಟ್ ಆಫ್ ಡಾಕ್ಯುಮೆಂಟ್ ಕೊಡಬೇಕು. ದೂರಿಗೆ ಯಾವುದೇ ಶುಲ್ಕ ಅಥವಾ ನೋಂದಣಿಗೆ ಶುಲ್ಕ ಇರೋದಿಲ್ಲ. ನಾವು ಆ ಪ್ರಕರಣವನ್ನು ಅಥವಾ ಒಂದು ದೂರನ್ನ ಕೊಡಬೇಕಾದ್ರೆ ಅದು ಯಾವುದೇ ರೀತಿಯಂಥ ಫೀಸ್ ಅಂತ ಏನು ಇರೋದಿಲ್ಲ. ಗ್ರಾಹಕರು ನೇರವಾಗಿ ತನ್ನ ದೂರನ್ನು ಅಧ್ಯಕ್ಷರ ಮುಂದೆ ವಾದಿಸಬಹುದು ಅಥವಾ ಇಲ್ಲ ನಮಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ನುರಿತ ಒಬ್ಬರು ವಕೀಲರು ಅವಶ್ಯಕತೆ ಇರುತ್ತೆ ಅಂತಂದಾಗ ಅವರು ವಕೀಲರನ್ನು ನೇಮಿಸ್ಕೊಂಡು ವಕೀಲರ ಮೂಲಕ ಬಂದವರು ಈ ಒಂದು ದೂರನ್ನ ಸಲ್ಲಿಸಬಹುದು. ಇಷ್ಟು ರಾಷ್ಟ್ರೀಯ ಗ್ರಾಹಕರ ಸಂಬಂಧಪಟ್ಟ ಹಾಗೆ ಈ ಒಂದು ಕಾಯ್ದೆಗಳು ಹೇಳ್ತವೆ. ನಮಸ್ಕಾರ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
4: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ,

ಮನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.

0: ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900055119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.